ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 15ನೇ ದಿನ, ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳ 6ನೇ ತಾರೀಕು ಸೋಮವಾರ. ನೆಲ ವಾಯು ನೆಲ

ಸರಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್. ಈಗ ವೇಳೆ 5:58.40. ಆತ್ಮೀಯ ಕೇಳಿದರೆ, ಸ್ವಾಮಿ ವಿವೇಕಾನಂದರ ವಾಣಿಯೊಂದು ಹೀಗಿದೆ: ಶಕ್ತಿ ಮತ್ತು ಆತ್ಮವಿಶ್ವಾಸ ನೀನು ದುರ್ಬಲನೆಂದು ಯೋಚಿಸಬೇಡ. ನಿನ್ನೊಳಗೆ ಶಕ್ತಿ ಸಮುದ್ರವಿದೆ. ಆತ್ಮವಿಶ್ವಾಸವೇ ನಿನ್ನ ದಾರಿ, ಧೈರ್ಯವೇ ನಿನ್ನ ಗುರಿ. ಕೇಳುಗರಿಗೆಲ್ಲ ಡಾಕ್ಟರ್ ಗಣೇಶ್ ಕೆಂಚನಾಲ್ ಮಾಡುವ ನಮಸ್ಕಾರಗಳು ಮತ್ತು ಬೆಳಗಿನ ಶುಭೋದಯ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಆತ್ಮೀಯ ಕೇಳಿದರೆ ಈ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ, 6:35 ಕರುನಾಳು ಬಾಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜಿಯವರಿಂದ ಕರುನಾಳು ಬಾಬೆಳಕೆ ಕಥನಗಳು, 6:40 ನೇಗಿಲ ಮಿಡಿತದಲ್ಲಿ ಜೈನ ಪ್ರಭೇದಗಳ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಆರ್ ಗಿರೀಶ್. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಪಿ ದಯಾನಂದ್. 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳು, 7:45 ಮತ್ತು 8:30 ಚಿತ್ರಗೀತೆಗಳನ್ನು ಕೇಳಬಹುದು. 8:45 ರೇಬಿಸ್ ಈ ಕುರಿತು ಶಿವಮೊಗ್ಗದ ತಜ್ಞ ವೈದ್ಯರಾದ ಡಾಕ್ಟರ್ ಯುವರಾಜ್ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಎಂಎ ಶಿವಮೊಗ್ಗ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದೂ ಚಿತ್ರಗೀತೆಗಳು, 9:30 ಪಕ್ಷಿ ಪ್ರಪಂಚ ಹೆಸರು ಗುಬ್ಬಿ ಈ ಕುರಿತು ಪಕ್ಷಿಯ ಪರಿಚಯವನ್ನು ಮಾಡಿಕೊಡುತ್ತಿದ್ದಾರೆ ಶ್ರೀನಿಧಿ ಆರ್ಕೆ. 9:45 ನನ್ನ ಹಾಡು ನನ್ನ ಆಯ್ಕೆ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು, 11:00 ಭಾವಗೀತೆಗಳು, 11:30 ಸೇವಾ ಮಾಹಿತಿ ನಂತರ ಭಾವಗೀತೆಗಳು, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಿನ್ನರಿ ಪದಗಳು ಹೊಸನಗರ ತಾಲೂಕು ಬಟ್ಟೆಮಲಪದ ಆಂಜನೇಯ ಜೋಗಿ ಮತ್ತು ಸಂಗಡಿಗರಿಂದ, 11:55 ಆರೋಗ್ಯ ಅಡುಗೆ ಸರಣಿ ಕಾರ್ಯಕ್ರಮದಲ್ಲಿ ಬೀನ್ಸ್ ಪನ್ನೀರ್ ಈ ಕುರಿತು ಸೌಮ್ಯ ಅಶ್ವಥ್ ಅವರಿಂದ ಮಾಹಿತಿ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳಿ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ ಈ ಕುರಿತು ಶ್ರೀನಿವಾಸ್ ಅರ್ಕ ಅವರೊಡನೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ, 1:20 ಚಿತ್ರಗೀತೆಗಳು, 2:40 ಹಿಂದಿ ಪಾಠ. ಇನ್ನು 3:00 ಚಾಟ್ ಶೋ, 4:00 101.4 ಮೆಗಾಹರ್ಟ್ಸ್ಗಳಲ್ಲಿ ಮಿಕ್ಸ್ ಮೆಲೋಡಿ, 5:00 ಚಿತ್ರಗೀತೆಗಳು. ಇಂದು ಸಂಜೆ 5:30 ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾಪತ್ರ, 6:10 ಕೃಷಿ ರಂಗದಲ್ಲಿ ಗೋಡಂಬಿ ಸುಧಾರಿತ ಬೇಸಾಯದ ಕ್ರಮಗಳು ಈ ಕುರಿತು ಜೀವನ ಹೆಚ್ಆರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಪರಿಸರ ಗೀತೆಗಳು, 7:45 ಹಿಂದಿ

ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಚಿತ್ರಗೀತೆಗಳು, 9:30ಕ್ಕೆ ಜನಪದ ವೈವಿಧ್ಯದಲ್ಲಿ ಸಂಪ್ರದಾಯ ಹಾಡುಗಳ ಕುರಿತು ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗಯ್ಯ ಹಿರೇಮೆಟ್ ಅವರೊಡನೆ ಮಾತುಕತೆ, 10 ಗಂಟೆಗೆ ಮಧುರ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆತ್ಮೀಕಳೆದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಗೀತಾರಾಧನ ಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಅದರಲ್ಲೂ ಇವತ್ತು ಸೋಮವಾರ ಶಿವನ ಕುರಿತ ಗೀತೆಗಳನ್ನು ಕೇಳ್ತಾ ಇದ್ರಿ. ಇನ್ನು ಶಿವನನ್ನು ಬಿಲ್ವ ಪ್ರಿಯ ಅಂತ ಹೇಳಿ ಕರೀತಾರೆ. ಅಂದರೆ ಬಿಲ್ವ ಪತ್ರೆ ನಮಗೆಲ್ಲ ಗೊತ್ತಿದೆ. ಆ ಬಿಲ್ವ ಪತ್ರೆ ಹೆಚ್ಚು ಪ್ರಿಯವಾದದ್ದು ಶಿವನಿಗೆ. ಮತ್ತು ಬಿಲ್ವ ಪತ್ರೆಯಲ್ಲಿ ಔಷಧೀಯ ಗುಣಗಳು ಕೂಡ ಉಂಟು. ಶಿವನಿಗೆ ಬಿಲ್ವ ಪತ್ರೆ ಅಂದರೆ ಅತ್ಯಂತ ಪ್ರಿಯ. ಶಿವನನ್ನು ಬಿಲ್ವ ಪ್ರಿಯ ಅಂತಲೇ ಕರೆಯುತ್ತಾರೆ. ಈ ಬಿಲ್ವ ಪತ್ರೆ ತ್ರಿಗುಣಗಳ ಸಂಕೇತ ಅಂತ ಹೇಳಿ ಗುರುತಿಸಲಾಗುತ್ತೆ. ಮೂರು ಎಲೆಗಳನ್ನು ಹೊಂದಿರುತ್ತೆ, ನಾವು ನೋಡಿರ್ತೇವೆ. ತ್ರಿದಳ ಅಂತ ಕರೀತಾರೆ. ತ್ರಿದಳಂ ತ್ರಿಗುಣಕಾರಂ ಅಂತ ಹೇಳಿ ಮಾತಾಡ್ತೇವೆ, ಹಾಡು ಕೇಳಿದ್ದೀವಿ ನಾವು. ಇದು ಸತ್ವ, ರಜಸ್ ಮತ್ತು ತಮಸ್ ಎಂಬ ಮೂರು ಗುಣಗಳನ್ನು ಅಥವಾ ಶಿವನ ಮೂರು ಕಣ್ಣುಗಳನ್ನು ಪ್ರತಿನಿಧಿಸುತ್ತೆ. ಒಂದು ಪುರಾಣ ನಂಬಿಕೆ ಕೂಡ ಇದೆ. ಸಮುದ್ರ ಮಂಥನ ಸಮಯದಲ್ಲಿ ಹಾಲಹಾಲ ವಿಷವನ್ನು ಸೇವಿಸಿದ ಶಿವನ ತಾಪವನ್ನು ತಣಿಸಲು ಬಿಲ್ವ ಪತ್ರೆಯನ್ನು ಬಳಸಲಾಯಿತಂತೆ. ಅಂದಿನಿಂದ ಇದು ಶಿವನಿಗೆ ಅತ್ಯಂತ ಇಷ್ಟವಾಯಿತು ಎಂತ ಒಂದು ಪುರಾಣ ಐತಿಹ್ಯ ಕೂಡ ಇದೆ. ಇದಿಷ್ಟೇ ಅಲ್ಲ, ಬಿಲ್ವ ಪತ್ರೆ ಮತ್ತು ಶಿವನ ನಂಟು ಬಹಳ ಇದೆ. ತಿಳ್ಕೊಳ್ಳೋಣಂತೆ ಈ ಗೀತೆಯ ನಂತರ. ಕನಕದಾಸರ ಒಂದು ಕೀರ್ತನೆ, ದಾಸನಾಗಬೇಕು ಶಿವನ. ಧ್ವನಿ ಕೆ ಎನ್ ಮನೋನ್ಮಣಿಮೂರ್ತಿ.

ಕೇಳಿದರೆ ಗೀತಾರಾಧನ ಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ರಿ. ಹಾಗೆ ಶಿವನಿಗೆ ಬಿಲ್ವ ಪ್ರಿಯ ಅಂತ ಕರೀತಾರೆ. ಬಿಲ್ವ ಪತ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ವಿ. ಪೌರಾಣಿಕ ನಂಬಿಕೆ ಪ್ರಕಾರ ಸಮುದ್ರ ಮಂಥನ ಸಮಯದಲ್ಲಿ ಹಾಲಹಾಲ ವಿಷವನ್ನು ಸೇವಿಸಿದ ಶಿವನ ತಾಪವನ್ನು ತಣಿಸಲು ಬಿಲ್ವ ಪತ್ರೆಯನ್ನು ಬಳಸಲಾಯಿತು ಅಂತ ಒಂದು ಪೌರಾಣಿಕ ಐತಿಹ್ಯ ಇದೆ. ಇನ್ನು ಬಿಲ್ವ ಪತ್ರೆಯನ್ನು ಅರ್ಪಿಸುವುದರಿಂದ ಹಿಂದಿನ ಜನ್ಮದ ಪಾಪಗಳು ನಾಶವಾಗಿ ಶಾಂತಿ ಮತ್ತು ಸಮೃದ್ಧಿ ಲಭಿಸುತ್ತದೆ ಎನ್ನಲಾಗುತ್ತೆ. ಶಿವಪುರಾಣ ಪ್ರಕಾರ ಬಿಲ್ವಪತ್ರ ಇಲ್ಲದ ಶಿವನ ಆರಾಧನೆ ಅಪೂರ್ಣ ಅಂತ ಹೇಳಿ ನಂಬಲಾಗುತ್ತೆ. ಇನ್ನು ಈ ಬಿಲ್ವಪತ್ರೆ ವೈದ್ಯಕೀಯ ವಿಶೇಷವಾಗಿ ಆಯುರ್ವೇದ ಗುಣಗಳನ್ನು ಹೊಂದಿದೆ. ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಬಹಳ ಮಹತ್ವದ್ದಾಗಿದೆ. ಸೊ ಇದಿಷ್ಟು ಬಿಲ್ವಪತ್ರೆ ಮತ್ತು ಶಿವನ ಕುರಿತಾದ ನಂಟನ ಮಾಹಿತಿಯನ್ನು ತಿಳ್ಕೊಂಡು ಈಗ ಬಸವೇಶ್ವರರ ಒಂದು ವಚನವನ್ನು ಕೇಳೋಣ. ಒಳಗೆ ಕೊಟ್ಟಿಲ್ಲ ಧ್ವನಿ ಎಸ್ ಶಂಕರ್.

ಇದುವರೆಗೆ ಗೀತಾರಾಧನ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ.
2: ಬದಲಾವಣೆ ಜಗದ ನಿಯಮ ಎಂಬ ಮಾತಿದೆ. ಕಾಲಕ್ರಮೇಣ ಪ್ರಕೃತಿ, ಸಮಾಜ ಮತ್ತು ತಂತ್ರಜ್ಞಾನ ಬದಲಾಗುವಂತೆ ಮನುಷ್ಯನ ಜೀವನ ಶೈಲಿ ಮತ್ತು ಚಿಂತನೆಗಳು ಸಹ ಬದಲಾಗುವುದು ಅನಿವಾರ್ಯ. ಪ್ರಸ್ತುತ ನಾವು ಬದುಕುತ್ತಿರುವ ಕಾಲಘಟ್ಟವು ಅತ್ಯಂತ ವೇಗವಾಗಿ ಚಲಿಸುತ್ತಿದೆ. ಹಳೆಯ ನಂಬಿಕೆಗಳು, ರೂಢಿಗಳು ಮತ್ತು ಬದುಕುವ ವಿಧಾನಗಳು ಇಂದಿನ ಹೊಸ ಸವಾಲುಗಳನ್ನು ಎದುರಿಸಲು ಸಾಕಾಗುತ್ತಿಲ್ಲ. ಹೀಗಾಗಿ ಬದುಕಿನ ಈ ಹಂತದಲ್ಲಿ ನಾವು ನಮ್ಮನ್ನು ಕಾಲಕ್ಕೆ ತಕ್ಕಂತೆ ಒಗ್ಗಿಸಿಕೊಳ್ಳುವುದು ಕೇವಲ ಆಯ್ಕೆಯಲ್ಲ, ಅದೊಂದು ಬದುಕಿನ ಅಗತ್ಯವಾಗಿದೆ. ನಾವು ಪ್ರಮುಖವಾಗಿ ಬದಲಾಗಬೇಕಾದ ಕ್ಷೇತ್ರಗಳು ಮತ್ತು ಅಗತ್ಯಗಳೆಂದರೆ, ಮೊದಲನೆಯದು ಮಾನಸಿಕ ಮತ್ತು ಭಾವನಾತ್ಮಕ ದೃಷ್ಟಿಕೋನವನ್ನು ಉತ್ತಮಪಡಿಸಿಕೊಳ್ಳುವುದು. ಹಿಂದಿನ ಕಾಲದ ಬದುಕಿಗೂ ಇಂದಿನ ಬದುಕಿಗೂ ಇರುವ ದೊಡ್ಡ ವ್ಯತ್ಯಾಸವೆಂದರೆ ಒತ್ತಡ. ನಾವು ನಮ್ಮ ಮಾನಸಿಕ ಆರೋಗ್ಯದ ಕಡೆಗೆ ನೋಡುವ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಮಾನಸಿಕ ಆರೋಗ್ಯಕ್ಕೆ ಆದ್ಯತೆಯನ್ನು ನೀಡಬೇಕಾದುದು ಅತ್ಯಂತ ಅವಶ್ಯಕ. ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ ಎಂಬ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು. ಖಿನ್ನತೆ, ಆತಂಕ ಅಥವಾ ಮಾನಸಿಕ ಆಯಾಸವಿದ್ದಾಗ ಮುಕ್ತವಾಗಿ ಮಾತನಾಡುವ ಮತ್ತು ಅಗತ್ಯವಿದ್ದಾಗ ತಜ್ಞರ ಸಹಾಯ ಪಡೆಯುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವ ಗುಣಗಳನ್ನು ರೂಢಿಸಿಕೊಳ್ಳಬೇಕು. ನಿರೀಕ್ಷೆಗಳು ಹುಸಿಯಾದಾಗ ಕುಸಿದು ಬೀಳುವ ಬದಲು ಆ ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಮುಂದೆ ಸಾಗುವ ಗ್ರೋತ್ ಮೈಂಡ್ಸೆಟ್ ಅಳವಡಿಸಿಕೊಳ್ಳುವುದು ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಅತ್ಯಗತ್ಯ. ಎರಡನೇ ಅಂಶವೆಂದರೆ ತಂತ್ರಜ್ಞಾನದ ಸಮತೋಲಿತ ಸದ್ಬಳಕೆಯನ್ನು ಮಾಡಿಕೊಳ್ಳುವುದು. ಡಿಜಿಟಲ್ ಯುಗದಲ್ಲಿ ತಂತ್ರ

0: ಜೀವನ ಶೈಲಿ ಮತ್ತು ಆರೋಗ್ಯದಲ್ಲಿನ ಮಾರ್ಪಾಡುಗಳು. ಆಧುನಿಕತೆಯ ಭರಾಟೆಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಿದ್ದೇವೆ, ಇದು ಆಗಬಾರದು. ಆರೋಗ್ಯಕರ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು. ಫಾಸ್ಟ್ ಫುಡ್ ಮತ್ತು ಸಂಸ್ಕರಿಸಿದ ಆಹಾರಗಳ ಮೋಹದಿಂದ ಹೊರಬಂದು ನಮ್ಮ ಹಿರಿಯರು ಪಾಲಿಸುತ್ತಿದ್ದ ನೈಸರ್ಗಿಕ ಹಾಗೂ ಪೌಷ್ಟಿಕ ಆಹಾರ ಪದ್ಧತಿಯತ್ತ ನಾವು ಮರಳಬೇಕು. ದೈಹಿಕ ಚಟುವಟಿಕೆಯನ್ನು ನಾವು ರೂಢಿಸಿಕೊಳ್ಳಬೇಕು. ನಾಲ್ಕನೆಯ ಅಂಶ, ಮಾನವೀಯ ಸಂಬಂಧಗಳು ಮತ್ತು ಮೌಲ್ಯಗಳ ಮರುಸ್ಥಾಪನೆಯನ್ನು ಕೈಗೊಳ್ಳುವುದು. ವರ್ಚುಯಲ್ ಪ್ರಪಂಚದಲ್ಲಿ ಕಳೆದು ಹೋಗಿರುವ ನಾವು ನೈಜ ಪ್ರಪಂಚದ ಸಂಬಂಧಗಳನ್ನು ಮರುಜೋಡಿಸಬೇಕಿದೆ. ಸಾಮಾಜಿಕ ಜಾಲತಾಣಗಳ ಲೈಕ್ಸ್ಗಳಿಗಿಂತ ನಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗುವ ನೈಜ ಒಡನಾಟ ಮುಖ್ಯ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮೊಬೈಲ್ ಇಲ್ಲದೆ ಕಳೆಯುವ ಗುಣಮಟ್ಟದ ಸಮಯ, ಕ್ವಾಲಿಟಿ ಟೈಮ್, ಬಹಳ ಮುಖ್ಯ. ಸಹಾನುಭೂತಿ ಮತ್ತು ತಾಳ್ಮೆಯನ್ನು ಅಳವಡಿಸಿಕೊಳ್ಳುವುದು. ಎಲ್ಲರೂ ತಮ್ಮದೇ ಆದ ಓಟದಲ್ಲಿರುವ ಈ ಸಮಾಜದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಸಹನೆ ಮತ್ತು ಪ್ರೀತಿ ತೋರುವುದು ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಅವಶ್ಯಕವಾಗಿದೆ. ಐದನೇ ಅಂಶವಾಗಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಎಂದರೆ ಆರ್ಥಿಕ ಶಿಸ್ತು ಮತ್ತು ವಾಸ್ತವಿಕತೆ. ಹಣಕಾಸಿನ ವಿಚಾರದಲ್ಲಿ ಇಂದಿನ ತಲೆಮಾರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾದ ಕಾಲಘಟ್ಟವಿದು. ಕೇವಲ ಹಣ ಗಳಿಸುವುದಷ್ಟೇ ಅಲ್ಲ, ಉಳಿತಾಯ, ಬಜೆಟ್ ನಿರ್ವಹಣೆ ಮತ್ತು ದೀರ್ಘಾವಧಿಯ ಹೂಡಿಕೆಯ ಅಂದರೆ ವಿಮೆ, ನಿವೃತ್ತಿ ಯೋಜನೆ ಮುಂತಾದ ಯೋಜನೆಗಳು, ಇವುಗಳೆಲ್ಲದರ ಅರಿವು ಪ್ರತಿಯೊಬ್ಬರಿಗೂ ಸಹ ಇರಲೇಬೇಕು. ಆರನೇ ಅಂಶ ಎಂದರೆ ಪರಿಸರ ಪ್ರಜ್ಞೆ ಮತ್ತು ಜವಾಬ್ದಾರಿಯನ್ನು ರೂಢಿಸಿಕೊಳ್ಳುವುದು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿತಗೊಳಿಸುವುದು, ನೀರಿನ ಮಿತವಾದ ಬಳಕೆ ಮತ್ತು ನಿಸರ್ಗಕ್ಕೆ ಪೂರಕವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡಬಹುದಾದ ಅತಿ ದೊಡ್ಡ ಉಪಕಾರ. ಸ್ನೇಹಿತರೆ, ಒಟ್ಟಾರೆ ಹೇಳಬೇಕೆಂದರೆ ಬದಲಾವಣೆ ಎಂದರೆ ನಮ್ಮ ಮೂಲ ಸ್ವರೂಪವನ್ನು ಅಥವಾ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಲ್ಲ, ಬದಲಾಗಿ ಕಾಲದೊಂದಿಗೆ ನಮ್ಮನ್ನು ನಾವು ಇನ್ನಷ್ಟು ಉತ್ತಮವಾಗಿ ಪ್ರಬುದ್ಧವಾಗಿ ರೂಪಿಸಿಕೊಳ್ಳುವುದು. ಹರಿಯುವ ನೀರು ಮಾತ್ರ ಶುದ್ಧವಾಗಿರುತ್ತದೆ, ನಿಂತ ನೀರು ಮಲಿನವಾಗುತ್ತದೆ ಎಂಬ ನುಡಿಯನ್ನು ನಾವೆಲ್ಲರೂ ಕೇಳಿರುತ್ತೇವೆ. ಹಾಗೆಯೇ ಬದುಕಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಹಳೆಯ ಹಠಗಳನ್ನು ಬಿಟ್ಟು ಹೊಸತನಕ್ಕೆ, ವಾಸ್ತವಕ್ಕೆ ತೆರೆದುಕೊಳ್ಳುವ ಮೂಲಕ ನಾವು ನೆಮ್ಮದಿಯ, ಅರ್ಥಪೂರ್ಣವಾದ ಹಾಗೂ ಯಶಸ್ವಿ ಜೀವನವನ್ನು ಕಟ್ಟಿಕೊಳ್ಳಬಹುದು.
1: ಇದುವರೆಗೂ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಸಮಯ 6:35:30. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಕಾರ್ಯಕ್ರಮ ಕರುನಾಳು ಬಾಬೆಳಕೆ.
3: ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಧೀರು ಮಾಮ, ನನಗೆ ವಾವೆಯಲ್ಲಿ ಸೋದರ ಮಾವ ಆಗಬೇಕು. ಹಾಗೆ ಸಂಬಂಧ ಹುಡುಕ್ತಾ ಹೋದ್ರೆ ಬಹಳ ದೂರದ ಸಂಬಂಧ ಅದು. ಆತ್ಮೀಯತೆಯಲ್ಲಿ ತುಂಬಾ ಹತ್ತಿರದವರು, ನಿಮಗೂ ಹಾಗೆ ಇರ್ತದೆ. ಚಿಕ್ಕಪ್ಪರ ಮಕ್ಕಳೇ ದೂರ ಇರ್ತಾರೆ, ಪಕ್ಕದ ಮನೆಯವರ ಪ್ರೀತಿಯಾಗಿರ್ತದೆ. ಹಾಗೆ ನನಗೆ ಆ ಮನುಷ್ಯ ಗುರುವಾದ ಆದರ್ಶವನ್ನು ನಡೆದು ತೋರಿಸಿದಂಥ ಮನುಷ್ಯ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ, ಅವನ ಬಗ್ಗೆ ಹೇಳಿದರೆ ಅವನು ಇಡೀ ಜೀವನ ಅಂದರೆ ಜೋಕಾಲಿ ಆಟ ಇದ್ದ ಹಾಗೆ. ಒಂದು ಕಾಲದಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ಶ್ರೀಗಂಧದ ಮರ ಸಪ್ಲೈ ಮಾಡ್ತಿದ್ದಂತೆ ಅವನು. ಧಾರವಾಡದಲ್ಲಿ ದೊಡ್ಡ ಮನೆ, ಒಂದು ಮನೆಯೇ ಸುಮಾರು ಒಂದು ಎಕರೆ ಅಷ್ಟು ದೊಡ್ಡ ಮನೆ ಅದು. ಮನೆ ಮುಂದೆ ಯಾವಾಗಲೂ 3 ಮರ್ಸಿಡಿಸ್ ಕಾರ್ ಇರ್ತಿತ್ತಂತೆ ಆಗಿನ ಕಾಲಕ್ಕೆ. ಭಾರಿ ಶ್ರೀಮಂತ. ಆ ಶ್ರೀಮಂತಿಕೆ ಇದ್ದಾಗ ಮಾಮ ಹಾಗೆ ಇದ್ದ, ಚೆನ್ನಾಗಿದ್ದ. ಯಾರ ದೃಷ್ಟಿ ಹತ್ತಿತೋ ಏನ್ ಪಾಪ ಆಯ್ತೋ ಗೊತ್ತಿಲ್ಲ, ಏಕಾಏಕಿ ಅವನ ಮೇಲೆ ಯಾವುದೋ ಅಪವಾದ ಬಂತು. ಹತ್ತಿರದ ಬಳಗದವರ ವಿರುದ್ಧ ನಿಂತುಬಿಟ್ರು, ನಂಬಿದವರೇ ಮೋಸ ಮಾಡಿದ್ರು. ಧೀರು ಮಾಮ ಅರೆಸ್ಟ್ ಆಗ್ತಾರೆ ಅಂತ ಸುದ್ದಿಯಾಗಿ ಏನ್ ಮಾಡಿದ್ರು ಗೊತ್ತಾ, ಹೆಂಡತಿ ಮಕ್ಕಳನ್ನ ತಮ್ಮ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಮಾಯ ಆಗ್ಬಿಟ್ರು. ಎಲ್ಲಿ ಹೋದ್ರೋ ಏನೋ ಗೊತ್ತೇ ಆಗ್ಲಿಲ್ಲ. ಇಲ್ಲಿದ್ದ ಬಂಗ್ಲೆ, ಕಾರು, ಆಸ್ತಿ, ಬಂಗಾರ ಎಲ್ಲ ಪೊಲೀಸರು ತಗೊಂಡು ಹಂಚಿಬಿಟ್ರು. ಪೂರ್ತಿ ಖಾಲಿ, ಏನಿಲ್ಲ. ಯಾರನ್ನು ನಂಬಿ ವ್ಯವಹಾರ ಮಾಡಿದ್ರೋ ಅವರ ವಿರುದ್ಧ ಆದಾಗ ಇನ್ನೇನು ಮಾಡೋಕ್ಕಾಗ್ತದೆ ಧೀರು ಮಾಮಗೆ? ಕೆಟ್ಟು ಪಟ್ನಾ ಸೇರು ಅಂತೀವಲ್ಲ, ಹಾಗೆ ಧೀರು ಮಾಮ ಮುಂಬೈ ಸೇರಿದರು. ಪೂರ್ತಿ ಅನಾಮಿಕನಾಗಿ ನಿರ್ಗತಿಕನಂತೆ ಕೆಲಸ ಮಾಡಿದರು. ಸಿಕ್ಕ ಸಿಕ್ಕ ಕೆಲಸ, ಅಂಗಡಿ ಮುಂಗಟ್ಟುಗಳ ಕಸ ಬೆಳೆದ್ರು, ಹಮಾಲೆ ಕೆಲಸ ಮಾಡಿದರು, ಯಾವುದೋ ಅಂಗಡಿ ಮುಂದೆ ಫುಟ್ಪಾತ್ ಮೇಲೆ ಮಲಗಿ ದಿನ ಕಳೆದ್ರು. ಸ್ನೇಹಿತರ ತಾವು ತಿಳ್ಕೋಬೇಕು, ಬಡವರಿಗೆ ಶ್ರೀಮಂತಿಕೆ ಬಂದರೆ ಸಂತೋಷ ಚೆನ್ನಾಗಿರ್ತದೆ. ತುಂಬ ಎತ್ತರದಲ್ಲಿ ಬದುಕಿದವರು ತುಂಬ ಕಾಲ ಹಾರಿ ಬಡತನಕ್ಕೆ ಬಂದರೆ ಬದುಕೋದು ಬಹಳ ಕಷ್ಟ ಆಗತ್ತೆ. ಅಲ್ಲೇ ಇದ್ರು ಫುಟ್ಪಾತ್ನಲ್ಲಿ ಮಲಗಿ ದಿನ ಕಳೆದ್ರು. ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ಹಣ ಕೂಡಿಟ್ಟು ವಕೀಲರನ್ನು ನೇಮಿಸಿ

0: ಮೇಲೆ ಬಂದಿತ್ತಲ್ಲ ಕಳಂಕ, ಅದನ್ನ ತೊಳ್ಕೊಂಡ್ರು, ನಿರ್ದೋಷರಾದ್ರು. ಆದ್ರೆ ಮತ್ತೆ ಶ್ರೀಗಂಧದ ವ್ಯಾಪಾರಕ್ಕೆ ಬರಲಿಲ್ಲ, ಮುಂಬೈನಲ್ಲೇ ಉಳ್ಕೊಂಡ್ರು. ಪರಿಶ್ರಮ ಮಾಡಿ ಕೆಲಸ ಮಾಡಿ, ನಿಮಗೆ ಆಶ್ಚರ್ಯ ಆಗತ್ತೆ ಹೇಳಿದ್ರೆ, ಒಂದು ಅತ್ಯಂತ ದೊಡ್ಡ ಬಟ್ಟೆ ಕಾರ್ಖಾನೆಯಲ್ಲಿ ಅತ್ಯುನ್ನತ ಸ್ಥಾನಕ್ಕೇರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದರು. ಮತ್ತೆ ಬೇಕಾದ ಹಣ ಬಂತು, ಪರಿವಾರ ಬಂತು, ಬಳಗ ಬಂತು. ವಿಶೇಷ ಅಂದ್ರೆ ಧೀರು ಮಾಮ ಎಂದೂ ಬದಲಾಗಲೇ ಇಲ್ಲ. ಅವರು ಶ್ರೀಮಂತಿಗೆ ಉತ್ತುಂಗದಲ್ಲಿದ್ದಾಗ ಹೇಗೆ ನಗನಗ್ತಾ ಇದ್ರೋ, ದಾರಿದ್ರ್ಯದ ಕೂಪದಲ್ಲಿ ಬಿದ್ದಾಗ್ಲೂ ಹಾಗೆ ಇದ್ರು. ನನಗೆ ಯಾಕೆ ಅವರು ಆದರ್ಶ ಆಗ್ತಾರೆ ಅಂದ್ರೆ, ಅಷ್ಟು ಕಷ್ಟ, ಅಷ್ಟು ನೋವು, ಎಷ್ಟು ಜನ ಮೋಸ ಮಾಡಿರ್ಬೇಕು. ಶ್ರೀಮಂತಿಕೆ ಹತ್ತಿರದಲ್ಲಿದ್ದಂತ ಮನುಷ್ಯ ಹೋಗಿ ಫುಟ್ಪಾತ್ ಮೇಲೆ ಮಲ್ಕೊಳ್ಳೋ ಸುಲಭ ಅಲ್ಲ ಸ್ವಾಮಿ. ಯಾರಾದರೂ ತಪ್ಪಿತಪ್ಪಿ ಬತ್ತವರ ಬಗ್ಗೆ ಕೆಟ್ಟ ಮಾತು ಆಡ್ಲಿಲ್ಲ ಮನುಷ್ಯ ಆಯ್ತಾ? ಇಂಥವ್ರು ನಿಮ್ಗೆ ಅನ್ಯಾಯ ಮಾಡಿದ್ರಲ್ವಾ, ಮೋಸ ಮಾಡಿದ್ರಲ್ವಾ ಅಂತ ಯಾರಾದರೂ ಅವ್ರ ಹೆಸರು ಎತ್ತಿದ್ರೆ, ಛೇ ಛೇ ಛೇ ಅವ್ರನ್ನಾಗ ಬೈತೀರಿ, ಸರಿ ಅಲ್ಲ ಅದು ಅಂತ ಇತ್ತಿದ್ರು. ನಾನು ಒಮ್ಮೆ ಕೇಳಿದೆ, ಮಾಮ ನಿಮಗಿದು ಹೆಂಗ್ ಸಾಧ್ಯ ಆಯ್ತು? ಇಷ್ಟು ದ್ವೇಷ ಮಾಡಿದ್ರಲ್ಲ ಜನ ನಿಮ್ಮನ್ನ, ಬದುಕೋಗ್ಬಿಡ್ಲಿಲ್ಲ, ಹೋಗಿ ರಸ್ತೆ ಮೇಲೆ ಬಿದ್ದುಕೊಂಡ್ರಿ, ಹೋಗಿ, ನೋವಿಲ್ವಾ ಮನಸ್ಸಲ್ಲಿ ಅಂದೆ. ಅದಕ್ಕೆ ಹೇಳಿದ್ರು, ನೋಡಪ್ಪ ಹಾಗಲ್ಲ, ಕಷ್ಟದಲ್ಲಿದ್ದಾಗ ದಿನಾಲೂ ಭಗವದ್ಗೀತೆ ಓದ್ತಾ ಇದ್ದೆ ನಾನು. ಬರೀ ಓದಿದ್ರೆ ಏನ್ ಪ್ರಯೋಜನಪ್ಪ ಅದು? ಸ್ವಲ್ಪ ಆದ್ರೂ ಜೀವನ ಕಂಟುಬೇಡವೆ. ಆ ಸುಖ ದುಃಖ ಎಲ್ಲ ದೇಹಕ್ಕೆ ಕಂಟುಕೊಂಡದ್ದು, ಒಳಗಿನ ಹೃದಯಕ್ಕೆ ಏನಿದೆ ಸಂತೋಷವಾಗಿರೋಣ. ಅವ್ರು ನೋವು ಮಾಡಿದ್ರು ಕೂಡ ಅವ್ರಿಗೆ ಕೆಟ್ಟದ್ ಬಯಸಲ್ಲ ನಾನು, ಅವ್ರವ್ರ ಹಣೆ ಬಾರ. ಪರಿಸ್ಥಿತಿ ಆಗಿತ್ತಪ್ಪ, ನಾನೇನ್ ಮಾಡೋದು? ಎಲ್ಲರೊಂದು ನಗನಗ್ತಾ ಅನ್ಯಾಯ ಮಾಡಿದವ್ರಿಗೂ ಶ್ರೇಯಸ್ಸನ್ನು ಬಯಸಿದಂತ ಧೀರು ಮಾಮ ಆ ಶರಣರ ಸಾವನ್ನೇ ಪಡೆದ್ರು. ಮಾತಾಡ್ತಾ ಮಾತಾಡ್ತಾ ಮನೆಗೆ ಬಂದವರಿಗೆ, ಕೂತ್ಕೊಳ್ಳಿ ನಾನೇ ಮಾಡ್ತೀನಿ, ಜ್ಯೂಸ್ ಮಾಡಿಕೊಡ್ತೀನಿ, ಸಂಭ್ರಮದಿಂದ ಜ್ಯೂಸ್ ಮಾಡಿ ಅವರಿಗೆಲ್ಲ ಜ್ಯೂಸ್ ಕೊಟ್ಟು ತಾನು ಒಂದು ಗ್ಲಾಸ್ ಇಟ್ಕೊಂಡು ಕುಡಿದು ಕಟ್ಟೆ ಮೇಲಿಟ್ಟು ತಲೆ ಹಿಂದೆ ಒರಗಿಸಿದ್ರು, ಪ್ರಾಣ ಹೋಯ್ತು. ಸುಖ ದುಃಖ ಸಮಯಕೃತ್ವ ಲಾಭ ಅಲಾಭವು ಜಯ ಜಯ ಅನ್ನೋ ಭಗವದ್ಗೀತೆ ಮಾತು ಕೇಳೋಕ್ ಚಂದ ಸ್ವಾಮಿ. ಹಾಗೆ ಬದುಕೋದು ಕಷ್ಟ, ಹಾಗೆ ಬದುಕಿದವರು ಧೀರು ಮಾಮ. ನನಗನ್ಸುತ್ತೆ ಆ ಸಮತಾಭಾವದ ಸುಖ ದುಃಖಗಳನ್ನು ಒಂದೇ ರೀತಿ ತಗೊಳ್ಳುವಂತ ಮನೋಭಾವ ನಮ್ಗೆ ಒಂದ್ ಚೂರ್ಚೂರು ಬಂದ್ರೆ ಸಾಕು, ಜೀವನ ತುಂಬಾ ಸುಂದರ ಆಗತ್ತೆ. ಹಾಗೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
4: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
3: ನೇಗಿಲ ಮಿಡಿತ. ಜೇನು ಪ್ರಭೇದಗಳ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಆರ್ ಗಿರೀಶ್.
5: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
6: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
7: ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಜೇನು ಕೃಷಿ ಅಂದ ತಕ್ಷಣ ಎಲ್ಲರಿಗೂ ಒಂದ್ ಕಡೆ ತುಪ್ಪ, ಜೇನು ಅಂದ ತಕ್ಷಣ ಮನ್ಸಿಗೆ ಬರೋದೇ ತುಪ್ಪ. ಈ ಒಂದು ಜೇನ್ನ ನಾವು ಸಂಗ್ರಹಣೆ ಮಾಡೋದು ಜೇನು ಹುಳುಗಳಿಂದ. ಸೊ ಪ್ರಕೃತಿಲಿ ಅಂತ ನೋಡೋದಾದ್ರೆ ಪ್ರಭೇದಗಳು ಜೇನಲ್ಲೂ ಇದಾವೆ. ನಾವು ಯಾಕಂದ್ರೆ ಸುಮಾರು ಪ್ರಭೇದಗಳು ಕೀಟಗಳಲ್ಲಿ ಮಾತಾಡ್ಬೇಕಾದ್ರೆ ಜೇನು ಒಂದು ಹುಳ. ಸೊ ಆ ಜೇನಲ್ಲೇ ನಮ್ಗೆ ಸುಮಾರು 1-3 ಪ್ರಭೇದಗಳನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೂ ಇನ್ನೂ ಒಂದು ಜೇನು ಜಾತಿನ ಕೂಡ ಮಾತಾಡ್ತೀವಿ. ಒಂದು ಹೆಜ್ಜೇನು ಅಂತ ಕರಿತೀವಿ, ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ಕರಿತೀವಿ. ಇವು ಗಾತ್ರದಲ್ಲಿ ದೊಡ್ಡದಾಗಿರ್ತವೆ, ಒಂದೇ ಕುಟುಂಬ ಕಟ್ಟುವಂತದ್ದು, ಒಂದೇ ಅರಿನ ಕಟ್ಟಿ ವಾಸ ಮಾಡುವಂತವು. ಸೊ ಇದು ನಮ್ಗೆ ಪ್ರಕೃತಿಲಿ ಎಲ್ಲಿ ನೋಡ್ತೀವಿ ಅಂತಂದ್ರೆ ಎತ್ತರ ಪ್ರದೇಶದಲ್ಲಿ ನೋಡ್ತೀವಿ. ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ನೋಡೋದಾದ್ರೆ ಹೆಸರಲ್ಲಿ ಹೇಳಿದಾಗೆ ಇದು ಕುಟುಂಬ ದೊಡ್ಡದಾಗಿರುತ್ತೆ, ಮತ್ತೆ ಇದು ಎತ್ತರ ಪ್ರದೇಶದಲ್ಲಿ ಕೂಡ್ ಕಟ್ಟುವಂತದ್ದು. ಇದನ್ನ ನಾವು ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ನೋಡ್ತೀವಿ, ಅಥವಾ ದೊಡ್ಡ ದೊಡ್ಡ ಮರಗಳಲ್ಲಿ ನೋಡ್ತೀವಿ, ಎತ್ತರವಾಗಿ ಬೆಳೆದಿರುವಂತ ಮರಗಳು, ಅಥವಾ ಕೆಲವು ಸತಿ ದೊಡ್ಡ ದೊಡ್ಡ ಟವರ್ ಗಳಿದ್ರೆ ಆ ಟವರ್ ಗಳಿಗೆ ಅಥವಾ ನೀರಿನ ಟ್ಯಾಂಕ್ ಗಳಿಗೆ ಈ ಒಂದು ಜೇನು ಮೇಲೆ ಹೋಗಿ ಬೆಳಕಲ್ಲೇ ವಾಸ ಮಾಡುವಂತ ಜೇನು ಪ್ರಭೇದ ಅಂತಂದ್ರೆ ಹೆಜ್ಜೇನು ಅಂತ ಹೇಳ್ಬೋದು. ಮತ್ತೆ ಇದು ನಮ್ಗೆ ಪ್ರಕೃತಿಯಲ್ಲಿ ದಟ್ಟವಾಗಿ ಅರಣ್ಯದಲ್ಲಿರುತ್ತೋ ಅಂತ ಕಡೆ ಜಾಸ್ತಿ ನಾವು ನೋಡ್ತೀವಿ. ಸೊ ಇವು ಎಲ್ಲಾ ಜಾತಿ ಕಾಡು ಮರಗಳಲ್ಲೂ ಕೂಡ ಆಹಾರ ಸಂಗ್ರಹಣೆ ಮಾಡಿಕೊಂಡು ಪರಾಗ ಮತ್ತು ಮಕರಂದ ಎರಡನ್ನೂ ಶೇಖರಣೆ ಮಾಡಿ ಕುಟುಂಬ

0: ಕುಟುಂಬ ನಿರ್ವಹಣೆ ಮಾಡಿಕೊಂಡು ವಾರ್ಷಿಕ ಅಂತ ನೋಡೋದಾದ್ರೆ ಹೆಜ್ಜೆನಲ್ಲಿ ನಮ್ ಸುಮಾರು ಒಂದು 20-25 ಕೆಜಿ ಜೇನುತುಪ್ಪನ ಒಂದು ಕುಟುಂಬದಿಂದ ಪಡಿಬಹುದು. ಬಟ್ ಇದು ಸಾಕಾಣಿಕೆ ಯೋಗ್ಯವಲ್ಲ. ಯಾಕೆ ಅಂದ್ರೆ ಇದು ಒಂದೇ ಹರಿ ಕಟ್ಟೋದ್ರಿಂದ ತುಪ್ಪ ಸಂಗ್ರಹಣೆ ಮಾಡೋದು ಕಷ್ಟ ಆಗ್ತವೆ, ಮತ್ತೆ ಎರಡನೇದಾಗಿ ಸಿಟ್ಟಿನ ಸ್ವಭಾವ ಜಾಸ್ತಿ. ಇದಕ್ಕೆ ಸ್ವಲ್ಪ ಟೆಂಪರೇಚರ್ ವೇರಿಯೇಷನ್ ಆಯ್ತು, ಬಿಸಿ ಆಯ್ತು, ಶೆಕೆ ಆಯ್ತು ಅಂದ್ರೆ ಸಿಟ್ಟೆದ್ದು ಅಲ್ಲಿರೋ ಸುತ್ತಮುತ್ತ ಇರುವಂತ ಪ್ರಾಣಿಗಳು ಮನುಷ್ಯರು ಎಲ್ಲಾರ್ಗು ಅಟ್ಯಾಕ್ ಮಾಡಿ ಚುಚ್ಚು ಅಂತ ಕೆಲಸ ಮಾಡ್ತವೆ. ಬಟ್ ಇದು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಇದ್ರ ವಿಷಾನು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸಾಕಾಣಿಕೆ ಯೋಗ್ಯ ಇಲ್ಲ. ಬಟ್ ಪ್ರಕೃತಿಯಲ್ಲಿ ದಟ್ಟವಾಗಿ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ಎರಡನೇ ಪ್ರಭೇದ ಅಂತ ಬಂದ್ರೆ ಲಿಟಲ್ ಬಿ ಅಂತ ಕರಿತೀವಿ. ಲಿಟಲ್ ಬಿ ಅಂತಂದ್ರೆ ನಮ್ಮಲ್ಲಿ ಪೊದೆ ಜೇನು ಅಂತ ಕರಿತೀವಿ. ಸೊ ಇದು ಜನರಲ್ ಆಗಿ ಮನೆಗಳ ಹತ್ರ ನಾವು ಎಲ್ಲೆಲ್ಲಿ ಪೊದೆಗಳಿರುತ್ತೆ ಅಂತ ಕಡೆ ನಾವು ನೋಡ್ತೀವಿ. ಪೊದೆ ಜೇನು ಎಪಿಸ್ ಫ್ಲೋರಿಯಾ ಅಂತ ಕರಿತೀವಿ. ಸೊ ಇದು ಗಾತ್ರದಲ್ಲಿ ಸಣ್ಣದು, ಕುಟುಂಬ ಸಂಖ್ಯೆನು ಸಣ್ಣದು, ಸುಮಾರು 2,000-3,000 ಹುಳ ಒಂದು ಕುಟುಂಬದಲ್ಲಿ ಇರುತ್ತೆ. ಬಟ್ ಇದು ಮತ್ತೆ ಇದನ್ನು ಒಂದೇ ಹರಿ ಕಟ್ಟುವಂತದ್ದು, ಮತ್ತೆ ಸಣ್ಣ ಸಣ್ಣ ಪೊದೆಗಳಲ್ಲಿ ಇರುತ್ತೆ. ಮತ್ತೆ ಇದನ್ನ ಪ್ರಕೃತಿಯಲ್ಲಿ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡೋದ್ರಿಂದ ನಾವು ಇದನ್ನ ಕೂಡ ನಿರ್ವಹಣೆ ಮಾಡೋದಕ್ಕೆ ಹೇಳ್ತೀವಿ, ಬಿಟ್ರೆ ನಾಶ ಮಾಡೋದಕ್ಕೆ ಹೇಳಲ್ಲ. ನಾವು ಹೆಚ್ಚಾಗಿ ಮಾತಾಡೋದು ಸಾಕಾಣಿಕೆ ಮಾತ್ರ ತಳಿ ಅಂತಂದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತೇಳಿ. ಇದನ್ನ ನಾವು ಉತ್ತು ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಇವತ್ತು ಏನ್ ನಾವು ಪೆಟ್ಟಿಗೆಗಳಲ್ಲಿ ಜೇನು ಸಾಕಾಣಿಕೆ ಮಾಡ್ತಿದೀವಿ, ಈ ತಳಿ ಅನ್ನೋದಾದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾಕೆ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಇದನ್ನ ನಿರ್ವಹಣೆ ಮಾಡಬಹುದು. ಎಲ್ಲೋ ಒಂದ್ ಕಡೆ ಇದು ಜೇನ್ ಕುಟುಂಬ ಅಂತ ನೋಡೋದಾದ್ರೆ ಸಮಾನಾಂತರ ಹರಿಗಳನ್ನ ಅಂತ ಹೇಳ್ತೀವಿ. ಸುಮಾರು ಸಣ್ಣ ಸಣ್ಣ ಹರಿಗಳು 1-8 ಹರಿಗಳನ್ನ ಒಂದ್ರ ಪಕ್ಕದಲ್ಲಿ ಒಂದು ಕಟ್ಟೋ ಅಂತದನ್ನ ನೋಡ್ತೀವಿ. ಸೊ ಇದರಲ್ಲಿ ಇನ್ನೊಂದು ಅಂತಂದ್ರೆ ತುಪ್ಪದ ಹರಿಗಳೇ ಬೇರೆ ಇರುತ್ತೆ, ಕುಟುಂಬದ ಹರಿಗಳೇ ಬೇರೆ ಇರುತ್ತೆ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ನಿರ್ವಹಣೆ ಮಾಡೋದಕ್ಕೂ ಮತ್ತೆ ತುಪ್ಪ ತೆಗೆಯೋದಕ್ಕೂ ಅನುಕೂಲ ಆಗಿರೋದ್ರಿಂದ ಈ ತಳಿನ ನಾವ್ ಇವತ್ತು ಪೆಟ್ಟಿಗೆಗಳಲ್ಲಿ ಸಾಕಾಣಿಕೆ ಮಾಡ್ತಿದೀವಿ. ತುಡುವೆ ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಇವು ಮೂರು ತಳಿಗಳು, ಹೆಜ್ಜೇನು, ಕೋಲ್ ಜೇನು ಮತ್ತೆ ತುಡುವೆ ಜೇನು, ಇವು ಮೂರು ಎಪಿಡೆ ಅಂತ ಕುಟುಂಬಕ್ಕೆ ಸೇರೋದು. ಅಂದ್ರೆ ಇವು ಮೂರುಕೂ ಚುಚ್ಚು ಅಂತ ಮುಳ್ಳಿದವೆ. ಅಂದ್ರೆ ಮೂರು ಪ್ರಭೇದದಲ್ಲಿ ಯಾವ ಜೇನ್ ಹತ್ರ ಹೋದ್ರು ಇವು ನಮ್ಗೆ ಚುಚ್ಚುತ್ತೆ. ಬಟ್ ಅದ್ರ ವಿಷ ಅಂತ ಬಂದ್ರೆ ಹೆಜ್ಜೇನಲ್ಲಿ ಜಾಸ್ತಿ ಪ್ರಮಾಣ ಇರುತ್ತೆ, ಕೋಲ್ ಜೇನು ಮತ್ತೆ ತುಡುವೆ ಜೇನಲ್ಲಿ ವಿಷ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ತುಡುವೆ ಜೇನಲ್ಲಿ ನಮ್ಗೆ ವಾರ್ಷಿಕ ಅಂತ ನೋಡೋದಾದ್ರೆ ತುಂಬಾ ಚೆನ್ನಾಗಿರೋ ಕುಟುಂಬ ಆದ್ರೆ ನಮ್ಗೆ 12 ಕೆಜಿ ತುಪ್ಪ ನಾವು ಒಂದು ವರ್ಷಕ್ಕೆ ಹಾರ್ವೆಸ್ಟ್ ಮಾಡಬಹುದು. ಹಂಗಾಗಿ ಇದನ್ನ ತುಪ್ಪ ತೆಗೆಯೋದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಇದನ್ನ ಸಾಕಣೆ ಮಾಡ್ತಿದ್ವಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಬಹುದು ಅಥವಾ ನನ್ನ ದೂರವಾಣಿ ಸಂಖ್ಯೆ ಮುಖಾಂತರ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ, ನನ್ನ ದೂರವಾಣಿ ಸಂಖ್ಯೆ 9739916660. ಧನ್ಯವಾದ.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಹೆಲ್ತ್ ಇಂಟ್ಸ್ ಆರೋಗ್ಯ ಸೂತ್ರ. ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಪಿ ದಯಾನಂದ್.
3: ನಮಸ್ತೆ, ನಾನು ಡಾಕ್ಟರ್ ದಯಾನಂದ್, ಫಿಸಿಯೋಥೆರಪಿಸ್ಟ್, ಭೌತ ಚಿಕಿತ್ಸಾ ತಜ್ಞ. ಇತ್ತೀಚೆಗೆ ಒಬ್ರು ಪೇಷಂಟ್ ಬರ್ತಾರೆ, ತುಂಬಾ ಕೈ ಎತ್ತೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಕೈ ಎತ್ತೋದಕ್ಕೆ ಆಗದೆ ಇರೋ ಕಾರಣ, ಎಷ್ಟೋ ದಿನದ ಹಿಂದೆ ಒಂದೇ ಕಡೆ ಮಲಗಿರೋದ್ರಿಂದ ಏನಾಗೋಗಿತ್ತು, ಅವ್ರಿಗೆ ಕೈ ಎತ್ತೋದಕ್ಕೆ ಆಗ್ತಿಲ್ಲ, ಕೈ ಮುಂದೆ ಮಾಡೋದಕ್ಕೆ ಆಗ್ತಿಲ್ಲ, ಹಿಂದೆ ಮಾಡೋದಕ್ಕೆ ಆಗ್ತಿಲ್ಲ, ಸೈಡಿಂದ ಎತ್ತೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಬಂದರು. ಏನಕ್ಕೋಸ್ಕರ ಆಗ್ತಿಲ್ಲ ಅಂತ ನಾವು ನೋಡ್ತಾ ಹೋದಾಗ ಏನಾಯಿತು, ಪೇಷಂಟ್ಗೆ ಎಸ್ಪೆಷಲಿ ಅವ್ರಿಗೆ ಜಾಯಿಂಟ್ಸ್ಗಳು ರೊಟೇಟರಿ ಕಫ್ ಮಸಲ್ ಅನ್ನು ಸ್ಟಿಫ್ನೆಸ್ ಆಗೋಗಿತ್ತು. ರೊಟೇಟರಿ ಕಫ್ ಮಸಲ್ ಸ್ಟಿಫ್ನೆಸ್ ಆಗೋದು ಮೊದಲನೇದು ಆ ಕಡೆ ಬಾರ ಬಿಟ್ಟು ಮಲಗಿದಾಗ. ಸೊ ಬಾರ ಬಿಟ್ಟು ಯಾವಾಗ ಮಲಗ್ತಾರೆ ತುಂಬ ಹೊತ್ತು, ಆವಾಗ ರೊಟೇಟರಿ ಕಫ್ ಮಸಲ್ ಸ್ಟಿಫ್ನೆಸ್ ಆಗುತ್ತೆ, ಜೊತೆಗೆ ಮೂಮೆಂಟ್ ಬರೋದಿಲ್ಲ, ತುಂಬ ಮೇಲೆ ಕೈ ಎತ್ತೋದಕ್ಕೆ ಆಗೋದಿಲ್ಲ, ಕೈ ಹಿಂದೆ ಮಾಡೋದಕ್ಕೆ ಆಗೋದಿಲ್ಲ, ಸೈಡಿಂದ ಎತ್ತೋದಕ್ಕೆ ಆಗೋದಿಲ್ಲ. ಒಂದೇ ಪಾಶ್ಚರಲ್ಲಿ ಮಲಗೋದು ತಪ್ಪು ಆ್ಯಕ್ಚುಲಿ ಹೇಳಬೇಕಂದ್ರೆ. ಏನಕ್ಕೆ ಅಂದರೆ, ಒಂದೇ ಕಡೆ ಇದ್ದಾಗ ಇರುವಂಥ ಜಾಯಿಂಟ್, ಎಲ್ಲಿ ಯಾವ ಕಡೆ ತಿರುಗಿ ಮಲಗುತ್ತೀರಾ ಆ ಕಡೆ ಇರುವಂಥ ಜಾಯಿಂಟು ಕಂಪ್ರೆಸ್ ಆಗ್ತಾ ಇರುತ್ತೆ. ಕಂಪ್ರೆಸ್ ಆಗೋದ್ರಿಂದ ಹೇಗೆ ಅಂದರೆ, ಅಲ್ಲಿ ಸರ್ಕ್ಯುಲೇಷನ್ ಸರಿಗಾಗೋದಿಲ್ಲ. ಸೊ ಆಗಾಗ ಪೊಸಿಷನ್ ಚೇಂಜ್ ಮಾಡ್ತಾ ಇದ್ರೆ ತುಂಬ ಒಳ್ಳೆಯದು. ಸೊ ಆವಾಗ ಸರ್ಕ್ಯುಲೇಷನು ಚೆನ್ನಾಗಿರುತ್ತೆ, ಜೊತೆಗೆ ನಿಮಗೆ ಹೇಗೆ ಅಂತ ಹೇಳಿದ್ರೆ, ಯು ವಿಲ್ ಫೀಲ್ ಕಂಫರ್ಟಬಲ್ ವಿತ್ ದ ಪೊಸಿಷನ್. ಇಲ್ಲಾಂದರೆ ಏನಾಗುತ್ತೆ, ಮಧ್ಯರಾತ್ರಿಯಲ್ಲೇ ಜೋಂಬ್ ಹಿಡ್ಕೊಳ್ಳೋದು, ಸೊ ಈ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಇದು ಒಂದು ಶುಗರಿಂದ ಬರುವಂಥದ್ದು ಚಾನ್ಸಸ್ ಇರುತ್ತೆ, ಜೊತೆಗೆ ಅವರು ಭಾರ ಏನಾದರೂ ಎತ್ತಕ್ಕೆ ಹೋಗಿ ಚಳಕ್ ಥರ ಏನಾದರೂ ನೋವು ಬಂದು ಭುಜಕ್ಕೆ, ಆವಾಗ ಚಳಕಿಂದ ಎಷ್ಟೋ ದಿನ ಆದಮೇಲೆ, ಅಂದರೆ ಚಳಕ್ ಇವಾಗ ಚಳಕ್ ಬಂದಿದ್ದ ತಕ್ಷಣ ಏನು ಮಾಡ್ತಾರೆ, ಮೂಮೆಂಟ್ನೇ ಬಿಟ್ಬಿಡ್ತಾರೆ ಕೈದು. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಸರಿ ಹೋಗುತ್ತೆ ಅಂತ ಹಾಗೆ ಬಿಟ್ಟಿರ್ತಾರೆ. ಸೊ

0: ಅವಾಗ ಒಳಗಡೆ ಏನಾಗುತ್ತೆ, ಅಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ಹೇಳ್ತೇವೆ. ಹೇಗೆ ಅಂದರೆ, ಜಾಯಿಂಟ್ ಮಧ್ಯ ಅಂದರೆ ಭುಜದ ಭಾಗದ ಜಾಯಿಂಟ್ ಮಧ್ಯ ಏನಾಗಿರುತ್ತೆ, ಗ್ಲಿನೋಹ್ಯೂಮರಲ್ ಜಾಯಿಂಟ್ ಅಂತ ಹೇಳ್ತೇವೆ, ಅಲ್ಲಿ ಕ್ಯಾಪ್ಸುಲ್ಸ್ ಇರುತ್ತೆ. ಈ ಕ್ಯಾಪ್ಸುಲ್ಸ್ ಏನಾಗೋಗುತ್ತೆ, ಸ್ಟಿಫ್ನೆಸ್ ಆಗಿ ಡಿಹೈಡ್ರೇಟ್ ಆಗಿ ಮೂಮೆಂಟ್ಸ್ನ ರಿಸ್ಟ್ರಿಕ್ಟ್ ಮಾಡಿಬಿಡುತ್ತೆ. ಸೊ ಅಡೆಸಿವ್ ಅಂದರೆ ಅಂಟ್ಕೊಂಡ್ಬಿಡುತ್ತೆ. ಸೊ ಅಂಟ್ಕೊಳ್ಳೋದ್ರಿಂದ ಅವ್ರಿಗೆ ಮೂಮೆಂಟ್ಸ್ ಬರೋದಿಲ್ಲ. ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಇರುವಂತಹ ಮೂಮೆಂಟ್ಸು ಬರದೇ ಇರೋ ಕಾರಣ ಫಸ್ಟು ಇರುವಂಥ ರೊಟೇಟರಿ ಕಫ್ ಮಸಲ್ಸ್ನೆಲ್ಲಾನು ಸ್ಟಿಫ್ನೆಸ್ನ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ರೊಟೇಟರಿ ಕಫ್ ಮಸಲ್ಸ್ನ ಸ್ಟಿಫ್ನೆಸ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಂಗೆ ಮೂಮೆಂಟ್ಸ್ ಅಂದರೆ ನಾವು ಮ್ಯಾನಿಪುಲೇಷನ್ ಟೆಕ್ನಿಕ್ಸ್ನ ಮಾಡ್ತಾ ಹೋಗ್ತೀವಿ, ಅಂದರೆ ಮೊಬಿಲೈಸೇಷನ್ಸ್ ಆಗಿರಲಿ, ಸೊ ಆ್ಯಕ್ಟಿವ್ ಅಸಿಸ್ಟೆಡ್ ಮೂಮೆಂಟ್ಸ್ನ ಮಾಡ್ತಾ ಹೋಗ್ತೀವಿ, ಫಿಂಗರ್ ಲ್ಯಾಡರ್ ಎಕ್ಸಸೈಸಸ್ಸು, ಶೋಲ್ಡರ್ ವೀಲ್ ಎಕ್ಸಸೈಸಸ್ಸು. ಸೊ ಇಂಥದ್ದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಆಲ್ಮೋಸ್ಟು ಇರುವಂಥ ಅಡೇಷನ್ಸ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ. ಅಡೇಷನ್ಸ್ ಯಾವಾಗ ರಿಲೀಸ್ ಆಗುತ್ತೆ, ಆಗ ಅವ್ರಿಗೆ ಮೊಬಿಲಿಟಿ ಚೆನ್ನಾಗಿ ಬರ್ತಾ ಹೋಗುತ್ತೆ. ಇನ್ ಕೇಸ್ ಏನಾದರೂ ಮೊಬಿಲಿಟಿ ಮಾಡಿದ್ರು ಅಂದರೆ ಮೂಮೆಂಟ್ ಮಾಡಿದ್ರೂ ಸಹಿತ ಪೇಯ್ನ್ ಬಂತು ಅಂತ ಅನ್ಸಿದ್ರೆ, ಆವಾಗ ನಾವು ಕೆಲವೊಂದು ಟ್ರೀಟ್ಮೆಂಟ್ಗಳು ಹೇಗೆ ಅಂದರೆ, IFT, ಅಲ್ಟ್ರಾಸೋನಿಕ್ ವೇವ್ಸು, ಡೀಪ್ ಹೀಟಿಂಗ್ ಮೊಡಾಲಿಟೀಸು, ಮತ್ತು ಜೊತೆಗೆ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ಸ್ ಅಂದರೆ IFT, ಇಂಟರ್ಫರೆನ್ಷಿಯಲ್ ಥೆರಪಿ ಅಂತ ಹೇಳ್ತೀವಿ. ಇದು ಒಳಗಾಯನ ಕಡಿಮೆ ಮಾಡಿಕೊಂಡು ಜೊತೆಗೆ ಮೊಬಿಲಿಟಿ ಅಂದರೆ ಮೂಮೆಂಟ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗುತ್ತೆ. ನಾವು ಫಸ್ಟು ಮೊಬಿಲಿಟಿನ ಇನ್ಕ್ರೀಸ್ ಮಾಡೇ ಆದಮೇಲೆ ಆಮೇಲೆ ಏನು ಮಾಡ್ತಾ ಹೋಗ್ತೀವಿ, ಸ್ಟ್ರೆಂಥನಿಂಗ್ ಪ್ಯಾಟರ್ನ್. ಹೇಗೆ ಅಂದರೆ, ಫಸ್ಟು ಇರುವಂಥ ಸ್ಟಿಫ್ನೆಸ್ ಅದನ್ನು ಕಡಿಮೆ ಮಾಡಿಕೊಂಡ್ವಿ, ಬಿಸಿನೀರು ಶಾಖ ಕೊಟ್ಟು ಕಡಿಮೆ ಮಾಡಿಕೊಂಡ್ವಿ, ಮೂಮೆಂಟ್ ಮಾಡಿ ಕಡಿಮೆ ಮಾಡಿಕೊಂಡ್ವಿ, ಎಲ್ಲ ಆಯಿತು. ಹಾಗೆ ಕೈ ಬಿಟ್ಬಿಟ್ರೆ ಏನಾಗುತ್ತೆ, ಮತ್ತೆ ಸ್ಟಿಫ್ನೆಸ್ಗೆ ಹೋಗುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಎಕ್ಸಸೈಸ್, ಸ್ಟ್ರೆಂಥನಿಂಗ್ ಎಕ್ಸಸೈಸ್ನ ಮಾಡ್ತಾ ಹೋಗಬೇಕು. ಸ್ಟ್ರೆಂಥನಿಂಗ್ ಎಕ್ಸಸೈಸು ಏನಿಲ್ಲ, ಮನೆಯಲ್ಲಿ ಒಂದು ಲೀಟರ್ದು, ಅರ್ಧ ಲೀಟ್ರದ್ದು, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಾಟರ್ ಬಾಟಲ್ ಇಟ್ಕೊಳ್ಳಿ. ವಾಟರ್ ಬಾಟಲ್ ಇಟ್ಕೊಂಡು ಕೈ ಎತ್ತೋದು ಬಿಡೋದನ್ನು ಮಾಡಿ, ಹಿಂದೆ ಮಾಡೋದು ಮಾಡಿ, ಹಿಂದೆ ವಾಟರ್ ಬಾಟಲ್ ಇಟ್ಕೊಂಡು ಸೈಡಿಂದ ಎತ್ತೋದು ಬಿಡೋದನ್ನು ಮಾಡ್ತಾ ಹೋಗಿ. ಈ ಥರ ಮಾಡೋದ್ರಿಂದ ಮತ್ತೆ ಭುಜ ನೋವು ಜಾಸ್ತಿ ಆಗದೇ ಇರೋ ಥರ ನೋಡ್ಕೊಳ್ಬೋದು. ಕೆಲವೊಂದು ಸತಿ ಬಿದ್ದಿ ಆಗಿರೋ ಇಂಜುರಿಗಳು ಇರುತ್ತೆ, ಕೆಲವೊಂದು ಸತಿ ಮೂಮೆಂಟ್ ಮಾಡಬೇಕಾದ್ರೆ ಮಸಲ್ ಟೇರ್ ಆಗಿರೋ ಚಾನ್ಸಸ್ಸು ಇರುತ್ತೆ, ಜೊತೆಗೆ ಭಾರ ಎತ್ತಬೇಕಾದ್ರೂ ಮಸಲ್ ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ಫೀರಿಯರ್ ಡಿಸ್ಲೊಕೇಶನ್ ಅಂತ ಹೇಳ್ತೀವಿ, ಮಸಲ್ಲು ಮೂಳೆ ಕೆಳಗೆ ಬಂದು ಸರ್ಕೊಂಡು ಅದನ್ನು ಡಿಸ್ಟರ್ಬ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣದಿಂದ ಎಲ್ಲದನ್ನು ಪೆರಿಆರ್ಥ್ರೈಟಿಸ್, ಅಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಮೊದಲು ವೈದ್ಯರನ್ನು ಕಾಣಿ, ವೈದ್ಯರು ಆಮೇಲೆ ಸಲಹೆಯನ್ನು ಇಡ್ತಾರೆ, ಅದ ಥರ ನೀವು ಫಾಲೋ ಮಾಡ್ಕೊಳ್ತೀವಿ.
1: ಇದುವರೆಗೆ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕೇಳಿದಿರಿ. ಮಾಹಿತಿ ನೀಡಿದ ತಜ್ಞರು ಡಾಕ್ಟರ್ ಪಿ ದಯಾನಂದ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸುದ್ದಿ ಮಿಂಚು. ಶಿವಮೊಗ್ಗದ ಸಹ್ಯಾದ್ರಿ ರಂಗತರಂಗ ತಂಡವು 40ರ ಸಂಭ್ರಮದಡಿಯಲ್ಲಿ 3 ದಿನಗಳ ನಾಟಕೋತ್ಸವವನ್ನು ಆಯೋಜಿಸಿದ್ದು, ಇಂದು ಸಂಜೆ 6:30 ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ತುಂ ತುಂ ತುಂ ತುಂಬಿ ಬಂದಿತ್ತೆ ಎಂಬ ನಾಟಕ ಪ್ರದರ್ಶನವನ್ನು ಆಯೋಜಿಸಿದೆ. ಆಸಕ್ತರು ಭಾಗವಹಿಸಬಹುದು. ಶಿವಮೊಗ್ಗ ತಾಲೂಕಿನ ಹೊಳೂರಿನಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಿಂದ ಫೋಟೋಗ್ರಫಿ, ವಿಡಿಯೋಗ್ರಫಿ, ಅಣಬೆ ಬೆಸೆ ಮತ್ತು ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು, 18-49 ವರ್ಷ ವಯಸ್ಸಿನ ಒಳಗಿರುವ ವ್ಯಕ್ತಿಗಳು ಈ ತರಬೇತಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9481955521ಕ್ಕೆ ಸಂಪರ್ಕಿಸಬಹುದು. ಸುದ್ದಿ ಮಿಂಚು ಕೇಳಿದಿರಿ.
2: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನ ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026 ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಅನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ

ಶಿಯರಲ್ಲಿ ಮನವಿ ಮಾಡ್ತಾ ಇರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾಂತ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು.

ಕೇಳಿದ್ರೆ ಗಮನಿಸಿ, ಈ ಬೆಳಿಗ್ಗೆ 7:15 ಭಾವಗೀತೆಗಳು, 7:45 ಮತ್ತು 8:30 ಚಿತ್ರಗೀತೆಗಳನ್ನು ಕೇಳಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 6:55 ನಿಮಿಷವಾಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ.

0: भूमि पूजनम राष्ट्रीय सहकारी डेटाबेस एनसीडी 3.0 इत्यस्य भौगोलिक चिन्हांकन दूरभाषानुप्रयोगस्य च आरम्भः। जम्मू कश्मीर केन्द्र शासित प्रदेशे प्रचलन्त्यां वार्षिक श्री अमरनाथ जी यात्रायां श्रद्धालूनां महत्सम्मर्धः दृश्यते, यत्र यात्रायाः प्रथमेषु त्रिषु दिनेषु एव 650,000+ जनाः पवित्र गुहा मन्दिरे समागताः। रविवासरे प्रायः 25,000 भक्तैः बाबा बर्फानी इत्यस्य दिव्य दर्शनं विहितम्। इतः पूर्वं द्वितीय दिने प्रायः 20,000 जनाः, उद्घाटन दिवसे च 12,000+ तीर्थयात्रिणः भगवतः दर्शनं लब्धवन्तः। अनेन सहैव जम्मू कश्मीरस्य उपराज्यपालः मनोज सिन्हा श्वः नुवान पहलगाम इति आधार शिबिरस्य निरीक्षणं विधास्यति। सममेव ह्यः तत्र तीर्थयात्रिभ्यः कल्पितानां व्यवस्थानां प्रबन्धानां च सूक्ष्म पुनरीक्षणं तेन कृतम्। देशस्य विशालेषु भूभागेषु प्रावृत् स्थितिः अत्यधिकं तीव्रीभूता सञ्जाता, येन हि अतिवृष्टिः, मेघगर्जनं, विद्युत्पातः, प्रचण्ड चक्रवात वायुः च प्रचलति। भारतीय ऋतु विज्ञान विभागेन विज्ञापितं यत् आगामिषु चतुर्षु दिनेषु गुजरात राज्यस्य कतिपय भागेषु, हरियाणा पंजाब राजस्थानेषु च प्रावृत् स्थितिः सर्वथा अनुकूला वर्तते। विभागेनाद्य छत्तीसगढ़, मध्यप्रदेश, राजस्थान, कर्नाटक, उत्तराखंड राज्येषु अतिवृष्टेः पूर्वानुमानं कृतम्। अपरतः आगामिषु द्वित्रिदिनेषु राष्ट्रिय राजधान्यां दिल्ल्यां, उत्तर प्रदेशे, पंजाबे, चंडीगढ़ क्षेत्रे विकीर्ण रूपेण वृष्टिः संभाव्यते। विम्बल्डन टेनिस प्रतिस्पर्धायां गतरात्रौ सर्बिया देशस्य लब्ध प्रतिष्ठेन क्रीडकेन नोवाक जोकोविचेन रूस देशस्य रोमन सफ्यूलिनं पराजित्य पुरुषेकल क्रीडायाः प्रागुपान्त्य चक्रे स्थानं सुरक्षितम्। इतः परम् असौ फेलिक्स नगरे उत डेवी वोचेस इत्यनेन सह क्रीडां करिष्यति इति वार्ताः।
1: आकाशवाणी बेंगलुरु।
2: आकाशवाणी भद्रावती शिवमोग्गा।
3: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.
4: ಕೇಳಿದ್ರೆ ಗಮನಿಸಿ, ಬೆಳಿಗ್ಗೆ 7:15 ಭಾವಗೀತೆಗಳು, 7:45 ಮತ್ತು 8:30 ಚಿತ್ರಗೀತೆಗಳನ್ನು ಕೇಳಬಹುದು. 8:45 ರೇಬಿಸ್ ಕುರಿತು ಶಿವಮೊಗ್ಗದ ತಜ್ಞ ವೈದ್ಯರಾದ ಡಾಕ್ಟರ್ ಯುವರಾಜ್ ಅವರಿಂದ ಮಾಹಿತಿ. 9:05 ಮಿಕ್ಸ್ ಮೆಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. 9:30 ಪಕ್ಷಿ ಪ್ರಪಂಚ, ಇದರಲ್ಲಿ ಹೆಸರುಗುಪ್ಪಿ ಪಕ್ಷಿಯ ಪರಿಚಯ ಮಾಡಿಕೊಡುತ್ತಿದ್ದಾರೆ ಶ್ರೀನಿಧಿ ಆರ್ ಕೆ. 9:45 ನನ್ನ ಹಾಡು ನನ್ನ ಆಯ್ಕೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು, 11:00 ಭಾವಗೀತೆಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. ಈಗ ಸಮಯ 7:02.
5: ವಿಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:00

0: 15 ನಿಮಿಷಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹೋ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ. ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಿರೇಬೆಣಕಲ್ಲಿನ ಆದಿಮಾನವ ಮೋರ್ಯಾರ್ ಆವಾಸ ಸ್ಥಾನದ ಬೆಟ್ಟಗಳು ಬೃಹತ್ ಶಿಲಾಯುಗದ ನೆಲೆಯಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾತ್ಕಾಲಿಕ ಸ್ಥಾನ ಪಡೆದಿವೆ. ಕುಬ್ಜರ ಬೆಟ್ಟ ಎಂದು ಕರೆಯಲಾಗುವ 7 ಬೆಟ್ಟಗಳಲ್ಲಿನ ಸಮಾಧಿ ವರ್ಣಚಿತ್ರಗಳ ಸಂರಕ್ಷಣೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ.
1: ಹಿರೇಬೆಣಕಲ್ ಗ್ರಾಮದ ಮೋರ್ಯಾರ ಬೆಟ್ಟಗಳಲ್ಲಿ ಅರಣ್ಯ ಇಲಾಖೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರ ಕೈಗೆತ್ತಿಕೊಳ್ಳಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮ್ಯಾಕ್ರೋ ಅನುದಾನದಡಿ 80 ಲಕ್ಷ ರೂಪಾಯಿ ಅನುದಾನ ಲಭ್ಯವಾಗಿದೆ. ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಮೋರ್ಯಾರ ಬೆಟ್ಟ ಸ್ಮಾರಕಗಳ ರಕ್ಷಣೆಗೆ ಎಲ್ಲ ರೀತಿಯ ಪ್ರಯತ್ನ ಜಿಲ್ಲಾಡಳಿತ ಕೈಗೊಳ್ಳಲಿದೆ ಎಂದು ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಮಾಹಿತಿ ನೀಡಿದ್ದಾರೆ. ಹಿರೇಬೆಣಕಲ್ ಮೋರ್ಯಾರ ಬೆಟ್ಟದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ 3 ರಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಸ್ಮಾರಕ ಮಿತ್ರರ ನೇಮಕ ಹಾಗೂ ರಾತ್ರಿ ವೇಳೆ ಗಸ್ತು ನಿರ್ವಹಿಸಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಭಾರಿ ಸಹಾಯಕ ನಿರ್ದೇಶಕ ವಿಠಲ ಜಾಬಗೌಡರ್ ತಿಳಿಸಿದ್ದಾರೆ. ಮೋರ್ಯಾರ ಗುಡ್ಡದ ಮಹತ್ವ ಹಾಗೂ ವಿಶೇಷತೆಯ

0: ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಇತಿಹಾಸ ಸಂಶೋಧಕ ಹಾಗೂ ಕೆಎಸ್ಸಿಎ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಗಂಗಾವತಿಯ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್.
1: ಹಿರೇಬೆಣಕಲ್ ದಕ್ಷಿಣ ಭಾರತದ ಅತ್ಯಂತ ಮಹತ್ವದ ಪ್ರಾಗೈತಿಹಾಸಿಕ ನೆಲೆಯಾಗಿದೆ. ಇಲ್ಲಿಯ ಮೋರಿರ್ ಗುಡ್ಡದ ಮೇಲೆ 3000 ವರ್ಷಗಳ ಹಿಂದಿನ ಕಬ್ಬಿಣ ಯುಗ ಬೃಹತ್ ಶಿಲಾಯುಗಕ್ಕೆ ಸೇರಿದ ನೂರಾರು ಆಶ್ಚರ್ಯಕರ ಶಿಲಾ ಸಮಾಧಿಗಳು, ಶಿಲಾ ಕೋಣೆಗಳು ಮತ್ತು ಭವಿಚಿತ್ರಗಳಿವೆ. ಕ್ರಿಸ್ತಪೂರ್ವ 1200-2000 ಬದುಕಿದ್ದ ಮೋರಿರ್ ಎಂಬ ಬುಡಕಟ್ಟು ಜನಾಂಗ ತಮ್ಮ ಸತ್ತವರಿಗಾಗಿ ನಿರ್ಮಿಸಿದ ಸ್ಮಾರಕಗಳೇ ಈ ಅಚ್ಚರಿಯ ಶಿಲಾ ಸಮಾಧಿಗಳು ಮತ್ತು ಶಿಲಾ ಕೋಣೆಗಳು. ಈ ಜನ ಸಾವಿನ ನಂತರದ ಜೀವನದ ಬಗ್ಗೆ ನಂಬಿಕೆಯನ್ನ ಹೊಂದಿದ್ದರು. ಹಾಗಾಗಿ ತಮ್ಮ ಪೂರ್ವಜರ ಆತ್ಮಗಳು ಪುನಃ ಬಂದು ವಾಸಿಸುತ್ತವೆ ಎಂಬ ನಂಬಿಕೆಯಿಂದ ಇಂತ ಸಮಾಧಿಗಳನ್ನು ರಚಿಸಿದ್ದಾರೆ. 6 ಬೃಹತ್ ಕಲ್ಲು ಚಪ್ಪಡಿಗಳಿಂದ ಸಮಾಧಿಗಳು ಮತ್ತು ಕೋಣೆಗಳನ್ನು ನಿರ್ಮಿಸಿರುವುದು ತಾಂತ್ರಿಕವಾಗಿ ಅಚ್ಚರಿಯ ಸಂಗತಿಯಾಗಿದೆ. ಕಲ್ಲು ಚಪ್ಪಡಿಗಳನ್ನು ಕತ್ತರಿಸಿ ಅವುಗಳನ್ನು ಜೋಡಿಸಿರುವ ರೀತಿ ಆಶ್ಚರ್ಯವನ್ನ ಉಂಟು ಮಾಡುತ್ತದೆ. ಸುತ್ತಮುತ್ತಲಿನ ಗವಿಕಲ್ಲಾಸರೆಗಳಲ್ಲಿ ಚಿತ್ರಗಳನ್ನು ಬಿಡಿಸಿದ್ದು ಅವು ಆ ಜನರ ಜೀವನ ಸಂಸ್ಕೃತಿಯ ಮೇಲೆ ಬೆಳಕು ಬೀರುತ್ತವೆ. ಹಿರೇಬೆಣಕಲ್ ಪರಿಸರದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗವಿಚಿತ್ರಗಳು ಕಂಡು ಬಂದಿವೆ. ಆದಿ ಮಾನವನ ಜೀವನ ಸಂಸ್ಕೃತಿಯ ಅಧ್ಯಯನಕ್ಕೆ ಪ್ರಯೋಗಶಾಲೆಯಂತಿರುವ ಹಿರೇಬೆಣಕಲ್ ಮೋರಿರ್ ಗುಡ್ಡವನ್ನು ವಿಶ್ವ ಪರಂಪರೆಯ ತಾಣವನ್ನಾಗಿ ಘೋಷಿಸಿ ಸಂರಕ್ಷಿಸಬೇಕಾಗಿದೆ.
2: ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಎಂದು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ತಿಳಿಸಿದೆ. ವಿದ್ಯುತ್ ಹಿತಮಿತ ಬಳಕೆಗೆ ವಿಧಾನಸೌಧದ ಆವರಣದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಅನುಗುಣವಾಗಿ ಸ್ವಯಂಚಾಲಿತ ಆನ್ಆಫ್ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲಾ ಹವಾನಿಯಂತ್ರಕಗಳನ್ನು 24-26 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಯೇ ಬಳಸುವಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ನೀರಿನ ಸಂರಕ್ಷಣೆಯ ದೃಷ್ಟಿಯಿಂದ ಮೇಲ್ಮಟ್ಟದ ನೀರಿನ ಟ್ಯಾಂಕ್ಗಳಿಂದ ನೀರು ವ್ಯರ್ಥವಾಗಿ ಹರಿಯದಂತೆ ತಡೆಯಲು ಬಾಲ್ ವಾಲ್ವ್ಗಳನ್ನು ಅಳವಡಿಸಲಾಗಿದೆ. ವಿಧಾನಸೌಧದ ಉದ್ಯಾನಗಳ ನಿರ್ವಹಣೆಗೆ ಕೇವಲ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬಳಸಲಾಗುತ್ತಿದೆ. ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. 15ನೇ ಕೇಂದ್ರ ಹಣಕಾಸು ಆಯೋಗದ ಅನುದಾನದಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಪೋತೇನಹಳ್ಳಿ, ವೇದಲವೇಣಿ, ಕದಿರೇನಹಳ್ಳಿ ಮತ್ತು ಜಿಲಾಕುಂಟೆಗೆ ತಲಾ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಇಂದು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಕನಸನ್ನು ನನಸು ಮಾಡಲು ಮಾದಕ ದ್ರವ್ಯಗಳ ವ್ಯಸನದಿಂದ ಯುವಜನತೆ ದೂರವಿರಬೇಕು, ಕಾನೂನಿನ ಅರಿವು ಹೊಂದಿ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಎಂದು ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕರೆ ನೀಡಿದ್ದಾರೆ. ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಪೊಸ್ಕೋ ಕಾಯ್ದೆ ಹಾಗೂ ಮಾದಕ ದ್ರವ್ಯ ವ್ಯಸನಮುಕ್ತತೆ ಜಾಗೃತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶ ಶಶಿಧರ ಶೆಟ್ಟಿ ಮಾತನಾಡಿ, ಮಕ್ಕಳ ದೌರ್ಜನ್ಯ ಪ್ರಕರಣ ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ 1098 ಮತ್ತು ಮಾದಕ ವಸ್ತುಗಳ ಸಾಗಣೆ ಅಥವಾ ಮಾರಾಟದ ಬಗ್ಗೆ 1933 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದರು. ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಆಯೋಜಿಸುವ ವಿಶಾರದ ಪರೀಕ್ಷೆಯಲ್ಲಿ ಧಾರವಾಡದ ಯುವ ತಬಲಾ ಪ್ರತಿಭೆ ಅಥರ್ವ ರಾಘವೇಂದ್ರ ಘಂಟಣ್ಣವರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಪ್ರಸ್ತುತ ಧಾರವಾಡದ ಜನತಾ ಶಿಕ್ಷಣ ಸಮಿತಿಯ ಆರ್ಎಸ್ ಹುಕ್ಕೇರಿಕರ್

0: ಪಿಯು ಮಹಾವಿದ್ಯಾಲಯದ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಯಾಗಿರುವ ಅಥರ್ವ ಖ್ಯಾತ ತಬಲಾಪಟು ಡಾ ಶ್ರೀಹರಿ ದಿಗ್ಗಾವಿ ಅವರಲ್ಲಿ ತಬಲಾ ವ್ಯಾಸಂಗ ಮಾಡುತ್ತಿದ್ದಾರೆ. ಯುವ ಪ್ರತಿಭೆ ಅಥರ್ವ ಘಂಟಣ್ಣವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ನನ್ನ ಓದಿನೊಂದಿಗೆ ತಬ್ಲಾನು ಅಷ್ಟೇ ಸಮವಾಗಿ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ಕೋತಾ ಬಂದಿದ್ದೀನಿ. ನಾನು ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಜೋಶಿ ಸರ್ ಕಡೆ 2 ವರ್ಷಗಳ ಕಾಲ ತಬ್ಲಾ ಅಭ್ಯಾಸ ಮಾಡಿದೆ. ಈಗ ಕಳೆದ 12 ವರ್ಷದಿಂದ ನಾನು ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಸರ್ ಅಲ್ಲಿ ನಾನು ತಬ್ಲಾ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವ್ರು ನಂಗೆ ಗುರುಗಳಷ್ಟೇ ಅಲ್ಲ, ಅವ್ರು ನಂಗೊಂದು ರೋಲ್ ಮಾಡೆಲ್ ಇದ್ದಂಗೆ. ಅವರೊಂದಿಗೆ ನಂಗೆ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಪರಿವಾರದವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾವು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಮ್ಮ ಎಲ್ಲಾ ಫ್ರೀ ಟೈಮ್ ನಲ್ಲೂ ನಮ್ಮ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ತಬ್ಲಾ ಪ್ರಾಕ್ಟೀಸ್ ಗೆ ಹಾಕೊಂಡ್ರೆ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಬಹಳಷ್ಟು ವರ್ಷಗಳ ಪರಿಶ್ರಮ ಇದಕ್ಕೆ ಬೇಕಾಗುತ್ತೆ. ಗುರುಗಳು ನಡೆಸಿದ ಹಾದಿಯಲ್ಲಿ ನೀವು ನಡ್ಕೊಂತ ಹೋದ್ರೆ ನಿಮ್ಮ ಸಾಧನೆ ಉತ್ತುಂಗಕ್ಕೆ ಏರ್ಬಹುದು ಅನ್ನೋದೊಂದು ಅಭಿಪ್ರಾಯ.
0: ಪ್ರಾಣಿಗಳು ಮತ್ತು ಮನುಷ್ಯರ ಮಧ್ಯೆ ಹರಡುವ ರೋಗಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ವಿಶ್ವ ಪ್ರಾಣಿಜನ್ಯ ರೋಗ ದಿನಾಚರಣೆ ಇಂದು. ಮೃಗಜನ್ಯ ರೋಗಗಳು ಹೆಚ್ಚಾಗುತ್ತಿವೆ, ಜವಾಬ್ದಾರಿ ಹಂಚಿಕೆ ಹಾಗೂ ಸ್ಥಳಾವಕಾಶ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರಾಣಿಜನ್ಯ ರೋಗ ದಿನವನ್ನು ಜನಜಾಗೃತಿ ಜಾಥಾ ಹಾಗೂ ಕಾರ್ಯಕ್ರಮಗಳ ಮೂಲಕ ವಿವಿಧೆಡೆ ಆಚರಿಸಲಾಗುತ್ತಿದೆ. ರಾಮನಗರ ಜಿಲ್ಲೆ ಬಸನಪುರದ ಶ್ರೀರಾಮದೇವರ ಬೆಟ್ಟದ ರಣಹದ್ದುಗಳ ವನ್ಯಜೀವಿ ಧಾಮದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಸಸಿ ನೆಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಎಸ್ ವಿಶ್ವಜಿತ್ ಶೆಟ್ಟಿಯವರು ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭಿವೃದ್ದಿಗಾಗಿ ಪಿಎಂ ವಿಶ್ವಕರ್ಮ ಯೋಜನೆ ಅನುಷ್ಠಾನಗೊಂಡಿದ್ದು, ಜಾಂಗೀಡ್ ಬ್ರಾಹ್ಮಣ ಸಮುದಾಯ ಸದುಪಯೋಗ ಪಡೆದು ಉದ್ಯಮಶೀಲರಾಗಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ಜಾಂಗೀಡ್ ಬ್ರಾಹ್ಮಣ ಮಹಾಸಭಾ ಆಯೋಜಿಸಿದ್ದ ರಾಷ್ಟೀಯ ಸಾಮಾಜಿಕ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಂಡು ಹೆಣ್ಣುಮಗು ಸಬಲಗೊಳ್ಳಬೇಕು ಎಂದು ರಾಜ್ಯಪಾಲರು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ದಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಭಾವಗೀತೆಗಳು. ಮೊದಲಿಗೆ ಎಂವಿ ಸೀತಾರಾಮಸ್ವಾಮಿಯವರ ರಚನೆ ರವಿ ಮುಳುಗುತಿಹದಲ್ಲಿ. ಧ್ವನಿ ಅರ್ಪಿತ ಶೇಷಾದ್ರಿ.

ಈ ಕಾರ್ಯಕ್ರಮದ ಕಡೆಯದಾಗಿ ಎನ್ಜೆ ರವಿಯವರ ಧ್ವನಿಯಲ್ಲಿ ವಿ ಸೀತಾರಾಮಯ್ಯ ಅವರ ರಚನೆ ಇಲ್ಲಿ ಸಲ್ಲುವುದೆಲ್ಲ

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದರೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು.

ಕೇಳಿದ್ರೆ ಗಮನಿಸಿ, ಮಳೆಗಾಲ ಬಂತು ಅಂದರೆ ಅದೊಂದು ವಿಶೇಷವಾದ ಅನುಭವ. ಇತ್ತೀಚಿಗೆ ಮಳೆ ಕಡಿಮೆ ಬಿಡಿ, ಅದು ಬೇರೆ ವಿಷಯ. ಆದರೆ ಜೀವನದಲ್ಲಿ ಈ ಮಳೆಗಾಲದಲ್ಲಿ ಒಂದೊಂದು ಘಟನೆಗಳು ನಡೆದಿರುತ್ತಲ್ಲ, ಅದು ಅವಿಸ್ಮರಣೀಯವಾಗಿರುತ್ತೆ, ಮರೆಯಲಾಗದ ಘಟನೆಗಳಾಗಿರುತ್ತೆ, ಮರೆಯಲಾರದ ಕ್ಷಣಗಳಾಗಿರುತ್ತೆ. ಜೀವನ ಪರ್ಯಂತ ಆ ಕ್ಷಣಗಳು, ಆ ಅನುಭವಗಳು ನೆನಪನ್ನು ಮೆಲುಕು ಹಾಕುವಂತಿರುತ್ತೆ. ಹಾಗಾದರೆ ಮಳೆಗಾಲದ ಮರೆಯಲಾಗದ ಕ್ಷಣಗಳು, ಮಳೆಗಾಲದ ಮರೆಯಲಾಗದ ಕ್ಷಣಗಳು, ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಸಂದೇಶಗಳ ಮೂಲಕವೂ ಹಂಚಿಕೊಳ್ಬೋದು. ಜೊತೆಗೆ 10 ಗಂಟೆಗೆ ಹಾಡು ಮಾತಾಡೋ ಕಾರ್ಯಕ್ರಮದಲ್ಲಿ ಕರೆ ಮಾಡೋದ್ರ ಮೂಲಕವೂ ತಮ್ಮ ಅನುಭವಗಳನ್ನು, ಕ್ಷಣಗಳನ್ನು, ಘಟನೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ಒಳ್ಳೆಯದು ಇರುತ್ತೆ, ಕೆಲವು ಸಮಸ್ಯೆಯಲ್ಲಿ ಕೆಟ್ಟದ್ದು ಇರುತ್ತೆ. ಆದರೆ ಆ ಮಾಸದೇ ಇರುವಂಥ ಆ ಅನುಭವದ ಮೆಲುಕುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ.

ನಮ್ಮ ವಾಟ್ಸಪ್ ಸಂಖ್ಯೆ 9481527200, ಹಾಗೆ ನಮ್ಮ ದೂರವಾಣಿ ಸಂಖ್ಯೆ 2007704. ಭದ್ರಾವತಿಯಿಂದ ಹೊರಗಡೆಯಿಂದ

ರೇಬಿಸ್ ಈ ಕುರಿತು ಶಿವಮೊಗ್ಗದ ತಜ್ಞ ವೈದ್ಯರಾದ ಡಾಕ್ಟರ್ ಯುವರಾಜ್ ಅವರಿಂದ ಮಾಹಿತಿ ಕೇಳಿವ್ರಿ. 9:30 ಪಕ್ಷಿ ಪ್ರಪಂಚ, ಇದರಲ್ಲಿ ಹೆಸರುಗುಪ್ಪಿ ಈ ಪಕ್ಷಿಯ ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ ಶ್ರೀನಿಧಿ ಆರ್ಕೆ. 9:45 ನನ್ನ ಹಾಡು ನನ್ನ ಆಯ್ಕೆ, ಕೇಳಿದರೆ ಮೆಚ್ಚಿನ ಶೋ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡೋ ಫೋನಿನ ನೇರ ಕಾರ್ಯಕ್ರಮ. ಮಳೆಗಾಲದ ಮರೆಯಲಾಗದ ಕ್ಷಣಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. 11:00 ಭಾವಗೀತೆಗಳು, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಸನಗರ ತಾಲೂಕು ಬಟ್ಟೆಮಲಪದ ಆಂಜನೇಯ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರಿ ಪದಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ. ಈಗ ಸಮಯ 7:34.

ಸಿ ಇಂದು ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಹಾಗೂ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತು ಮಾಹಿತಿ ನೀಡಿದ ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು. ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳಂನ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವ ನಿಟ್ಟನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗೌಹಾಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ

0: ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ದಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ದಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭಾರತಕ್ಕೆ ರಸಗೊಬ್ಬರಗಳು ಮತ್ತು ರಸಗೊಬ್ಬರ ಕಚ್ಚಾ ವಸ್ತುಗಳನ್ನು ಸಾಗಿಸುತ್ತಿದ್ದ ಒಟ್ಟು 15 ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. 15 ಹಡಗುಗಳಲ್ಲಿ 3.32 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾವನ್ನು ಹೊತ್ತು 8 ಹಡಗುಗಳು, 2.57 ಲಕ್ಷ ಮೆಟ್ರಿಕ್ ಟನ್ ಡೈ ಅಮೋನಿಯಾ ಫಾಸ್ಫೇಟ್ ಅನ್ನು ಹೊತ್ತ 4 ಹಡಗುಗಳು ಮತ್ತು 1.11 ಲಕ್ಷ ಮೆಟ್ರಿಕ್ ಟನ್ ಸಲ್ಫರ್ ಅನ್ನು ಹೊತ್ತ 3 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸುತ್ತಿವೆ. ಇನ್ನು 5 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬೈನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಮನ್ಕೂಡ್ ಪ್ರದೇಶದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವನ್ನಪ್ಪಿದ್ದು ಒಬ್ಬರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಸಿಲುಕಿರುವ ಶಂಕೆ ಇದ್ದು ರಾಷ್ಟೀಯ ವಿಪತ್ತು ಪ್ರಕ್ರಿಯೆಯ ಪಡೆ ಎನ್ಡಿಆರ್ಎಫ್ ಮತ್ತು ವಿವಿಧ ಸಂಸ್ಥೆಗಳ ಸಿಬ್ಬಂದಿ ಆತನನ್ನು ಪತ್ತೆ ಹಚ್ಚಲು ಕಾರ್ಯಾಚರಣೆ ನಡೆಸುತ್ತಿವೆ. ಗಾಯಗೊಂಡವರನ್ನು ರಾಜವಾಡಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆಯಿಂದಾಗಿ ಕಟ್ಟಡದ ಭಾಗವಾಗಿರುವ 3 ವಠಾರಗಳು ಕುಸಿದು ಬಿದ್ದಿದ್ದು ಅಗ್ನಿಶಾಮಕ ದಳ, ಮುಂಬೈ ಪೊಲೀಸರು, ಬಿಎಂಸಿ ವಾರ್ಡ್ ಕಚೇರಿ ಮತ್ತು 108 ಆಂಬ್ಯುಲೆನ್ಸ್ ಸೇವೆಗಳ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕಿತ ವ್ಯಕ್ತಿಯನ್ನು ಹೊರತೆಗೆಯಲು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಯೋಧ್ಯೆಯ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇಂದು ತನ್ನ ಸದಸ್ಯರ ಸಭೆಯನ್ನು ಕರೆದಿದೆ. ಟ್ರಸ್ಟ್ ಸ್ವೀಕರಿಸಿದ ದೇಣಿಗೆಗಳ ಎಣಿಕೆಯನ್ನು ತನಿಖೆ ಮಾಡುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನಿಖೆಯಲ್ಲಿ ಹೊರಬಿದ್ದಿರುವ ಅಂಶಗಳು ಸೇರಿದಂತೆ ಹಲವಾರು ಪ್ರಮುಖ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಪಡೆಗಳು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದಾಗ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಹಲವರು ಗಾಯಗೊಂಡ ನಂತರ ಅಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಮೂಲಭೂತ ಹಕ್ಕುಗಳು, ಆರ್ಥಿಕ ಪರಿಹಾರ ಮತ್ತು ರಾಜಕೀಯ ಸ್ವಾತಂತ್ರ್ಯಗಳನ್ನು ಒತ್ತಾಯಿಸಿ ನಡೆದ ಪ್ರತಿಭಟನೆಗಳ ಮೇಲೆ ದಮನ ಕಾರ್ಯಾಚರಣೆ ನಡೆಯುತ್ತಿರುವ ಮಧ್ಯೆಯೇ ಈ ಘಟನೆ ನಡೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳ ನಂತರ ಈ ಪ್ರದೇಶದಲ್ಲಿ 600ಕ್ಕೂ ಹೆಚ್ಚು ನಾಗರಿಕ ಹಕ್ಕುಗಳ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ಏತನ್ಮಧ್ಯೆ ವಿದೇಶದಲ್ಲಿರುವ ಕಾಶ್ಮೀರಿಗಳು ಪ್ರತಿಭಟನಾಕಾರರನ್ನು ಬೆಂಬಲಿಸಿ ನಿನ್ನೆ ಲಂಡನ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಅನ್ನು 7 ವಿಕೆಟ್ಗಳಿಂದ ಸೋಲಿಸಿ

0: ಸೋಲಿಸಿ ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಕಿರೀಟವನ್ನು ಆಸ್ಟ್ರೇಲಿಯಾ ತಂಡ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ದಾಖಲೆಯ ಏಳನೇ ಬಾರಿಗೆ ಆಸ್ಟ್ರೇಲಿಯಾ ಮಹಿಳಾ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದೆ. ಇಂಗ್ಲೆಂಡ್ ನಿಗದಿಪಡಿಸಿದ 151 ರನ್ಗಳ ಗುರಿಯನ್ನು ಬೆನ್ನಟ್ಟದ ಆಸ್ಟ್ರೇಲಿಯಾ 17.1 ಓವರ್ಗಳಲ್ಲಿ 3 ವಿಕೆಟ್ಗಳಿಗೆ 153 ರನ್ ಗಳಿಸಿತು. ಬೆತ್ ಮೂನಿ 64 ರನ್ ಗಳೊಂದಿಗೆ ಆಸ್ಟ್ರೇಲಿಯಾ ಪರ ಅತಿ ಹೆಚ್ಚು ರನ್ ಗಳಿಸಿದರು. ಫೂಬೆ ಲೀಚ್ ಫೀಲ್ಡ್ 48 ರನ್ ಗಳಿಸಿದರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 150 ರನ್ ಗಳಿಸಿತು. ನಾಯಕಿ ನ್ಯಾಟ್ ಸಿವರ್ ಬ್ರಂಟ್, ಅಜೇಯ 58 ರನ್ ಹಾಗೂ ಫ್ರೇಯಾ ಕೆಂಪ್ 44 ರನ್ ಗಳಿಸಿದರು. 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ 16ರ ಸುತ್ತಿನಲ್ಲಿ ನಾರ್ವೆ ವಿರುದ್ದ 2-1 ಅಂತರದ ಸೋಲನ್ನು ಅನುಭವಿಸಿದ ನಂತರ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ನಾರ್ವೆ ಪರ ಎರ್ಲಿಂಗ್ ಹಾಲೆಂಡ್ 2 ಗೋಲು ಗಳಿಸಿದರು. ಈ ಮೂಲಕ 6ನೇ ಬಾರಿ ವಿಶ್ವಕಪ್ ಗೆಲ್ಲಬೇಕೆಂಬ ಬ್ರೆಜಿಲ್ ಕನಸು ಮಣ್ಣುಪಾಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಐಸಿಸಿ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ. ಚಿತ್ರಗೀತೆಗಳು ಆತ್ಮೀಯ ಕೇಳಿದರೆ ಚಿತ್ರಗೀತೆಗಳನ್ನು ಕೇಳಕ್ಕಿಂತ ಮುಂಚೆ ಈಗಾಗಲೇ ವಿಷಯವನ್ನು ಕೊಟ್ಟಿದ್ದೇನೆ, ಮಳೆಗಾಲದ ಮರೆಯಲಾದ ಕ್ಷಣಗಳು. ಮಳೆಗಾಲದ ಮರೆಯಲಾಗದ ಕ್ಷಣಗಳು ಘಟನೆಗಳಾಗಿರುತ್ತವೆ. ಅದರಲ್ಲಿ ಒಳ್ಳೆದು ಇರುತ್ತೆ, ಕೆಲವು ಕಹಿ ಘಟನೆಗಳಿರುತ್ತೆ. ಅವು ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತೆ, ಮಾಸದ ಗಾಯವನ್ನು ಮಾಡಿರ್ತವೆ. ಆ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ಸೊ ಇದನ್ನು ಸಂದೇಶಗಳ ಮೂಲಕವೂ ಹಂಚಿಕೊಳ್ಬೋದು. ಎಲ್ಲರಿಗೂ ಕರೆ ಸಿಗಲ್ಲ, ಕರೆ ಕೂಡ ಮಾಡ್ಬೋದು. ಹಾಗಾದರೆ ಸಂದೇಶ ಹಂಚಿಕೊಳ್ಳಿಕ್ಕೆ 9481572206 ಮೂಲಕ ಹಂಚಿಕೊಳ್ಳಿ. ಕರೆಯನ್ನು ಈ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 2007704. ಭದ್ರಾವತಿಯಿಂದ ಹೊರಗಡೆಯಿಂದ ಕರೆ ಮಾಡೋರಿಗೆ ಎಸ್ಟಿಡಿ ಕೋಡ್ ಸಂಖ್ಯೆ 08282. ಗಮನಿಸಿ, ಮಳೆಗಾಲದ ಮರೆಯಲಾಗದ ಕ್ಷಣಗಳು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಡವರ ಬಂಧು ಚಿತ್ರದ ಗೀತೆ, ಧ್ವನಿ ಡಾಕ್ಟರ್ ರಾಜ್ಕುಮಾರ್ ಅವರದು.

0: ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮಳೆಗಾಲದ ಮರೆಯಲಾಗದ ಕ್ಷಣಗಳು, ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ 9481512600. ನೆನಪಿಡಿ, ನಿಮ್ಮ ಸಂದೇಶಗಳಿಗೆ ಬೆಳಿಗ್ಗೆ 8:30 ತಲುಪಲಿ. ವಿಷಯ ಮಳೆಗಾಲದ ಮರೆಯಲಾಗದ ಕ್ಷಣಗಳು. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುರಾಗ ಅರಳಿತು ಚಿತ್ರದ ಗೀತೆ ಧ್ವನಿ ಎಸ್ ಜಾನಕಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರದು.

ತಪ್ಪಿ ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಹಾಗೆ ಈಗಾಗಲೇ ವಿಷಯ ಕೊಟ್ಟಿದ್ದೆ, ಮಳೆಗಾಲದ ಮರೆಯಲಾಗದ ಕ್ಷಣಗಳು. ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ವಾಟ್ಸಪ್ ಸಂಖ್ಯೆ 9481520260. ನೆನಪಿಡಿ, ನಿಮ್ಮ ಸಂದೇಶಗಳು ಬೆಳಿಗ್ಗೆ 8:30 ನಮಗೆ ತಲುಪಲಿ. ವಿಷಯ ಮಳೆಗಾಲದ ಮರೆಯಲಾಗದ ಕ್ಷಣಗಳು. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಗಲಾಟೆ ಹಳಿ ಎಂದು ಚಿತ್ರದ ಗೀತೆ ಧ್ವನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರದು.

ಮಳೆಗಾಲದ ಮರೆಯಲಾಗದ ಕ್ಷಣಗಳು. ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ವಾಟ್ಸಪ್ ಸಂಖ್ಯೆ 9484157726. ನೆನಪಿಡಿ, ನಿಮ್ಮ ಸಂದೇಶಗಳಿಗೆ ಬೆಳಿಗ್ಗೆ 8:30 ನಮ್ಮನ್ನು ತಲುಪಲಿ. ವಿಷಯ ಮಳೆಗಾಲದ ಮರೆಯಲಾಗದ ಕ್ಷಣಗಳು. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ 8 ಗಂಟೆಯಾಗಲಿದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಹಾಗೆ ಬೆಳಿಗ್ಗೆ ಒಂದು ವಿಷಯವನ್ನು ಕೊಟ್ಟಿದ್ದೆ, ಮಳೆಗಾಲದ ಮರೆಯಲಾಗದ ಕ್ಷಣಗಳು. ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತೇಳಿ ಸಂದೇಶಗಳು ಬಂದಿದ್ದಾವೆ. ಮೊದಲ ಸಂದೇಶ ಯಾರದು ನೋಡೋಣ. ರಾಜು ಶಂಕರಘಟ್ಟದಿಂದ, ಸೋಮವಾರದ ವಿಶೇಷ ಕಾರ್ಯಕ್ರಮ ನಡೆಸಿಕೊಡ್ತೀರಾ ಪ್ರೀತಿಯ ಸಹೋದರ ಗಣೇಶ್ವರಿಗೆ, ಬೆಳಗಿನ ವಂದನೆಗಳು. ಗೀತಾರಾಧನೆ ಬಿಲ್ವ ಪತ್ರ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ಇನ್ನು ಮಳೆಯ ವಿಚಾರವಾಗಿ ಹೇಳಬೇಕಂದ್ರೆ, ಮಳೆಗಾಲವೆಂದಿರದೆ ಎಲ್ಲಿಲ್ಲದ ಆನಂದ ಸಂತೋಷ, ಗುಡುಗು ಮೆಂಚು ಬಾನಿಂದ ಬೀಳುವ ಆಣಿಕಲ್ಲು, ಜಿಟಿ ಜಿಟಿ ಮಳೆ, ಬೋರ್ಗರವೆ ಜಲಪಾತಗಳು, ಮಳೆಗಾಲ ಒಂದು ಕಣ್ಣಿಗೆ ಹಬ್ಬವೆನಿಸುತ್ತದೆ. ಒಂದು ಒಳ್ಳೆಯ ಸಂತೋಷದ ವಿಚಾರ ತಂದಿರಪ್ಪ ನೀವು, ಧನ್ಯವಾದ ಅಂತ ಹೇಳ್ಬಿಟ್ಟು ರಾಜು ಶಂಕರಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಸೊ ನಿಮಗೆ ಧನ್ಯವಾದ. ಇನ್ನು ಲತಾ ಜಗದೀಶ್ ಅರಳಿಹಳ್ಳಿಯಿಂದ, ಕಲರ್ ಕಲರ್ ಕವರ್ ಸರ್, ಗಾಳಿಗೆ ಗಾಳಿಪಟ ಹಾರಿ ಗಾಳಿಗೆ ಸಿಗ್ತಿರಲಿಲ್ಲ. ಕಲರ್ ಕಲರ್ ಕವರಲ್ಲಿರ್ತ ಗಾಳಿಪಟನ ಮಳೆಗಾಲದಲ್ಲಿ ಹಾರಿಸ್ತಾ ಇದ್ರಂತೆ, ಹಾರೋಗಿದ್ದ ಗಾಳಿಪಟನೇ ಸಿಗ್ತಿರಲಿಲ್ಲ ಅಂತ. ಅದ್ಭುತವಾದ ವಿಚಾರಗಳು ಹಂಚಿಕೊಂಡಿದ್ದೀರಿ, ನಿಮಗೂ ಧನ್ಯವಾದ. ಇನ್ನು ನಮಸ್ಕಾರ ಶೇಷಾದ್ರಿ ಶಿವಮೊಗ್ಗದಿಂದ, ಸುಮಾರು 10-15 ವರ್ಷಗಳಿಂದ ಮನೆಯವರೆಲ್ಲರೂ 7-8 ದಿನ ಪ್ರವಾಸಕ್ಕೆ ಹೋಗಿದ್ವು. ಪ್ರವಾಸ ಮುಗಿಸಿ ಮನೆಗೆ ಬಂದಾಗ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಪ್ರಯಾಣದಿಂದ ಎಲ್ಲರೂ ಹೈರಾಣಾಗಿ ಮಲಗಿದರೆ ಸಾಕು ಎಂದು ಲಘು ಬಗೆಯಿಂದ ಮನೆಗೆ ಬಂದಾಗ ಮನೆಯ ವಾತಾವರಣ ನೋಡಿ ದಂಗಾಗಿ ಆಕಾಶವೇ ಕಳಚಿ ಬಿದ್ದಂತೆ ಭಾಸವಾಗಿ ಇನ್ನಷ್ಟು ಹೈರಾಣಾಗಿದ್ದವು. ಆಗಿದ್ದೇನೆಂದರೆ ಕಳಚಿ ಬಿದ್ದಿದ್ದು ಆಕಾಶವಲ್ಲ, ಮನೆಯ ಹಂಚುಗಳು. ಜೋರು ಮಳೆಯಿಂದಾಗಿ ಮನೆಯ ಮುಂದಿದ್ದ ಮರದ ಕೊಂಬೆಗಳು ಕಾಯಿಗಳು ಮಳೆರಾಯನಿಂದ ತಪ್ಪಿಸಿಕೊಂಡು ನಮ್ಮ ಮನೆಯಲ್ಲಿ ಆಶ್ರಯ ಪಡೆದು ಸ್ವಚ್ಛಂದವಾಗಿ ನಿದ್ರಿಸುತ್ತಿದ್ದವು. ಅಂದು ಆ ಘಟನೆಯಿಂದ ಮನಸ್ಸಿಗೆ ನೋವಾದರೆ ಇಂದು ಆ ಹಳೆ ನೆನಪು ಮನಸ್ಸಿಗೆ ಮುದ ನೀಡುತ್ತವೆ. ನೋಡ್ರಿ ಎಂಥ ಅದ್ಭುತವಾದ ಘಟನೆಗಳು. ಆ ಹೊತ್ತಿನಲ್ಲಿ ನೋವೇ ಇರುತ್ತೆ, 8 ದಿವಸ ಪ್ರವಾಸ, ಮನೆ ಬಂದು ನೋಡಿದ್ರೆ ಮಲಗ ವಿಶ್ರಾಂತಿ ತಗೊಳ್ಳೋಣ ಅಂದರೆ ಹಂಚೆಲ್ಲ ಒಡೆದು ಕೆಳಗಡೆ ವಿಶ್ರಾಂತಿ ತಗೊಂತ ಇದ್ದು, ಮಳೆ ನೀರೆಲ್ಲ ಒಳಗಡೆ. ಆವತ್ತು ಬೇಜಾರ, ಇವತ್ತು ಒಳ್ಳೆ ಮೆಮೋರಿ. ಸೊ ಶೇಷಾದ್ರಿಯವರೇ ನಿಮಗೂ ಧನ್ಯವಾದ. ಇನ್ನು ನಮಸ್ತೆ ಶುಭ ಮುಂಜಾನೆ ಮಾಧವನ, ಮಾದಪ್ಪ ಮತ್ತು ಕೃಷ್ಣ ಕಮ್ಮಂಡಲಗೂ ಒಂದಿದ್ದು ಒಂದು ಒಳ್ಳೆ ವಿಷಯ ತೆಗೆದುಕೊಂಡಿದ್ದೆ, ಧನ್ಯವಾದಗಳು. ವಿಷಯ ಏನೆಂದರೆ, ನಾವು ಚಿಕ್ಕವರಿದ್ದಾಗ ಮಳೆ ಬಂದರೆ ನಾವು ಮಳೆಯಲ್ಲಿ ಆಟ ಆಡ್ತಿದ್ವು, ಪೇಪರಿಂದ ಪೇಪರ್ ದೋಣಿ ಮಾಡಿ ನೀರಿನಲ್ಲಿ ಬಿಡ್ತಿದ್ವು, ಅದೇ ನಮಗೆ ಖುಷಿ. ಮಳೆ ನೆನೆಯುವುದೇ ದೊಡ್ಡ ಖುಷಿ. ಹೀಗೆ ಮಳೆ ಬಂದರೆ ನಮಗೆ ಖುಷಿ ಖುಷಿ. ಮಳೆಯಲ್ಲಿ ಸ್ಕೂಲಿಗೆ ಚಕ್ಕರ್ ಹೊಡೆದು ಆಟ ಆಡ್ತಿದ್ದು, ಸಾಯಂಕಾಲ ಮನೆಯಲ್ಲಿ ಬಿಸಿ ಬಿಸಿ ಕಜ್ಜಾಯ, ಯಾಕಪ್ಪ ಅಂದರೆ ಸ್ಕೂಲಿಗೆ ಹೋಗಿಲ್ಲ ಅಂತ. ಸರಿಯಾಗಿ ಒದೆ ಬೀಳ್ತಿದ್ದು, ಒಳ್ಳೆ ಮೆಮೊರಿ. ಸೊ ನಿಮಗೂ ಕೂಡ ಧನ್ಯವಾದ. ಸೊ ಇನ್ನು ಉಳಿದ ಸಂದೇಶಗಳನ್ನು ಓದೋಣಂತೆ ಈ ಗೀತೆಯ ನಂತರ. ಯಜಮಾನ ಚಿತ್ರದ ಗೀತೆ, ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ. ಹಾಗೆ ಗಮನಿಸಿ,

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೆಳಗಡೆ ನಿಮ್ಮ ಸಂದೇಶಗಳಿದೆ, ಮುಂದಿನ ಕಾರ್ಯಕ್ರಮದಲ್ಲಿ ಓದ್ತಾನೆ ಕಾಯ್ತಾ ಇರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ. ಇನ್ನು ಮುಂದೆ ಶಿವಮೊಗ್ಗ IMA ಪ್ರಾಯೋಜಿತ ಕಾರ್ಯಕ್ರಮ ರೇಬಿಸ್ ಕುರಿತು ಶಿವಮೊಗ್ಗದ ತಜ್ಞ ವೈದ್ಯರಾದ ಡಾಕ್ಟರ್ ಯುವರಾಜ್ ಅವರಿಂದ ಮಾಹಿತಿಯನ್ನು ಕೇಳೋಣ.
1: ಆಕಾಶವಾಣಿ
2: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಗುಟ್ಟು.
1: ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ.
3: ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ.
4: ಇಂದಿನ ಕಾರ್ಯಕ್ರಮದಲ್ಲಿ ರೇಬಿಸ್ ಈ ಕುರಿತು ಶಿವಮೊಗ್ಗದ ತಜ್ಞ ವೈದ್ಯರಾದ ಡಾಕ್ಟರ್ ಯುವರಾಜ್ ಅವರಿಂದ ಮಾಹಿತಿ.
5: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯುವರಾಜ್, ಫಿಸಿಷಿಯನ್ ಆಗಿ ಮಾನಸ ನರ್ಸಿಂಗ್ ಹೋಮ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು ನಾವು ರೇಬಿಸ್ ಕಾಯಿಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿರುವಂತೆ ಇದು ನಾಯಿ ಕಡಿತದಿಂದ ಬರುವ ಕಾಯಿಲೆ ಅಂತ ಎಲ್ಲರಿಗೂ ತಿಳಿದಿರುತ್ತೆ. ಹೌದು, ಆದರೆ ಇದು ಬರೀ ನಾಯಿ ಅಷ್ಟೇ ಅಲ್ಲ, ನಾಯಿ, ಬೆಕ್ಕು, ಕೋತಿ, ನರಿ, ಬಾವುಲಿ ಮುಂತಾದ ಪ್ರಾಣಿಗಳ ಕಡಿತದಿಂದ ಬರುವಂತಹ ಕಾಯಿಲೆ. ಏನು ರೇಬಿಸ್, ಇದು ಹೇಗೆ ಬರುತ್ತೆ, ಏನ್ ಮಾಡಬೇಕು, ಇದರ ರೋಗ ಲಕ್ಷಣಗಳೇನು, ನಾವು ಹೀಗೆ ಇದನ್ನು ಹೇಗೆ ತಡೀಬಹುದು, ಇದನ್ನೆಲ್ಲ ಇವತ್ತು ತಿಳ್ಕೊಳ್ತಾ ಹೋಗೋಣ. ರೇಬಿಸ್ ಅನ್ನೋದು ಒಂದು ವೈರಸ್. ಇದು ರ್ಯಾಬ್ಡೋವಿರಿಡೆ ಅನ್ನುವಂತಹ ಒಂದು ಗುಂಪಿಗೆ ಸೇರಿದಂತಹ ವೈರಸ್. ಇದು ಏನಾಗುತ್ತೆ ಅಂತಂದ್ರೆ ಇದನ್ನ ಝೂನೋಟಿಕ್ ಇನ್ಫೆಕ್ಷನ್ ಅಂತೀವಿ. ಇದು ಪ್ರಾಣಿಗಳಲ್ಲಿ ಇರುತ್ತೆ ಹಾಗೂ ಪ್ರಾಣಿಗಳ ಜೊಲ್ಲಿನಿಂದ ಅದು ಮನುಷ್ಯನಿಗೆ ಹರಡ್ತಾ ಬರುತ್ತೆ. ಒಮ್ಮೆ ಇದು ಕೇವಲ ಕಚ್ಚಿದ್ರಿಂದ ಅಷ್ಟೇ ಬರೋದಿಲ್ಲ, ನಾಯಿ ಅಥವಾ ಯಾವುದೇ ಪ್ರಾಣಿಗಳು ಕಚ್ಚಿದಾಗ, ಪರಿಸಿದಾಗ ಅಥವಾ ನಮ್ಮದು ಯಾವುದೇ ಮುಂಚೆ ಇದ್ದಂತಹ ಗಾಯದ ಮೇಲೆ ನೆಕ್ಕಿದಾಗ ಅದರ ಜೊಲ್ಲಿನಲ್ಲಿ ಇರುವಂತಹ ವೈರಸ್ಸು ನಮ್ಮ ಮನುಷ್ಯನ ದೇಹವನ್ನ ಸೇರುತ್ತೆ. ಸೇರಿದ ವೈರಸ್ ಆ ನಂತರ ಏನ್ ಮಾಡುತ್ತೆ ಅಂತಂದ್ರೆ ಮೊದಲು ಕಚ್ಚಿದ ಜಾಗದಿಂದ ಅದು ಯಾವ ನರಗಳು ಅಲ್ಲಿರುತ್ತವೆ ಆ ನರಗಳಿಗೆ ಹೋಗಿ ಅಟ್ಯಾಕ್ ಮಾಡುತ್ತೆ. ಆ ನರಗಳ ಮೂಲಕ ಅದು ಆಕ್ಸಾನಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ, ನರಗಳ ಮುಖಾಂತರನೇ ಅದು ಮನುಷ್ಯನ ಬೆನ್ನು ಹುರಿ ಮತ್ತು ಮೆದುಳು ಬಳ್ಳಿಗೆ ಹೋಗಿ ಅಟ್ಯಾಕ್ ಮಾಡುತ್ತೆ. ಮೇನ್ ಆಗಿ ಇದು ನರವ್ಯೂಹಕ್ಕೆ ಅಟ್ಯಾಕ್ ಮಾಡುವಂತಹ ವೈರಸ್. ಈ ವೈರಸ್ ನಮಗೆ ಅಟ್ಯಾಕ್ ಆದ ತಕ್ಷಣ ಅಂದ್ರೆ ನಾಯಿ ಕಚ್ಚಿ 20-90 ದಿನ ತಗೋಬಹುದು, ಅಥವಾ ಮೊದಲನೇ ದಿನದಿಂದ 1 ವರ್ಷದ ತನಕನೂ ಕೂಡ ನಮಗೆ ಈ ಸಿಂಪ್ಟಮ್ಸ್ಗಳು ಕಾಣಿಸುವಂತಹ ಸಾಧ್ಯತೆಗಳಿರ್ತವೆ. ನಮಗೆ ಇದು ರೇಬಿಸ್ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ, ರೇಬಿಸ್ನ ರೋಗ ಲಕ್ಷಣಗಳೇನು ಅಂತಂದ್ರೆ ಇದು ಬಹಳ ಸಿಂಪಲ್ ಆಗಿ ಜ್ವರ, ಸುಸ್ತು, ತಲೆನೋವು, ಗಾಬರಿ, ವಾಂತಿ, ಭಯ ಈ ತರ ಲಕ್ಷಣಗಳ ಜೊತೆಗೆ ಇದರಲ್ಲಿ ಎನ್ಸೆಫಲೈಟಿಕ್ ರೇಬಿಸ್ ಅಂತ ಹೇಳ್ತೀವಿ. ಅಂದ್ರೆ ಪೇಷಂಟು ಬಹಳ ಫ್ಯೂರಿಯಸ್ ಆಗಿರ್ತಾನೆ, ಅಂದ್ರೆ ಬಹಳ ಗಲಾಟೆ ಮಾಡೋದು, ಜ್ವರ ಬರೋದು, ಫಿಟ್ಸ್ ಬರೋದು, ಪೇಷಂಟ್ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ, ಉದ್ವೇಗಕ್ಕೊಳಗಾಗೋದು, ಹ್ಯಾಲುಸಿನೇಷನ್ಸ್ ಬರೋದು, ಹೈಪರ್ ಸಲೈವೇಷನ್ ಅಂತೀವಿ ಅಂದ್ರೆ ಅತಿಯಾದ ಜೊಲ್ಲನ್ನ ಸುರಿಸತಕ್ಕಂಥದ್ದು, ಹೈಡ್ರೋಫೋಬಿಯಾ ನೀರನ್ನ ನೋಡಿದ ತಕ್ಷಣ ಭಯ ಪಡುವಂಥದ್ದು, ನುಂಗ್ಲಿಕ್ಕಾಗೋದಿಲ್ಲ, ಬಾಯಲ್ಲಿ ನೊರೆ ಬರ್ತಕ್ಕಂಥದ್ದು, ಇದು ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರುವಂತೆ ಸಿಗುವಂತಹ ರೇಬಿಸ್ನ ಒಂದು ಪ್ರಕಾರ. ಇನ್ನೊಂದು ಪ್ಯಾರಲೈಟಿಕ್ ರೇಬಿಸ್ ಅಂತ ಒಂದು ಕರಿತೀವಿ. ಇದರಲ್ಲಿ ಏನಂತಂದ್ರೆ ಮನುಷ್ಯನಿಗೆ ಪಾರ್ಶಿ ಹೊಡೆದಾಗ ಏನಾಗುತ್ತೆ ಆ ತರ ಕೈ ಕಾಲುಗಳು ಸ್ವಾಧೀನ ಕಳ್ಕೊಳ್ಳೋದು, ಆ ತರದ ಒಂದು ಪ್ರಕಾರದ ರೇಬಿಸ್ ಕೂಡ ಇದೆ. ಈ ತರ ಲಕ್ಷಣಗಳು ಇರ್ತಕ್ಕಂಥ ಮನುಷ್ಯರಲ್ಲಿ ನಾವು ಮೊದಲನೇದಾಗಿ ಹಿಸ್ಟ್ರಿ ಆಫ್ ಅನಿಮಲ್ ಎಕ್ಸ್ಪೋಜರ್ ಅಂತ ನೋಡ್ತೀವಿ. ಅಂದ್ರೆ ಇದರ ಹಿಂದೆ ಪೇಷಂಟಿಗೆ ನಾಯಿ ಕಡಿದಿತ್ತ ಅಥವಾ ಯಾವ್ದಾದ್ರು ಒಂದು ಪ್ರಾಣಿಯಿಂದ ಕಡಿತಕ್ಕೊಳಗಾಗಿದ್ರ ಅಥವಾ ಪ್ರಾಣಿಗಳ ಸಂಪರ್ಕಕ್ಕೆ ಬಂದಿರೋದು ಇದನ್ನ ಮೊದಲು ಹುಡುಕ್ಬೇಕಾಗ್ತದೆ. ಈ ತರ ಹುಡುಕಿದ ನಂತರ ಇದು ನಮಗೆ ದೊರೆತರೆ ಈಗ ಮುಂದೆ ನಮ್ಮ ಟ್ರೀಟ್ಮೆಂಟ್ ಹೇಗೆ ಅಂತಂದ್ರೆ ಅದನ್ನ ನಾವು ಸ್ಕ್ಯಾನ್ ಮಾಡಬಹುದು, MRI ಅಥವಾ CSF ಅನಾಲಿಸಿಸ್ ಅಂತ ಬ್ರೈನ್ ಅಲ್ಲಿ ಇರ್ತಕ್ಕಂಥ ನೀರನ್ನ ತೆಗೆದು ಪರೀಕ್ಷೆ ಮಾಡಿದ್ರು ಏನು ಇದರ ತೊಂದರೆ ಅಂತಂದ್ರೆ ಈ ಕಾಯಿಲೆಗೆ ಪರಿಣಾಮಕಾರಿಯಾದ ಚಿಕಿತ್ಸೆ ಇಲ್ಲ. ಇದನ್ನ ಮಾಡಬಹುದಾದಂತದ್ದು ಒಂದೇ ಕೆಲಸ ಅಂತಂದ್ರೆ ನಾವು ಇದನ್ನ ತಡಿಬಹುದು ಅಷ್ಟೇ, ಬಿಟ್ರೆ ಇದನ್ನ ನಾವು

ಪರಿಣಾಮಕಾರಿಯಾಗಿ ಚಿಕಿತ್ಸೆ ಮಾಡೋಕೆ ಬರೋದಿಲ್ಲ. ಈ ಕಾಯಿಲೆಯ ಒಂದು ಪ್ರಮುಖ ತೊಂದರೆ ಏನು ಅಂತಂದ್ರೆ, ಇದು 100% ಮಾರಣಾಂತಿಕವಾದ ಕಾಯಿಲೆ ಆದ್ರೂ 100% ಈ ಕಾಯಿಲೆನ ನಾವು ಬರ್ದಲೇ ಇರೋ ತರ ತಡಿಬಹುದು. ಹೇಗೆ ತಡೆಯೋದು? ಈಗ ನಮಗೆ ಅಥವಾ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವುದೋ ಒಂದು ಮನುಷ್ಯನಿಗೆ ನಾಯಿ ಕಚ್ಚಿದೆ ಅಥವಾ ಬೆಕ್ಕು ಏನಾದರೂ ಕಚ್ಚಿದೆ, ಮೊದಲು ಆ ಗಾಯವನ್ನು ಗಮನಿಸಿ. ಆ ಗಾಯವನ್ನು ನಾವು 3 ಕೆಟಗರಿಯಾಗಿ ವಿಭಜಿಸ್ತೀವಿ. ಮೊದಲು ಕೆಟಗರಿ 1 ಅಂತಂದ್ರೆ ಸುಮ್ಮನೆ ಸ್ಕ್ರಾಚ್ ಆಗಿರುತ್ತೆ ಅಲ್ವೊಂದು, ಅಥವಾ ಸುಮ್ಮನೆ ಒಂದು ಗೆರೆ ಬಂದಿರುತ್ತೆ, ರಕ್ತಸ್ರಾವ ಆಗಿರೋದಿಲ್ಲ, ಈ ತರ ಪರಿಸ್ಥಿತಿಯಲ್ಲಿ ಅದನ್ನ ನಾವು ಕೆಟಗರಿ 1 ವೂಂಡ್ ಅಂತ ಕರಿತೀವಿ. ಕೆಟಗರಿ 2 ವೂಂಡ್ ಅಂತಂದ್ರೆ ಗಾಯ ಸ್ವಲ್ಪ ದೊಡ್ಡದಿರುತ್ತೆ, ಚರ್ಮ ಕಿತ್ತಿರುತ್ತೆ, ರಕ್ತಸ್ರಾವ ಆಗಿರ್ಬಹುದು. ಹಾಗೂ ಕೆಟಗರಿ 3 ವೂಂಡ್ ಅಂತಂದ್ರೆ ಮಾಂಸನ ಕಿತ್ತಿರುವಂಥದ್ದು, ಮೂಳೆ ಕಾಣಿಸುವಂಥದ್ದು, ಆ ತರ ಸಿವಿಯರ್ ಇಂಜುರಿ ಇರುತ್ತೆ. ಈಗ ನಾವು ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ಕೆಟಗರಿ 1 ಮತ್ತೆ ಕೆಟಗರಿ 2 ಗಾಯಗಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ, ಮೊದಲು ಆ ಗಾಯನ ಡಿಟರ್ಜೆಂಟ್ ಸೋಪ್ ಅಂದ್ರೆ ನಾವು ಬಟ್ಟೆ ತೊಳೆಯಕ್ಕೆ ಬಳಸ್ತಕ್ಕಂಥ ಸೋಪ್ ಇಂದ ಮತ್ತೆ ರನ್ನಿಂಗ್ ವಾಟರ್ ಅಲ್ಲಿ ಅದನ್ನ ತೊಳಿಬೇಕಾಗ್ತದೆ. ಅದನ್ನ ಕ್ಲೀನ್ ಆಗಿ ತೊಳೆದು ನಂತರ ನಾವು ಆಸ್ಪತ್ರೆಗೆ ಬಂದಾಗ ಅದಕ್ಕೆ ವ್ಯಾಕ್ಸಿನೇಷನ್ ಮುಖಾಂತರ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತೀವಿ. ಅದೇ ಕೆಟಗರಿ 3 ಗಾಯ ಆಗಿದ್ದಲ್ಲಿ ಅದು ತುಂಬಾ ಸಿವಿಯರ್ ಇಂಜುರಿ ಇರೋದ್ರಿಂದ ಅದಕ್ಕೆ ಆಂಟಿ ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಅನ್ನ ನೀಡ್ತೀವಿ. ಅದು ಗಾಯದ ಸುತ್ತ ಇಮ್ಯುನೋಗ್ಲೋಬುಲಿನ್ ಅನ್ನ ನೀಡಿ ಅನಂತರ ಅದಕ್ಕೆ ವ್ಯಾಕ್ಸಿನೇಷನ್ ತಗೋಬೇಕಾಗತ್ತೆ. ಯಾಕೆ ನಾವು ಈ ರೇಬಿಸ್ ಬಗ್ಗೆ ಅಷ್ಟು ಎಚ್ಚರ ವಹಿಸ್ಕೋಬೇಕು? ಮೊದಲೇ ಹೇಳಿದಂತೆ ಇದಕ್ಕೆ ಯಾವುದೇ ಪರಿಣಾಮಕಾರಿಯಾದ ಚಿಕಿತ್ಸೆ ಇಲ್ಲ. ನಾವು ತಡೆಯೋದನ್ನ ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ಭಾರತದಲ್ಲಿ ಪ್ರತಿ ವರ್ಷ 18,000-20,000 ರೇಬಿಸ್ನಿಂದ ಪೇಷಂಟ್ಗಳು ಸಾಯ್ತಾ ಇದ್ದಾರೆ. ಹಾಗೂ ವಿಶ್ವದಲ್ಲಿ ಇರ್ತಕ್ಕಂಥ ರೇಬಿಸ್ ಡೆತ್ಗಳಲ್ಲಿ 1/3 ನಮ್ಮ ಭಾರತದಲ್ಲೇ ಸಂಭವಿಸ್ತಾ ಇದೆ. 30-60% ಪೇಷಂಟ್ಗಳು ನಮಗೆ 15 ವರ್ಷದ ಕೆಳಗಿನ ಮಕ್ಕಳಲ್ಲಿ ಕಾಣುತ್ತದೆ. ಏನಕ್ಕೆ ಅಂದ್ರೆ ಈ ಮಕ್ಕಳು ಆಟ ಆಡ್ತಿರ್ತಾರೆ, ನಾಯಿ ಪ್ರಾಣಿಗಳು ಬೆಕ್ಕು ಏನಿರುತ್ತೆ ಕಚ್ಚಿರುತ್ತೆ, ಅವು ಬಂದು ಮನೇಲಿ ಹೇಳಿರಲ್ಲ ಅಥವಾ ಮನೇಲಿ ನಾವು ಅದ್ರ ಬಗ್ಗೆ ಗಮನಿಸಿರಲ್ಲ. ಈ ತರ ಆದಾಗ ಏನಾಗುತ್ತೆ ಅಂತಂದಾಗ ಎಷ್ಟೋ ಹಲವು ದಿನಗಳ ನಂತರ ಆ ಮಕ್ಕಳಲ್ಲಿ ರೋಗ ಲಕ್ಷಣಗಳು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸಣ್ಣ ಗಾಯ ಅಥವಾ ಸ್ವಲ್ಪ ಕಚ್ಚಿದೆ, ಏನು ಜಾಸ್ತಿ ಅದರಿಂದ ತೊಂದರೆ ಆಗೋದಿಲ್ಲ, ಅಥವಾ ಮನೆಯಲ್ಲೇ ನಾವೇ ಸಾಕಿದ ನಾಯಿ, ಈ ತರ ಕಾರಣಗಳನ್ನ ಇಟ್ಕೊಂಡು ವ್ಯಾಕ್ಸಿನ್ ಅನ್ನ ನಾವು ತೊಗೊಳ್ದಲ್ಲೇ ನಿರ್ಲಕ್ಷಿಸಿದ್ರೆ ಅದು ಮುಂದೆ ಆ ಮಗುವಿಗೆ ಒಂದು ಮಾರಣಾಂತಿಕವಾದ ಕಾಯಿಲೆಯಾಗಿ ಪರಿಣಮಿಸುವಂತ ಸಾಧ್ಯತೆಗಳಿರುತ್ತೆ. 1 ವರ್ಷಕ್ಕೆ ನಮ್ಮ ದೇಶದಲ್ಲಿ 1,70,00,000 ನಾಯಿ ಕಡಿತದ ಪ್ರಕರಣಗಳು ದಾಖಲಾಗ್ತಾ ಇದೆ. ನಾವು ಇವಾಗ ನಾಯಿ ಕಡಿತ ಆದ ತಕ್ಷಣ ಮನೆಯಲ್ಲಿ ಏನ್ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಈಗ ಹಾಸ್ಪಿಟಲ್ಗೆ ಬಂದಾಗ ಇದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ? ಹೀಗೆ ಮುಂಚೆ ಹೇಳಿದಂಗೆ ನಾವೀಗ ವ್ಯಾಕ್ಸಿನೇಷನ್ ಅಂತ ತಗೊಂಡಾಗ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತ ಕೊಡ್ತೀವಿ. ಅಂದ್ರೆ ಕಡಿತದ ನಂತರ ತಗೊಳ್ತಕ್ಕಂತ ಇಂಜೆಕ್ಷನ್ ಇದು. ಇದನ್ನ ನಾವು ಕಡಿತ ಆದ ದಿನ, 3ನೇ ದಿನ, 7ನೇ ದಿನ ಮತ್ತು 28ನೇ ದಿನ ಇಂಜೆಕ್ಷನ್ ಅನ್ನ 2 ತೋಳುಗಳಿಗೆ ಇಂಟ್ರಾಡರ್ಮಲ್ ಇಂಜೆಕ್ಷನ್ ಅನ್ನ ಕೊಡ್ತೀವಿ. ಇಂಟ್ರಾ ಮಸ್ಕ್ಯುಲರ್ ಇಂಜೆಕ್ಷನ್ ಆದ್ರೆ ಕಡಿತದ ದಿನ 3ನೇ ದಿನಕ್ಕೆ 1, 7ನೇ ದಿನಕ್ಕೆ 1, 21ದಿನಕ್ಕೆ 1 ಹಾಗೂ 28ದಿನಕ್ಕೆ 1 ಕೊಡ್ತೀವಿ. ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದಾಗ ನಾಯಿ ಕಡಿತದಿಂದ ಉಂಟಾಗ್ತಕ್ಕಂತಹ ಒಂದು ರೇಬಿಸ್ನ ಲಕ್ಷಣ ಅಥವಾ ರೇಬಿಸ್ನ ಕಾಯಿಲೆಯನ್ನ ನಾವು ತಡಿಬಹುದಾಗಿರುತ್ತದೆ. ಅದೇ ಈಗೇನಾದ್ರೂ ನಾವು ಮುಂಚೆನೆ ಒಂದ್ಸತಿ ನಾಯಿ ಕಡಿದಿದೆ, ನಾವು ಮತ್ತೆ ಮತ್ತೆ ತಗೋಬೇಕಾ ವ್ಯಾಕ್ಸಿನೇಷನ್ ಅಂತಂದ್ರೆ, ಹೌದು, ನಾಯಿ ಒಂದ್ಸತಿ ಕಡಿತಕ್ಕೆ ಒಳಗಾದ್ಮೇಲೆ ಮತ್ತೆ ನೀವು ಒಂದ್ಸತಿ ಅದರ ಪೂರ್ತಿ ವ್ಯಾಕ್ಸಿನೇಷನ್ ನ ತಗೊಂಡ ನಂತರ ಇವಾಗ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ತಗೋಬೇಕಾದ್ರೆ ಬೂಸ್ಟರ್ ಡೋಸ್ ಅಂತ ಕರಿತೀವಿ. ಅವಾಗ ನಾವು ಬರೀ ನಾಯಿ ಕಡಿತದ ದಿನ ಒಂದು ಇಂಜೆಕ್ಷನ್ ಮತ್ತು 3 ದಿನಗಳ ನಂತರ ಇನ್ನೊಂದು ಇಂಜೆಕ್ಷನ್, 2 ಡೋಸ್ ತಗೊಂಡ್ರೆ ಸಾಕಾಗತ್ತೆ. ಇದು ನಾಯಿ ಕಡಿತದ ನಂತರ ತಗೊಳ್ಳೋದು. ಈಗ ಕೆಲವರು ನಾವು ವೆಟರ್ನರಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅನಿಮಲ್ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮತ್ತೆ ಫಾರ್ಮ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪ್ರಾಣಿಗಳ ಜೊತೆನೆ ಅವರ ಒಡನಾಟ ಇರೋದ್ರಿಂದ ಅವರು ಕಡಿತಕ್ಕೆ ಮುಂಚೆನೆ ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತ ಕೊಡ್ತೀವಿ. ಅವರಿಗೆ 1ನೇ ದಿನ, 7, 21 ಅಥವಾ 28ನೇ ದಿನಕ್ಕೆ 3 ಇಂಜೆಕ್ಷನ್ ನ ಕೊಟ್ರೆ ಅವರಿಗೆ ಮುಂದೆ ಕಡಿತಕ್ಕೆ ಒಳಗಾದ್ರೆ ಅಥವಾ ಮುಂದೆ ಅದರಿಂದ ಆಗುವಂತಹ ತೊಂದರೆಗಳನ್ನ ನಾವು ಮುಂಚೆನೆ ತಡಿಬಹುದಾಗತ್ತೆ. ಈಗ ನಾವು ಫಿನ್ಲ್ಯಾಂಡ್, ಆಸ್ಟ್ರೇಲಿಯಾ ಆ ತರ ದೇಶಗಳಲ್ಲಿ ಆಲ್ರೆಡಿ ಅವೆಲ್ಲ ರೇಬಿಸ್ ಮುಕ್ತ ದೇಶವಾಗಿ ಮಾರ್ಪಟ್ಟಿದೆ. ನಾವು ಭಾರತದಲ್ಲಿ ವ್ಯಾಕ್ಸಿನ್ ಇದೆ, ನಮಗೆ ತಿಳಿದಿದೆ, ನಮಗೆಲ್ಲ ವ್ಯವಸ್ಥೆ ಇದ್ರೂ ಕೂಡ ನಾವು ಪ್ರತಿ ವರ್ಷ 18,000-20,000 ಜನ ಪೇಷಂಟ್ಸ್ನ ಈ ಕಾಯಿಲೆಯಿಂದ ಕಳ್ಕೊತಾ ಇದ್ದೀವಿ. ಇದಕ್ಕಾಗಿ ನಾವು ಹೇಳೋದೇನಂತಂದ್ರೆ ನಿರ್ಲಕ್ಷ್ಯ ಬೇಡ. ಯಾವುದೇ ಸಣ್ಣ ಪುಟ್ಟ ಕಡಿತಕ್ಕೊಳಗಾದ್ರೆ ಅಥವಾ ಸಾಕು ಪ್ರಾಣಿಗಳೇ ಆಗಿದ್ರು ಕೂಡ ಗಾಯದ ಮೇಲೆ ನೆಕ್ಕೋದು ಆ ತರ ಏನೇ ಪ್ರಕರಣಗಳು ದಾಖಲಾದಲ್ಲಿ ನೀವು ದಯವಿಟ್ಟು ಆಸ್ಪತ್ರೆಗೆ ಬಂದು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಕೋರ್ಸ್ನ ತಗೋಬೇಕು. ಈಗ ಇತ್ತೀಚೆಗೆ ಸಿಂಧನೂರಿನಲ್ಲಿ ನಡೆದ ಒಂದು ಪ್ರಕರಣದ ಬಗ್ಗೆ ತಿಳ್ಕೋಣ. ಒಂದು ಮಗು 12 ವರ್ಷ, ಆ ಮಗು ರಾತ್ರಿ 1-4 ಸುಮಾರಷ್ಟೊತ್ತಿಗೆ
ಆಸ್ಪತ್ರೆಗೆ ಬರುತ್ತೆ. ಅಂದ್ರೆ ನೀರನ್ನ ಕುಡಿಲಿಕ್ಕೆ ಆಗ್ತಾ ಇಲ್ಲ, ನೀರು ನೋಡಿದ ತಕ್ಷಣ ಭಯ ಬೀಳೋದು, ಜ್ವರ ಬರ್ತಾ ಇದೆ ಬಹಳ ದಿನಗಳಿಂದ, ಏನ್ ಮಾಡಿದ್ರು ಮಗು ಕಂಟ್ರೋಲ್ ಬರ್ತಾ ಇಲ್ಲ, ತುಂಬಾ ಫ್ಯೂರಿಯಸ್ ಆಗಿ ಆಡ್ತಾ ಇದೆ ಅಂತ ಕರ್ಕೊಂಡ್ ಬಂದಾಗ ಆ ಮಗುವಿನ

0: ಪ್ರಕರಣದಲ್ಲಿ ನೋಡಿದಾಗ 2 ವರ್ಷಗಳ ಹಿಂದೆ ಆ ಮಗುವಿಗೆ ಒಂದು ನಾಯಿ ಕಡಿದಿತ್ತು, ಆದರೆ ಅದು ಬಹಳ ಚಿಕ್ಕ ಗಾಯ ಅಂತ ನೆಗ್ಲೆಕ್ಟ್ ಮಾಡಿದ್ರು. 2 ವರ್ಷಗಳ ನಂತರ ಆ ಮಗುಗೆ ನಾಯಿ ಕಚ್ಚಿದ್ರಿಂದ ರೇಬಿಸ್ ಉಂಟಾಗಿ ಆಸ್ಪತ್ರೆಗೆ ಬಂದು ಕೇವಲ 12 ಗಂಟೆಯಲ್ಲಿ ಆ ಮಗುನ ಕಳ್ಕೋಬೇಕಂತ ಪರಿಸ್ಥಿತಿ ಬಂತು. ಇದರಿಂದ ಏನಂತಂದ್ರೆ, ನಾವು ಈ ಕಾಯಿಲೆಗೆ ಎಲ್ಲಿ ತನಕ ಪರಿಣಾಮಕಾರಿಯಾದ ಚಿಕಿತ್ಸೆ ಬರೋದಿಲ್ಲೋ ಅಲ್ಲಿ ತನಕ ನಾವು ಇದನ್ನ ತಡೆಯೋದು ಬಿಟ್ಟರೆ ನಮಗೆ ಯಾವುದು ಬೇರೆ ಮಾರ್ಗ ಇಲ್ಲ. ಹಾಗಾಗಿ ನಾವು ಯಾವುದೇ ಒಂದು ನಾಯಿ ಕಡಿತ ಅಥವಾ ಯಾವುದೇ ಅನಿಮಲ್ ಬೈಟ್ಗೆ ಒಳಗಾದಾಗ ನಾವು ತಕ್ಷಣ ಅದನ್ನ ನಿರ್ಲಕ್ಷ್ಯ ಮಾಡದೆ ವ್ಯಾಕ್ಸಿನೇಷನ್ ತಗೋಬೇಕು, ಹಾಗೂ ಆ ವ್ಯಾಕ್ಸಿನೇಷನ್ನ ಪ್ರತಿಯೊಬ್ಬರೂ ಪಡೆಯುವಂತಹ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗ್ತದೆ. ಈಗ ನಮ್ಮ ಮನೆಯ ಸುತ್ತಮುತ್ತ ಯಾವುದಾದರೂ ಒಂದು ನಾಯಿ ಅತಿಯಾದ ಜೊಲ್ಲನ್ನು ಸುರಿಸೋದು ಅಥವಾ ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದೆ, ಆ ಥರ ಇದ್ದಾಗ ನಾವು ಅದನ್ನು ನೆಗ್ಲೆಕ್ಟ್ ಮಾಡದಲೆ ಹತ್ತಿರದ ನಮ್ಮ ವಾರ್ಡ್ ಅಥವಾ ನಮ್ಮ ಗ್ರಾಮ ಪಂಚಾಯತಿ ಅಥವಾ ಮುನ್ಸಿಪಾಲ್ಟಿಗೆ ಅದನ್ನ ಹೇಳಿದಾಗ ಅವರು ಆ ನಾಯಿಯನ್ನ ಹಿಡಿದು ಅದಕ್ಕೆ ರೇಬಿಸ್ನ ಯಾವುದಾದರೂ ಲಕ್ಷಣಗಳಿದ್ದಲ್ಲಿ ಅದನ್ನ ಪ್ರಾಪರ್ ಡಿಸ್ಪೋಸಲ್ ಅಂತ ಕರಿತೀವಿ. ಅಂದ್ರೆ ಆ ನಾಯಿಯನ್ನ ನಾವು ಸಾಯಿಸಿ ಅದರ ತಲೆಯನ್ನ ನಾವು ತಗೊಂಡು ಲ್ಯಾಬಲ್ಲಿ ಪರೀಕ್ಷೆ ಮಾಡಿ ಸೇಫ್ ಆಗಿ ಅದನ್ನ ಡಿಸ್ಪೋಸ್ ಮಾಡಬೇಕಾಗಿ ಬರುತ್ತೆ. ಸೊ ನಾವು ಜನತೆ ನಮ್ಮ ಸುತ್ತಮುತ್ತ ಯಾವುದಾದರೂ ಈ ತರ ನಾಯಿಗಳು ಕಂಡು ಬಂದಲ್ಲಿ ನಾವು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಆ ನಾಯಿಯನ್ನ ಹಿಡಿಸ್ತಕ್ಕಂಥದ್ದು ಅಥವಾ ಆ ನಾಯಿಗೆ ಸೂಕ್ತ ಚಿಕಿತ್ಸೆ ಅಥವಾ ಏನಾದ್ರು ಮಾಡ್ತಕ್ಕಂಥದ್ದನ್ನ ಕೆಲಸವನ್ನ ನಾವು ಮಾಡಬೇಕಾಗತ್ತೆ. ಇದರಿಂದ ನಮ್ಮ ಬೀದಿಯಲ್ಲಿ ಅಥವಾ ನಮ್ಮ ಏರಿಯಾಗಳಲ್ಲಿ ಮಕ್ಕಳು ಆಟ ಆಡ್ತಾ ಅದರ ಕಡಿತಕ್ಕೆ ಒಳಗಾಗೋದು, ಆಮೇಲೆ ಆ ಕಡಿತದಿಂದ ಅವರಿಗೆ ಮುಂದೆ ಆಗ್ತಕ್ಕಂಥ ತೊಂದರೆ ಕಾಯಿಲೆಗಳನ್ನ ತಡಿಬಹುದು, ಹಾಗೂ ಭಾರತವನ್ನ ರೇಬಿಸ್ ಮುಕ್ತ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಈ ಅವಕಾಶವನ್ನು ಒದಗಿಸಿದ್ದಕ್ಕಾಗಿ IMA ಶಿವಮೊಗ್ಗ ಹಾಗೂ ಆಕಾಶವಾಣಿ ಭದ್ರಾವತಿಗೆ ನನ್ನ ಧನ್ಯವಾದಗಳು. ನಮಸ್ಕಾರ.
1: ರೇಬಿಸ್ ಈ ಕುರಿತು ಇದುವರೆಗೂ ಮಾತನಾಡಿದವರು ಶಿವಮೊಗ್ಗದ ತಜ್ಞ ವೈದ್ಯರಾದ ಡಾಕ್ಟರ್ ಯುವರಾಜ್ ಅವರು.

ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ ಎಸ್ಜಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ

0: ಆತ್ಮೀಯ ಕೇಳಿದ್ರೆ ಕೆಲವು ಸಂದೇಶ ಇದೆ, ಬೇಗ ಓದ್ಬಿಡ್ತೇನೆ. ಬ್ರಹ್ಮಾನಂದ ರಾನಡೆ ಅವರು ಶಿವಮೊಗ್ಗದಿಂದ. ಹಲೋ ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ ಸೋಮವಾರದ ಶುಭ ಮುಂಜಾನೆ 7:45ಕ್ಕೆ ಒಳ್ಳೆ ಸಮುದ್ರ ಚಲನಚಿತ್ರ ಗೀತೆಗಳು ಪ್ರಸಾರ ಆಯಿತು. 8:30ಕ್ಕೂ ಸಹ ಒಳ್ಳೆ ಗೀತೆಯೊಂದಿಗೆ ಚಲನಚಿತ್ರ ಗೀತೆ ಆರಂಭವಾಗಿದೆ. ಮಲೆನಾಡಲ್ಲಿ ತಡವಾಗಾದರೂ ಅಡವಾಗಿ ಮಳೆ ಶುರುವಾಗಿದೆ. ತುಂಬ ಸಂತೋಷ ಅನಿಸಿದೆ. ಮಳೆ ಚೆನ್ನಾಗಿ ಎಲ್ಲ ಜಲಾಶಯಗಳು ಭರ್ತಿಯಾಗಿ ಸುಖ ನೆಮ್ಮದಿ ಮೂಡಲಿ, ಎಲ್ಲರಲ್ಲಿ ಹರ್ಷತ್ತರಲ್ಲಿ ಎಂದು ಹೇಳೋಣ. ಎಲ್ಲರಿಗೂ ವಂದನೆಗಳು, ಶುಭ ದಿನ ಅಂತೇಳ್ಬಿಟ್ಟು ಮಳೆ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಬ್ರಹ್ಮಾನಂದ ರಾನಡೆಯವರು. ಇನ್ನು ಶಿವಮೊಗ್ಗ ಬಸವೇಶ್ವರನಗರ ಜಯಶೀಲ ಸದಾಶಿವರು. ಮಳೆಗಾಲದ ನಾವು ಅನುಭವಿಸಿದ ರೀತಿ ತುಂಬ ಸಂತೋಷವಾಗಿತ್ತು. ಮಳೆಗಾಲದಲ್ಲಿ ಅಜ್ಜಿ ಜೊತೆ ಒಲೆ ಮುಂದೆ ಕೂತ್ಕೊಂಡು ಹಲಸಿನ ಬೀಜ ಸುಟ್ಟು ಕೊಡೋದು, ಹಪ್ಪಳ ಸುಟ್ಟು ಕೊಡೋದು, ಹಪ್ಪಳನೆಲ್ಲ ಒಂದು ಪೇಪರ್ನಲ್ಲಿ ಸುತ್ತಕೊಂಡು ಸ್ಕೂಲಲ್ಲಿ ಫ್ರೆಂಡ್ಸ್ಗೆಲ್ಲ ಹಂಚ್ಕೊಂಡು ತಿಂತಾ ಇದ್ವಿ. ಜೊತೆಗೆ ಹುರುಳಿ ಕಾಳು ಹುರ್ಕ್ ಕೊಡ್ತಾ ಇದ್ರು ನಮ್ಮ ಅಜ್ಜಿ. ಆಗಿನ ಮಜಾನೇ ಬೇರೆ ಸರ್. ಮಳೆಗಾಲದ ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು ಅಲ್ವೇನ್ರಿ? ಸೊ ನಿಮಗೂ ಧನ್ಯವಾದ. ಮಮತಾ ಭದ್ರಾವತಿಯಿಂದ, ಗುಡ್ ಮಾರ್ನಿಂಗ್ ಸರ್. ನಾವು ಚಿಕ್ಕವರಿದ್ದಾಗ ತುಂಬ ಮಳೆ, 2 ತಿಂಗಳು ಮಳೆ ಜಿಟಿ ಜಿಟಿ ಬಿಡ್ತಾನೇ ಇರಲಿಲ್ಲ. ಶಾಲೆಗೆ ಹೋಗೋದಕ್ಕೂ ಬೇಜಾರಾಗ್ತಾಯಿತ್ತು, ಮನೆಗಿದ್ದರೆ ಒದೆ ಬೀಳ್ತಾ ಇತ್ತು. ಸ್ನೇಹಿತೆ ಬಟನ್ ಛತ್ತಿ ತೆಗೆದುಕೊಂಡಿದ್ರು, ನನಗೂ ಅದೇ ಥರ ಬೇಕೆಂದು ಹೇಳಿದೆ. ನನ್ನಪ್ಪ ಫ್ಯಾನ್ಸಿಯಾಗಿರೋದು ದೊಡ್ಡ ಛತ್ರಿ ತಂದಿದ್ರು, ನನಗೆ ಇದು ಬೇಡ ಎಂದು ತೆಗೆದುಕೊಂಡು ಹೋಗ್ತಿರಲಿಲ್ಲ. ತುಂಬ ಮಳೆ ಬರ್ತಿದ್ದ ಕಾರಣ ಒಂದು ದಿನ ತೆಗೆದುಕೊಂಡು ಹೋದೆ. ನನ್ನ ಸ್ನೇಹಿತೆ ನಾನು ಹೋಗ್ತಾ ಇದ್ದಾಗ ಅವಳ ಛತ್ರಿ ಹಾರಿ ಕೈಗೆ ಸಿಗದ ಹಾಗೆ ಹಾರಿ ಹೋಯ್ತು. ಆದರೆ ನನ್ನ ಹತ್ರ ಇದ್ದ ಛತ್ರಿ ಗಟ್ಟಿಯಾಗಿತ್ತು. ನಾವಿಬ್ಬರೂ ಆ ಛತ್ರಿಯಲ್ಲೇ ಶಾಲೆಗೆ ಹೋಗಿದ್ವಿ. ಆಗ ತಂದೆ ಏತಕ್ಕೆ ಇಂಥ ಛತ್ರಿ ತಂದಿದ್ದರು ಅಂತ ನನಗೆ ಅರ್ಥ ಆಯಿತು. ಆ ಘಟನೆ ಈಗ ಮಳೆಗಾಲದ ನೆನಪಿಗೆ ಬರುತ್ತಿದೆ. ಕಾರ್ಯಕ್ರಮಗಳೆಲ್ಲ ಸೂಪರ್, ಧನ್ಯವಾದಗಳು ಮಮತಾ ಭದ್ರಾವತಿಯಿಂದ. ಸೊ ನಿಮಗೂ ಕೂಡ ಧನ್ಯವಾದ. ಇನ್ನು ಆಕಾಶವಾಣಿ ಭದ್ರಾವತಿ ಬಾನಲ್ಲಿ ಮುಡಿಬರ್ತಿವ ಗೀತೆಗಳು ತುಂಬ ಚೆನ್ನಾಗಿದ್ದೀವಿ. ಒಳ್ಳೆಯ ವಿಷಯನ ಕೊಟ್ಟಿದ್ದೀರಾ ಮಳೆಗಾಲದಲ್ಲ ಬಗ್ಗೆ. ಮಳೆ ಅಂದರೆ ಬೆಳೆ ಯಾರಿದು ಮಂಜುಳಾ ಬಾಯಿ ಚಂದ್ರಸ್ಗಡದೆಯವರು. ಕೃಷಿಕರ ಮುಖದಲ್ಲಿ ಖುಷಿ ಕಾಣುತ್ತೆ. ಮಳೆ ಬಂದರೆ ಚಿಕ್ಕ ಮಕ್ಕಳಿದ್ದಾಗ ಮಳೆ ಬಂದಾಗ ಆಟ ಆಡುವುದೇ ಒಂದು ಖುಷಿ ಆಗ್ತಿತ್ತು. ಹಳ್ಳ ಕೊಳ್ಳ ದಾರಿಗಳು ಜರಿಗಳು ತುಂಬಿ ಹರಿಯುತ್ತವೆ, ನೋಡೋದೇ ಒಂದು ಚಂದ. ಇನ್ನೂ ತುಂಬ ವಿಷಯ ಇದೆ ಅಣ್ಣ. ಬಾಲ್ಯದ ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು ಮಂಜುಳಾ ಬಾಯಿ ಚಂದ್ರಸ್ಗಡದೆಯವರು. ನಿಮಗೂ ಧನ್ಯವಾದ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಣಿಗರ ವಿಜಯಕುಮಾರ್. ಬೆಳಗ್ಗೆಯಿಂದ ಮೂಡಿ ಬಂದ ಗೀತಾರಾಧನ, ಡಾಕ್ಟರ್ ಗುರುರಾಜ್ ಕರ್ಜಿಯವರ ಕಥಾನಕ ಎಲ್ಲ ಚೆನ್ನಾಗಿತ್ತು. ಇವತ್ತು ಮಳೆಗಾಲದ ವಿಶೇಷತೆಯೂ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಮಳೆ ಬರ್ತಿದೆ, ಧನ್ಯವಾದ ಅಂತ ಕಳಿಸಿದೆ. ನಿಮಗೂ ಕೂಡ ಧನ್ಯವಾದ. ಸೊ ಸಮಯ ಆಗ್ತಾ ಇದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಗೀತೆಗಳನ್ನು ಕೇಳ್ತಾ ದಿನ ವಿಶೇಷತೆ ಏನಿದೆ ನೋಡೋಣಂತೆ. ಮೊದಲಿಗೆ ಗೀತೆ ನಿಮಗಾಗಿ.

0: ಎಲ್ಲವನ್ನೂ ಬಲ್ಲ ಪರಮಪಿತನೆ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.
2: ಮಳೆ ಬಾ

0: ಓ ಗಾಡ್, ನಾವೆಲ್ಲ ನಿನ್ನ ಮಕ್ಕಳೇ, ಕೈ ಹಿಡಿದು ನಮ್ಮನ್ನು ನಡೆಸು ತಂದೆ.
1: ಆಪೋ ವೈಪರ್ಜನ್ಯ ಸ್ಯಾಯತನಂ

ಮಿಕ್ಸ್ ಮೆಲೋಡಿಯಲ್ಲಿ ಮೊದಲ ಗೀತೆಯನ್ನು ಕೇಳಿ ಬಂದ್ರೆ ಇನ್ನು ದಿನ ವಿಶೇಷತೆ ಏನಿದೆ ನೋಡೋಣ. ಎಂ ಎಸ್ ಸತ್ಯವ್ರ ಹೆಸರು ಬಹುತೇಕರು ಕೇಳಿದಿರಿ. ಸಾಮಾಜಿಕ ಕಥಾವಸ್ತು, ಗಂಭೀರ ಸಮಸ್ಯೆಗಳ ಕುರಿತು ಸಿನಿಮಾಗಳಿಗೆ ಹೆಸರಾದಂಥವರು, ಸಿನಿಮಾಗಳ ನಿರ್ಮಾಣ ಮಾಡಿದಂಥವರು, ಕತೆ ರಚನೆ ಮಾಡಿದಂಥವರು ಎಂ ಎಸ್ ಸತ್ಯವ್ರು. ಚಿತ್ರಕರ್ಮಿ, ರಂಗಕರ್ಮಿ ಎಂ ಎಸ್ ಸತ್ಯವ್ರು 1930 ಜುಲೈ 6 ಮೈಸೂರಿನಲ್ಲಿ ಜನಿಸ್ತಾರೆ. ಭಾರತ ಪಾಕಿಸ್ತಾನ ವಿಭಜನೆ ಆಧರಿಸಿ ನಿರ್ದೇಶಿಸಿದ ಗರಂ ಹವಾ ಇಂದಿಗೂ ಪ್ರಸ್ತುತ ಉಳಿಸಿಕೊಂಡಿದೆ. ಅನಂತನಾಗ್ ನಟಿಸಿರುವ ಕನ್ನಡ ಸಿನಿಮಾ ಬರ, ಸತ್ಯವರ ಇನ್ನೊಂದು ಕಾಡುವ ಸಿನಿಮಾ ಬರ ಇದೆಯಲ್ಲ, ಅದು ಸತ್ಯವರ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಸಿನಿಮಾ. 1975 ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ. ಅನಂತನವರವರ ನಟಿಸಿರುವಂಥ ಬರ ಸಿನಿಮಾ ಕೂಡ ಇವರೇ ನಿರ್ಮಾಣ ಮತ್ತು ನಿರ್ದೇಶನ ಮಾಡಿರುವಂಥದ್ದು ಎಂ ಎಸ್ ಸತ್ಯವ್ರು. ಸೊ ಅವ್ರಿಗೆ ಜನ್ಮದಿನದ ಶುಭಾಶಯವನ್ನು ನಾವು ನೀವೆಲ್ಲ ಕೋರೋಣಂತೆ. ಈಗ ಇನ್ನೊಂದು ಗೀತೆ, ನಂತರ ದಿನ ವಿಶೇಷತೆ ಏನಿದೆ ನೋಡೋಣ. ಹಾಗೆ ನಿಮ್ಮ ಸಂದೇಶಗಳು ಕೂಡ ಇದ್ದಾವೆ, ಅದನ್ನು ಕೂಡ ಓದ್ತೇನೆ.

ಆತ್ಮೀಕ ಅವರೇ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಹಾಗೆ ದಿನ ವಿಶೇಷ ತಲೆ ಇನ್ನೇನಿದೆ ನೋಡೋಣ. ರಂಗಕರ್ಮಿ ಚಿತ್ರ ನಟಿ ಅರುಂಧತಿ ನಾಗ್ ಅವರ ಜನ್ಮದಿನ ಇಂದು. 1956 ಜುಲೈ 6 ಹೊಸದಿಲ್ಲಿಯಲ್ಲಿ ಜನಿಸ್ತಾರೆ. 17ನೇ ವಯಸ್ಸಿನಲ್ಲಿ ಅವರ ಕುಟುಂಬ ಮುಂಬೈಗೆ ಸ್ಥಳಾಂತರಗೊಂಡಿತ್ತು. ಅಲ್ಲಿ ಶಂಕರ್ನಾಗ್ ಪರಿಚಯವಾಗಿ ಇಬ್ಬರು ವಿವಾಹವಾಗಿ ಬೆಂಗಳೂರಿಗೆ ಬರ್ತಾರೆ. ಶಂಕರ್ನಾಗ್ ಅವರ ಧರ್ಮಪತ್ನಿ ಅರುಂಧತಿ ನಾಗ್ ಅವರು. ಶಂಕರ್ನಾಗ್ ನಿಧನಂತರ ರಂಗಶಂಕರ ರಂಗಮಂದಿರ ನಿರ್ಮಾಣ ಸೇರಿದಂತೆ ಹಲವು ರಂಗಭೂಮಿ ಚಟುವಟಿಕೆಗಳಲ್ಲಿ ಅರುಂಧತಿ ನಾಗ್ ಅವರು ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಇಂದು ಕೂಡ ಇವತ್ತಿಗೂ ಕೂಡ ರಂಗ ಚಟುವಟಿಕೆಗಳಲ್ಲಿ ಮತ್ತು ವಿಶೇಷವಾಗಿ ರಂಗಶಂಕರದ ಮೂಲಕ ರಂಗ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಮಾಡ್ತಾ ಇದ್ದಾರೆ. ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿರುವಂಥ ಇವರು ಹಲವು ನಾಟಕಗಳು ಬೇರೆ ಬೇರೆ ಕಡೆಯಿಂದ ಬಂದು ಬೆಂಗಳೂರಿನ ರಂಗಶಂಕರದಲ್ಲಿ ಪ್ರದರ್ಶನಗೊಳ್ಳುತ್ತಾ ಇದೆ. ಸೊ ಅರುಂಧತಿ ನಾಗ್ ಅವರಿಗೆ ನಮ್ಮ ನಿಮ್ಮಯ ಕಡೆಯಿಂದ ಜನ್ಮದಿನದ ಶುಭಾಶಯವನ್ನು ಕೋರೋಣ. ಈಗ ಇನ್ನೊಂದು ಗೀತೆ, ನಂತರ ದಿನ ವಿಶೇಷ ಅಥವಾ ನಿಮ್ಮ ಸಂದೇಶಗಳತ್ತ ಗಮನವನ್ನು ಹರಿಸೋಣಂತೆ.

ಕೆಳಗರೆ ಗಮನಿಸಿ, ಈ ಬೆಳಿಗ್ಗೆ 9:30 ಪಕ್ಷಿ ಪ್ರಪಂಚ ಕೆಸರುಗುಪ್ಪಿ ಈ ಪಕ್ಷಿಯ ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ ಶ್ರೀನಿಧಿ ಆರ್ ಕೆ. 9:45 ನನ್ನ ಹಾಡು ನನ್ನ ಆಯ್ಕೆ. ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಿದೆ, ಹಾಗೆ ನಿಮ್ಮ ಸಂದೇಶಗಳಿದೆ, ಓದ್ತೇನೆ, ಕಾಯ್ತಾ ಇರಿ.

0: ಇದುವರೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಪಕ್ಷಿ ಪ್ರಪಂಚ. ಕೆಸರುಗುಪ್ಪಿ ಪಕ್ಷಿ ಪರಿಚಯ ಮಾಡಿಕೊಡ್ತಿದ್ದಾರೆ ಶ್ರೀನಿಧಿ ಆರ್ಕೆ.
1: ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್.
2: ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ಪಕ್ಷಿಗಳ ಲೋಕದಲ್ಲಿ ಅನನ್ಯವಾದಂತಹ ನಮ್ಮೊಂದಿಗೆ ಗದ್ದೆಗಳ ಬಯಲಲ್ಲಿ, ನಾಲೆಗಳ ಬಳಿಯಲ್ಲಿ, ಕೆಸರು, ಜೊಂಡು, ಜೌಗು ಪ್ರದೇಶಗಳಲ್ಲಿ ಸಾಧಾರಣವಾಗಿ ಎಲ್ಲರಿಗೂ ಕಂಡುಬರುವಂತಹ ಒಂದು ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಆ ಪಕ್ಷಿಯ ಹೆಸರು ನಾವು ಕೆಸರುಗುಪ್ಪಿ ಅಂತ ಕರಿತೀವಿ. ಆಂಗ್ಲ ಭಾಷೆಯಲ್ಲಿ ಚೆಸ್ಟ್ ನೆಟ್ ಬಿಟರನ್ ಅಥವಾ ಸಿನ್ನಾಮನ್ ಬಿಟರನ್ ಎಂಬಂತಹ ಎರಡೂ ಹೆಸರುಗಳಿಂದ ಕರೀತಾರೆ. ಈ ಕೆಸರುಗುಪ್ಪಿ ಅನ್ನುವಂತಹ ಹೆಸರಿನಲ್ಲೇ ಇರೋ ಹಾಗೆ ಸಾಧಾರಣವಾಗಿ ಎಲ್ಲಿ ಕೆಸರು ತುಂಬ ಜಾಸ್ತಿಯಾಗಿರುತ್ತೋ ಅಂತಹ ಪ್ರದೇಶಗಳಲ್ಲಿ ಈ ಪಕ್ಷಿ ಕಂಡುಬರುತ್ತೆ. ನದಿಯ ಜೌಗು ಪ್ರದೇಶಗಳು, ಕೆರೆಗಳ ಜೌಗು ಮಣ್ಣಿನಲ್ಲ ಇರುವಂತಹ ಪ್ರದೇಶಗಳು, ಹಾಗೆ ಸ್ವಲ್ಪ ತಿಳಿಯಾದ ನೀರು, ಕೆಸರಾಗಿ ತೇಲುತ್ತಿರುವಂತಹ ನೀರಿನ ಬಳಿಗಳಲ್ಲಿ, ಜೊಂಡು ಹುಲ್ಲು ಇರುವಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ಈ ಪಕ್ಷಿ ಕಂಡುಬರುತ್ತದೆ. ಇದರ ವೈಜ್ಞಾನಿಕ ಹೆಸರು ಬೊಟಾರಸ್ ಸಿನ್ನಾ ಮೊಮಿಯಸ್. ಈ ವೈಜ್ಞಾನಿಕ ಹೆಸರಿನಿಂದ ಜಗತ್ತಿನಾದ್ಯಂತ ಎಲ್ಲಿ ಬೇಕಾದರೂ ಕೂಡ ಈ ಪಕ್ಷಿಯನ್ನು ನೀವು ಗುರುತಿಸಬಹುದು. ಇದರ ಆಕಾರ ಮತ್ತು ಬಣ್ಣ ಹೇಗಿರುತ್ತೆ? ಹೆಸರಿನಲ್ಲೇ ಇರೋ ಹಾಗೆ ಕೆಮ್ಮಣ್ಣಿನ, ಕೆಸರಿನ ಅಥವಾ ದಾಲ್ಚಿನ್ನಿ ಬಣ್ಣದ ಹಕ್ಕಿ. ನೀವು ದಾಲ್ಚಿನ್ನಿ ತೊಗಟೆಯನ್ನು ನೋಡಿದರೆ ಅದೇ ಬಣ್ಣದಲ್ಲಿ ತದ್ವತ್ತಾಗಿ ಹೋಲುವಂತಹ ಪಕ್ಷಿ ಕೆಸರುಗುಪ್ಪಿ. ಇದು ಕೊಕ್ಕರೆ ಜಾತಿಯ ಪುಟ್ಟ ಕೊಕ್ಕರೆ ಅಂತಂದರೆ ಖಂಡಿತ ತಪ್ಪಾಗಲ್ಲ. ಕುತ್ತಿಗೆ ಉದ್ದವಾಗಿರುತ್ತೆ, ಕಾಲು ಗಿಡ್ಡವಾಗಿರುತ್ತೆ. ಈ ಜಾತಿಯ ಪಕ್ಷಿಗಳನ್ನು ಇದೇ ಕಾರಣದಿಂದಾಗಿ ಗುಪ್ಪಿಗಳು ಅಂತ ಕರೀತಾರೆ. ಯಾಕಂದರೆ ಕುತ್ತಿಗೆ ಬೇಕಾದಂತಹ ಸಂದರ್ಭದಲ್ಲಿ ಉದ್ದವನ್ನು ಮಾಡಿಕೊಳ್ಳುವಂತಹ, ನಿಮಿರಿಸಿಕೊಳ್ಳುವಂತಹ, ಹಾಗೆ ಇನ್ನುಳಿದಂತಹ ಸಂದರ್ಭಗಳಲ್ಲಿ ಯಾರೋ ಬಲವಂತವಾಗಿ ಒತ್ತಿದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಕುಬ್ಜವಾದಂತಹ ಕುತ್ತಿಗೆಯನ್ನು ಹೊಂದಿರುತ್ತೆ. ಹಾಗಾಗಿ ಇದನ್ನು ಕಾಲು ಕುತ್ತಿಗೆ ಎರಡು ಗಿಡ್ಡವಾಗಿರೋದ್ರಿಂದ ಗುಪ್ಪಿಗಳು ಅಂತ ನಮ್ಮ ಮಲೆನಾಡಿನ ಭಾಗದಲ್ಲಿ ಕರೀತಾರೆ. ಪಕ್ಷಿಗಳಲ್ಲಿ ಹಲವಾರು ಬಣ್ಣದ ಪಕ್ಷಿಗಳನ್ನು ನೀವು ನಿಮ್ಮ ಮನೆಯ ಆಸುಪಾಸಿನಲ್ಲಿ, ಗದ್ದೆ ಬಯಲಿನಲ್ಲಿ ನೋಡಬಹುದು. ಉದಾಹರಣೆಗೆ ಅದರಲ್ಲಿ ಬರುವಂತಹ ಕೆಸರುಗುಪ್ಪಿ, ಹಸಿರುಗುಪ್ಪಿ, ಹಳದಿಗುಪ್ಪಿ, ಕತ್ತಲುಗುಪ್ಪಿ, ಇವೆಲ್ಲ ಇದರಲ್ಲಿ ಬರುವಂತಹ ಬೇರೆ ಬೇರೆ ಪಕ್ಷಿಗಳು ಅಂತ ಹೇಳ್ಬೋದು. ನೋಡೋದಕ್ಕೆ ಒಂದೇ ರೀತಿಯ ಹೋಲಿಕೆಯನ್ನು ಹೊಂದಿರುತ್ತೆ, ಬಣ್ಣಗಳಲ್ಲಿ ಮಾತ್ರ ವ್ಯತ್ಯಾಸವನ್ನು ಹೊಂದಿರುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಅನ್ವರ್ಥನಾಮದಿಂದ ಗುಪ್ಪಿ ಅಂತ ಕರೆದ್ರೆ ಖಂಡಿತ ತಪ್ಪಾಗಲ್ಲ. ಇವತ್ತು ನಾವು ಇದರಲ್ಲಿ ಪ್ರಮುಖವಾಗಿರುವಂತಹ ಎಲ್ಲಾ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಕೆಸರುಗುಪ್ಪಿಯನ್ನ ತಿಳಿದುಕೊಳ್ತಾ ಇದ್ದೀವಿ. ಉದ್ದವಾದ ಕೊಕ್ಕನ್ನು ಹೊಂದಿರುತ್ತೆ, ಮೊದಲೇ ಹೇಳಿದ ಹಾಗೆ ಬೇಕಾದಾಗ ನಿಮಿರಿಸಿ ಉದ್ದ ಮಾಡಬಹುದಾದಂತಹ ಕುತ್ತಿಗೆಯನ್ನ ಹೊಂದಿರೋದ್ರಿಂದ ನೀವು ಈ ಪಕ್ಷಿಯನ್ನ ಗುರುತಿಸೋದು ತುಂಬಾ ಸುಲಭ. ಯಾವುದಾದ್ರೂ ಪಕ್ಷಿಯನ್ನ ಬೇಟೆಯನ್ನ ಆಡಬೇಕಾದಂತಹ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಅಪಾಯದ ಸಂದರ್ಭಗಳಲ್ಲಿ ತನ್ನ ಕುತ್ತಿಗೆಯನ್ನು ಉದ್ದವಾಗಿ ನಿಮಿರಿಸಿ ನಿಂತ್ಕೊಂಡು ಹುಡುಕಾಟವನ್ನು ಮಾಡ್ತಾ ಇರುತ್ತೆ. ಇದರಿಂದ ನೀವು ಸುಲಭವಾಗಿ ಇದನ್ನ ಗುರುತಿಸಬಹುದು. ಇದಷ್ಟೇ ಅಲ್ಲದೆ ಈ ಪಕ್ಷಿ ನೋಡೋದಕ್ಕೆ ಹೇಗಿರುತ್ತೆ ಅಂತ ಕೇಳಿದ್ರೆ ಎದೆ ಮತ್ತೆ ಕುತ್ತಿಗೆಯ ಕೆಳಭಾಗ ಹಳದಿ ಬಣ್ಣದಲ್ಲಿರುತ್ತೆ, ಕೊಕ್ಕು ಕೆಸರುಗೆಂಪು ಬಣ್ಣದಲ್ಲಿ ಇರುತ್ತೆ, ದೇಹದ ಅರ್ಧದಷ್ಟು ಉದ್ದವಾದ ತೆಳುವಾದ ಎಲೆ ಹಸಿರು ಬಣ್ಣದ ಕಾಲುಗಳನ್ನು ಹೊಂದಿರುತ್ತೆ. ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಗಂಡು ಹಕ್ಕಿಯ ಕಾಲುಗಳು ಹೆಚ್ಚು ಪ್ರಕಾಶಮಾನವಾಗಿ ಹಳದಿ ಬಣ್ಣದಲ್ಲಿ ಕಾಣಿಸ್ತವೆ. ಇದು ಮೊದಲೇ ಹೇಳಿದಾಗೆ ಜೌಗು, ಕೆಸರಿನ ಪ್ರದೇಶ, ಭತ್ತದ ಗದ್ದೆಗಳು ಇಂತಹ ಪ್ರದೇಶಗಳಲ್ಲಿ ಕುಳಿತುಕೊಂಡು ಹೊಂಚು ಹಾಕಿ ಮೀನು, ಕಪ್ಪೆ, ಏಡಿ, ಇತರೆ ಕೀಟಗಳನ್ನು ಬೇಟೆಯಾಡುವುದಕ್ಕೆ ಸಹಕಾರಿಯಾಗುವಂತಹ ಕಾಲುಗಳು ಇದಕ್ಕೆ ಪ್ರಕೃತಿ ದತ್ತವಾಗಿ ಬಂದಿದೆ. ಇದು ವಿಶೇಷ

ಅಲ್ಲಿ ಹೊಂಚು ಹಾಕಿ ಬೇಟೆಯಾಡೋದು ಇದು ನಿಯಮ. ಆದರೆ ಪಕ್ಷಿಗಳಲ್ಲಿ ಆ ಥರ ಹೊಂಚು ಹಾಕಿ ಬೇಟೆಯಾಡುವಂತಹ ಪ್ರಸಂಗವನ್ನ ಪಕ್ಷಿಗಳನ್ನ ನಾವು ನೋಡೋದು ತುಂಬಾ ವಿರಳ. ಅದರಲ್ಲಿ ಒಂದು ಪ್ರಮುಖವಾದ ಪಕ್ಷಿ ಅಂದ್ರೆ ಕೆಸರುಗುಪ್ಪಿ. ಕೆಸರುಗುಪ್ಪಿ ಕೂಡ ಹೊಂಚು ಹಾಕಿ ಯಾವುದೇ ಎದುರಾಳಿಗೆ ಅಥವಾ ಎದುರು ಇರುವಂತಹ ವೈರಿಗೆ ಸೂಚನೆಯೇ ಕೊಡದಂತೆ ಆಕ್ರಮಣ ಮಾಡುವಂತಹ ಹೊಂಚು ಹಾಕುವಂತಹ ಶಕ್ತಿ ನಮ್ಮ ಕೆಸರುಗುಪ್ಪಿ ಪಕ್ಷಿಗೆ ಇರುತ್ತೆ. ಇವುಗಳು ಕಾಲಿನ ಮೂರು ಬೆರಳು ಮುಂದಕ್ಕೆ ಒಂದು ಬೆರಳು ಹಿಂದಕ್ಕೆ ಇರುತ್ತೆ. ಹಾಗಾಗಿ ಇದರ ದೇಹದ ತೂಕವನ್ನ ಸಮಾನವಾಗಿ ಹಂಚಿ ಕಾಲಿನ ಮೇಲೆ ಹಿಡಿತವನ್ನ ಇನ್ನಷ್ಟು ಬಿಗಿ ಮಾಡಿ ಎಲ್ಲೇ ಹೋದರೂ ಕೂಡ ಕೆಸರಿನ ಜೊಂಡು ಹುಲ್ಲುಗಳ ಮೇಲೆ ನಡಿಬೇಕಾದ್ರೆ ಜಾರದೇ ಇರೋ ಹಾಗೆ ನಡೆಯೋದಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನ ಪ್ರಕೃತಿ ದತ್ತವಾಗಿ ದೇಹದಲ್ಲಿ ಈ ಪಕ್ಷಿಗೆ ಬಂದಿದೆ. ಈ ಪಕ್ಷಿಯ ಕಾಲುಗಳು ಮೂರು ಬೆರಳು ಮುಂದಕ್ಕೆ ಇರೋದ್ರಿಂದ ಉಪಯೋಗ ಏನಾಗುತ್ತೆ ಅಂತ ಕೇಳಿದ್ರೆ, ಕೆಸರಿನ ಜೊಂಡು ಹುಲ್ಲುಗಳ ಮೇಲೆ ನಡೆಯೋದು ತುಂಬಾ ಕಷ್ಟ. ನಾವೆಲ್ಲ ಯಾವ್ದಾದ್ರು ಕೆಸರಿನ ಇರುವಂತಹ ಸ್ಥಳಗಳಲ್ಲಿ, ನೀರಿರುವಂತಹ ಸ್ಥಳಗಳಲ್ಲಿ, ತೇಲುತ್ತಿರುವಂತಹ ಹುಲ್ಲಿರುವಂತಹ ಸ್ಥಳಗಳಲ್ಲಿ ಅಕಸ್ಮಾತ್ ಕಾಲಿಟ್ರೆ ಆ ಹುಲ್ಲು ಅಥವಾ ಆ ಕೆಸರು ಜಾಗ ನಮ್ಮ ಭಾರವನ್ನು ತಡೆಯಲಾರದೆ ಕುಸಿತು ಕೆಳಗಡೆ ಹೋಗುತ್ತೆ. ಆದ್ರೆ ಪ್ರಕೃತಿಯಿಂದ ಈ ಪಕ್ಷಿಗೆ ಒಂದು ವರ ಅಂತ ಹೇಳ್ಬೋದು, ಅಥವಾ ಇದರದ ಒಂದು ವಿಶೇಷ ಅಂತ ತಿಳಿಸಬಹುದು. ಈ ಪಕ್ಷಿಯ ಕಾಲುಗಳಲ್ಲಿ ಒಂದು ವಿಶೇಷವಾದ ಹಿಡಿತ ಇದೆ. ಮೂರು ಬೆರಳು ಮುಂದಕ್ಕೆ, ಒಂದು ಬೆರಳು ಹಿಂದಕ್ಕೆ ಇರೋದ್ರಿಂದ ಕೆಸರಿನ ಮೇಲೆ ಕಾಲಿಟ್ಟರೂ ಕೂಡ ಲೀಲಾಜಾಲವಾಗಿ ಗಾಳಿಯಂತೆ, ಒಂದು ತೆಳುವಾದ ಹಾಳೆಯಂತೆ, ಹಕ್ಕಿಗಳ ಪುಕ್ಕದಂತೆ ಆರಾಮಾಗಿ ನಡ್ಕೊಂಡು ಹೋಗುತ್ತೆ. ನಾವು ಹೇಗೆ ಗಟ್ಟಿಯಾದ ನೆಲದ ಮೇಲೆ ನಡೀತೀವೋ ಅದೇ ರೀತಿ ಆ ಥರದ ಒಂದು ವಿಶೇಷವಾದ ಶಕ್ತಿ ಈ ಪಕ್ಷಿಗಿದೆ. ಹಾಗಾಗಿ ಎಲ್ಲೂ ಕೂಡ ಕೆಸರಿನ ಮೇಲೆ ಕಾಲಿಟ್ಟ ತಕ್ಷಣ ಕಾಲು ಒಳಗಡೆ ಹೋಗಿ ಮುಳುಗುವಂತಹ, ಸಿಕ್ಕಾಕೊಳ್ಳುವಂತಹ ಸಂದರ್ಭಗಳು ಬರೋದೇ ಇಲ್ಲ ಈ ಪಕ್ಷಿಗೆ. ಹಾಗಿದ್ರೆ ಈ ಪಕ್ಷಿಯ ಕರೆ ಹೇಗಿರುತ್ತೆ ಅನ್ನೋದನ್ನ ಒಂದು ಬಾರಿ ಕೇಳೋಣ ಬನ್ನಿ.

ಕೇಳಿದ್ರಲ್ಲ, ಬೇಟೆಯಾಡುವಂತಹ ಸಂದರ್ಭದಲ್ಲಿ ತನ್ನ ಸಂಗಾತಿ ಅಥವಾ ಜೊತೆಯಾಗಿರುವಂತಹ ತನ್ನ ಗುಂಪಿನ ಇತರ ಪಕ್ಷಿಗಳಿಗೆ ಸಂದೇಶವನ್ನ ಕೊಡೋದಕ್ಕೋಸ್ಕರ ಇದರ ಊಕ್ ಊಕ್ ಊಕ್ ಅನ್ನುವಂತಹ ಶಬ್ದವನ್ನ ಹೊರಡಿಸುತ್ತೆ. ಈ ಶಬ್ದವನ್ನ ನೀವು ಮನೆ ಹತ್ರ ರಾತ್ರಿ ಅಥವಾ ಮುಂಜಾವಿನ ವೇಳೆಯಲ್ಲಿ ಕಣ್ಮುಚ್ಚಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತ್ ಕೇಳಿದ್ರೆ ಖಂಡಿತ ಸುಲಭವಾಗಿ ನಿಮ್ಗೆಲ್ಲರಿಗೂ ಕೇಳಿಸುತ್ತೆ. ಯಾರೆಲ್ಲ ಹೊಳೆಯ ಹತ್ತಿರ ಅಥವಾ ನಾಲೆಗಳ ಪಕ್ಕದಲ್ಲಿ ಅಥವಾ ಗದ್ದೆಗಳ ಹತ್ತಿರ ನಿಮ್ಮ ಮನೆ ಇದೆಯೋ ಅಲ್ಲೆಲ್ಲ ಸುಲಭವಾಗಿ ಈ ಪಕ್ಷಿಯನ್ನ ಗುರುತಿಸಬಹುದು. ಈ ಶಬ್ದದಿಂದಲೇ ನಮ್ಮ ಮನೆ ಹತ್ರ ಕೆಸರುಗಪ್ಪಿ ಇದೆ ಅನ್ನೋದನ್ನ ನೀವೆಲ್ಲ ನಿಮ್ಮ ಮಕ್ಕಳಿಗೂ ಕೂಡ ತಿಳಿಸಬಹುದು. ಈ ಪಕ್ಷಿ ಪ್ರಧಾನವಾಗಿ ಮಾಂಸಾಹಾರಿ ಪಕ್ಷಿ ಅಥವಾ ಕಾರ್ನಿವೋರ್ ಅಂತ ಕರಿತೀವಿ. ಪ್ರಮುಖವಾಗಿ ಜೌಗು ಪ್ರದೇಶಗಳಲ್ಲಿ ದೊರೆಯುವಂತಹ ಸಣ್ಣ ಜಲಚರಗಳನ್ನ ಬೇಟೆಯಾಡಿ ತಿನ್ನುತ್ತೆ. ನೀರಿನಲ್ಲಿ ಈಜುವಂತಹ ಸಣ್ಣ ಗಾತ್ರದ ಮೀನುಗಳು ಇದರ ಪ್ರಮುಖ ಆಹಾರ. ಅದಲ್ಲದೆ ಉಭಯವಾಸಿಗಳಾಗಿರುವಂತಹ ಕಪ್ಪೆ, ಗೋದಮಟ್ಟೆ, ಸಣ್ಣ ಏಡಿಗಳು, ಸೀಗಡಿಗಳು, ಶಂಖದ ಹುಳ, ಪುಟ್ಟ ಹಾವಿನ ಮರಿಗಳು, ಸಣ್ಣ ಮೀನುಗಳನ್ನು ಹೆಚ್ಚಾಗಿ ಸೇವಿಸುತ್ತೆ. ಇದು ಇದರ ದಿನನಿತ್ಯದ ಪ್ರಮುಖ ಆಹಾರ ಅಂತ ಕರಿಬಹುದು. ಅದಷ್ಟೇ ಅಲ್ಲದೆ ಇಷ್ಟದ ಆಹಾರವಾಗಿ ಮೀನುಗಳು ತುಂಬಾ ಆಸೆಯಿಂದ ತುಂಬಾ ಇಷ್ಟಪಟ್ಟು ಅದನ್ನ ಸೇವಿಸುತ್ತೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಈ ತರದ ಒಂದು ಮಾಂಸಾಹಾರಿ ಅಥವಾ ಕೀಟಾಹಾರಿ ಎಲ್ಲವನ್ನ ಮಾಡೋದ್ರಿಂದ ಪರಿಸರದಲ್ಲಿ ಕೀಟಗಳ ವ್ಯವಸ್ಥೆಯನ್ನ, ಕೀಟಗಳ ಸಂಖ್ಯೆಯನ್ನ ನಿಯಂತ್ರಣದಲ್ಲಿ ಇಡೋದಕ್ಕೆ ಇದು ಅತ್ಯಂತ ಸಹಕಾರಿಯಾದಂತಹ ಪಕ್ಷಿಯಾಗಿದೆ. ಹಾಗಾಗಿ ಇದರ ಒಂದು ಪಾತ್ರ ತುಂಬಾ ಮಹತ್ವದ್ದು ಅಂತ ಖಂಡಿತ ಕರಿಬಹುದು. ಕೆಸರುಗುಪ್ಪಿ ಹೆಚ್ಚಾಗಿ ಮುಂಜಾನೆ ಅಥವಾ ಮುಸ್ಸಂಜೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಬೇಟೆಯಾಡುತ್ತೆ. ಭತ್ತದ ಗದ್ದೆ, ಕೆಸರು ತುಂಬಿದ ಜೋಗು ಪ್ರದೇಶ, ಈ ಸ್ಥಳಗಳಲ್ಲಿ ಆ ಜೊಂಡು ಹುಲ್ಲುಗಳ ಮೇಲೆ ಅಥವಾ ಕೆಸರ ಮೇಲೆ ನಿಂತಿರುವಂತಹ ಹುಲ್ಲಿನ ಮೇಲೆ ಬೆಕ್ಕಿನಂತೆ ನಿಧಾನವಾಗಿ ಹೆಜ್ಜೆಗಳನ್ನ ಹಿಡ್ತಾ, ಹೊಂಚು ಹಾಕುತ್ತಾ ಅಥವಾ ಒಂದೇ ಕಡೆ ನಿಂತು ತನ್ನ ಉದ್ದನೆಯ ಕೊಕ್ಕಿನಿಂದ ಕ್ಷಣ ಮಾತ್ರದಲ್ಲೇ ಎದುರಾಳಿಯನ್ನ ಅಥವಾ ತನ್ನ ಬೇಟೆಯನ್ನ ಕಚ್ಚಿ ಹಿಡಿದು ಸೇವಿಸುತ್ತೆ. ಕೆಲವು ಬಾರಿ ಕೆಸರಿನ ಸಣ್ಣ ಸಣ್ಣ ಕೊಳಗಳಲ್ಲಿ ಹುದುಗಿರುವಂತಹ ಮೀನುಗಳು ದೂರದಿಂದಲೇ ಅದನ್ನು ಗುರುತಿಸಿ ಮೀನುಗಳಿಗೆ ಗೋಚರವೇ ಆಗದಂತೆ ತಟಸ್ಥವಾಗಿ ಬೆಕ್ಕಿನಂತೆ ನಿಂತ್ಕೊಂಡು ಒಂದ್ ಕಡೆ ಅವಿತ್ಕೊಂಡು ಕ್ಷಣ ಮಾತ್ರದಲ್ಲೇ ಗೆರಿಲ್ಲಾ ಯುದ್ಧ ಅಂತ ಕರಿತೀವಲ್ಲ, ಆ ರೀತಿಯ ಆಕ್ರಮಣವನ್ನು ಮಾಡಿ ತನ್ನ ಬೇಟೆಯನ್ನು ಹಿಡಿಯೋದ್ರಲ್ಲಿ ಇದು ಎತ್ತಿದ ಕೈ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಕೆಸರುಗುಪ್ಪಿಗಳು ಸಾಧಾರಣ 5-10 ವರ್ಷಗಳ ಜೀವಿತಾವಧಿಯನ್ನ ಸ್ವಾಭಾವಿಕವಾಗಿ ಹೊಂದಿದೆ. ಕಾಡುಗಳಲ್ಲಿ ಆಗುವಂತಹ ಹವಾಮಾನ ಬದಲಾವಣೆ ಅಥವಾ ನಗರೀಕರಣದಿಂದ ಉಂಟಾಗುವಂತಹ ಇವುಗಳ ಆವಾಸ ಸ್ಥಾನಗಳ ನಾಶ, ಪರಭಕ್ಷಕ ಜೀವಿಗಳ ದಾಳಿ, ಇವೆಲ್ಲವೂ ಕೂಡ ಇದರ ಜೀವಿತಾವಧಿಯನ್ನ ನಿರ್ಧಾರ ಮಾಡುತ್ತೆ. ಗದ್ದೆಗಳಾಗಿತ್ತು, ಅದನ್ನ ಲೇಔಟ್ಗಳಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ, ಬಡಾವಣೆಗಳಾಗಿ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಕಾರ್ಖಾನೆಗಳಾಗಿ ಇನ್ನೇನೋ ಕಾರಣಕ್ಕಾಗಿ ಅದನ್ನ ಖಾಸಗೀಕರಣ ಮಾಡಿ ಬೇರೆ ಒಂದು ಕೆಲಸಗಳಿಗೆ ಉಪಯೋಗಿಸ್ತಾ ಇರೋದ್ರಿಂದ ಇವುಗಳ ಆವಾಸ ಸ್ಥಾನ ನಾಶ ಆಗ್ತಾ ಇದೆ. ಹಾಗಾಗಿ ಆ ಸ್ಥಳ

0: ಗಳನ್ನ ಬಲವಂತವಾಗಿ ತೊರೆದು ಹೋಗಬೇಕಾದಂತಹ ಪರಿಸ್ಥಿತಿ ಕೆಸರು ಗುಂಪುಗಳಿಗೆ ಎದುರಾಗ್ತಾ ಇದೆ. ಹಾಗಾಗಿ ಮಧ್ಯಭಾಗದಲ್ಲಿ ನಗರಗಳ ಸುತ್ತಮುತ್ತ ಕಾಣುವುದು ಕಷ್ಟ. ನಗರಗಳ ಅಂಚಿನಲ್ಲಿರುವಂತಹ ಗದ್ದೆಗಳು, ತೋಟಗಳ ಬದಿ, ಹಳ್ಳಗಳ ಬದಿ, ಕೆರೆಗಳ ಬದಿಯಲ್ಲಿ ಇದನ್ನ ನೀವು ನೋಡಬಹುದು. ನಾವು ಮನುಷ್ಯರು ನಗರೀಕರಣ ಎಷ್ಟು ಹೆಚ್ಚು ಮಾಡ್ತೀವೋ ಅಷ್ಟು ಪ್ರಾಣಿ ಪಕ್ಷಿ ಕೀಟ ಪರಿಸರಕ್ಕೆ ನಷ್ಟವೇ ಹೊರತು ಅದರಿಂದ ನಾವು ಗಳಿಸೋದು ಶೂನ್ಯ ಅಂತ ಹೇಳ್ಬೋದು. ಕೆಸರುಗುಪ್ಪಿ ಏಷ್ಯಾದ ಉಷ್ಣವಲಯ ಉಪ ಉಷ್ಣವಲಯಗಳ ಅತ್ಯಂತ ವಿಸ್ತಾರವಾದ ಭೌಗೋಳಿಕ ವ್ಯಾಪ್ತಿಯನ್ನು ಹೊಂದಿದೆ. ಅಂತಂದರೆ ಏಷ್ಯಾದ ಉಷ್ಣವಲಯದಲ್ಲಿರುವಂತಹ ಸ್ಥಳಗಳು ಉಪ ಉಷ್ಣವಲಯದಲ್ಲಿರುವಂತಹ ಸ್ಥಳಗಳಲ್ಲಿ ತುಂಬ ಹರಡಿಕೊಂಡಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ಭಾರತ, ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ಲಕ್ಷದ್ವೀಪಗಳು, ಅಂಡಮಾನ್ ನಿಕೋಬಾರ್, ಇನ್ನು ಹಲವಾರು ಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ಅದಷ್ಟೇ ಅಲ್ಲದೆ ಪೂರ್ವ ಏಷ್ಯಾದ ತೈವಾನ್ ಇರ್ಬೋದು, ಜಪಾನ್ನ ಯುರ್ಕಿಯೋ ದ್ವೀಪಗಳಿರ್ಬೋದು, ಆಗ್ನೇಯ ಏಷ್ಯಾದ ಮಯನ್ಮಾರ್, ಥಾಯ್ಲ್ಯಾಂಡ್, ಮಲೇಷಿಯಾ, ಸಿಂಗಾಪುರ, ಫಿಲಿಪೈನ್ಸ್, ವಿಯೆಟ್ನಾಂ, ಇಂಡೋನೇಷ್ಯಾದ ಜಾವಾ, ಬಾಲಿ, ಸುಮಾತ್ರಾ ದ್ವೀಪಗಳಲ್ಲೂ ಕೂಡ ಇದರ ಸಂಖ್ಯೆಯನ್ನು ನೀವು ಗಣನೀಯವಾಗಿ ಗುರುತಿಸಬಹುದು. ಇವು ವಲಸೆ ಹಕ್ಕಿಗಳಂತೂ ಖಂಡಿತ ಅಲ್ಲ, ಒಂದೇ ಕಡೆ ಸ್ಥಿರವಾಗಿ ನಿಂತು ವಾಸಿಸುತ್ತೆ. ಆದರೆ ಚೀನಾ ಮತ್ತು ಜಪಾನ್ನಂತಹ ಉತ್ತರದ ತಂಪಾದ ಪ್ರದೇಶಗಳಲ್ಲಿ ವಾಸಿಸುವ ಹಕ್ಕಿಗಳು ಚಳಿಗಾಲದಲ್ಲಿ ದಕ್ಷಿಣದ ಆಗ್ನೇಯ ಏಷ್ಯಾ ದೇಶಗಳಿಗೆ ವಲಸೆ ಹೋಗುತ್ತೆ. ಹೆಚ್ಚು ಚಳಿಯ ವಾತಾವರಣ ಬರೋದ್ರಿಂದ ಸಿಗುವಂತಹ ಆಹಾರದ ಪ್ರಮಾಣ, ಕೀಟಗಳ ಪ್ರಮಾಣ ಕಮ್ಮಿಯಾಗುತ್ತೆ. ಅಂತಹ ಸಮಯದಲ್ಲಿ ಅವುಗಳು ಆಹಾರವನ್ನು ಹುಡುಕೋದಕ್ಕೋಸ್ಕರ ಕೆಸರು ಗುಂಪುಗಳು ಉತ್ತರದ ಅಥವಾ ದಕ್ಷಿಣದ ಆಗ್ನೇಯ ಏಷ್ಯಾ ದೇಶಗಳಿಗೆ ಹೋಗಿ ಕೀಟಗಳನ್ನು ತೆಗೆದುಕೊಂಡು ಆಹಾರವಾಗಿ ಉಪಯೋಗಿಸಿಕೊಳ್ತವೆ. ಮತ್ತೆ ಅದು ಮುಗಿದ ನಂತರ ವಾಪಸ್ ತಮ್ಮ ಆವಾಸ ಸ್ಥಾನಗಳಿಗೆ ಮರಳುತ್ತವೆ. ಕೆಸರು ಗುಪ್ಪಿಗಳು ಒಂದು ವಿಶೇಷವಾಗಿದೆ ಅಂತ ಹೇಳ್ಬೋದು. ಇವು ಗೂಡು ಕಟ್ಟುವಂತಹ ಶೈಲಿ, ಕೆಸರು ಗುಪ್ಪಿ ತಮ್ಮ ರಹಸ್ಯವಾದಂತಹ ಜೀವನ ಶೈಲಿಗೆ ತಕ್ಕವಾಗಿರುವಂತಹ ಅತ್ಯಂತ ಸುರಕ್ಷಿತವಾದ ಗುಪ್ತವಾದ ಜಾಗಗಳಲ್ಲಿ ಗೂಡನ್ನು ನಿರ್ಮಾಣ ಮಾಡುತ್ತೆ. ನೀವು ನಡ್ಕೊಂಡು ಹೋಗ್ತಾ ಇರ್ತೀರ, ನಿಮ್ಮ ಕಾಲಿನ ಬಳಿಯಲ್ಲೇ ಅದ್ರ ಗೂಡಿದ್ರೂ ಕೂಡ ನೀವು ಅದನ್ನು ಗುರುತಿಸೋದು ತುಂಬ ಕಷ್ಟ ಆಗುತ್ತೆ. ಆ ಥರ ಒಂದು ರಹಸ್ಯವಾದಂತಹ ಗೂಡುಗಳನ್ನು ಇವು ನಿರ್ಮಿಸ್ತವೆ. ಇವುಗಳ ಗೂಡು ಒಂದು ಸಣ್ಣ ವೇದಿಕೆಯ ರೀತಿ ಇರುತ್ತೆ. ಜುಲೈ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಸಣ್ಣ ಒಳಗಿರುವಂತಹ ಕಡ್ಡಿಗಳು, ಜೊಂಡು ಹುಲ್ಲುಗಳು, ಜೌಗಿನಲ್ಲಿರುವಂತಹ ಸಸ್ಯಗಳು, ಒಣಗಿರುವಂತಹ ಎಲೆಗಳನ್ನ ಬಳಸಿ ಗೂಡನ್ನು ನಿರ್ಮಾಣ ಮಾಡ್ತವೆ. ಮೊದಲೇ ಹೇಳಿದಾಗೆ ಗೂಡಿಗೆ ಯಾವುದೇ ರೀತಿಯ ಬಟ್ಟಲಿನ ಆಕಾರ ಆಗಿರ್ಬೋದು, ಸಮಾನಾಂತರವಾದ ಆಕಾರ, ಈ ತರದ ಒಂದು ಸರಿಯಾದ ಆಕಾರದಲ್ಲಿ ಕಟ್ಟುವಂತಹ ಪಕ್ಷಿಗಳಲ್ಲ ಅವು. ಆ ನೆಲಮಟ್ಟದಲ್ಲಿ ನೆಲ ಯಾವ ಆಕಾರದಲ್ಲಿದೆಯೋ ಅಥವಾ ಜೊಂಡು ಸಸ್ಯಗಳು, ಅಲ್ಲಿ ಕೆಸರಿನಲ್ಲಿ ಬೆಳೆದಿರುವಂತಹ ಸಸ್ಯಗಳು ಯಾವ ಆಕಾರದಲ್ಲಿದೆಯೋ ಅಲ್ಲಿ ಒಂದು ಸಮಾನಾಂತರವಾದಂತಹ ತೇಲುವಂತಹ ಹುಲ್ಲುಗಳ ಮೇಲೆ ಗೂಡನ್ನು ಕಟ್ಟುತ್ತೆ. ನೀರಿನ ಮೇಲ್ಮೈನಿಂದ ಸುಮಾರು 4 ಮೀಟರ್ ಅಂತರದಲ್ಲೂ ಕೂಡ ಗೂಡನ್ನು ಕಟ್ಟಿರುವಂತಹ ಹಲವಾರು ಉಲ್ಲೇಖಗಳು, ಉದಾಹರಣೆಗಳು ನಮಗೆ ಸಿಗುತ್ತೆ. ಗೂಡಿನ ಒಲವಾಗ ಇವು ಉಪಯೋಗಿಸುವಂತಹ ಸಸ್ಯಗಳು ಸಾಧಾರಣವಾಗಿ ಜೊಂಡಿನ ಹುಲ್ಲುಗಳು ತುಂಬಾ ತರಿತರಿಯಾಗಿರುತ್ತೆ. ಹುಲ್ಲಿನ ಹೆಸಳನ್ನು ನೀವು ಮುಟ್ಟು ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ ಎಷ್ಟು ಒರಟಾಗಿರುತ್ತೆ ಅಂತ. ಆ ಥರದ ವಸ್ತುಗಳನ್ನು ಉಪಯೋಗಿಸಿ ಗೂಡನ್ನು ಕಟ್ಟೋದ್ರಿಂದ ಮೊಟ್ಟೆ ಇಡೋದಕ್ಕೆ ಕೂತ್ಕೊಳ್ಳುವಂತಹ ಹೆಣ್ಣು ಪಕ್ಷಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಒಳಗಡೆಯ ಭಾಗವನ್ನು ಎಳೆಯ ಎಲೆಗಳನ್ನು ತಂದು ಅವುಗಳನ್ನು ಮುಚ್ಚಿ ಅದರಲ್ಲಿ ಮೊಟ್ಟೆಯನ್ನು ಇಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತವೆ. ಇದರಿಂದ ಒಳಭಾಗದ ಗೂಡು ಮೃದುವಾಗಿ ಸಾಫ್ಟ್ ಆಗುತ್ತೆ. ಹಾಗಾಗಿ ಅದರ ನಂತರ ಮೊಟ್ಟೆಯನ್ನು ಇಡೋದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ದಟ್ಟ ಪೊದೆಗಳಲ್ಲಿ, ಜೊಂಡು ಗಿಡಗಳ ಮಧ್ಯ ಅಥವಾ ಜಲಸಸ್ಯಗಳ ಕಾಂಡಗಳ ಮೇಲೆ, ಭತ್ತದ ಗದ್ದೆ, ಬಿದಿರಿನ ಪೊದೆಗಳಲ್ಲೂ ಕೂಡ ಇವುಗಳ ಗೂಡನ್ನು ನೀವು ಅನುಭವಿಗಳಾಗಿದ್ದರೆ ಮಾತ್ರ ಗುರುತಿಸೋದಕ್ಕೆ ಸಾಧ್ಯ. ಅಕಸ್ಮಾತ್ ಆಗಿ ನಿಮ್ಗೆಲ್ಲರೂ ಕಂಡ್ರೆ ಈ ಗೂಡನ್ನು ನೀವು ಸುಲಭವಾಗಿ ನೋಡಬಹುದು. ಆದರೆ ಗುರುತಿಸೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಉದಾಹರಣೆಗಳೇ ಹೆಚ್ಚು ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಒಂದೇ ಬಣ್ಣದಲ್ಲಿರೋದ್ರಿಂದ ಅವು ಮರೆ ಮಾಡಿರೋದ್ರಿಂದ ನಿಮ್ಗೆ ಕಸ ಕಡ್ಡಿಯೇ ಯಾವುದು ಗುಂಚಲು ಅಂತ ಅನ್ಸುತ್ತೆ ಹೊರತು ಅದೊಂದು ಗೂಡು ಅಂತ ಗುರುತಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇದೇ ಒಂದು ಕಾರಣದಿಂದಲೂ ಕೂಡ ಅವುಗಳ ಆವಾಸ ಸ್ಥಾನ ನಷ್ಟ ಆಗುತ್ತೆ. ಎಷ್ಟೋ ಬಾರಿ ಕೆಸರಿನ ಗದ್ದೆಗಳಲ್ಲಿ ಗೂಡನ್ನು ಕಟ್ಟಿ ಮೊಟ್ಟೆಯನ್ನು ಇಟ್ಟಿರುತ್ತೆ. ಅವುಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಅದರ ಮೇಲೆ ನಾವು ಕೃಷಿಯ ಉಪಕರಣಗಳನ್ನು ಬಳಸಿ ಅವುಗಳನ್ನು ನಾಶ ಆಗಿರುವಂತಹ ಹಲವಾರು ಉಲ್ಲೇಖಗಳು ನಮ್ಮಲ್ಲಿ ಸಿಗುತ್ತೆ. ಇವು ಏಕಸಂಗಾತಿ ಪಕ್ಷಿಗಳು, ಹಾಗಾಗಿ ಗಂಡು ಮತ್ತೆ ಹೆಣ್ಣು ಹಕ್ಕಿಗಳು ಎರಡೂ ಕೂಡ ಗೂಡು ಕಟ್ಟುವಂತಹ ಕಾರ್ಯದಲ್ಲಿ ಸಮಾನವಾದಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ. ಇವುಗಳು ಸಾಧಾರಣ ಒಂದು ಋತುವಿನಲ್ಲಿ 4-6 ಮೊಟ್ಟೆಗಳನ್ನು ಇಡುತ್ತೆ. ಈ ಮೊಟ್ಟೆಗಳು ಚಿಕ್ಕದಾಗಿ ಸಂಪೂರ್ಣವಾಗಿ ಅಂಡಾಕಾರದಲ್ಲಿ ಅಥವಾ ಗೋಲಾಕಾರದಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಮಂದವಾಗಿರುವಂತಹ ಹಸಿರು ಬಣ್ಣ, ಮಂದವಾದಂತಹ ಬಿಳಿ ಬಣ್ಣದಲ್ಲಿ ಈ ಮೊಟ್ಟೆಗಳನ್ನು ನೀವು ಗುರುತಿಸಬಹುದು. ಮರಿಗಳು ಮೊಟ್ಟೆಯೊಡೆದು ಹೊರಬರೋದಕ್ಕೆ 21-25 ದಿವಸಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಈ ಅವಧಿಯನ್ನು ನಾವು ಇನ್ಕ್ಯುಬೇಷನ್ ಪಿರಿಯಡ್ ಅಂತ ಅಥವಾ ಕಾವು ಕಿಡುವಂತಹ ಸಮಯ ಅಂತ ಕರಿತೀವಿ. ಈ ಸಮಯದಲ್ಲಿ ಗಂಡು ಮತ್ತೆ ಹೆಣ್ಣು ಪಕ್ಷಿಗಳು ಒಂದಾದ ನಂತರ ಒಂದು ಕೂತು ಕಾವು ಕೊಡುವಂತಹ ಕೆಲಸವನ್ನ ನಿರ್ಮಿಸ್ತವೆ. ಈ ಪಕ್ಷಿಗಳು ಸಾಧಾರಣವಾಗಿ ಮೊಟ್ಟೆ ಇಟ್ಟಂತಹ ಕ್ಷಣದಿಂದಲೇ ಕಾವು ಕೊಡೋದಕ್ಕೆ ಶುರು ಮಾಡುತ್ತೆ. ಇತರ ಪಕ್ಷಿಗಳಲ್ಲಿ ಏನಾಗುತ್ತೆ ಅಂದ್ರೆ ಮೊಟ್ಟೆ ಇಟ್ಟು ಸ್ವಲ್ಪ ಸಮಯದ ನಂತರ ಕಾವು ಕೊಡೋದಕ್ಕೆ, ಮೊಟ್ಟೆ ಒಂದು ಹಂತಕ್ಕೆ ಬರೋವರೆಗೂ ಕಾದು ಕೆಲವು ಗಂಟೆಗಳ ಕೆಲವು ದಿನಗಳ ನಂತರ ಕಾವು ಕೊಡುವಂತಹ ಕೆಲಸ ಶುರು ಮಾಡುತ್ತೆ. ಆದ್ರೆ ಕೆಸರುಗುಪ್ಪಿಗಳಲ್ಲಿ ಹಾಗಾಗುವುದಿಲ್ಲ. ಮೊಟ್ಟೆ ಇಟ್ಟ ಕ್ಷಣದಿಂದಲೇ ಅವುಗಳಿಗೆ ಕಾವು ಕೊಡುವಂತಹ ಕೆಲಸವನ್ನ ಹೆಣ್ಣು ಹಕ್ಕಿ ಕೆಲವು ಗಂಟೆಗಳ ಕಾಲ ಮಾಡುತ್ತೆ. ಅದರ ನಂತರ ಗಂಡು ಹಕ್ಕಿ ಬಂದು ಮತ್ತೆ ಕಾವು ಕೊಡೋದಕ್ಕೆ ಶುರು ಮಾಡುತ್ತೆ. ಅದೇ ನಂತರ ತಮ್ಮ ಪಾಳಿಯನ್ನ ಬದಲಾಯಿಸಿಕೊಂಡು ಕಾರ್ಯವನ್ನ ನಿರ್ವಹಿಸುತ್ತವೆ. ಕಾವು ಕೊಡುವಂತಹ ಕೆಲಸವನ್ನ ನಿಲ್ಲಿಸುವುದಿಲ್ಲ, ಮುಂದುವರಿಸುತ್ತೆ ಸತತವಾಗಿ 21 ದಿನಗಳಿಂದ 25 ದಿನಗಳವರೆಗೆ. ಒಮ್ಮೆ ಮೊಟ್ಟೆ ಹಿಡಿದು ಬಂದ ನಂತರ ಮರಿಗಳು ಎಷ್ಟು ವೇಗವಾಗಿ ಬೆಳೆಯುತ್ತೆ ಅಂತಂದ್ರೆ ನಿಮ್ಗೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ನಾವು ಒಂದು ಹಗ್ಗದ ಮೇಲೆ ನಿಲ್ಲೋದು ಎಷ್ಟು ಕಷ್ಟ, ಎಷ್ಟೇ ದೊಡ್ಡವರಾದ್ರೂ ಕೂಡ. ಅಂಥದ್ರಲ್ಲಿ 10 ದಿವಸದ ಮರಿಗಳು ಆರಾಮವಾಗಿ ಲೀಲಾಜಾಲವಾಗಿ ಜೊಂಡು ಹುಲ್ಲಿನ ಗರಿಗಳ ಮೇಲೆ ಆರಾಮಾಗಿ ನಿಂತ್ಕೊಳ್ಳುತ್ತೆ, ಅಥವಾ ಹುಲ್ಲಿನ ಎಸಳಿನ ಮೇಲೆ ಆರಾಮಾಗಿ ನಿಂತ್ಕೊಂಡು ಬೇಟೆಯನ್ನ ಹುಡುಕೋದಕ್ಕೆ ಶುರು ಮಾಡುತ್ತೆ. ಇದು ಪ್ರಕೃತಿಯ ಒಂದು ವಿಸ್ಮಯ ಅಲ್ವಾ? ಖಂಡಿತ ಹೌದು. ಇದನ್ನ ಮಾಸ್ಟರ್ ಕ್ಯಾಮಫ್ಲೌಚ್ ಪಕ್ಷಿ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಕೆಸರುಗುಪ್ಪೆಗಳು ಅಪಾಯದ ಸಂದರ್ಭಗಳಲ್ಲಿ ಪರಭಕ್ಷಕ ಪಕ್ಷಿ ಮತ್ತು ಪ್ರಾಣಿಗಳ ಬೇಟೆಯಿಂದ ತಪ್ಪಿಸಿಕೊಳ್ಳಲು ಹೂಡುವಂತಹ ತಂತ್ರ ಅತ್ಯಂತ ಗಮನಾರ್ಹ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ಈ ಬೆಳೆದಿರುವಂತಹ ಜೊಂಡು ಹುಲ್ಲುಗಳ ಮಧ್ಯಭಾಗದಲ್ಲಿ ಅಥವಾ ಕೆಸರಿನಲ್ಲಿ ಬೆಳೆಯುವಂತಹ ಕುರುಚಲು ಗಿಡಗಳ ಮಧ್ಯಭಾಗದಲ್ಲಿ ನಿಂತು ಆಹಾರವನ್ನ ಹುಡುಕುವಂತಹ ಸಂದರ್ಭದಲ್ಲಿ ಯಾವುದೇ ಶತ್ರು ಕಂಡು ಬಂದ್ರೆ ತಮ್ಮ ಕೊಕ್ಕನ್ನ ಆಕಾಶದ ಕಡೆಗೆ ತಿರುಗಿಸಿ ಕುತ್ತಿಗೆಯನ್ನ ನೀಳವಾಗಿ ಉದ್ದವಾಗಿ ನಿಮಿರಿಸಿ ಗಾಳಿಯಲ್ಲಿ ಜೊಂಡು ಹುಲ್ಲುಗಳು ಬೆಳೆದು ನಿಂತಿರುವಂತಹ ಹುಲ್ಲುಗಳು ಪೈರು ಯಾವ ರೀತಿ ಗಾಳಿಯಲ್ಲಿ ತೇಲಾಡುತ್ತಲ್ಲ ಅದೇ ರೀತಿ ತನ್ನ ಕುತ್ತಿಗೆಯನ್ನ ವಾಲಾಡಿಸ್ತಾ ಇರುತ್ತೆ. ಈ ತರ ಮಾಡೋದ್ರಿಂದ ಎದುರುಗಡೆ ಬರ್ತಾ ಇರುವಂತಹ ವೈರಿ ಪಕ್ಷಿ ಅಥವಾ ವೈರಿ ಪ್ರಾಣಿಗಳಿಗೆ ಇಲ್ಲೊಂದ್ ಪಕ್ಷಿ ಇದೆ ಅನ್ನೋದು ಅದ್ರ ಪಕ್ಕದಲ್ಲೇ ಹೋದ್ರೂ ಕೂಡ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದು ಅದೇ ಬಣ್ಣದಲ್ಲಿ ಇರುತ್ತೆ, ಈ ಪಕ್ಷಿನೂ ಕೂಡ ಪೈರಿನ ಬಣ್ಣದಲ್ಲೇ ಇರುತ್ತೆ. ಹಾಗಾಗಿ ಯಾವ್ದೋ ಒಂದು ಪೈರೆ ಅಲ್ಲಾಡ್ತಾ ಇದೆ ಅಂತ ಅನ್ಕೊಂಡು ಮುಂದಕ್ಕೆ ಹೋಗುತ್ತೆ. ಗೊತ್ತಾಗದೇ ಇರೋ ರೀತಿ ಅಪಾಯದ ಸಮಯದಲ್ಲಿ ಈ ತರದ ಒಂದು ತಂತ್ರವನ್ನ ಹೂಡಿ ಎದುರಾಳಿಗಳಿಗೆ ಮಣ್ಣು ಮುಗಿಸುವಂತಹ ಕಾರ್ಯವನ್ನ ಈ ಪಕ್ಷಿ ಮಾಡುತ್ತೆ. ಒಂದು ವಿಶೇಷವಾದ ಸಂಗತಿ ಅಂತ ಹೇಳ್ಬಹುದು. ಶತ್ರುಗಳು ಕೆಲವೇ ಅಡಿಗಳ ಪಕ್ಕದಲ್ಲಿ ಹೋದ್ರೂ ಕೂಡ ಇದನ್ನ ಗುರುತಿಸೋದಕ್ಕೆ ತುಂಬಾ ಅಸಾಧ್ಯ ಆಗುತ್ತೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಆ ತರದ ನಟನಾ ಸಾಮರ್ಥ್ಯವನ್ನ ಪ್ರಕೃತಿ ಈ ಪಕ್ಷಿಗಳಿಗೆ ಕೊಟ್ಟಿದೆ ಅಂದ್ರೆ ನಾವೆಲ್ಲ ನಟನೆಯನ್ನ ಕಲ್ತ್ಕೊಳ್ಬೇಕು. ಆದ್ರೆ ಜನ್ಮದತ್ತವಾಗಿ ಇವುಗಳಿಗೆ ಬಂದಿದೆ, ಯಾರೂ ಇದನ್ನು ಕಲಿಸೋದೇ ಇಲ್ಲ. ನಿಂತಿರದ ಕೆಸರಿನಲ್ಲಿ ತೇಲುವ ಸಸ್ಯಗಳ ಮೇಲೆ ಮುಳುಗದೆ ಸರಾಗವಾಗಿ ನಡೆಯುವಂತಹ ಶಕ್ತಿ ಮೊದಲೇ ಹೇಳಿದ ಹಾಗೆ ಇದೆ. ನಾವೆಲ್ಲ ಕೆಸರಿನ ಮೇಲೆ ಕಾಲಿಟ್ಟರೆ ಕಾಲು ಒಳಗೆ ಹೋಗುತ್ತೆ, ಆದ್ರೆ ಅಂತಹ ಕೆಸರನ್ನ ಕೂಡ ಆರಾಮವಾಗಿ ದಾಟುವಂತಹ ಶಕ್ತಿ ಈ ಪಕ್ಷಿಗೆ ಇದೆ. ನಾವೆಲ್ಲ ತಾವರೆ ಎಲೆ ಮೇಲೆ ನಡೆಯೋದು ಎಷ್ಟು ಕಷ್ಟ, ನೀರಿನಲ್ಲಿ ನಿಂತಿರುವಂತಹ ತಾವರೆ ಎಲೆ ಮೇಲೆ ಕಾಲಿಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ರೆ ಅಂತಹ ತಾವರೆ ಎಲೆಗಳ ಮೇಲೆ ಕೂಡ ಕಾಲಿಟ್ಟರು ಮುಳುಗದಂತಹ ಶಕ್ತಿಯನ್ನ ದೇವರು ಅಥವಾ ಪ್ರಕೃತಿ ಈ ಪಕ್ಷಿಗೆ ಕೊಟ್ಟಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಇದಲ್ಲದೆ ಮಿಲನದ ಋತುವಿನಲ್ಲಿ ಗಂಡು ಪಕ್ಷಿ ಹೆಣ್ಣನ್ನ ಆಕರ್ಷಿಸಲು ಕಣ್ಣಿನ ಸುತ್ತಲಿನ ಚರ್ಮವನ್ನ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ. ಅಂದ್ರೆ ಕಣ್ಣಿನ ಸುತ್ತ ಇರುವಂತಹ ಚರ್ಮವನ್ನ ಒಂದು ಕೆಂಪು ಬಣ್ಣದ ಉಂಗುರದ ರೀತಿಯ ನಿರ್ಮಾಣ ಆಗುತ್ತೆ. ಅದು ಮಿಲನದ ಋತುವಿನಲ್ಲಿ ಮಾತ್ರ ಈ ಪಕ್ಷಿಗಳಿಗೆ ಒಂದು ವರವಾಗಿ ಬಂದಿರುವಂತಹ ಅಥವಾ ಹೆಣ್ಣು ಹಕ್ಕಿಗಳನ್ನ ಆಕರ್ಷಣೆ ಮಾಡೋದಕ್ಕೆ ಇರುವಂತಹ ಒಂದು ವಿಶೇಷವಾದ ಶಕ್ತಿ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಈ ತರದ ಪಕ್ಷಿಯನ್ನ ನೀವೆಲ್ಲ ನಿಮ್ಮ ಮನೆಗಳು ಹಾಗೂ ಗದ್ದೆ ನಾಲೆ ಹೊಳೆ ಕೆರೆ ಈ ದಂಡೆಗಳ ಕೆಸರಿನಲ್ಲಿ ನೀವು ಸುಲಭವಾಗಿ ಗುರುತಿಸಬಹುದು. ನಿಮ್ಮ ಮನೆಗಳ ಬಳಿ ಈ ಪಕ್ಷಿ ಬರುತ್ತೆ. ಕಣ್ಮುಚ್ಚಿ ಕೂತಾಗ ಇದರ ಧ್ವನಿಯನ್ನ ಸಂಜೆ ಮತ್ತು ಮುಂಜಾವಿನ ವೇಳೆಯಲ್ಲಿ ಕೇಳಬಹುದು. ಇವನ್ನೆಲ್ಲ ಗುರುತಿಸಿ ಈ ಪಕ್ಷಿಯನ್ನು ಕೂಡ ನಿಮ್ಮ ಮಕ್ಕಳಿಗೆ ತಿಳಿಸಿ ಅಂತ ಹೇಳ್ತಾ ಇಂದಿನ ಪಕ್ಷಿ ಪ್ರಪಂಚ ಕಾರ್ಯಕ್ರಮವನ್ನ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.
1: ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್, ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.
2: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಿರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2024 ಬಾಕಿ ಇರುವಂತೆ ಎಲ್ಲಾ ಟ್ರಾಫಿಕ್ ಇ ಚಲನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನ ಶೇಕಡ 50% ಹಾಗೂ 1991 ರಿಂದ 2022 ರ ಅವಧಿಯಲ್ಲಿ ದಾಖಲಾದ RTO ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನ ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಳಬೇಕಾಗಿ ವಿನಂತಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ. ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯಾವ ಗೀತೆಯನ್ನು ಕೇಳಿದ್ದಾರೆ ಅಂದರೆ ರಾಮಾಚಾರ್ಯ ಚಿತ್ರದ ಗೀತೆಯನ್ನು ಕೇಳಿದ್ದಾರೆ. ಯಾರು? ಚಿಕ್ಕ ತಿರುಪತಿಯಿಂದ ಪ್ರಕಾಶ್, ಶ್ಯಾಮಲಾ, ಅಶ್ವಿನಿ, ರಮೇಶ್ ಅವರು. ಖಂಡಿತ ನೀವು ಇಷ್ಟಪಟ್ಟ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಹಾಗೆ ಕೇಳಿದರೆ ಗಮನಿಸಿ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಿಮಗೆ ಇಷ್ಟವಾದ ಗೀತೆಯನ್ನು, ಆ ಗೀತೆ ಯಾಕೆ ಇಷ್ಟ ಎಂಬ ವಿವರವನ್ನು ಬರೆದು ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಜೆ ಪಿ ಎಸ್ ಕಾಲೋನಿ, ಆಕಾಶವಾಣಿ ಭದ್ರಾವತಿ, ಇಲ್ಲಿಗೆ ಕಳಿಸ್ಬೋದು. ಹಾಗೆ ಈ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು. ಸೊ ಇವತ್ತು ನೇರ ಫೋನಿನ ಕಾರ್ಯಕ್ರಮವನ್ನು ಮಾಡೋಣಂತೆ. ಮಳೆಗಾಲದಲ್ಲಿ ಮರೆಯಲಾಗದ ಕ್ಷಣಗಳು, ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡೋದ್ರ ಮೂಲಕ ಹಂಚಿಕೊಳ್ಬೋದು. ಒಳ್ಳೆಯದು ಇರುತ್ತೆ, ಕೆಲವು ಕಹಿ ಘಟನೆಗಳು ಇರುತ್ತೆ ಮಳೆಗಾಲದಲ್ಲಿ, ಅದು ಮರೆಯಲಾಗದಂಥ ಘಟನೆಗಳಾಗಿರುತ್ತೆ. ಸೊ ಅವನ್ನು ನಮಗೆ ಕರೆ ಮಾಡೋದ್ರ ಮೂಲಕ ಹಂಚಿಕೊಳ್ಳಿ. ದೂರವಾಣಿ ಸಂಖ್ಯೆ 200704 2007-04. ಭದ್ರಾವತಿಯಿಂದ ಹೊರಗಡೆಯಿಂದ ಕರೆ ಮಾಡೋರಿಗೆ ಎಸ್ ಟಿ ಡಿ ಕೋರ್ ಸಂಖ್ಯೆ 0818. ಸೊ ಈಗ ರಾಮಾಚಾರ್ಯ ಚಿತ್ರದ ಗೀತೆಯನ್ನು ಕೇಳೋಣ. ಚಿಕ್ಕ ತಿರುಪತಿಯಿಂದ ಪ್ರಕಾಶ್, ಶ್ಯಾಮಲಾ, ಅಶ್ವಿನಿ, ರಮೇಶ್ ಮತ್ತು ನಿಮ್ಮೆಲ್ಲರಿಗಾಗಿ.
4: ಓ

ಆತ್ಮೀಯ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ನನ್ನ ಹಾಡನ್ನು ಆಯ್ಕೆ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲ ಗೀತೆಯನ್ನು ಕೇಳಿ ಬಂದರೆ ಇನ್ನು ಮುಂದಿನ ಪತ್ರ ಬೆಂಗಳೂರು ವಿಲ್ಸನ್ ಗಾರ್ಡನ್ನಿಂದ ಮೂರ್ತಿ ಅವರು ಪತ್ರವನ್ನು ಬರೆದಿದ್ದಾರೆ. ಚಿತ್ರ ಮುತ್ತಿನ ಹಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ, ಯಾಕಂದರೆ ಇದರಲ್ಲಿ ಬಾರ್ಡರನ್ನು ಕಾಯ್ತಕ್ಕಂಥ ಯೋಧರ ಬಗ್ಗೆ ಚಲನಚಿತ್ರ ಇದು, ಬಹಳ ಅದ್ಭುತವಾಗಿದೆ. ಹಾಗಾಗಿ ಅವರಿಗೊಂದು ನಮನಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಆ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಮುತ್ತಿನ ಹಾರ ಚಿತ್ರದ ಗೀತೆ ನಿಮಗಾಗಿ, ಮೂರ್ತಿಯವರೇ ಹಾಗೂ ಕೇಳಿದ ಬಂಧುಗಳೇ.

ಇದುವರೆಗೆ ನನ್ನ ಹಾಡು ನನ್ನ ಆಯ್ಕೆ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಮತ್ತೆ ಮುಂದಿನ ಈ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನೀವು ಮಾಡಬೇಕಾಗಿದ್ದು ಇಷ್ಟೇ, ನಿಮಗೆ ಇಷ್ಟವಾದ ಹಾಡನ್ನು ಬರೆದು ಆ ಹಾಡು ಯಾಕಿಷ್ಟ, ಆ ಚಿತ್ರ ಯಾಕಿಷ್ಟ ಅಂತೇಳಿ ಬರೆದು ನಿಲಯದ ನಿರ್ದೇಶಕರು ನನ್ನ ಹಾಡು ನನ್ನ ಆಯ್ಕೆ ವಿಭಾಗ ಜೆ ಪಿ ಎಸ್ ಕಾಲೋನಿ ಆಕಾಶವಾಣಿ ಭದ್ರಾವತಿ ಇಲ್ಲಿ ಬರೆದು ಕಳಿಸಿ ನಿಮ್ಮ ಹಾಡನ್ನು ಕೂಡ ಪ್ರಸಾರ ಮಾಡ್ತೇವೆ. ಸಮಯ 10 ಗಂಟೆ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಆತ್ಮೀಯ ಕೇಳುವರೆ, ನಿಮ್ಗೆಲ್ಲ ನಮಸ್ಕಾರ. ಇಂದಿನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಗಣೇಶ್ ಆರ್ ಕೆಂಚನಾಲ್. ಸೊ ಇವತ್ತಿಗೆ ಭಾಳ ವಿಶೇಷ ಅನ್ನಿಸ್ತು. ಒಂದು ಮೂರ್ನಾಲ್ಕು ದಿವಸದಿಂದ ಬಹುಶಃ ಈ ವರ್ಷದ ಮಳೆಗಾಲ ಶುರುವಾಗಿದೆಯೇನೋ ಅನ್ನೋ ಅಭಿಪ್ರಾಯಗಳು ಈಗ ಬರ್ತಾ ಇದೆ ಅಲ್ವಾ ಕೇಳಿದ್ರೆ. ಸೊ ಹಾಗಾಗಿ ಇದೊಂದೇ ಮಳೆಗಾಲ ಅಲ್ಲ, ಬಹುತೇಕ ನಾವು ಚಿಕ್ಕವರಿದ್ದಾಗ ನಮಗಿಂತ ಹಿರಿಯರು ಕೇಳಿದರೆ ಮಳೆಗಾಲ ಅಂದ್ರೇ ಹಗಲು ರಾತ್ರಿ ಜಿಟಿ ಜಿಟಿ ಜಿಟಿ ಹೊರಗಡೆ ಕಾಲಿಡಕ್ಕೆ ಬಿಡ್ತಿರ್ಲಿಲ್ಲ. ಆದರೂ ಅದೊಂಥರ ವಿಶೇಷವಾದ ಅನುಭವ. ಈ ಹೊತ್ತಿನಲ್ಲೂ ಕೂಡ ಬಹುಶಃ ನಾವು ಏನು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅಂಥೇಳಿ ಈಗಿನ ಕಾಲಗಳನ್ನು ವಿಘಟನೆ ಮಾಡಿದ್ದೀವಿ. ಆದರೆ ಈ ಹೊತ್ತಿನಲ್ಲಿ ಯಾವಾಗ ಮಳೆಗಾಲ ಯಾವಾಗ ಬೇಸಿಗೆ ಕಾಲ ಅನ್ನೋ ಹೊತ್ತಿಗೆ ಬಂದಿದ್ದೇವೆ ನಾವು. ಆದರೆ ಈ ಮಳೆಗಾಲ ಇದೆಯಲ್ಲ, ಇದೊಂಥರ ವಿಶೇಷವಾದ ಒಳ್ಳೆಯ ಅನುಭವಗಳನ್ನು ಕೊಡುತ್ತೆ. ಅದರ ಜೊತೆಲೇ ಪ್ರಕೃತಿ ಮುನಿದಾಗ ಸಾಕಷ್ಟು ಕಹಿ ಘಟನೆಗಳು ಕೂಡ ಆಗಿರುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಳೆಗಾಲದ ಮರೆಯಲಾಗದ ಕ್ಷಣಗಳು, ಈ ವಿಷಯ ಕುರಿತು ಕರೆಯನ್ನು ಮಾಡಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ ಅಂತ ಹೇಳಿದ್ದೆ. ಹಾಗೆ ಸಾಕಷ್ಟು ಸಂದೇಶಗಳಿದೆ, ಕರೆಗಳು ಬರ್ತಾ ಇದೆ, ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಹಲೋ ಹಲೋ ಹಲೋ, ಆಕಾಶವಾಣಿ ವರ್ಪಡೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲ ಕರೆ ನಿಮ್ಮದೇ, ಹೇಳಿ ಸರ್.
1: ಇದು ಮರೆಯಲಾದ ಕ್ಷಣ ಅಂತಂದ್ರೆ 2012 ಇಸವಿ.
0: ಹಾ ಸರ್.
1: ಮಳೆಗಾಲದ ಒಂದು ದಿನ. ಅವಾಗ ಆಕಾಶವಾಣಿ, ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮದ ಮುಖ್ಯಸ್ಥರಾಗಿದ್ದ ಶಂಕರ್ ನಾರಾಯಣ್ ಅವರು, ಶಂಕರ್ ನಾರಾಯಣ್ ಅವರು ಅಲ್ಲಿ ಮುಖ್ಯಸ್ಥರಾಗಿದ್ರು.
0: ಹೌದು.
1: ನನಗೊಂದು ಜವಾಬ್ದಾರಿ ವಹಿಸ್ಬಿಟ್ಟಿದ್ರು. ಒಂದು ಚಿತ್ರತರಂಗದ 13 ಕಂತುಗಳು ಗೊತ್ತಪಡೆದ್ರೆ ನೀವೇ ಸ್ಕ್ರಿಪ್ಟ್ ಬರೆದು ನೀವೇ ಪ್ರೆಸೆಂಟೇಶನ್ ಮಾಡ್ಬೇಕು ಅಂತ ಹೇಳಿ ಕೆಲವು ಸ್ಕ್ರಿಪ್ಟ್ಗಳು ಪ್ರೆಸೆಂಟೇಶನ್ ಮುಗಿದಿತ್ತು. ಅಷ್ಟರಲ್ಲಿ ಏನಾಯ್ತು ಅಂತಂದ್ರೆ ಅಮ್ಮಂದು ಬಲಭಾಗದ ಪಟ್ಟಿ ಫ್ರಾಕ್ಚರ್ ಆಗೋಯ್ತು. ಈಗ ನನಗೆ ಈಗ ಮಣಿಪಾಲ್ಗೆ ಹೋಗ್ಬೇಕು, ಅಮ್ಮನ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದು ಈ ಕಮಿಟ್ಮೆಂಟ್ ಒಂದಿತ್ತು. ಯಾವ್ದು ಆಕಾಶವಾಣಿದು?
0: ಇದು ಮಳೆಗಾಲದಲ್ಲೇ ನಡೆದಿರೋ ಘಟನೆಗಳನ್ನ.
1: ಮಳೆಗಾಲದಲ್ಲಿ ನಡೆದಿರೋದು ಅದು. ಎರಡರಲ್ಲಿ ಯಾವ್ದು ಆರಿಸ್ಕೊಳ್ಳೋದು ಕಮಿಟ್ಮೆಂಟ್ ಬಿಡಂಗಿಲ್ಲ. ಅಮ್ಮ ಆಕಾಶವಾಣಿ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳೋದ ಏನು ಅಂತೇಳಿ ನಾನೇನ್ ಮಾಡಿದೆ, ಕಮಿಟ್ಮೆಂಟ್ ಇದೆ, ವಚನ ಬದ್ಧತೆ ಅಂತ ಇರುತ್ತೆ, ಎರಡೂ ಸಹ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಮಣಿಪಾಲ್ಗೆ ಓಡಾಡ್ಕೊಂಡು ಎಲ್ಲೂ ಸಹ ಆ ಒಂದು ಕಂತುಗಳನ್ನ ರೆಡಿ ಮಾಡಿ, ಸ್ಕ್ರಿಪ್ಟ್ ರೆಡಿ ಮಾಡಿ ಪ್ರೆಸೆಂಟೇಶನ್ ಮುಗಿಸ್ಕೊಡೋದು, ಮತ್ತೆ ಮಣಿಪಾಲ್ಗೆ ಹೋಗೋದು, ಮತ್ತೆ ಇಲ್ಲಿ ಬಂದು ರೆಕಾರ್ಡಿಂಗ್ ನಡೆಯೋದು, ಈ ರೀತಿ ನಡೆಸಿ ಅದು 13 ಕಂತು ಮುಗಿಸ್ದೆ. ಮತ್ತೆ ನಂತರ ಇದರಲ್ಲಿ ಹೇಗೆ ನಿಭಾಯಿಸಿದ್ನು ನನಗೆ ಗೊತ್ತು. ಯಾಕಂತಂದ್ರೆ ಅಲ್ಲಿ ಮಣಿಪಾಲ್ ನಲ್ಲಿ ಹೆಚ್ಚು ಕಮ್ಮಿ 1 ತಿಂಗಳು ಇದ್ರು ನಮ್ಮಮ್ಮ.
0: ಅಲ್ಲ, ನಾನು ಹೇಳ್ತಿರೋದು ಮಳೆಗಾಲದಲ್ಲಿ ನಡೀತಕ್ಕಂಥ ಸನ್ನಿವೇಶನ, ಇದು ನಡೆದಂತ ಸನ್ನಿವೇಶ.
1: ಮಳೆಗಾಲದಲ್ಲೇನೆ ನನಗೆ ಮಳೆಗಾಲ ಕಷ್ಟ ಇತ್ತು ನನಗೆ. ಯಾಕಂತಂದ್ರೆ ಓಡಾಟಗಳು, ಮತ್ತೆ ಇಲ್ಲಿ ನಮ್ದು ಟ್ಯುಟೋರಿಯಲ್ ನಡ್ಸ್ಕೊಳ್ಳೋದು, ಈ ಎಲ್ಲ ಜಂಜಾಟ ಸಿಕ್ಕಾಕೊಂಡಿದ್ದೆ. ಇದ್ರೆಲ್ಲ ಹೇಗೋ ನಿಭಾಯಿಸಿದೆ. ಒಂದು ಆಮೇಲೆ ಕೊನೆಗೆ ಏನ್ ಮಾಡಿದೆ ನಮ್ಮ ಮುಖ್ಯಸ್ಥರಿಗೆ, ಕಾರ್ಯಕ್ರಮ ಮುಖ್ಯಸ್ಥರಿಗೆ, ಸರ್ ನೆಕ್ಸ್ಟ್ ಮುಂದುವರ್ಸಕ್ ಆಗೋದಿಲ್ಲ, ಅಮ್ಮ ಆಕಾಶವಾಣಿಲಿ ಅಮ್ಮನ್ ಮಾತ್ರ ಆರಿಸ್ಕೊಳ್ತೇನೆ, ಆಕಾಶವಾಣಿಲಿ ಎಂದಾದ್ರೂ ಕಾರ್ಯಕ್ರಮಕ್ಕೆ ಸಿಗುತ್ತೆ ಅಂತೇಳಿ.
0: ಮಳೆಗಾಲದಲ್ಲಿ ಎರಡು ಕಡೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಅನ್ನೋ ತರ ಯೋಚನೆ ಮಾಡಿದ್ರಿ.
1: ಅವ್ರು ಹೇಳಿದ್ರು ಇಲ್ಲ ಗೊತ್ತಪಡೋದು ಎರಡು ಮೇಂಟೈನ್ ಮಾಡಬಹುದು ಅಂತಂದ್ರು. ಇಲ್ಲ ಸರ್, ನಾನು ಇವಾಗ ಅಮ್ಮನ ಆರಿಸ್ಕೊಂತೀನಿ ಅಂತ ಹೇಳಿ
0: ಸರಿ ಇದೆ ಸರ್.
1: ಅವಾಗ ಬಿಟ್ಟೆ ಅಮ್ಮನ ಆರಿಸ್ಕೊಂಡೆ. ಆ ಮಳೆಗಾಲದ ಒಂದು ದಿನ ನಂದು ಒಂದು ಮರೆಯಲಾಗದ ನೆನಪು.
0: ಖಂಡಿತ ಒಳ್ಳೆ ಮೆಮೊರಿ ಸರ್. ಬಹುಶಃ ಎಲ್ರು ಕೆಲಸನ ಸಾಕಷ್ಟು ನಿಭಾಯಿಸಿದ್ರಿ, ಆದರೆ ಪರಿಸ್ಥಿತಿಗಳನ್ನು ಆಯ್ಕೆಗಳು ಕೊಡುತ್ತೆ ನಮಗೆ. ಧನ್ಯವಾದ ಗೊರ್ಪಡೆ ಅವರೇ, ಧನ್ಯವಾದ. ಕೇಳಿದ್ರೆ ಮಳೆಗಾಲ ಬಹಳ ವಿಶೇಷವಾದ ಅನುಭವವನ್ನು ನಮಗೆಲ್ಲ ಕೊಡುತ್ತೆ. ಸೊ ಹಾಗಾಗಿ ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ಆಕಾಶವಾಣಿ
2: ನಮಸ್ತೆ ಸರ್.
0: ನಮಸ್ತೆ ಸರ್, ಹೇಳಿ.
2: ಕೇಶವ್
0: ಅವರೇ ಹೇಳಿ.
2: ನಾವು ಎದುರಿಸ್ತಿರೋ ಸಮಸ್ಯೆ ಒಂದು ಏನಂದ್ರೆ, ನಾವು ಸ್ಕೂಲ್ ಹೋಗೋ ಟೈಮ್ ಸರ್, ನಮ್ ಸ್ಕೂಲ್ ಸುತ್ತಲೂ ಎಲ್ಲೂ ಅಷ್ಟು ಡ್ರೈನೇಜ್ ಸಿಸ್ಟಮ್ ಹಂಗೆ ಇರ್ಲಿಲ್ಲ. ಅವಾಗ ಏನ್ ಮಾಡಿ ನಾವು ನಮ್ ಫ್ರೆಂಡ್ಸ್ ಗಳೆಲ್ಲ ಸೇರ್ಕೊಂಡು ನಮ್ ಸರ್ ಬೇಡ ಅಂತ ಹೇಳ್ತೀಯಾರೆ, ಬೇಡ ನಿಮ್ ಕೈಲಿ ಆಗಲ್ಲ ಅಂತ ಹೇಳ್ತೀಯಾರೆ. ನಾನೇನ್ ಮಾಡಿ ನಾವು ನಮ್ ಫ್ರೆಂಡ್ ಸೇರ್ಕೊಂಡು ಎಲ್ಲೇನು ಇದ್ವಲ್ಲ ಯಾರ್ಯಾರ ಮನೆ ಬುದ್ಧಿ ಇತ್ತೋ ಆರೆ ಆರೆಗಳು ಎಲ್ಲ ತಂದು ಒಂದು 15 ಜನ ಪೂರ್ತಿ ಎಲ್ಲೂ ನೀರ್ ನಿಲ್ದಿರಂಗೆ ಅದನ್ನ ಕ್ಲೀನ್ ಆಗಿ ಹರಿದು ಒಂದ್ಕಡೆ ಗುಂಡಿ ಮಾಡಿ ಅದನ್ನ ಇಂಕ್ಸಿದ್ವಿ. ಹೇಗೆ ಅಂದ್ರೆ ಒಂದ್ಕಡೆ ನೀರ್ ನಿಲ್ಬೇಕು, ಇನ್ನೊಂದ್ ಕಡೆ ನೀರು
0: ಹರಿದು
2: ಹೋಗ್ಬೇಕು. ಒಂದ್ಕಡೆ ಗುಂಡಿ ಇದ್ ಮಾಡ್ಬಿಟ್ಟು ಅದಕ್ಕೆ ಈ ಕಳೆ ಎಲ್ಲ ಬರುತ್ತಲ್ಲ ಸರ್,
0: ಹೌದು,
2: ಅದನ್ನ ಪೂರ್ತಿ ತುಂಬಿದ್ವಿ. ಯಾಕೆಂದ್ರೆ ಯಾರು ಹೋಗಿ ಬೀಳ್ಬಾರ್ದು ಅಂತ. ಅದೇ ನಮ್ಮ ಸ್ಕೂಲ್ ಗಾರ್ಡನ್ಗೆ ಗೊಬ್ಬರನೂ ಹಾಕಿ ಬೇಸ್ಕಿವಿ.
0: ಒಂದು ಒಳ್ಳೆ ಸಮಾಜಮುಖಿ ಕೆಲಸ ಮಾಡಿದಿರಿ ಮಳೆಗಾಲದಲ್ಲಿ. ಹರಿದೋಗೋ ನೀರನ್ನ ತಡೆಗಟ್ಟಿರುವಂಥದ್ದು, ತಡೆಗಟ್ಟಂತದ್ದು ಇಂಗುವಂತೆ ಮಾಡಿರುವಂಥದ್ದು ಅಲ್ವೇ, ಬೇರೆ ರೀತಿ ತೊಂದರೆ ಆಗದಿರೋದ್ ಮಾಡಿರುವಂತ ಕೆಲಸ. ಎಸ್, ಒಳ್ಳೆ
2: ಗುಂಡಿ
0: ಒಳ್ಳೆ ಕೆಲಸ ಮಾಡಿದ್ರಿ ಕೇಶವ್ ಅವರೇ, ಧನ್ಯವಾದ. ಸೊ ನೋಡಿ ಎಂತೆಂಥ ಮೆಮೊರೀಸ್ ಇದೆ ನಮಗೆ, ಎಂತೆಂಥ ಮೆಮೊರೀಸ್ ಇದೆ ಅಲ್ವೇ ಮಳೆಗಾಲದಲ್ಲಿ. ಸೊ ಸಾಕಷ್ಟು ಸಂದೇಶಗಳು ಕೂಡ ಇದ್ದಾವೆ, ಓದ್ತೇನಂತೆ ಮತ್ತೊಂದು ಕರೆ. ಹಲೋ, ಹಲೋ, ಯಾರಿದು? ಜಯಮ್ಮರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ತಮ್ಮ ಅನುಭವ ಮಳೆಗಾಲದ್ದು.
3: ನಮಸ್ಕಾರ.
0: ಮಳೆಗಾಲ
3: ಒಂದು ಒಳ್ಳೇದು ಸರ್, ಬೆಳೆ ಬೇಸಾಯ ಮಾಡ್ಬೇಕಂದ್ರೆ ಮಳೆ ಬೇಕು.
0: ಹೌದು ಹೌದು,
3: ತಂದ ರೀತಿಯಲ್ಲಿ ಮನೆಗಳು ಇದು ಬಿದ್ದು ಮಾಡಿ ಎಷ್ಟೋ ಜನ ಸಾಯಕ್ಕಾಗ್ಲೇ ಶುರು ಮಾಡ್ಯಾರ.
0: ಕೆಲವು ಕಡೆ ಅನಾಹುತ ಆಗಿದೆ ಅಲ್ವೇ ಅದು.
3: ಹೌದು ಸರ್.
0: ನೀವು ಕಣ್ಣಂತೆ ನಿಮ್ಮ ಅನುಭವಕ್ಕೆ ಬಂದಂತದ ಅಂತ ಘಟನೆ ಯಾವ್ದಿದ್ಯೋ?
3: ಇದು ಎರಡ ಕಡೆಯಿಂದ ನೋಡ್ರೆ ಒಂದ್ ಕಡೆ ಅನುಕೂಲ, ಒಂದ್ ಕಡೆ ಅನುಕೂಲ ಸರ್. ಈಗಾಗ್ಲೇ ಸುಮಾರು ಹೊಳೆಗಳು ತುಂಬಿಕೊಂಡು ಜನಸಂಖ್ಯೆ ಸಾಯ್ತಾ ಇದೆ.
0: ಸರಿ ಸರಿ, ನಿಮ್ಮ ಜೀವನದ ನೀವು ಅನುಭವಿಸಿದಂತ ನಿಮ್ಮ ಮೆಮೊರಿಯಲ್ಲಿ ಇರುವಂತ ಘಟನೆಗಳನ್ನ ಹಂಚ್ಕೊಳ್ಳೋದಾದ್ರೆ ಇದೆಯೋ?
3: ನಮ್ಮ ಮನೆಯಲ್ಲಿ ಏನಿಲ್ಲ ಸರ್, ಅದೇ.
0: ಓಕೆ, ಮಳೆಗಾಲ ಚೆನ್ನಾಗಿ ಅನುಭವಿಸಿದಿರಿ. ಧನ್ಯವಾದ, ಧನ್ಯವಾದ. ನೋಡಿ ಇದೆಂತ ಅನುಭವ, ಫ್ರೆಶ್ ನೀರ್ ಅತ್ಲಾಗೆ. ನೋಡ್ರಿ ನೋಡ್ರಿ ಎಂತ ಮೆಮೊರೀಸ್ ಅದು. ಒಳ್ಳೇದು ಒಳ್ಳೇದಮ್ಮ. ಧನ್ಯವಾದ, ಧನ್ಯವಾದ,
3: ಧನ್ಯವಾದ.
0: ನೋಡ್ರಿ ಎಂತೆಂಥ ಅದ್ಭುತ ಕ್ಷಣಗಳನ್ನು ಹಂಚಿಕೊಳ್ತಿದ್ದಾರೆ. ಸೊ ಮೆಮೊರಿಯಲ್ಲಿ ಎಲ್ಲ ಉಳ್ಕೊಂಡಿದೆ ಅಲ್ವೇ. ಸೊ ಮತ್ತೊಂದು ಕರೆ. ಹಲೋ,
4: ನಮಸ್ಕಾರ ಸರ್.
0: ನಮಸ್ಕಾರ, ಯಾರಿದು?
4: ನ್ಯಾಮತಿಂದ ಹಂಪಣ್ಣ.
0: ಹಂಪಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆಗಾಲ ಒಂಚೂರು 4-5 ದಿವಸದಿಂದ ಅನಿಸ್ತಾ ಇದೆ ಅಲ್ವೇ.
4: ರೈತನಿಗೆ ಸಕಾಲಕ್ಕೆ ಬೆಳಿಗ್ಗೆ ಮಳೆ ಬಂದ್ರೆ ಅವನಿಗೆ ಯಾವಾಗಲೂ ಖುಷಿನೆ. ಅದೇ ರೀತಿ ನಾವು ಈಗ ಅದೇ 30 ವರ್ಷದಿಂದ ಮೆಣಸಿನ ಗಿಡ ಹಚ್ಚಿದ್ವಿ. ಅದ ಅಂದ್ರೆ ಹಳ್ಳದ, ಅವಾಗ ಹಳ್ಳದ ಮೋಟರ್ ಎಟ್ಟ ಮಾಡ್ತಿದ್ವಿ, ಹಳ್ಳದ ನೀರ್ ಕಟ್ ಆಗ್ಬಿಟ್ಟಿತ್ತು.
0: 30 ವರ್ಷದ ಹಿಂದಿನ ಅನುಭವ ಆಯ್ತು.
4: ಹಿಂದಿನ 35 ಅದೇ 35 ಅದು ಆ ಟೈಮಿಗೆ ಅದೇ ಗಿಡ ಒಣಗ್ತಾ ಇದ್ವು. ಆ ಟೈಮಿಗೆ ಮಳೆ ಬಂತು, ಅವಾಗ ಖುಷಿ ಆಯ್ತು. ಮತ್ತೆ
0: ಜೀವ ಕಳೆ
4: ಫಸ್ಲ ಜೀವ ಕಳೆ
0: ಅಷ್ಟೇ
4: ಸರ್. ಈಗ ಇಷ್ಟೇನ ಟೈಮಿಗೆ ಮಳೆ ಬಂತು ಅಂದ್ರೆ
0: ನಿಜ
4: ಖುಷಿ ಪಡ್ತಾರೆ.
0: ಅದರಂತ ಸುಖಿ ಜೀವಿ, ಅನುಭವಿಸುವಂತ ಸುಖಿ ಜೀವಿ ಇನ್ನೊಬ್ಬಿಲ್ಲ. ಅಗತ್ಯಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ. ಸೊ ಆ ಹೊತ್ತಿಗೆ ಅಗತ್ಯವಿದ್ದಾಗ ಮಳೆ ಬಂದ್ರೆ ಇದಿಲ್ಲ, ಅದರಂತ ಖುಷಿ ಯಾವುದು ಇಲ್ಲ. ಬಹಳ ಒಳ್ಳೆ 35 ವರ್ಷದ ಅನುಭವ ಹಂಚಿಕೊಂಡ್ರೆ ನಿಮಗೂ ಕೂಡ ಧನ್ಯವಾದ. ಅಂಪಣ್ಣವರೇ
4: ಧನ್ಯವಾದ,
0: ಧನ್ಯವಾದ. ಮತ್ತಿನ ಮುಂದಿನ ಕರೆ ಬರ್ತಾ ಇದೆ. ಹಲೋ, ಹಲೋ, ಹಲೋ, ಯಾರಿದು ಆಕಾಶವಾಣಿ?
5: ನಾನು ವಿದ್ಯಾನಗರದಿಂದ ಲೀಲಾ.
0: ವಿದ್ಯಾನಗರದಿಂದ ಲೀಲಾ ಅವರು, ಹೇಳಿ ಮೇಡಮ್.
5: ಇಲ್ಲ ಸರ್, ಈಗ ಒಂದು 6-7 ವರ್ಷದ ಹಿಂದೆ ಅಂದ್ರೆ 2019 ಅನ್ಸುತ್ತೆ, ಇಲ್ಲಿ ತುಂಬಾ ಮಳೆ ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಪ್ರವಾಹ ಆದಂಗ ಆಗ್ಬಿಟ್ಟಿತ್ತು. ಹಿಂದೆ ಇದೆಲ್ಲ ಹಿನ್ನೀರು ಎಲ್ಲ ತುಂಬಿ ಬಂದು ಈ ಕಡೆ ಚಾನಲ್ ಎಲ್ಲ ತುಂಬ ಹೋಗಿ ಇದೆಲ್ಲ ಹೊಡೆದು ಈ ಕಡೆ ವಿಜಯನಗರದಲ್ಲಿ ನಮ್ಮ ಏರಿಯಾದಿಂದ ಸ್ವಲ್ಪ ನಮ್ಮ ಏರಿಯಾದಿಂದ ಮುಂದೆ ಬಂದ್ ನಾವ್ ಅವಾಗ ಹರ್ಗೆಲಿದ್ವಿ ಜೆಲ್ಲಿಲ್ಲ. ಆಗ ಮಾಧವ್ ಟಾಕೀಸ್ ಹತ್ರ ಎಲ್ಲ ನೀರು ಎಲ್ಲಾ ಕಡೆ ದೋಣಿ ಇದು ಬೋಟು ಎಲ್ಲ ಬಂದು ಎಲ್ಲಾರನ್ನು ದಡ ಸಾಗಿಸ್ತಾ ಇದ್ರು. ಅಂತ ಸಮಯದಲ್ಲಿ ನನ್ ಮಗ ಅವಾಗ ಬೆಂಗಳೂರಲ್ಲಿ ಇದ್ದ, ಅವನು ಅವತ್ತ ದಿನ ಬರ್ಬೇಕಾಗಿತ್ತು. ಬಂದ ಬಂದ್ಬಿಟ್ಟು ಅವನು ತೆಪ್ಪದಲ್ಲಿ ಅಲ್ಲೆಲ್ಲೋ ಇದ್ ಮಾಡ್ಕೊಂಡ್ ಬಂದು ಹಂಗೋ ಹಿಂಗೋ ಹರಿಗೆ ತಲುಪಿ ಮತ್ತೆ ಸಂಜೆನೆ ಇದ್ದಿದ್ದವರು ಅಂದ್ರೆ ಅಲ್ಲಿ ಕುಂಬಾರಗುಂಡಿ ಆ ಕಡೆ ಎಲ್ಲ ತುಂಬಾ ಇದಾಗ್ಬಿಟ್ಟಿತ್ತು
0: ರಸ್ತೆ ಎಲ್ಲ ತೆಪ್ಪದ ಮೂಲಕ ಓಡಾಡಂಗಾಗಿತ್ತು ಅವಾಗ.
5: ಹೌದು ರಸ್ತೆಗಳು ಸುಮಾರು ವಿಭೂಷಿತಲ್ಲಿ ಆ ಕಡೆ ತನಕನು ಕುಂಬಾರಗುಂಡಿ ಅಲ್ಲೆಲ್ಲ ನೀರ್ ಬಂದ್ಬಿಟ್ಟಿತ್ತು. ಮಂಜುನಾಥ ಟಾಕೀಸ್ ಅಲ್ಲೆಲ್ಲ ನೀರ್ ಬಂದು ಎಲ್ಲಾ ಕಡೆನು ಬಟ್ಟೆಗಳೆಲ್ಲ ಕೊಡ್ತಾರೆ ಸಂತ್ರಸ್ತರಿಗೆ, ಅವರಿಗೆಲ್ಲ ಬೇರೆ ಕಡೆ ವರ್ಗಾಯಿಸಿದ್ದಾರೆ. ಆದ್ರೂ ಅವರಿಗೆಲ್ಲ ಕೆಲವೊಂದು ಅಂಗಡಿಗಳಿಂದ ಬಟ್ಟೆ ಕೊಡ್ತೀರ. ಬಟ್ಟೆ ಅಂಗಡಿಗಳಲ್ಲಿ ಇದಾವೆ ಅಂದ್ರೆ ಗಾಂಧಿ ಬಜಾರ್ ಕೆಳಗಡೆನೆ ಇರೋದು, ಅಲ್ಲಿ ಹೋಗಿ ತಗೊಂಡು ಹೋಗ್ಬೇಕು ಅಂದ್ರು ಅವರು ಒಂದು ಏಣಿ ಒಂದು ಟೆರಸಿಂದ ಒಂದು ಟೆರಸಿಗೆ ಹತ್ತಿ ಹತ್ತಿ ಹತ್ತಿ ದಾಟಿ ದಾಟಿ ಹೋಗಿ ಅಲ್ಲಿಂದ ನಮ್ಮ ಹುಡುಗ ಆವತ್ತು ಬೇರೆ ಬೇರೆಯವರು ಜನಗಳೆಲ್ಲ ಸೇರ್ಕೊಂಡು ಎಲ್ಲ ಸ್ವಯಂ ಪ್ರೇರಿತರಾಗಿ ಹೋಗಿ ಅದನ್ನೆಲ್ಲ ಬಟ್ಟೆಗಳನ್ನೆಲ್ಲ ಅಲ್ಲಿಂದ ತಂದು ಬೆಡ್ಶೀಟ್ಗಳು ಸುಮಾರು ಬಟ್ಟೆಗಳು ಎಷ್ಟೋ ಮುಳುಗೋಗಿದ್ವು ಪಾಪ.
0: ಎಷ್ಟು ಎಂತ ಅನುಭವ ನೋಡಿ, ಇದು ಎಷ್ಟು ಕೆಲಸ ಮಾಡಿಸಿತ್ತು ಅವಾಗ.
5: ನಾವು ಅವಾಗ ಹರ್ಗೆಲ್ಲಿ ನಾವು ಹೊಳೆ ನೋಡಕ್ ಬರ್ತಿದ್ವಿ, ಹೊಳೆ ನೋಡಕ್ ಬರಕ್ಕೆ ಅಲ್ಲಿ ನಾವು ಬಂದು
0: ಯಾವಾಗ
5: ನಡ್ಕೊಂಡ್ಬಂದು ಹತ್ರ ಬರ್ತಿದ್ವಿ, ಆ ಸರಿ ಬರಕ್ಕೆ ಆಗ್ಲಿಲ್ಲ. ಆಮೇಲೆ ಬಂದು ಗಣೇಶ್ ಭವನ್ ಹತ್ರ ನಿಂತ್ಕೊಂಡು ನೋಡ್ಕೊಂಡು ಹೋಗಿದ್ವಿ ಹೊಳೆ.
0: ಕರೆಕ್ಟ್ ಕರೆಕ್ಟ್
5: ಕರೆಕ್ಟ್. ಒಂದಿದ್ದು ಸರ್ ಆ ನೆನಪು ಮರೆಯಕ್ಕಾಗಲ್ಲ. ಒಂದು ಅವ್ರನ್ನೆಲ್ಲ ಅಲ್ಲಿ ಇದ್ದವ್ರು ಪಾಪ ಎಷ್ಟು ಜನಕ್ಕೆ ಎಷ್ಟು ತೊಂದ್ರೆ ಆಯ್ತು
0: ಅಂದ್ರೆ
5: ನಿಜವಾಗ್ಲು ಮಲಗಿದಾರೆ ಅರ್ಧರಾತ್ರಿ ಸರ್ ಇಲ್ಲಿ ವಿಜಯನಗರದಲ್ಲಿ ಕೆಳಗಡೆ ಅದೇ ಮಾಧವ್
0: ಟಾಕೀಸ್
5: ಮಲಗಿದರೆ ಕೆಳಗಡೆ ಫ್ಲೋರ್ಗೆಲ್ಲ ಫುಲ್ ನೀರ್ ಬಂದ್ಬಿಟ್ಟಿದೆ. ಮೇಲ್ಗಡೆ ಎಲ್ಲ ಸಾಮಾನುಗಳು ಆ ಅರ್ಧರಾತ್ರಿ ಮೂರ್ ಗಂಟೆ ರಾತ್ರಿ ಸಾಕ್ತಿದಾರೆ ಪಾಪ. ಅವರೆಲ್ಲ ಫೋನ್ ಮಾಡ್ತಾ ಇದಾರೆ ಎಲ್ಲಾರ್ಗು.
0: ಪ್ರಕೃತಿ ಮುಂದೆ ಯಾವ್ದು ಇಲ್ಲ, ಪ್ರಕೃತಿ ಮುಂದೆ ಎಷ್ಟೇ ತಂತ್ರಜ್ಞಾನ ಏನಂದ್ರೂ ಕೂಡ ಪ್ರಕೃತಿ ಮುಂದೆ ಎಲ್ಲವೂ ಶೂನ್ಯವೇ. ಸೊ ಒಳ್ಳೆ ಅನುಭವ ಹಂಚ್ಕೊಂಡ್ರಿ ಲೀಲಾ ಅವರೇ, ನಿಮಗೆ ಧನ್ಯವಾದಗಳು. ಧನ್ಯವಾದ, ಧನ್ಯವಾದ, ಧನ್ಯವಾದ, ಥ್ಯಾಂಕ್ ಯು. ಕೇಳಿದ್ರೆ ಮಳೆಗಾಲ ಒಂಥರ ಖುಷಿ ಕೊಟ್ಟರೆ ಕೆಲವು ಕಡೆ ಅನಾಹುತಗಳಿಗೂ ದಾರಿ ಮಾಡಿಕೊಡುತ್ತೆ ಅಲ್ವೇ. ಸೊ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ,
6: ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ನಾವು ಚೆನ್ನಾಗಿದ್ದೀವಿ, ತಾವು?
6: ನಾವು ಚೆನ್ನಾಗಿದ್ದೀವಿ ಸರ್, ತಿಂಡಿ ತಿಂತಾ ಇದ್ದೆ. ಹಸು ಚಿಕ್ಕಪ್ಪ ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ಓ, ಚಿಕ್ಕಪ್ಪ ಶಾರದ ಅವರು.
6: ಸರ್
0: ಓಕೆ, ಆರೋಗ್ಯವಾಗಿದ್ದೀರಿ, ತಿಂಡಿ ತಿಂತಾ ಇದ್ರಿ, ಹೇಳಿ ನಿಮ್ಮ ಅನುಭವ ಹೇಳಿ.
6: ಖಂಡಿತವಾಗ್ಲೂ ಸರ್, ಯಾಕಂದ್ರೆ ಈ ಮಳೆ ಅಂದ್ರೆ ಪ್ರತಿಯೊಬ್ಬರಿಗೂ

0: ನೀರಿಲ್ಲ ಅಂದ್ರೆ ಈಗ ಜಗತ್ತಲ್ಲಿ ಯಾವ ಜೀವಿನೂ ಜೀವಿಸಕ್ ಸಾಧ್ಯನೇ ಇಲ್ಲ ಸರ್. ಪ್ರತಿ ಒಂದ್ ಜೀವಿಗೂ ನೀರು ಅವಶ್ಯಕತೆ ಇದೆ. ಹಾಗಾಗಿ ನಾವು ಬೇರೆ ಹತ್ರ ನಾವು ಎಲ್ಲಿ ಹೋದ್ರು ನಮಗ್ ಬೇಕಾದಷ್ಟು ನೀರನ್ನ ಕೊಂಡ್ಕೊಳಕ್ ಸಾಧ್ಯನೇ ಇಲ್ಲ. ಆ ಮಳೆ ರಾಯ ಬಂದಾಗ ಮಾತ್ರ ಇಡೀ ಜಗತ್ತೇ ಸಂಪೂರ್ಣವಾಗಿ ಒಂದು ನೀರಿನಲ್ಲಿ ಇರಕ್ ಸಾಧ್ಯ.
1: ಚೈತನ್ಯ ತುಂಬದೇ ಮಳೆಗೆ ಇಳೆ ಬಂದ ಇಳೆಗ್ ಮಳೆ ಬಂದಾಗ
0: ಖಂಡಿತವಾಗ್ಲೂ ಸರ್. ನಾವೊಂದು ಹೊತ್ತು ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಬೇಜಾರಿಲ್ಲ, ನಮಗೆ ಕುಡಿಯಕ್ ನೀರಿಲ್ಲ ಅಂದ್ರೆ ಏನು ಇಲ್ಲ ಸರ್. ಯಾಕಂದ್ರೆ ಈ ಜೀವನೇ ಹಿಂಗೆ ಸರ್, ಯಾವ್ದಕ್ಕೂ ಸಹಿಸ್ಕೊಳ್ಳೋದೇ ಇಲ್ಲ. ಮಳೆ ಹೆಚ್ಚಾಗಿ ಬಂದ್ರು ಯೋ ಶಿವ ಮಳೆ ಹೆಚ್ಚಾಗಿ ಬಂದ್ಬಿಡ್ತು ಅಂತಾರೆ. ಅದೇ ಚಳಿಗಾಲ ಬಂದಾಗ ಶಿವ ಶಿವ ಏನಪ್ಪ ಇದು ಚಳಿ ಅಂತಾರೆ. ಬೇಸಿಗೆ ಕಾಲದಲ್ಲಿ ಅಪ್ಪ ದೇವ ಯಾವಾಗ ಹೋಗುತ್ತಪ್ಪ ಈ ಬೇಸಿಗೆ ಅಂತಾರೆ. ಹಾಗಾಗಿ ಜೀವ ಹಂಗೆ ಇದು ಏನ್ ಮಾಡಕ್ ಆಗಲ್ಲ ಸರ್. ಆದ್ರೆ 92ರಿಂದ ಹಿಂದಕ್ಕೆ ನಾನು ಹೋಗ್ಬೇಕು ಅಂದ್ರೆ ಆಗಿನ ಮಳೆಗಾಲ ಈಗ ಇಲ್ಲೇ ಇಲ್ಲ ಸರ್. ಹಾಗಾಗಿ ಅವಾಗ ಎಷ್ಟು ಮಳೆ ಅಂತ ಅಂದ್ರೆ ನಿಜಕ್ಕೂ ನಾವು ಏನಾದ್ರು ನೆನ್ಕೊಂಬಿಟ್ರೆ ಹಲ್ಲುಗಳು ಕಟ ಕಟ ಕಟ ಕಟ ಎಷ್ಟು ಕಂಟ್ರೋಲ್ ಮಾಡಿದ್ರು
1: ನಿಲ್ಸಕ್ಕೆ.
0: ಆ ಒಂದು ಮಳೆ ಬರೀ ಗಾಳಿ ಬೀಸಿದ್ರೆ ಸಾಕು ಹಲ್ಲಕ್ಕೆ ಕಟ್ರ ಕಟ್ರ ಕಟ್ರ ಕಡಿತಾ ಇರ್ತಿದ್ವಿ, ನಿಲ್ಸ ಕಂಟ್ರೋಲಿಗೆ ಬರ್ತಾ ಇರ್ಲಿಲ್ಲ ನಮ್ಗೆ. ಅದು
1: ಈಗ ಅನುಭವವೇ ಸಿಗ್ತಿಲ್ಲಲ್ಲ.
0: ಇಲ್ಲ ಸರ್, ಎಲ್ಲೈತಿ ಸರ್ ಅನುಭವ? ಅದನ್ನ ಯಾರು ಮಾಡಿದಾರೆ ಸರ್? ನಾವೇ ಮಾಡ್ಕೊಂಡು
1: ನಾವೇ ಮಾಡ್ಕೊಂಡಿದ್ದು. ಹೌದು ಹೌದು.
0: ಏನಂದ್ರೆ ಪ್ರತಿ ಹತ್ರ ಅವ್ರಿಗೆ ಪ್ರತಿ ಜಾಗದಲ್ಲ ಮರ ಕಡಿಯೋದು, ಒಂದ್ ಗಿಡ ನೆಡೋ ಜಾಗದಾಗ 10 ಮರ ಕಡಿಯೋದು, ಆಮೇಲೆ ಕಾಡನ್ನ ನಾಶ ಮಾಡೋದು, ಆಮೇಲೆ ಎಲ್ ಬೇಕಲ್ಲ ಇದು ಸಿಮೆಂಟ್ ರೋಡ್ ಮಾಡೋದು, ಮನೆ ಕಟ್ಟ ಈ ತರ ಮಾಡಿದಾಗ ಮಳೆ ಎಲ್ಲಿಂದ ಬರುತ್ತೆ ಸರ್?
1: ಖಂಡಿತ ಖಂಡಿತ. ಪ್ರಕೃತಿಯ ಜೊತೆ ಜೊತೆಗೆ ಪ್ರಕೃತಿಯನ್ನು ಉಳಿಸ್ತಾ ಸಾಕ್ಬೇಕಲ್ವೇ ನಾವು?
0: ಹೌದು ಸರ್, ಖಂಡಿತವಾಗ್ಲೂ ಸರ್.
1: ಒಳ್ಳೆ
0: ಇವತ್ತು ಮಳೆ ಇಲ್ಲ ಅಂದ್ರೆ ಇಡೀ ಜಗತ್ತೇ.
1: ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
0: ಈಗಿನ ಲೆಕ್ಕಕ್ಕೆ ಇಲ್ಲ, ಈಗ ಬರ್ತಾ ಇರೋ ಮಳೆ ಲೆಕ್ಕಕ್ಕೆ ಇಲ್ಲ. ಇಲ್ಲಿನ ಮಳೆ ಲೆಕ್ಕಾಚಾರ ಆಗಿ.
1: ಹೌದು ಹೌದು ಹೌದು ಹೌದು. ಒಳ್ಳೆ ವಿಷಯವನ್ನ ಹಂಚಿಕೊಂಡ್ರಿ
0: ಚಿಕ್ಕಪ್ಪ. ಇವತ್ತು ಒಳ್ಳೆ ವಿಷಯನೇ ಹೊತ್ತು ತಂದು ನಮಗೋಸ್ಕರ ನೀವು ಕೇಳಿದ್ದು ನಮಗೆ ತುಂಬಾ ಖುಷಿ ಆಯ್ತು ಸರ್. ನನ್ನ ಅನಿಸಿಕೆ ಹಂಚಿಕೊಂಡಕ್ಕೆ ಅವಕಾಶ ಮಾಡಿಕೊಟ್ಟ ಅಂತ ಆಕಾಶವಾಣಿ ಭದ್ರಾವತಿ ನಿಲಯದ ಎಲ್ಲಾ ಬಳಗದವ್ರಿಗೂ ತುಂಬ ಹೃದಯದ ಧನ್ಯವಾದ.
1: ನಮಗೂ ತುಂಬ ಹೃದಯದ ಧನ್ಯವಾದಗಳು. ಕರೆ ಸಿಕ್ಕಿದೆ, ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿರಿ. ಧನ್ಯವಾದ. ಥ್ಯಾಂಕ್ ಯು.
0: ಓಕೆ ಸರ್, ಧನ್ಯವಾದ.
1: ಅಲ್ವೇನ್ರಿ, ಪ್ರಕೃತಿ ಮುನಿದ್ರೆ ನಾವು ನೀವು ಏನೂ ಇಲ್ಲ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ಯಾರಿದು? ಹಲೋ ಆಕಾಶವಾಣಿ. ನಮಸ್ತೆ, ಎಲ್ಲೇಗೌಡ್ರೆ ನಮಸ್ಕಾರ. ಹೇಳ್ರಿ ತಮ್ಮ ಅನುಭವ.
2: ಅದೇ ಮಳೆ ಬಂದ್ರೆ ಸರ್ ಜೀವನ ಎಲ್ಲ ಇದಾಗದು.
1: ಹೌದು ಹೌದು,
2: ಮಳೆ ಇಲ್ದಾರೆ ಏನು ಜೀವಿಗಳು ಬರ್ತಲ್ಲ ನಾವು ಬರ್ತಲ್ಲ.
1: ಅದು ಸತ್ಯ. ನಿಮ್ ಜೀವನದಲ್ಲಿ ನಡೆದಂತ ಘಟನೆಗಳು ಮಳೆಗಾಲದಲ್ಲಿ ಅಥವಾ ಮಳೆಯಿಂದ ಆತರದೇನಾರ
2: ಮಳೆ ಬಂದ ನೆನಿತಾ ಇರ್ತೀರ ಸರ್? ನಾವು ರಿಕ್ಷಾ ಓಡಿಸೋದು ಮಳೆಯಲ್ಲೂ ನೆನಿಬೇಕು, ಬಿಸಿಲಲ್ಲೂ ಒಣಗಬೇಕಲ್ಲ ಸರ್. ಎಲ್ಲಾ ಟೈಮಲ್ಲೂ ಓಡಿಸ್ಲೇಬೇಕು ಸರ್.
1: ಆ ಟೈಮಲ್ಲಿ ಎಂದಿದ್ರಿ ಅದೇ ಅನುಭವ?
2: ಇಲ್ಲ ಸರ್, ಬೇಸಾಯ ಹೊಡಿತಿದ್ದೆ ಸರ್ ಅವಾಗ ಹೊಲದಲ್ಲಿ.
1: ಅದನ್ನೇಳ್ರಿ.
2: ಹೊಲದಲ್ಲಿ ಬೇಸಾಯ ಹೊಡ್ಕೊಳಕ್ ನೆಮ್ಮದಿ ಎತ್ತಿನ ಗಾಡಿ ಎಲ್ಲ ಓಡಿಸ್ಕೊಂಡು ಎಲ್ಲ ಜೀವನ ಮಾಡಿದ್ವಿ.
1: ಕರೆಕ್ಟ್ ಕರೆಕ್ಟ್, ಅದೇ ದೊಡ್ಡ ಅನುಭವ. ಬೇಸಾಯ ಹೊಡ್ಕೊಂಡಿದ್ದಾಗ ಮಳೆ ಬಂತು ಅಂದ್ರೆ ಅದರಷ್ಟು ಖುಷಿ ಪಡೋರು ಯಾರು ಇಲ್ಲ ರೈತರು ಅಲ್ವೇ? ಪ್ರಕೃತಿ ಮುನಿಸ್ಕೊಂಡ್ರೆ ಕಷ್ಟ. ನಾವು ನಮ್ಮ ಇತಿ ಮಿತಿಯಲ್ಲಿ ಇಲ್ದಿತ್ತೆ ದೂರ ಹೋಗಿದ್ಕೇನೆ ನಾವು ತಗೊಳಾಗ್ತಾ ಇದೆ ಅಂತ ಹತ್ತಿದಿರಿ. ಒಳ್ಳೇದಾಯ್ತು ಎಲ್ಲೇಗೌಡ್ರೆ, ಧನ್ಯವಾದ. ಸಂದೇಶಗಳು ಕೂಡ ಇದ್ದಾವೆ, ಸಂದೇಶಗಳನ್ನ ಓದುವಂತ ಕರೆಗಳು ಬರ್ತಾನೆ ಇದೆ. ಹಲೋ ಆಕಾಶವಾಣಿ.
3: ಸರ್ ನಮಸ್ತೆ, ನಮ್ಮ ಹೆಸರು ಚಂದ್ರಶೇಖರ್ ಚಿಂಚನಹಳ್ಳಿಯಿಂದ.
1: ಚಂದ್ರಶೇಖರ್ ಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿ.
3: ಈಗ ಭತ್ತ ಬೆಳೆಯದ್ ಬಿಟ್ಟಿತ್ತು, ಒಂದು 9 ವರ್ಷ ಆಯ್ತು. ನಾನೊಂದು 20 ವರ್ಷ ಭತ್ತ ಬೆಳೀತಾ ಇದ್ದೆ, ಒಂದು 1/2 ಎಕರೆ. ಇನ್ ಬಾಕಿ ಕಬ್ಬು ಅದು ಇದು ಬೆಳೀತಾ ಇದ್ದು. ಬಟ್ ನನ್ ಗದ್ದೆ ಕೊಯ್ದಾಗ ಮಳೆ ಅಂತಕ್ಕದ್ ಬಂದ್ರೆ ನಾನು ತಂದು ಬಣವೆ ಹಾಕಿದ್ಮೇಲೆ ಭತ್ತ ಇತ್ತು. ಭತ್ತ ಹೊಡಿಯಕ್ಕೆ ಅಂತ ತಂದ ಮಿಷಿನ್ ನಿಲ್ಲಿಸ್ದಾಗ ಇನ್ನು ಬಣವೆ ಬಿಚ್ಚಿರ್ತಿರ್ಲಿಲ್ಲ, ಅವಾಗ ಬಂದು ಹೊಡೆದೋಗ್ಬಿಡೋದು. ನಮಗೆ ಯಾವ್ದೇ ರೀತಿಯಾದ ಭತ್ತ ನೆನಿತಿರ್ಲಿಲ್ಲ, ಹುಲ್ಲೆ ಆಗ್ಲಿ ನೆನಿತಿರ್ಲಿಲ್ಲ.
1: ಉಪಕಾರ ಮಾಡೈತೆ ನಿಮಗೆ ಹೆಂಗಾರ
3: ಅಂದ್ರೆ ಅದೊಂಥರ ಸ್ಟಾರ್ ಅಂತ ಹೇಳ್ಬೋದು. ಆಮೇಲೆ ಹುಲ್ಲು ಸ್ವಲ್ಪ ಒಂಬಸಿಂದ ಒಣಾಗ್ತಾ ಇದ್ದು, ರೋಡಲ್ಲೆಲ್ಲ ಒಣಾಗ್ತಾ ಇದ್ದು. ಹಾಳು ಕರ್ಕೊಂತಿರ್ಲ, ನಾನು ಒಬ್ಬನೇ ಮಾಡ್ತಾ ಇದ್ದೆ.
1: ಹಾಕಿ ತೆಗೆದ್ಮೇಲೆ ಮಳೆ ಬರ್ತಾ ಇತ್ತು, ಹಾಕ್ತಾ ಬರ್ತಿರ್ಲ ಅಂತ ಹೇಳ ಕೊಟ್ಟಿರಲ್ವೇ?
3: ಎಲ್ಲ ರೆಡಿ ಆಗಿ ಆದ್ಮೇಲೆ ಮಳೆ ಹೊಡೆಯೋದು.
1: ನೋಡ್ರಿ ನೋಡ್ರಿ, ಪುಣ್ಯ ಮಾಡಿದಿರ ವಿಚಾರ.
3: ಏನೋ ಗೊತ್ತಿಲ್ಲ ಒಟ್ಟಿ, ಅದೊಂದು ಮಾತ್ರ ಒಳ್ಳೆ ಚೆನ್ನಾಗಿ ಇದಾಗ್ತಾ ಇತ್ತು.
1: ಎಸ್, ಒಳ್ಳೆ ಅನುಭವ ಹಂಚಿಕೊಂಡ್ರಿ.
3: ಬಣವೆ ಹಾಕಿದ್ಮೇಲೆ ಸಖತ್ ಮಳೆ ಬರೋದು.

0: ಬತ್ತ ಸೇಫ್ ಆಗಿರ್ತಿತ್ತಲ್ಲ
1: ಸೇಫ್
0: ಆಗತ್ತೆ. ಒಳ್ಳೆ ವಿಚಾರ ಹಂಚ್ಕಣ್ರಿ. ಹ್ಮ್,
1: ಮಳೆ ಚೆನ್ನಾಗಾಗ್ಲಿ ಸರ್, ಎಲ್ಲರೂ ಚೆನ್ನಾಗಿರ್ಲಿ.
0: ಖಂಡಿತ ಖಂಡಿತ, ಒಳ್ಳೇದಾಗ್ಲಿ. ಧನ್ಯವಾದ. ಎಲ್ಲ ಕಡೆಗೂ ಮಳೆ ಸಿಂಚನ ಆಗ್ತಾ ಇದೆ ಇವಾಗ ಅಲ್ವೇ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ಆಕಾಶವಾಣಿ. ಕೇಳಿದ್ರೆ ಸಂದೇಶನು ಹಾಗೆ ಓದ್ತಾ ಹೋಗುವನಂತೆ. ಹಲೋ ಹಲೋ, ಯಾರಿದು?
2: ನಮಸ್ತೆ, ಪಣೀಂದ್ರ ಅಂತ ಸರ್, ಶಿವಮೊಗ್ಗದಿಂದ, ವಿನೋಬ ನಗರ.
0: ಓಹೋ, ಪಣೀಂದ್ರ ಅವರು, ಹೇಳಿ ತಮ್ಮ ಅನುಭವ ಹೇಳಿ. ಮಳೆಗಾಲದ
2: ಬಾಲ್ಯದಲ್ಲಿ ನಾವು ಮಳೆ ಅಂದ್ರೆ ಖುಷಿ ಸರ್. ಎಲ್ಲ ನೆರ್ಕಿನ ಹಾಕೊಂಡು ಹುಲ್ಲು ಮೇಲಿಂದ ಕೆಳಗರೆಗೂ ಬ್ಯಾಗ್ ಕವರ್ ಬರ್ಕೊಂಡು ಹೋಗ್ತಿದ್ವಿ.
0: ಪ್ಲಾಸ್ಟಿಕ್ ಹೊದಕೆ ಇದ್ದಂಗ ಇರ್ತಿತ್ತು ಅವಾಗ.
2: ಮನೇಲಿ ಬಿಸಿ ಬಿಸಿ ಹಪ್ಪಳಗಳೆಲ್ಲ ಮಾಡ್ಕೊಡೋರು, ಒಂಥರ ಚಂದ. ಆಮೇಲೆ ಈಗ ನೋಡಿ, ಈ ನನಗಂತದ್ದು ಸರ್ ಚಳಿ, ಈ ಮನುಷ್ಯಂಗೆ ಯಾವ ಹವಾಮಾನಕ್ಕೂ ಒಂಗಳಂತ ಬರ್ದಿದ್ದಾರೆ ಕವಿ, ಕರೆಕ್ಟ್ ಗೊತ್ತಾಗ್ತಿಲ್ಲ. ಅವ್ರು ಬರ್ದಿದಾರಂತೆ, ಇವ್ರಿಗೆ ಒಗ್ಗದು ಯಾವ್ದೂ ಕಾಲ ಇಲ್ಲ. ಚಳಿ ಅಂದ್ರೆ ಅದು ಚಳಿ ಚಳಿ ಇರ್ತೀವಿ, ಮಳೆ ಬಂದ್ರೆ ಯೋ ಏನ್ ಮಳೆ ಅಂತೀವಿ, ಬೇಸಿಗೆ ಯಾಕೆ ಇರ್ತೀವಿ. ಹಾಗಾಗಿ ಆದ್ರೆ ನನ್ಗೆ ಏನಂದ್ರೆ ಮಳೆಗಾಲ ನಾನು ಎಂಜಾಯ್
0: ಮಾಡ್ತಿದ್ದೆ.
2: ನನಗ್ ಬೇರೆ ಪ್ರಕೃತಿ ಇಷ್ಟ ನನ್ಗೆ. ನಾನು ಈ ಚಿಕ್ಕಮಂಗ್ಳೂರಿಗೆಲ್ಲ ವರ್ಕಿಗೆ ಹೋಗ್ತೀನಿ ಸರ್, ಹೋದ್ರೆ ಆ ಬೆಟ್ಟದ ಮೇಲೆ ಮೋಡಗಳು ಬರೋದು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ.
0: ಅದರ ನೆಮ್ಮದಿ ನಾವು ಎಷ್ಟು ದುಡಿದ್ರು ಎಷ್ಟು ಎಲ್ಲೋದ್ರು ಸಿಗಲ್ರಿ
2: ಅಲ್ವಾ. ಈ ಆಮೇಲೆ ಸರ್, ಈಗ ಮಳೆ ಜೀವನಕ್ಕೆ ಅತಿ ಮುಖ್ಯ ಅಲ್ವಾ ಸರ್. ಕುಡಿಯಕ್ಕೆ ನೀರ್ ಬೇಕು, ಕೃಷಿಗ್ ಬೇಕು, ಡ್ಯಾಮ್ ಗಳು ತುಂಬಬೇಕು,
0: ಎಲ್ಲ ಇಂಥದಕ್ಕೆಂತಲ್ಲ ಎಲ್ಲದಕ್ಕೂ ನೀರ್ ಬೇಕೇ ಬೇಕು.
2: ಬೇಕೇ ಬೇಕಲ್ಲ ಸರ್, ಜೀವನಾಡಿ ಮನುಷ್ಯನಿಗೆ ನೀರ್ ಇಲ್ದಲೆ ಜೀವನ ಮಾಡಕ್ ಆಗತ್ತ? ನಿಜಲ್ಲೂ ಮಳೆ ಒಂದು ಒಳ್ಳೇದಯ್ಯ. ಈ ಸಲ ತಡ ಆಯ್ತು ಮಲ್ನಾಡಲ್ಲಿ,
0: ಆದ್ರೆ
2: ಸರ್ ಮುಂಚೆ ಹೋಗ್ತಿದ್ರೆ ಸುಮಾರು ಮಳೆ ಕಡಿಮೆ ಆಗ್ಬಿಡಿ ಸರ್.
0: ಖಂಡಿತ ಕಣ್ಣಾಡ್, ಮಲ್ನಾಡ್ ಭಾಗದಲ್ಲಿ ಮಳೆ ಅಂತಿದ್ರು, ಈಗ ವಾತಾವರಣ ಕಷ್ಟ ಅನಿಸ್ತಾ ಇದೆ. ಅಲ್ಲಿ ಇನ್ನೂ ಜಾಸ್ತಿ ಮಳೆ ಹೊಸನಾರ ಸೈಡ್.
2: ಎದುರುಗಡೆ ಬರ್ತಿರೋ ವ್ಯಕ್ತಿ ಕಾಣಿಸ್ತಿಲ್ಲ, ಅಷ್ಟು ಮಳೆ ದಪ್ಪ ದಪ್ಪ ಮುಸಲಧಾರೆ ಅಂತಾರಲ್ಲ, ಅಲ್ಲಿ ನಾನು ನೋಡಿದೀನಿ ಸರ್. ನಾವೆಲ್ಲ ಸಣ್ಣ ಮಕ್ಕಳು
0: ವಾರಗಟ್ಟಲೆ ಮನೆಯಿಂದ ಹೊರಗಡೆ ಹೋಗಕ್ ಆಗ್ತಿರ್ಲಿಲ್ಲ. ನಮಗೂ ಅನುಭವ ಇದೆ ಅದು.
2: ಹೌದು, ಅಡಿಕೆಗಳಲ್ಲಿ ಇದ್ಬಲ್ಸರ್ ಗಂಜಿ ಕೊಡೋರು, ಗಂಜಿ.
0: ಬಟ್ ಇವಾಗ ಸಣ್ಣ ಸಣ್ಣ ಮಳೆಯಲ್ಲಿ ಏನಾದ್ರೂ ಸ್ವಲ್ಪ ನೆಂದ್ರೆ ಮಕ್ಳಿಗೆ ಜ್ವರ ಶೀತ ಈ ತರ ಎಲ್ಲ ಶುರು ಆಗಿದ್ದು, ಇಡೀ ಮನೆ ವಾರಗಟ್ಟಲೆ ನೆಂದ್ರೂ ಏನೂ ಆಗ್ತಿರ್ಲಿಲ್ಲ. ಪ್ರಕೃತಿ ದೇಹ ಕರೆಕ್ಟ್ ಆಗಿ ಹೊಂದ್ಕೊಳ್ತಾ ಇತ್ತು. ಈಗಿನ ಆಹಾರ ಪದ್ಧತಿ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಸಮಸ್ಯೆಗಳು ಕಾಣ್ತಾ ಇದ್ದವು. ಒಳ್ಳೇದು ಪಣೀಂದ್ರ ಅವ್ರೆ, ಒಳ್ಳೆ ವಿಷಯ ಹಂಚ್ಕೊಂಡ್ರಿ, ನಿಮಗ್ ಧನ್ಯವಾದ. ಹೌದಿಲ್ಲನ್ರಿ, ಎಷ್ಟು ಮಳೆ ಬಂದ್ರು ಎಷ್ಟೆಲ್ಲ ನೆನೀತಾ ಇದ್ರು ನಮ್ಮ ಹಿರಿಯರು. ಯಾವ ಸಮಸ್ಯೆಗಳು ಯಾವ ಕಾಯಿಲೆನೂ ಬರ್ತಿರ್ಲಿಲ್ಲ, ಈಗ ಸ್ವಲ್ಪ ನೆನೆದ್ರು ಸಾಕು ಅಲ್ವೇನ್ರಿ. ಮತ್ತೊಂದು ಕರೆ ಇದೆ. ಹಲೋ
3: ಹಲೋ
0: ಹಲೋ, ಆಕಾಶವಾಣಿ, ಯಾರಿದು?
3: ಆಕಾಶವಾಣಿ ಸರ್, ಭದ್ರಾವತಿ.
0: ಹೌದು
3: ಸ್ವಾಮಿ, ನಾನು ಶಿವಮೊಗ್ಗದಿಂದ ಗೋಪಾಲ್ ಅಂತ ಮಾತಾಡ್ತಿರೋದು.
0: ಹೇಳಿ ಗೋಪಾಲ್ ಅವರೇ.
3: ಸ್ವಾಮಿ, ಮಳೆ ವಿಚಾರದ ಮಾತಾಡ್ತಾ ಇದ್ರಿ, ಏನ್ ಮಾತಾಡ ಮಾತಾಡ್ಬೇಕು ಸ್ವಾಮಿ?
0: ಹೌದು ಹೌದು, ಅದೇ ವಿಷಯನೇ ಮಾತಾಡು. ತಮ್ಮ ಅನುಭವದಲ್ಲಿ ಮಳೆ ಏನಾದ್ರೂ ಒಂದು ವಿಶೇಷ ಅನುಭವ ಕೊಟ್ಟಿರುತ್ತೆ, ಆ ಒಂದು ಕ್ಷಣ, ಆ ಒಂದು ಸಣ್ಣ ಘಟನೆ ಹೇಳಿದ್ರೆ ಸಾಕು.
3: ಸ್ವಾಮಿ, ನಾನು ಮಾತಾಡ್ತಕ್ಕಂಥದ್ದು ಎಲ್ಲ ಅನುಭವಕ್ಕೆ ನಾನು ಮಾತಾಡ್ತೀನಿ. 75 ವರ್ಷ ಅಸ್ತಂಭ ಆಯ್ತು. ನಾನು 31 ವರ್ಷ ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟ್ ಕೆಲಸ ಮಾಡಿಸ್ಕೊಂಡು ರಿಟೈರ್ಡ್ ಆಗಿ ಶಿವಮೊಗ್ಗದಾಗಿದ್ದೇನೆ.
0: ಓ, ಹಂಗಾರೆ ನಿಮಗೆ ಇನ್ನೂ ಮಳೆ ಬಹಳ ಚೆನ್ನಾಗಿ ಪರಿಚಯ ಇರುತ್ತೆ ಕಾಡಲ್ಲಿ.
3: ಸ್ವಾಮಿ, ನಾನು ತೀರ್ಥಹಳ್ಳಿ ತಾಲೂಕಲ್ಲಿ ಹೊಸನಾಡ ತಾಲೂಕಲ್ಲಿ ಕೆಲಸ ಮಾಡಿದೆ. ಸ್ವಾಮಿ, ಸಾವಿರಾರು ಎಕರೆ ಪ್ಲಾಂಟೇಶನ್ ಮಾಡಿದೆ, ಇವತ್ತು ಕೋಟಿ ಕೋಟಿ ಗಟ್ಟಲೆ ದುಡ್ಡು ಬರ್ತಾ ಐತೆ.
0: ಇರ್ಲಿ, ಮಳೆ ಅನುಭವ ಹೇಳಿ.
3: ಮಳೆ ಅನುಭವ ಹೇಳ್ತಾರೆ ಸ್ವಾಮಿ, ಮಳೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ. ಇವತ್ ಮೊನ್ನೆ ನಿಮ್ಮ ಹತ್ರ ನಾನು ಫೋನ್ ಮಾತಾಡಿದಾಗ್ಲೂ ಹೇಳಿದೆ ಸ್ವಾಮಿ, ನಮ್ ವಾರ ಬರ್ತೆ ಅಂತ ಬಂತು. ಇಲ್ಲಿಂದ ಸ್ವಾಮಿ ಮಳೆ ಇಲ್ಲ, ಡ್ಯಾಮ್ ಗಳನ್ನ ಬರ್ತೀವಿ ಹಾಕುವ ಎದುರುಬಿಡಿ, ಸಂಪೂರ್ಣ ಮಳೆ ಬರುತ್ತೆ.
0: ತಮ್ಮ 75 ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೀರಿ, ಬಹಳ ಒಳ್ಳೆ ಸಂತೋಷ. ಧನ್ಯವಾದ ತಮ್ಗೆ.
3: ಆಮೇಲೆ ಮರ ಗಿಡ ಕಡಿದಂಗೆ ತಾವು
0: ಕರೆಕ್ಟ್.
4: ಹಲೋ,
0: ಕರೆ ಕಟ್ಟಾಯ್ತು. ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಸೊ ಮಳೆ ಬರೋದು ಹೋಗೋದು ಸಹಜವಾಗಿ ಪ್ರಕೃತಿ ನಿಯಮ ನಡೀತಿರುತ್ತೆ. ಅದರಲ್ಲೊಂದು ವಿಶೇಷವಾದ ಅನುಭವಗಳು ನಮಗಾಗಿರುತ್ತೆ. ನಮ್ಮ ಜೀವಿತಾವಧಿಯಲ್ಲಿ ಮಳೆಗಾಲನ ಕಂಡಿರ್ತೀವಿ, ಆ ಮಳೆಗಾಲದಲ್ಲಿ ಒಂದು ವಿಶೇಷ ಅನುಭವ ಕಂಡಿರ್ತೀವಿ, ಅದನ್ನು ನೀವು ನಮ್ಮ ಜೊತೆ ಹಂಚಿಕೊಳ್ಳಿ.

0: ಹಲೋ
1: ನಮಸ್ತೆ
0: ಆಕಾಶವಾಣಿ, ಡಾಕ್ಟರ್ ವಿಜಯ್ ಕುಮಾರ್ ಶಿವಮೊಗ್ಗದಿಂದ ಹೇಳಿ ಸರ್. ಕರೆ ನೋಡಿ, ಬಟ್ ಮೆಸೇಜ್ಗಳು ನಾನು ನಿರಂತರ ಓದ್ತಿರ್ತೀವಲ್ರಿ. ಹೇಳಿ ಹೇಳಿ ತಮ್ಮ ಅನುಭವಗಳನ್ನ ಹೇಳಿ ಸರ್. ಪ್ರಕೃತಿ ಮುಂದೆ ಯಾವ್ದಿಲ್ಲ ಸರ್, ನಾವಿವತ್ತು ಗುಡ್ಡಗಾಡು ಕಾಡೆಲ್ಲ ಕಡಿದು
1: ಮನುಷ್ಯ ತೃಣ ಮಾತ್ರ.
0: ಹೌದು,
1: ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಪ್ರಕೃತಿ ಇದ್ರೆ ಪ್ರಕೃತಿನ ನಾವು ಸಂರಕ್ಷಣೆ ಮಾಡ್ತಾರೆ.
0: ಯಾಕಂದ್ರೆ ಮೊನ್ನೆ ಮಂಗಳೂರು ಸೈಡ್ ಅಲ್ಲಿ ನಡೀತಲ್ರಿ ಗುಡ್ಡ ಕುಸ್ತು, ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಇಲ್ಲ.
1: ಹಾಗಾಗಿ ಅದ್ರ ಜೊತೆಗೆ ಇನ್ನೊಂದು, ಸ್ಕೂಲ್ ಓದ್ಬೇಕಾದ್ರೆ ಈ ಮಳೆಗೆಲ್ಲ ನಮಗೆ ರೋಡ್ಗಳು ಗೊತ್ತಾಗ್ತಿದ್ದಿಲ್ಲ. ಒಂದು ಗುಂಡಿಯಲ್ಲಿ ಕಾಲಿಟ್ಟು ಅದ್ ನೋಡಿದ್ರೆ ಎಲ್ಲ ನಲ್ಲಿ ಗುಂಡಿ, ಗೊತ್ತಾಗದೇ ಇಲ್ಲ.
0: ಹೌದು,
1: ಕಾಲಿಟ್ಟು ಪೂರ್ತಿ ಒಳಗೆ ಹೋಗಿ ವಾಪಸ್ ಬಂತು.
0: ಬಟ್ ಆ ವಯಸ್ಸಿನಲ್ಲಿ ಬಿದ್ದು ಎದ್ರು ಬಿದ್ರು ಏನು ಅನಿಸ್ತಿಲ್ಲ. ಈಗ ಒಂದ್ ಸಣ್ಣದು ಓಡಾದ್ರೂ ಸಾಕು, ಮಕ್ಕಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸ್ಥಿತಿಯಲ್ಲಿ ಇದೀವಿ.
1: ಮತ್ತೆ ಮನೆಗೆ ಬೈಸ್ಕೊಳ್ಳೋದು, ಹೋಗಿ ಕಣ್ ಕಾಣೋದಿಲ್ಲ ನಾವೀಗೆ. ದನ ಇದ್ದಂಗಿದ್ಯಾ, ಹಂಗೆ ಹಿಂಗೆ ನಂಬ್ತೀವ ನಮಗೆ, ಹೋಗಿ ಬಂದು ಉಳ್ಕೊಂಬಂದಿರಪ್ಪ ಅಂತ.
0: ಹುಡುಗಾಟದ ವಿಚಾರದಲ್ಲಿ ಬಿದ್ದು ಎದ್ದಿದ್ದೆಲ್ಲ ದೊಡ್ಡ ಅನುಭವ. ಮತ್ತೆ ವಿಶೇಷವಾಗಿ ಅದೇನೋ ಅನಿಸ್ತಿರ್ಲಿಲ್ಲ ನಮಗೆ, ಮತ್ತೆ ಮಾಮೂಲಾಗಿ ಹೋಗ್ತಿರ್ತಿದ್ವಿ, ಓಡಾಡ್ತಿರ್ತಿದ್ವಿ.
1: ಅಮರನಾಥ್ ಮತ್ತೆ ಇದು ಬೇರೆ ಬೇರೆ ಕಡೆ ಟ್ರೆಕ್ಕಿಂಗ್ ಹೋಗ್ತಾ ಇರ್ತಾರೆ, ಹಿಮಾಲಯ ಟ್ರೆಕ್ಕಿಂಗ್ ಹೋಗ್ತಾ
0: ಇರ್ತಾರೆ.
1: ಟ್ರೆಕ್ಕಿಂಗ್ ಹೋಗ್ತಾ ಇದ್ದಾಗ ಒಳ್ಳೆ ಬಿಸಿಲು ಇರುತ್ತೆ, ಅರ್ಧ ಗಂಟೆಯಲ್ಲಿ ಫುಲ್ ವಾತಾವರಣ ಚೇಂಜ್ ಆಗುತ್ತೆ.
0: ಪ್ರಕೃತಿ
1: ಮಳೆ ಹೊಡೆಯಬೇಕಂದ್ರೆ ಗುಡ್ಡಗಳು ಎಲ್ಲ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ನೋಡ್ಬಿಟ್ರೆ ಒಂಥರ ಫಿಲಮ್ ಅಲ್ಲಿ ನಿಜಾನ ಸುಳ್ಳ ಅನ್ಸಂಗ
0: ಅಲ್ವೇ. ಬಟ್ ಒಳ್ಳೆ ಅನುಭವ ಪಡ್ಕೊಂಡಿದ್ರಿ ಟ್ರೆಕ್ಕಿಂಗ್ ಅಲ್ಲಿ ಹಿಮಾಲಯ ಮೇಲೆ ಹೋದಾಗ.
1: ಅದು ಹೋಗಿ ವಾಪಸ್ ಬಂದ್ರೆ ಉದಿನ ಗಡಿ ಬೆಳಬೇಕು
0: ಖಂಡಿತ. ತಕ್ಷಣ ಬಿಸಿಲಿದ್ದು ಒಂದೇ ಸಲ ಮೋಡ ಆಗಿ ಮಳೆ ಬರುತ್ತೆ ಅನ್ನೋದು ವಾತಾವರಣ ಇದೆಯಲ್ಲ ಆ ಕ್ಷಣದಲ್ಲಿ.
1: ದಿವಸಕ್ಕೆ ಹಿಮಾಲಯದಲ್ಲಿ ಒಂದು ಎರಡು ಮೂರು ನಾಲ್ಕು ತರ ನೀವು ನೋಡ್ಬೋದು, ಕಲ್ ಕಲ್
0: ವಾತಾವರಣ ಚೇಂಜ್ ಆಗ್ಬಿಡುತ್ತೆ.
1: ಬಿಸಿಲಿರುತ್ತೆ, ಸಾಯಂಕಾಲ ಕಲರ್ ಇರುತ್ತೆ. ಯುದ್ಧಗಳನ್ನ ನೋಡೋದೇ ಒಂದು ಅನುಭವ.
0: ಪ್ರಕೃತಿ ಕೌತುಕ, ಪ್ರಕೃತಿ ವಿಸ್ಮಯ, ಬಹಳ ವಿಶೇಷ. ತಮ್ಮ ಅನುಭವಗಳು ಬಹಳ ಚೆನ್ನಾಗಿ ಹಂಚಿ.
1: ಮಳೆ ಮುಗಿದಕ್ಕೆ ಮೊನ್ನೆ ಒಂದು ಆಟಿಲ್ಲ ಗೊತ್ತಲ್ಲ, ಯಾಕಕ್ಕೆ ಮಳೆ
0: ಹೌದು ಹೌದು ಹೌದು ಹೌದು.
1: ಲೋಕ ಕಲ್ಯಾಣಕ್ಕೆ ತಾವು ಬೇಕಿಲ್ಲ ನಿಂತಾರೆ, ಬೆಂಕಿಯ ಮಳೆ ತೊರೆದು ಬಿರಿಸಿಕೊಳ್ಳಲು ಬಾರದಲ್ಲಿ.
0: ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
1: ಒಳ್ಳೆ ಕಾರ್ಯಕ್ರಮ ಮತ್ತೆ ಸರ್, ನನಗೆ ಅನುಮಾನ ಆಯ್ತು ಭಾನುವಾರ ಸೋಮಮ್ಮ ಇವತ್ತು ಜಗಳ ಮಾಡ್ತದೆ ಅನುಮಾನ ಬಂದಿದ್ದಾರೆ.
0: ಇರ್ಲಿ ಇರ್ಲಿ ಇರ್ಲಿ, ಬದಲಾವಣೆ ಜಗದ ನಿಯಮ. ಎಸ್, ಒಳ್ಳೆದಾಯ್ತು, ಒಳ್ಳೆ ವಿಷಯ ಹಂಚಿಕೊಂಡಿರೋ ಡಾಕ್ಟರ್ ವಿಜಯ್ ಕುಮಾರ್ ಅವರೇ, ನಿಮಗೆ ನಿಲಯದ ಪರವಾಗಿ ಧನ್ಯವಾದ.
1: ಧನ್ಯವಾದ.
0: ಕೇಳಿದ್ರೆ ಕರೆಗಳು ಬರ್ತಾನೆ ಇದೆ, ಸ್ವೀಕರಿಸೋಣಂತೆ. ಹಲೋ
2: ಹಲೋ,
0: ಯಾರಿದು? ನಮಸ್ತೆ, ಚಂದ್ರಿಕಾ ನೇಲ್ಗುಂಡಿಯವರು. ಹೇಗಿದೆ ನಿಮ್ ಕಡೆ ಮಳೆ?
2: ಮಳೆ
0: ವಾತಾವರಣ ಈಗ ಅನಿಸ್ತಾ ಇದೆ,
2: ವಾತಾವರಣ ಇದೆ ಇವಾಗ, ಆಷಾಢ ಅನಿಸ್ತಾ ಇದೆ, ಇವಾಗ ಮಳೆಗಾಲ ಅನಿಸ್ತಾ ಇದೆ.
0: ಹೇಳಿ ನಿಮ್ಮ ಅನುಭವದಲ್ಲಿ ಮಳೆಯ ಒಂದು ವಿಶೇಷತೆ.
2: ನಿಜವಾಗ್ಲೂ ಮಳೆ ವಿಶೇಷತೆ ಅಂದ್ರೆ, ನಾ ಚಿಕ್ಕವರಿದ್ದಾಗಿನ ಸ್ವಲ್ಪ ಹೇಳ್ಬಿಡ್ತೀನಿ ಸರ್.
0: ಹೇಳ್ಬಿಡಿ.
2: ಚಿಕ್ಕವರಿದ್ದಾಗ ಸಮಯಕ್ಕೆ ಸರಿಯಾಗಿ ಮಳೆ ಬರ್ತಾ ಇತ್ತು. ಯಾವ ಟೈಮಿಗೆ ಏನೇನಾಗ್ಬೇಕು ಸರ್, ಮೇ ಬಂತು ಅಂದ್ರೆ ಅಲ್ಲೇ ಶುರು ಅಂತಾನೆ ಮಳೆ.
0: ಹೌದು ಹೌದು ಹೌದು, ಹೌದು.
2: ನಮ್ಗೆ ಎಷ್ಟು ಖುಷಿ ಇರ್ತಿತ್ತು ಸರ್ ಅವಾಗ, ಏಪ್ರಿಲ್ ಎಕ್ಸಾಮ್ ಎಲ್ಲ ಬರೀತಾ ಇತ್ತು ಎಲ್ಲೇನೋ ಅವಾಗ ಎಕ್ಸಾಮ್ ಟೈಮ್ಗಳಲ್ಲೆಲ್ಲ ನಮ್ಗೆ ತುಂತುರು ಮಳೆ ಹನಿ. ಆಮೇಲೆ ಅದು ಮಳೆ ಬಂದ್ರೆ ಸೊಗಡು ಸರ್ ಮಣ್ಣಿಂದು ಎಷ್ಟು
0: ಮಣ್ಣೆಲ್ಲ ತಿಂತಾ ಇದ್ವಲ್ರಿ.
2: ಅಲ್ಲ ಹೆಂಗೆ ಸರ್, ಇಷ್ಟಿಷ್ಟು ಇಷ್ಟಿಷ್ಟು ಮಣ್ಣು ತಿಂತಿದ್ವಿ, ಬಾಯಿ ಮನೆಗ್ ಬಂದ ತಕ್ಷಣ ಗೊತ್ತಾಗ್ಬಿಡ್ತಿತ್ತು ಮಣ್ಣಿದೆ ಅಂದ್ರೆ ಒಡತ ಆದ್ರೂ ಬಿಡ್ತಿರ್ಲಿಲ್ಲ ಮಣ್ಣು ತಕೊಂಡು ತಿನ್ನೋದು. ಮತ್ತೆ ಮಣ್ಣಲ್ಲಿ ಆಟ ಆಡೋದು, ಹನಿ ಮಳೆ ಹನಿ ಬಂದಾಗ ಆಟ ಆಡದೆ ಒಂದ್ ಖುಷಿ ಸರ್.
0: ನಿಜ ನಿಜ ನಿಜ,
2: ಏನ್ ಖುಷಿ ಇತ್ತು.
0: ಮತ್ತೆ ಏನ್ ಚಿತ್ರ ಬಿಡಿಸ್ತಾ ಇದ್ವಿ ಕೈ ಬೆರಳಲ್ಲಿ ಮಣ್ಣಲ್ಲಿ, ಅದ್ರ ತುಂಬಾ ನೀರ್ ತುಂಬಿಕೊಂಡಾಗ ನೋಡೋದು ಕುತೂಹಲ.
2: ಇಬ್ರಿಬ್ರು ಕೈ ಹಿಡ್ಕೊಂಡು
0: ಕೆಸರಲ್ಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು,
2: ಅದು ಎಷ್ಟು ಖುಷಿ ಸಜ್ಜು ಊಟ ಆಟ ಆಡೋದು ಮಳೆ ಒಳಗೆ ಆಟ. ಮಳೆ ಬಂದು

0: ಆಮೇಲೆ ಸರ್ ಮನೆಯೊಳಗೆ ಒಡ್ತಂತ ನಾವೇನ್ ಮನೆ ಹೋಗಿ ಡ್ರೆಸ್ ಚೇಂಜ್ ಮಾಡಂಗಿತ್ತ ಅವಾಗ ನೆನ್ಕೊಳ್ಳೋದು ಮತ್ತೊಂದ್ ಫ್ರೆಂಡ್ ಮನೆಗೆ ಆಮೂಲೆ
1: ಬಟ್ ಯಾವ ಕಾಯಿಲೆನು ಬರ್ತಿರ್ಲಿಲ್ಲ ಅವಾಗ ಇನ್ನೂ ಗಟ್ಟಿಯಾಗಿದ್ದಿ
0: ಅಲ್ವಾ ಏನ್ ಗಟ್ಟಿ ಸರ್ ಅವಾಗ ಈಗ ಏನ್ ಸರ್ ಈಗ ಒಂಚೂರು ಮಳೆ ಬಂದ್ರೆ ತಲೆ ಮೇಲೆ ನೀರ್ ಬಿದ್ರೆ ಶೀತ ಎಲ್ಲಿತ್ತು ಸರ್ ನಮಗೆ ಶೀತ ವರ್ಷ ತುಂಬಿದ್ರು ನಾವಂತೂ ಹಾಸ್ಪಿಟ್ಲಿಗೆ ಹೋಗಿಲ್ಲ ಸರ್
1: ಸೂರ್ಯ ನೀರ್ ಇಟ್ಕೊಂಡು ಕುಡಿತಿದ್ವಿ ಅಲ್ರಿ
0: ನೀರಲ್ಲಿ ಉಳ್ಳಿಕಾಳು ಬೇಯಿಸ್ಬೇಕು ಅಂತ ಪಂಚಮಿ ಒಳಗೆ ಸೂರ್ ನೀರು ಸೋಸ್ಕೊಂಡು ಅದ್ರಲ್ಲಿ ಉಳ್ಳಿಕಾಳು ಬೇಯಿಸ್ತಾ ಇದ್ರು ಅಮ್ಮರು ಮತ್ತೆ ತಲೆ ಸ್ನಾನ ಅದ್ರಲ್ಲೇ ಮಾಡ್ತಿದ್ವಿ ಸರ್ ಸ್ನಾನ ಇಲ್ಲ ಏನ್ ಸರ್ ಅವಾಗ ಅಂದ್ರೆ ಜನನು ಹಂಗೆ ಇದ್ರು ನಮಗೆ ಸರ್ ಸಕಾಲು ಎಲ್ಲದು ಕರೆಕ್ಟ್ ಆಗಿ ಆಗ್ತಾ ಇತ್ತು ಮಳೆಗಾಲ ಯಾವ್ಯಾವ ಟೈಮಿಗೆ ಮಳೆ ಬರಬೇಕೋ ಆರಿದ್ರ ಮಳೆಗಳು ಏನಂತಾರೆ ಪ್ರತಿಯೊಂದು ಮಳೆಗಳ ಹೆಸರುಗಳೇನಿದ್ರು ಆಶ್ಲೇಷ ಮಳೆಗಳು ಉತ್ತರ ಮಳೆ ಬಂತು ಅಂದ್ರೆ ಸರ್ ಅವಾಗೆ ನಮ್ಗೆ ಈ ಎಲ್ಲ ಏನು ಅಡಕೆ ಗಿಡ ಹಾಕಕ್ಕೆ ಅದಕ್ಕೆಲ್ಲ ಒಳ್ಳೊಳ್ಳೆ ಇಂಥ ಮಳೆ
1: ನಿಜ ನಿಜ ನಿಜ ಮಳೆಗಾಲ ಶುರುವಾಗ್ತಿದೆ ಅಂತ ಅಂದ್ಕೂಡ್ಲೇನೆ ಕಟ್ಟಿಗೆಯಿಂದ ಹಿಡಿದು ಮನೆ ಬೇಕಾದಂತ ಅಗತ್ಯ ವಸ್ತುಗಳಿಂದ ಹಿಡಿದು ಜಮೀನಿ ಗೊಬ್ಬರ ಹೊಡೆಯೋದ್ರಿಂದ ಎತ್ತು ಗಾಡಿ ಮೂಲಕ ಹೊಡಿತಿದ್ರು ಅವಾಗ ಗುಡ್ಲು ಕಡ್ತಾ ಇದ್ರು ಮಳೆ ಶುರು ಆಗ್ತಿದಂಗೆ ನಾವು ಅಕಸ್ಮಾತ್ ಮಳೆ ಬಂದ್ರು ನಾ ಗುಡ್ಲು ಹಾಕೊಂಡೆ ಹೋಗ್ತಿದ್ವಿ ಇಲ್ಲ ನೆನ್ಕೊಂಡೆ ಹೋಗು ಕಟ್ಟಿಗೆ ಸರಿ ಅಂತದ್ದು ಜೋಡಿಸುವಂತ ಕೆಲಸ ಮಾಡ್ತಾ ಇದ್ರು ಸೊ ಆ ಅನುಭವ ಹಂಚಿಕೊಳ್ರಿ
0: ಇನ್ನೊಂದ್ ಅನುಭವ ಖುಷಿ ಅಂದ್ರೆ ಅದು ಖುಷಿ ಅಂತ ಹೇಳ್ಬೇಕು ಒಂದ್ ಕಡೆ ಬೇಸರ ಭತ್ತ ಒಣಾಕಿದ್ರು ಸರ್ ಮನೇಲಿ ಇನ್ನೇನ್ ಇನ್ನೊಂದು ಟಾರ್ಪಲ್ ತೆಗಿಬೇಕಿತ್ತು ಅಷ್ಟ್ರಲ್ಲಿ ಮಳೆ ಬಂದ್ಬಿಟ್ಟು ಕೊಚ್ಕೊಂಡು
1: ಹೋಗ್ಬಿಡ್ತು ಮಳೆಕೆ ಬರೋದು ಉಪಯೋಗ ಬರ್ತಿರ್ಲಿಲ್ಲ ಅಂದ್ರೆ ಒಂಥರ ಸಮಯ ಸಂದರ್ಭ ಕರೆಕ್ಟ್ ಕೆಲಸಗಳು ನಡೀಲಿಲ್ಲ ಅಂದ್ರೆ
0: ಇವಾಗ ಸರ್ ರಸ್ತೆ ಡಾಂಬರೀಕರಣಗಳು ಎಲ್ಲಾ ಕಡೆ ಕೊಳವೆ ಬಾವಿಗಳು ಎಷ್ಟು ಸರ್ ಈಗ ಹೊಲದಲ್ಲಿ ಹತ್ತತ್ತು ಕೊಳವೆಗಳು
1: ಸೊ ನಾವ್ ಹೆಂಗ್ ನಡ್ಕೊಂತೀವ ಹಂಗ ಮಳೆಗಾಲ ಆಗೈತಿ ಈಗ
0: ಮನುಷ್ಯನ ತೊಕ್ಕ ಹಡಗ್ಸಕ್ಕೆ ನಿಜವಾಗ್ಲೂ ಸರ್ ಇಷ್ಟ ಆದ್ರೂ ನಾವು ಬಿಟ್ಟಿಲ್ಲ ಅಮ್ಮು ಅಹಂಕಾರ ಅಮ್ಮು ಬಿಮ್ಮು ಅಂತಾರಲ್ಲ ಇದನ್ನೆಲ್ಲ ನಾವ್ ಇನ್ನು ಬಿಟ್ಟಿಲ್ಲ
1: ಖಂಡಿತ ನಿಜ ನಿಜ
0: ನಾವ್ ಹೆಂಗಿರ್ತೀವೋ ಅದ್ರ ಮೇಲೆ
1: ಎಸ್ ಎಸ್ ಎಸ್ ಎಸ್ ಮೇಡಮ್ ಧನ್ಯವಾದ ತಮ್ಮ ಅನುಭವಕ್ಕೆ ಖಂಡಿತ ಧನ್ಯವಾದ ಧನ್ಯವಾದ ತಮ್ಮ ಕರೆಗೆ ಕೇಳಿದ್ರೆ ಕರೆಗಳು ಸಾಕಷ್ಟು ಬರ್ತಾನೆ ಇದೆ ಹಲೋ ಆಕಾಶವಾಣಿ
2: ಹಲೋ ಸರ್ ನಮಸ್ತೆ ನಾನು ಮಂಜುನಾಥ ಲಕ್ಷ್ಮೀಶರ ಜನಪ್ಪ
1: ಹೇಳಿ ಮಂಜುನಾಥ್ ಅವರೇ
2: ಮಳೆ ವಿಷಯ ಕೊಟ್ಟಿದ್ದೀರಾ ಹಿಂದೆ ತುಂಬಾ ಮಳೆ ಆಗ್ತಿತ್ತು ಯಾಕೆಂದ್ರೆ ಒಳ್ಳೊಳ್ಳೆ ಜನಗಳಿದ್ರು ಅವಾಗ ತುಂಬಾ ಒಳ್ಳೆ ಜನ ಇದ್ರು ಒಳ್ಳೆ ಮಳೆ ಆಗ್ತಿತ್ತು ಎರಡು ಬೆಳೆ ತೃಪ್ತಿಯಾಗಿ ಬೆಳೀತಿದ್ರು ಅವಾಗ
1: ಎರಡು ಬೆಳೆನೂ ಚೆನ್ನಾಗಿರ್ತಿತ್ತು
2: ಒಂದು ಬೆಳೆ ಬೆಳೆಯಕ್ಕೂ ಕಷ್ಟ ಆಗುತ್ತೆ
1: ಕಷ್ಟ ಆಗ್ತಾ ಇದೆ
2: ಜನಗಳಿಗೆ ಯಾವ ತರ
1: ಭತ್ತ ಬೆಳೆಯೋರೇ ಇಲ್ಲಲ್ರಿ ಒಂದು ಬೆಳೆ ಬೆಳೆಯೋರು ಕಷ್ಟ ಆಗ್ಬಿಟ್ಟಿದೆ ಈಗ
2: ಹೌದು ಸರ್ ಹೌದು ನಾನು ಶಾಪ್ ಅಲ್ಲಿ ಮನೆ ಮಾಡ್ಕೊಂಡಿದ್ದೆ ಉಂಟೆ ಹಿಂದೆ ಸುಮಾರು ಒಂದು 30 ವರ್ಷದ ಹಿಂದೆ ಎಲ್ಲ ಸಣ್ಣ ಸಣ್ಣವರು ಅವಾಗ ಅಂಗಡಿ ಪೂರ್ತಿ ಸ್ಟೋರ್ ಇತ್ತು ತಂದು ಹಾಕಿದೆ ಅಂಗಡಿಗೆ ಎಲ್ಲ ಕಡೆ ಸ್ಟ್ರಾಚ್ ಆಗೈತಿ ಬಟ್ಟೆ ಮನೆ ಕಡೆ ಸ್ವಲ್ಪ ಕಡಿಮೆ ಆಯ್ತು ಇಲ್ಲಿ ಬಿಡು ಬಟ್ಟೆ ಮನೆ ಜಾಗ ಅಲ್ಲ ಅನ್ಕೊಂಡು ನಾನು ಸುಮ್ಮನೆ ಆದೆ ಅದು ಏನಾಗದು ಈ ಮಕ್ಕಳು ಸ್ನಾನ ಕರ್ಕೊಂಡು ಹೋದಾಗ ಸುತ್ತಿತ್ತು ಅದು ನಾವೆಂಗ ಅಡ್ಜಸ್ಟ್ ಮಾಡ್ತಿದ್ವಿ ಈ ಮಕ್ಕಳು ಸ್ನಾನಕ್ಕೆ ಹೋಗಕ್ಕೆ ಹಿಂಸೆ ಮಾಡೋರು ಸರಿ ಅನ್ಕೊಂಡು ಒಂದ್ಸರಿ ಹತ್ತು ಆಕಣ ಅಂತ ಹೋದೆ ಮೇಲಿಂದ ಸೀರೆ ಕೆಳಗೆ ಬಟ್ಟೆ ಬಟ್ಟೆ ಮನೆಗೆ ಬಿದ್ದೆ
1: ಸಣ್ಣ ಜಾಗ ಇರ್ಲಿ ಬಿಡು ಹೋಗ್ಲಿ ಅಂತ ಬಿಟ್ಟಿದ ಜಾಗ ನಿಮ್ಮನ್ನೇ ಕೆಳಗೆ ಬಿಡುತ್ತೆ
2: ಬಟ್ಟೆ ಕಟ್ಟೆ ಹೊಡೆದು ಬೆನ್ನಿಗೆ ಇಷ್ಟು ದಪ್ಪ ಮುಳ್ಳೆ ಆಗಿತ್ತು ಸರ್ ನೋವು ತುಂಬಾ ದಿನ ನಾನು ಇದ್ ಮಾಡ್ತೇನೆ
1: ಅಲ್ಲ ಮೇಲಿಂದ ಬಿದ್ದಿದ್ದೀರಿ ನೋವು ಪುಣ್ಯ ಇಷ್ಟಲ್ಲಿ ಮುಗಿದಿದೆ ನಿಮಗೆ
2: ಹೌದು ಸರ್ ಬಹಳ ದಿವಸ ನೋವಿತ್ತು ಆದ್ರೆ ಆ ಖುಷಿಯಲ್ಲಿ ಜೀವನ ಮಾಡಿದ್ವಲ್ಲ ಅದು ತುಂಬಾ
1: ನಿಜ ನಿಜ ನಿಜ ನಿಜ ನಿಜ
2: ಸಣ್ಣ ಮಕ್ಕಳ ಜೊತೆ ಮನೆಯಲ್ಲಿ ಜೀವನ ಮಾಡಿದ್ವಲ್ಲ ಅದು ತುಂಬಾ ಮನಸ್ಸಿಗೆ
1: ಖಂಡಿತ ಖಂಡಿತ ಒಳ್ಳೆ ಅನುಭವನ ಮಳೆ ಅನುಭವನ ಮಳೆಗಾಲದ ಅನುಭವನ ಹಂಚಿಕೊಂಡ್ರಿ ಮಂಜುನಾಥ್ ಅವರೇ ನಿಮಗೆ ಧನ್ಯವಾದ
2: ಧನ್ಯವಾದ
1: ಕರೆ ಬರ್ತಾ ಇದೆ ಹಲೋ ಆಕಾಶವಾಣಿ
3: ನಮಸ್ಕಾರ
1: ಮುರಳೀಧರ ಶಿವಮೊಗ್ಗದಿಂದ ಹೇಳಿ ಸರ್
3: ಸರ್ ಎಲ್ಲಾರು ಒಂದು ಅನುಭವ ಅನ್ಕೊಂತೀರಿ ನಮಗೆ ಹನ್ನೆರಡು ಬದ ಕಡೆ ಗದ್ದೆ ಕರ್ಕೊಂಡು ಹೋಗೋರು
1: ಭತ್ತ ನಾಟಿ ಮಾಡ್ಬೇಕಾದ್ರೆ ಬದ ಕಡಿತಾರಲ್ವೇ
3: ಬದ ಕಡೆ ಅದು ಯಾವ್ದು ಒಣಚಿಲ್ ಕೊಪ್ಪೆ ಹಾಕ್ತಾರೋ ಸಿಕ್ಕಿದ್ದಿಲ್ಲ
1: ಅವ ಸರಿಯಾಗ್ಬಿಡೋದಲ್ಲಿ ಅಂತ ನೋಡ್ರಿ. ಕೆಲವು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಿರ ಪ್ರಕೃತಿ, ಮಳೆ ಅಲ್ಲೇ ಕೊಡುತ್ತೆ ಅಲ್ಲೇ ಪರಿಹಾರನೂ ಐತಿ. ಸ್ವಲ್ಪ

0: ओके
1: धन्यवाद
0: ನೋಡ್ರಿ. ಹ್ಞೂ, ಮಳೆ ಶುರು ಆಯ್ತು ಅಂದ್ಕೊಳ್ಳೆ ಜಿಟಿ ಜಿಟಿ ಮಳೆ, ಮೀನುಗಳೆಲ್ಲ ಕರೆಕ್ಟ್ ಗದ್ದೆ ಸೈಡಲ್ಲೆಲ್ಲ ಹಾರ್ತಿರ್ತವೆ, ಇಲ್ಲಿದ್ದವೆಲ್ಲ ಬಂದ್ಬಿಡ್ತವೆ, ಅಲ್ಲೇ ಚಿಕಿತ್ಸೆ ಕೊಡ್ತಂಗೆ ಆಗೈತಿ ಮುರಳಿದವ್ರಿಗೆ. ಹ್ಞೂ, ಎಸ್, ಮುಂದಿನ ಕರೆ. ಹಲೋ, ಇಲ್ಲ ಇಲ್ಲ ಇಲ್ಲ, ಕಣ್ಣಾರೆ ನೋಡಿದೀವಿ ನಾವು, ಅನುಭವ ಇದೆ. ರಾಜು ಶಂಕರ್ ಘಟ್ಟ ಹೇಳಿ ಸರ್.
2: ಸರ್, ನನಗೆ ಒಂದೇ ಒಂದು ಕೆಟ್ಟ ಅನುಭವ ಆಗಿದೆ ಅಂದ್ರೆ, ಮಳೆಯಲ್ಲಿ ಈಗ 93ರಲ್ಲಿ ನಮ್ಮ ದೊಡ್ಡಪ್ಪ ಅವರು ಸಿಡಿಲು ಹೊಡ್ತಿದ್ರು,
0: ಮಳೆಗಾಲ ಶುರು ಆಗ್ತಿದ್ದಂಗೆ ಗುಡುಗು ಸಿಡಿಲು ಹೋಗಿ ಜಾಸ್ತಿ ಇರ್ತಿತ್ತಂತ. ಹೌದು,
2: ಬೆಂಡಕದ್ದೆಯಿಂದ ಒಳಗಡೆ ಹಳಸುವಾಗ ಅಂತೇಳಿ ಅವರು ಮನೆ ಇರೋದು. ರಾತ್ರಿ ದನ ಎತ್ತುಗಳು ಬರ್ಲಿಲ್ಲ ಅಂದ್ರೆ ಎತ್ತುಗಳು ಹೆಂಗೆ ಇರ್ತಾ ಇದ್ರು ಅವರು, ಅವ್ರು ಎಲ್ಲಿ ಅದು ಒಂದು ಹೋಗ್ತಾ ಇದಾರೆ ಅಂದ್ರೆ ಅವ್ರು ವಾಸನೆ ಹೋಗುವ ಜೊತೆಲಿ ಅಂತ ಕನ ಸಾಕ್ತಾ ಇದ್ರು. ಅಂತ ಎತ್ತುಗಳು ಬಂದಿಲ್ಲ ಅಂತೇಳಿ ರಾತ್ರಿ 9 ಗಂಟೆಗೆ ಮನೆಯಿಂದ ಹೊರಟಿದ್ದಾರೆ. ಮನೆಯಲ್ಲಿ ನಮ್ ದೊಡ್ಡಮ್ಮ ಬೇಡ ಅಂದ್ರೆ ಅವ್ರು ಇಲ್ಲ, ಎತ್ತುಗಳು ಬಂದಿಲ್ಲ, ಮಳೆ ಜೋರು ಬರ್ತಾ ಇದೆ ಅಂತೇಳಿ ಕರೆಕ್ಟ್ ಹುಡ್ಕೊಂಡು ಹೋಗದೆ ಗದ್ದೆ ಇದ್ರಲ್ಲಿ ಎತ್ತುಗಳು ಕಾಣಲಿಲ್ಲ. ಆವಾಗ ಏನಾಗಿದ್ ಇದ್ದಕ್ಕಿದ್ದಂಗೆ ಸಿಡ್ಲು ಹೊಡೆದು ಗದ್ದೆ ಒಳಗಡೆನೆ ನಾಟಿ ಆಗಿತ್ತು, ಇನ್ನು ಆ ಟೈಮ್ನಲ್ಲಿ ಸಿಡ್ಲು ಹೊಡೆದು ಸತ್ತು ಬಿದ್ದು ಬಿಟ್ಟಿದ್ದಾರೆ
0: ದುರಂತ ನೋಡ್ರಿ.
2: ಆ ಟೈಮ್ನಲ್ಲಿ ಎತ್ತುಗಳು ಮೇಲ್ಗಡೆ ಇದ್ದವು, ಅವರು ಸತ್ತಿದ್ದನ್ನು ನೋಡಿ ಮನೆಗೆ ಬಂದು ಬಾಕಲು ತೆರೆದು ಮನೆಯಿಂದ ಕರ್ಕೊಂಡು ಹೋಗಿದ್ದಾರೆ.
0: ನೋಡ್ರಿ
2: ನೋಡಿ ಎಂತ ಮೂಗು ಪ್ರಾಣಿ ಇಲ್ಲಿ ಬಂತೀವಿ ಸರ್,
0: ಅವ್ರಿಗೆ
2: ಸೂಕ್ಷ್ಮತೆ ನಮಗಿಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿ ನೋಡಿದಾಗ ನಮ್ಮ ದೊಡ್ಡಪ್ಪ ಅವರು ಸಿಡ್ಲು ಹೊಡೆದು ಸತ್ತು ಬಿದ್ದಿದ್ದಾರೆ.
0: ಪ್ರಕೃತಿ
2: ದುರ್ಘಟನೆ ಅದು ಬಿಟ್ರೆ ಮಳೆಗಾಲ ಯಾವತ್ತು ನಮಗೆ ಬೇಕೇ ಬೇಕು ಸರ್, ಯಾಕೆಂದ್ರೆ ಪ್ರಕೃತಿ ನಮಗೆ ಎಲ್ಲಾದ್ರೂ ಕೊಡ್ತಾನೆ ಇದೆ, ನಮ್ಮ ನಾವು ಜೀವನ ಸಾಕ ಸಾಧ್ಯತೆ ಇರುತ್ತೆ. ಆದ್ರೆ ಕೆಲವು ಕಡೆ ಪ್ರಕೃತಿ ವಿಕೋಪವಾಗಿ ಹಾಳಾದಾಗ ಅದರಂತೂ ಬೇಸರ ಯಾವುದೂ ಇಲ್ಲ. ಈಗ ಕೆಲವು ಕಡೆ ಈಗ ನೋಡಿ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಲೆನಾಡು ಪ್ರದೇಶ ಬಿಟ್ರೆ ನಿಮ್ಗೆಲ್ಲಾದ್ರೂ ಒಂಥರ ಸುರಕ್ಷಿತವಾಗಿ ಇದೆ. ಬೇರೆ ಕಡೆ ನೋಡಿದ್ರೆ ಆಗ ಆಗುವ ಅನಾಹುತಗಳು ನೋಡಿದ್ರೆ ಒಂದೊಂದು ಸರಿ ಭಾರಿ ಬೇಜಾರಾಗುತ್ತೆ, ಚೆನ್ನಾಗಿ ನೀರು
0: ಬಂದಂಗಾಗುತ್ತೆ,
2: ಬೆಳೆದಿದ ಬೆಳೆಗಳು ಹಾನಿ ಆಗ್ತವೆ, ಮನೆಗಳು ಏನೇನೋ ಅನಾಹುತಗಳು ಆಗ್ತಿರ್ತವೆ. ಹಾಗೆ ಮಳೆ ಅನ್ನೋದು ಭಾರಿ ಒಂದು ಲೆಕ್ಕದಲ್ಲಿ ನಮಗೆ ಬೇಕು ಅಂದ್ರೆ ಇನ್ನೊಂದು ಲೆಕ್ಕದಲ್ಲಿ ಅನಾಹುತ ಆಗೋದ್ರೆ ಬೇಸರ ಆಗುತ್ತೆ. ನಾವು ಮಳೆಗಾಲದಲ್ಲಿ ಸರ್ ಶಾಲೆಯಿಂದ ನಮ್ಮಿಂದ 1 ಕಿಲೋಮೀಟರ್ ದೂರ ನಾವು ನಮ್ಮ ತಮ್ಮ ಅಣ್ಣ ಅವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಒಂದೊಂದ್ಸರಿ ನಮ್ಮ ಶಾಲೆ ಮುಂದೆ ಪಾಚಿ ಕಟ್ಟಿ ಇದ್ದಾಗ ಪಾಚಿ ಮೇಲೆ ಬಿದ್ದಿದ್ದು
0: ಕಾಲು ಜಾರು ಹೊಡೋದು, ನೀರು ಬಿದ್ದು ಬಿದ್ದು. ಹೌದು,
2: ಆಮೇಲೆ ಅದಾದ ನಂತರ ಟೈಲರಿಂಗ್ ಹೋಗ್ತಾ ಇದ್ದೆ ಸರ್ ಇಲ್ಲಿಂದ 1.5 ಕಿಲೋಮೀಟರ್. ಈ ಮಳೆಗಾಲದಲ್ಲಿ ಆವಾಗಿಂದ ಮಳೆಯಲ್ಲಿ ಮಳೆಯಲ್ಲಿ 1% ಮಳೆ ಇಲ್ಲ, ಈಗ ಯಾವ್ದೋ ಒಂದ್ ಮಳೆ ಒಂದ್ ಎರಡು ಮಳೆ ಪ್ರತಿ ಒಂದ್ ಮಳೆನು ಬರೋದು.
0: ಹೌದು
2: ಅಂದ್ರೆ ಆ ಮಳೆಗಳು ಆರ್ಭಟ ಮುಗಿದಿರ್ತಿತ್ತು, ನಾನು ಆ ಮಳೆಯಲ್ಲಿ ಬರುವಾಗ ಆ ಮಿಂಚು ಗುರಿಗೆ ಹೆದರ್ತಿದ್ದೆ ಸರ್, ಅಂತ ಒಂದ್ ಪರಿಸ್ಥಿತಿ ಇತ್ತು. ಆಮೇಲೆ ನಮ್ಮನೆ ಜಾನುವಾರುಗಳು ಕಟ್ಟಿದ್ದು, ಆ ಜಾನುವಾರುಗಳು ಆ ಹೋದ ಸಿಡಿಲು ಗುಡ್ಲಿಗೆ ಗುರುಗಿಗೆ ಕೂಗಾಡ್ತಿರುವಾಗ ನಮ್ಮ ತಂದೆಯವರು ನಮ್ಮನ್ನು ಮತ್ತೆ ಎತ್ತುಕೊಂಡು ಆ ಒಂದು ಬಿಡ್ಡೆ ಹಾಕೊಂಡು ಆ ಕೂಗೋರು, ಅಂದ್ರೆ ಆ ಮನೆ ದೇವ್ರನ್ನ ನೆನೆಸ್ಕೊಳ್ಳೋರು.
0: ನೋಡಿ ನೋಡಿ
2: ಅಂತ ಒಂದು ಪರಿಸ್ಥಿತಿ ಯಾವಾಗಿತ್ತು, ಆ
0: ಬಾಂಧವ್ಯವನ್ನು ಗಟ್ಟಿ ಮಾಡ್ತಾ ಇತ್ರಿ ಮಳೆಗಳು. ಅವಾಗ
2: ಸಂದರ್ಭಗಳು ಹೆಂಗಿತ್ತು, ಈಗ ಮಳೆ ಬರ್ತಾ ಬರುತ್ತೆ ಹೋಗಿ ಹೊರಗಡೆ ಹೋಗ್ಬಿಟ್ಟಿ ನಮ್ಗೆ ಸಂದರ್ಭ ಇತ್ತು, ಈಗ ಹಂಗಲ್ಲ, ಮಳೆ ಬರಲ್ಲ ಅನ್ಕೊಂಡು ಹೊರಗಡೆ ಹೋದ್ರೆ ಮಳೆ ಬರುತ್ತೆ, ಮಳೆ ಬರುತ್ತೆ ಅಂತ ಮನೆಯಲ್ಲಿ ಇದ್ರೆ ಮಳೆ ಬರಲ್ಲ. ಆದ್ರೆ ಈಗಿನ ಪರಿಸ್ಥಿತಿ ಈ ಸರಿ ಮಳೆ ಆದಷ್ಟು ಕಮ್ಮಿನೇ ಇದೆ ಅಂತ ಹೇಳ್ತಿದ್ದಾರೆ ಸರ್. ನಮ್ಮಲ್ಲಿ ಹೋದ ಸರಿ ಈ ಟೈಮಲ್ಲಿ 186 ಅಡಿ ಆಗಿ ಡ್ಯಾಮ್ ನೀರು ಎತ್ತಿದ್ರು, ಈ ಸರಿ ಖಾಲಿ 149.9.
0: ನಾವು ಕೂಡ ನೀರನ್ನ ಹಿತಮಿತವಾಗಿ ಬಳಸೋಣ, ಸೂರ್ ನೀರನ್ನು ಬಳಸ್ಕೊಳ್ಳೋದ್ ಜೊತೆಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ.
2: ಬೆಳೆಗೆ ನೀರಿಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ.
0: ವರ್ಷ ಅದ್ರ ಪರಿಣಾಮ ಮುಂದಿನ ವರ್ಷ ತುಂಬಾ ಅನುಭವಿಸ್ತೀವಿ, ಮಳೆ ಹೀಗೆ ಆದ್ರೆ ಬರದೇ ಇದ್ರೆ ಬಹಳ ಅನುಭವಿಸ್ತೇವೆ. ಸೊ ಒಟ್ಟಿನಲ್ಲಿ ಪ್ರಕೃತಿ ಮುನಿಬಾರದು, ನಾವು ಕೂಡ ಪ್ರಕೃತಿ ಪರವಾಗಿ ಒಳ್ಳೆ ವಿಚಾರ ಹಂಚ್ಕೊಂಡ್ರಿ ರಾಜಶಂಕರ್ ಅವರೇ, ನಿಮಗೆ ಧನ್ಯವಾದ. ಕರೆಗಳು ಬರ್ತಾ ಇದೆ, ಕರೆಗಳನ್ನ ಸ್ವೀಕರಿಸೋಣ. ಹಾಗೆ ಗಮನಿಸಿ, 11 ಗಂಟೆಗೆ ಭಾವಗೀತೆಗಳನ್ನ ಕೇಳಬಹುದು, 11:30 ಸೇವಾ ಮಾಹಿತಿ, 11:45 ಹೊಸನಾರ ತಾಲೂಕು ಬಟ್ಟೆ ಮಲಪದ ಆಂಜನೇಯ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರಿ ಪದಗಳನ್ನು ಕೇಳುವಿರಿ. ಇನ್ನೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ
3: ಹಲೋ
0: ಹಲೋ, ಯಾರಿದು?
3: ನಮಸ್ತೆ ಸರ್, ಭದ್ರಾವತಿಯಿಂದ ರಲ್ಲಿ ಲತಾ ಜಗದೀಶ್.
0: ಲತಾ ಜಗದೀಶ್ ಅವರು
3: ಕೊನೆ ಕಾಲ್ ಸರ್, ಇದು

0: ನಿ ಈಗ
1: ಅಂದ್ರೆ
0: ಈಗ ನೀವು ಕೊನೆ ಕಾಲು ಅಂತ ಹೇಳ್ಬಿಟ್ರಲ್ಲ ನನಗೆ ಸಿಗುತ್ತೆ ಇಲ್ಲ ಅಂತ ಡೌಟ್ ಇತ್ತು.
1: ಕೊನೆ ಕಾಲನ್ನ ಅಲ್ಲ ಕಾಲ್ ಬರ್ತಿದೆ ಅಂದೆ. ಇರ್ಲಿ ಹೇಳಿ ತಮ್ಮ ಅನುಭವ ಹೇಳಿ.
0: ಸರ್ ನಾವು ಭದ್ರಾವತಿಯಿಂದ, ನಮ್ಮ ತಾಯಿ ಮನೆ ಕಲ್ಲಳ್ಳಿ. ಕಲ್ಲಳ್ಳಿಯಿಂದ ಭದ್ರಾವತಿಗೆ ನಡ್ಕೊಂಡ್ ಬರ್ತಾ ಇದ್ವಿ ಶಾಲೆಗೆ. ಅವಾಗೆಲ್ಲ ಕವರ್ ಇರೋವಲ್ಲ ಸರ್, ಕಲರ್ ಕವರ್ಗಳು ತಲೆ ಮೇಲೆ ಹಾಕೊಂತಿದ್ವಲ್ಲ ಮಳೆ ಬಂದ್ರೆ.
1: ಹೌದು
0: ಸರ್, ಕವರ್ ಹಾಕೊಂಡ್ ರೋಡ್ ಅಲ್ಲಿ ಹೋಗ್ತಾ ಇದ್ರೆ ನಾವೇ ಒಂದ್ ಕಡೆ, ನಮ್ ಕವರೇ ಒಂದ್ ಕಡೆ, ಕವರ್ ಅವ ಬುರ್ರನ್ನಾಗ ಆರೋಗ್ಯ
1: ಗಾಳಿಗೆ.
0: ಸರ್ ಹೆಂಗೂ ಕವರ್ ಸಿಕ್ತಿರ್ಲಿಲ್ಲ. ಮನೆಗ್ ಹೋಗೋದ್ರಾಗ ಫುಲ್ ನೆನ್ಕೊಂಡ್ ಹೋಗ್ತಿದ್ವಿ. ಸರ್ ಈಗ ಒಬ್ರು ಹೇಳಿದ್ರಲ್ಲ ಚಂದ್ರಕಾಂತ್ ನೀರ್ಲಿ ಉಂಡಿ, ನಾವು ಹುರುಳಿ ಕಾಳು ಬೇಯಿಸ್ತಿದ್ವಿ ಸಾಂಬಾರಿಗೆ ಮಳೆ ನೀರಲ್ಲಿ ಅಂತ. ಸರ್ ನಾವೇನ್ ಮಾಡ್ತಿದ್ವಿ ಗೊತ್ತಾ, ಮಳೆ ನೀರಲ್ಲಿ ತಲೆ ಸ್ನಾನ ಮಾಡ್ತಿದ್ವಿ ಸರ್, ತಲೆ ಶೈನಿಂಗ್ ಬರ್ಲಿ ಅಂತ.
1: ಪ್ರಕೃತಿ ದತ್ತವಾಗಿತ್ತು, ಯಾವ ಕೆಮಿಕಲ್ ಇಲ್ಲ, ಯಾವ ಫ್ರೆಶ್ ನೀರ್
0: ಏನು ಇಲ್ಲ ಸರ್. ಅವ್ರು ಹೇಳಿದ್ರು ಹುರುಳಿ ಕಾಳು ಬೇಯಿಸ್ತಿದ್ವಿ ಅಂತ, ನಾವು ಹುರುಳಿ ಕಾಳು ಬೇಯಿಸ್ತಿರ್ಲಿಲ್ಲ, ತಲೆ ಸ್ನಾನಕ್ಕಾಗಿ ಸ್ಪೆಷಲ್ ನೀರ್
1: ಹಿಡ್ಕೊಂತಿದ್ವಿ. ಎಸ್ ಎಸ್, ಒಳ್ಳೆ ವಿಚಾರ ಅಲ್ರಿ. ಆರೋಗ್ಯವಾಗಿರ್ತಿತ್ತು ಅವಾಗೆಲ್ಲ, ಈಗಿನ ತರ ಸೋಪ್ ಗೀಪ್ ಇರ್ಲಿಲ್ಲ, ಅಂಟೊಳಕಾಯೋ ಅಥವಾ ಬೇರೆ ಬೇರೆದೆಲ್ಲ ಬಳಸ್ತಾ ಇದ್ರು.
0: ಅವಾಗೆಲ್ಲ ಬಟ್ಟೆ ಸಾಬೂನು ಸರ್, ಮೈಸೂರು ಬಾರು, ಆ ಬಟ್ಟೆ ಸೊಪ್ಪು, ಇವಾಗೆಲ್ಲ ಎಂತ ಶಾಂಪೂ ಎಲ್ಲ
1: ಇರ್ಲಿ ಏನಿದ್ರು. ಒಳ್ಳೆ ವಿಚಾರ ಹಂಚ್ಕೊಂಡ್ರಿ, ತಮಗೂ ಧನ್ಯವಾದ.
0: ನಮಸ್ತೆ,
1: ಒಳ್ಳೇದಾಯ್ತು ನೋಡ್ರಿ. ಎಂತೆಂತ ಘಟನೆಗಳು, ಮರೆಯಲಾಗದಂತ ಕ್ಷಣಗಳು ಮಳೆಗಾಲದಲ್ಲಿ ಸಿಕ್ಕಿದೆ ನಮ್ಗೆ ಕೇಳಿದ್ರಿಗೆ. ಬಹುಶಃ ಎಲ್ಲರ ಜೀವನದಲ್ಲೂ ಇದು ಅನುಭವಕ್ಕೊಂದಲ್ಲ ಒಂದು ಬಂದಿರುತ್ತೆ ಘಟನೆಗಳು. ಮತ್ತೊಂದು ಕರೆ. ಹಲೋ ಆಕಾಶವಾಣಿ.
2: ಹಲೋ ನಮಸ್ತೆ ಸರ್.
1: ನಮಸ್ತೆ, ಯಾರಿದು?
2: ಮೋಹನ್ ರಾವ್, ಚನ್ನಲ್ ರೋಡ್ ಇಂದ.
1: ಹೇಳಿ ಮೋಹನ್ ರಾವ್.
2: ಮಳೆ ಮಳೆ ನಾವು ರಜೆಯಲ್ಲಿದ್ದಾಗ ಬೋರ್ ನೀರು ಇತ್ತು ಸರ್, ಬೋರ್ ನೀರು. ನೀರು ಬರೋದು ಕಡಿಮೆ ಆಗ್ತಿತ್ತು, ನಾವು ಮಳೆ ಬರೋದನ್ನೇ ಕಾಯ್ತಾ ಇದ್ವಿ. ಮಳೆ ನೀರೆಲ್ಲ ಸ್ಟೋರ್ ಮಾಡಿ ಅದರಲ್ಲೇ ಬಟ್ಟೆ ಒಗೆಯೋದೆಲ್ಲ ಕ್ಲೀನ್ ಮಾಡ್ತಿದ್ರು, ಕ್ಲೀನಿಟ್ಟಾರ ಅದನ್ನ ನಾವು ಇದ್ ಮಾಡ್ತಿದ್ವಿ ಸರ್. ಮಳೆ ಭಯಂಕರ ಮಳೆ ಬರ್ತಿತ್ತು ಅವಾಗೆಲ್ಲ,
1: ಬಹಳ ಒಳ್ಳೆ ಅನುಭವ ಹಂಚ್ಕೊಂಡ್ರಿ. ನಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಪೋಲ್ ಮಾಡ್ತೀವಿ, ಅದನ್ನ ನಿಲ್ಲಿಸ್ಬೇಕು ಅನ್ನೋದು ಅಲ್ವೇ. ಸಿಗ್ತಾವ್ರಿ, ಖುಷಿ ಪಡ್ರಿ ಈಗ. ಓಕೆ, ಧನ್ಯವಾದ. ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ ಆಕಾಶವಾಣಿ. ಹಲೋ
3: ಹಲೋ
1: ನಮಸ್ತೆ, ಯಾರಿದು?
3: ನಾವು ಬಾರಂದೂರಿಂದ ರಮಾದೇವಿ ಅಂತ.
1: ಹೇಳಿ ಮೇಡಮ್.
3: ನಮ್ದು ಸಾಗರ, ಅಲ್ಲಿ ಹಿಂಗೆ ತುಂಬಾ ಮಳೆ.
1: ಸಾಗರ ಹೊಸನಗರ ಅಂದ್ರೆ ಮಳೆ ವಾತಾವರಣ ಯಾವಾಗಲೂ ಇರ್ತಿತ್ತು.
3: ತುಂಬಾ ಮಳೆ, ನಾವು ಹಿಂಗೆ ನಡ್ಕೊಂಡು ಹೋಗ್ತಿದ್ವಿ ರೈನ್ ಕೋಟ್ ತಕೊಂಡು ಸ್ಕೂಲಿಗೆಲ್ಲ, ಛತ್ರಿನೇ ಇರ್ತಿರ್ಲಿಲ್ಲ ಅವಾಗೆಲ್ಲ.
1: ಎಷ್ಟೋ ಜನ ರೈನ್ ಕೋಟು ಇರ್ಲಿಲ್ಲ,
3: ನೆನ್ಕೊಂಡು ಒಂಥರ ಖುಷಿ ಇರ್ತಿತ್ತು.
1: ಮನೆಗಿದ್ ಗೋಣಿ ಚೀಲನ ಇನ್ನೇನ ಹಾಕೊಂಡ್ ಹೋಗೋದ್ ಅನುಭವ ತುಂಬಾ ಚೆನ್ನಾಗಿದೆ. ಕಂಬಳಿ
3: ಹಾಕೊಂಡು ಹೋಗ್ತಿದ್ವಿ.
1: ಹೌದು,
3: ಈಗ ಈ ಮಳೆ ನೋಡಿದ್ರೆ ಹೊರಗಡೆ ಬರಕ್ಕೆ ಯಾಕಂದ್ರೆ ಈಗ ವಯಸ್ಸಾ ಬಿದ್ದಿದಾವಲ್ಲ, ಹಂಗಾಗಿ ಚಳಿ ಅಂತ ಒಳಗೆ ಸೇರ್ಕೊಂಡ್ಬಿಡ್ತೀವಿ.
1: ಬಟ್ ನಿಮ್ ಕಾಲದಾಗ ಇದ್ದಷ್ಟು ಮಳೆ ಇಲ್ಲ ಅಲ್ರಿ ಈಗ?
3: ಇಲ್ಲ ಇಲ್ಲ, ನಾವು ಅವಾಗ ಇದ್ದಷ್ಟು ಮಳೆ ಇದೆ, ಮಳೆನೇ ಇಲ್ಲ, ಕಾಲ್ ಭಾಗನೂ ಇಲ್ಲ.
1: ನಿಜ ನೋಡ್ರಿ ನೋಡ್ರಿ,
3: ತುಂಬಾ ಮಳೆ ಅಲ್ಲಂತೂ ಸಖತ್ತಾಗಿ ಮಳೆ, ಚೆನ್ನಾಗಿರೋದು ಅವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬೇಕಂತ ನೆನ್ಕೊಂಡು ಹೋಗೋದು
1: ಅಲ್ವಾ, ಆ ಸಂಭ್ರಮ ಆ ಕ್ಷಣಗಳು ನಿಜವಾಗ್ಲು ಒಳ್ಳೆ ವಿಚಾರ ಹಂಚ್ಕೊಂಡ್ರಿ,
3: ತುಂಬಾ ಖುಷಿ ಆಯ್ತು ಸಿಕ್ಕಿದಕ್ಕೆ. ಧನ್ಯವಾದ,
1: ಧನ್ಯವಾದ, ತಮಗೂ ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ಧನ್ಯವಾದ, ಧನ್ಯವಾದ. ಮುಂದಿನ ಕರೆ ಯಾರ್ದು ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
4: ಹಲೋ,
1: ಯಾರಿದು?
4: ಮರಿಯಾ ಅಂತ, ಭದ್ರಾವತಿಯಿಂದ.
1: ಹೇಳಿ ಮೇಡಮ್.
4: ಮಳೆ ಬಗ್ಗೆ ಕೊಟ್ಟಿದ್ದೀರಾ ಟಾಪಿಕ್, ತುಂಬಾ ಚೆನ್ನಾಗಿದೆ ಸರ್. ಮಳೆ ಬರ್ತಾ ಇದೆ ನಮ್ ಭದ್ರಾವತಿಯಲ್ಲಿ. ನಮಗಂತೂ ತುಂಬಾ ಅನುಭವ ಆಗಿದೆ. ನಾವು ಸಣ್ಣ ಮನೆಯಲ್ಲಿ ಇದ್ವಿ, ಅವಾಗ ತುಂಬಾ ಮಳೆ ಫುಲ್ ಎಲ್ಲ ಲೀಕ್ ಆಗ್ಬಿಟ್ಟಿತ್ತು, ಮನೆ ಹಂಚಿಂದ ಎಲ್ಲ ನೀರ್ ಬಂದ್ಬಿಟ್ಟಿತ್ತು
1: ಮನೆ ಒಳಗಡೆ. ಮನೆ ಸೋರೋದು ಅಂತಾರ, ಪಾತ್ರೆ ಪಗಡೆ ಎಲ್ಲ ಸೇರಿ ಇಡೋ ಅಂತ ಕೆಲಸ.
4: ಇಲ್ಲ ಸರ್, ನಾನ್ ಕೆಲ್ಸಕ್ಕೆ ಹೋಗಿದ್ದೆ ಅವಾಗ. ನಾನು ಸ್ಕೂಲಿಗೆ ಹೋಗಿದ್ದೆ, ಕೆಲ್ಸಕ್ ಹೋಗಿದ್ದೆ. ಅವಾಗ ಎಲ್ಲ ನೀರೆಲ್ಲ ನಿಂತ್ಬಿಟ್ಟಿತ್ತು. ಆಮೇಲೆಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ಬಟ್ಟೆಯಲ್ಲಿ ಒರೆಸಿ ಅದ್ರ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿ ಆಮೇಲೆ ಅದ್ರ ಮೇಲೆ ಚಾಪೆ ಹಾಕಿ ಆಮೇಲೆ ನಾನು ನನ್ನ ಮಗ ಮಲಗಿದ್ದು.

0: ಎಷ್ಟೋ ಸಲ ರಾತ್ರಿ ಮಲಗದ ಬೆಳಿಗ್ಗೆ ಎದ್ದು ನೋಡಿದಾಗ ಎಲ್ಲ ಮಳೆ ನೀರ್ ಬಿದ್ದು ಒದ್ದೆ ಆಗಿರ್ತಿತ್ತು. ಒಳ್ಳೇದಾಯ್ತು, ಕರೆ ಸಿಕ್ತಲ್ಲ, ಖುಷಿ ಪಡೋಣ. ಹೌದು, ಖಂಡಿತ ಖಂಡಿತ ಸಿಗುತ್ತೆ. ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ, ಶಿವಮೊಗ್ಗದಲ್ಲಿ ವಿಚಾರಿಸಿ.
1: ಥ್ಯಾಂಕ್
0: ಯು, ಧನ್ಯವಾದ. ಕೇಳಿದ್ರೆ ಮಳೆ ಬಗ್ಗೆ ಮಾತಾಡ್ತಾ ಹೋದರೆ ಒಂದು ಗಂಟೆ ಅಲ್ಲ, ಒಂದು ದಿವಸ ಅಲ್ಲ, ಮಾತಾಡ್ತಾನೆ ಹೋಗ್ಬೇಕು ಅನ್ಸುತ್ತೆ ಅಲ್ವೇ. ಸೊ ನೋಡೋಣ ಮತ್ತೊಂದು ಕರೆ. ಹಲೋ,
2: ಹಲೋ ಸರ್, ನಮಸ್ತೆ.
0: ನಮಸ್ತೆ, ಯಾರಿದು?
2: ಮೇಘಾನಂದ.
0: ಮೇಘಾನಂದ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕರೆ ಸಿಕ್ಕಿದೆಯಲ್ಲ, ಖುಷಿ ಪಡೋಣ.
2: ಸರ್, ಏನ್ ಖುಷಿ ಅಂತ ಅಂದ್ರೆ ಸರ್, ನಾವು ಈಗ ಕೃಷಿಕರಲ್ಲ ಸರ್, ನಾವು ಇವಾಗ ಈಗ ಒಂದು 15-20 ದಿವಸ ಕೆಳಗೆ ಮಳೆ ಬಂದ್ಬಿಟ್ಟಿದ್ರೆ ಸರ್, ಬಹಳ ಖುಷಿಯಾಗಿದೆ.
0: ಎಷ್ಟೋ ಜನ ಹಾಗೆ ಹಾಕದ್ ಒಂಥರ ಸಸಿ ಬಿತ್ತನೆ ಮಾಡಂತಕ್ಕೆ.
2: ಹೌದು, ಬಿತ್ತಿ ಎಲ್ಲ ಫಸ್ಟ್ ಟೈಮ್ ಎಲ್ಲ ಅಟೆಂಪ್ಟ್ ಅಲ್ಲಿ ಹೊಡೆದ್ಬಿಟ್ಟಿದ್ದ ಸರ್, ಮತ್ತೆ ಹೊಸದಾಗಿ ಬಿತ್ತಿರೋ.
0: ಎಷ್ಟೋ ಜನ ಜೋಳ ಅಥವಾ ಬೇರೆ ಬೇರೆ ಬೆಳೆ ಮೊಳಕೆಗಳು ಹಾಕ್ತಾರಿಗೆ, ಅದೆಲ್ಲ ಹೋಗಿದೆ ಇವಾಗ.
2: ಸರ್ ಹೌದು, ಅದ್ ಕೇಳ್ಬಾರ್ದು ಸರ್. ಈ ರೈತರ ಕಣ್ಣೀರು ಅಂತ ಅಂದ್ರೆ ಇವತ್ತು ಅದು ಮಳೆಯಾಗಿ ಬರ್ತಾ ಇದೆ ಸರ್.
0: ಬಟ್ ನಿಮ್ ಜೀವನದಲ್ಲಿ ಇನ್ನೊಂದು ಅನುಭವ ಏನಾರ ಇದೇನು?
2: ಇದೇ ಸರ್, ನಾವು ಚಿಕ್ಕವ್ರ ಇದ್ದಾಗ ತೀರ್ಥಹಳ್ಳಿ ತಾಲೂಕು ಕುಡಮಲ್ಲಿಗೆ ಅಂತ ಹೇಳಿ 9th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ವಿ ಸರ್. ನಾವು ಅಲ್ಲಿ ಇಳಿಜಾರು ಭೂಮಿಯಿಂದ ನಡ್ಕೊಂಡು ಹೋಗ್ತೀವಿ ಸರ್. ನಾವು 3 ಕಿಲೋಮೀಟರ್ ಕುಕ್ಕೆಯಿಂದ ಕುಡಮಲ್ಲಿಗೆಗೆ ಯಾವಾಗ ಜಾರ್ಕೊಂಡು ಬಿದ್ದು ಅದರಲ್ಲೇ ಹೋಗ್ತಿದ್ವಿ ಶಾಲೆಗೆ ಸರ್. ನಾವು
0: ಬಿದ್ದು ಎತ್ಕಂತ ಹೋಗೋದು ಅನುಭವನೇ ಬಹಳ ವಿಶೇಷ.
2: ಆಮೇಲೆ ಹೆಡ್ ಮಾಸ್ಟರ್ಗಳೆಲ್ಲ ನಮಗೆ ಹೆಲ್ಪ್ ಮಾಡೋರು ಸರ್. ಅದೆಲ್ಲ ನೆನ್ಪಿಸ್ಕೊಂಡ್ರೆ ಸರ್, ಇವತ್ತಿನ ಒಂದು ಮಳೆಯನ್ನ ಟಾಪಿಕ್ ಕೊಟ್ಟಿರೋದಕ್ಕೆ ಹಿಂದಿನ ನೆನಪುಗಳೆಲ್ಲ ಸ್ಮರಣೆ ಆಗ್ತಾ ಇದಾವ ಸರ್.
0: ಎಸ್ ಎಸ್ ಎಸ್, ಇದು ಈ ಮಳೆಗಾಲದ ಅನುಭವ ಬಹಳ ವಿಶೇಷವಾಗಿರ್ತಾವ್ರಿ.
2: ಹೌದು,
0: ಕೊನೆ ತನಕ ಉಳ್ಕೊಳ್ಳುತ್ತೆ.
2: ಹೌದು ಸರ್,
0: ಒಳ್ಳೆ ವಿಚಾರ.
2: ಇನ್ನೊಬ್ರಿಗೆ ಅವಕಾಶ ಕೊಡೋಣ.
0: ಖಂಡಿತ, ಧನ್ಯವಾದ ಮೇಘನಂದ ಅವರೇ. ಒಂದ್ ಕಡೆ ಮೇಷ್ಟ್ರು ಕಜ್ಜಾಯ, ಇನ್ನೊಂದ್ ಕಡೆ ಮಳೆ ಕಜ್ಜಾಯ, ಅಲ್ಲೆಲ್ಲ ಬಿದ್ದು ಹೋಗ್ತಾ ಇದ್ವಿ. ಸಮಯ ಸಂದರ್ಭಗಳು ಎಲ್ಲ ನೆನಪಿಗೆ ಬರುತ್ತೆ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ಯಾರಿದು? ಹಲೋ ಆಕಾಶವಾಣಿ,
3: ನಮಸ್ತೆ.
0: ಯಾರಿದು? ಪರಿಸರ ನಾಗರಾಜ್ ಅವರೇ. ನೀವೇ ಬಹಳ ಹತ್ರ ಇದೆ ಇವತ್ತು ವಿಷಯ.
3: ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡ್ಸ್ಕೊಡ್ತಿದೀರಾ, ಜನನು ಚೆನ್ನಾಗಿ ಭಾಗವಹಿಸ್ತಿದ್ದಾರೆ.
0: ಖಂಡಿತ ಖಂಡಿತ,
3: ಒಳ್ಳೊಳ್ಳೆ ಮೆಸೇಜ್ ಗಳು ಕೊಡ್ತಾ ಇದೀರಾ. ನನ್ನ ಏನಪ್ಪಾ ಅಂದ್ರೆ, ತುಂಬ ನೀರ್ ಹಿಂಗ್ಸೋದಕ್ಕೆ ಚೂರು ಒತ್ತು ಕೊಡ್ರಿ, ಎಲ್ಲ ಕಡೆ ಇರೋ ಕೆರೆಗಳನ್ನೆಲ್ಲ.
0: ಹೌದು ಹೌದು,
3: ಅದಾಗ್ಬೇಕಾಗಿದೆ. ಈಗ
0: ಕೆರೆ ಎಲ್ಲ ಮನೆಯಿಂದನೇ ಶುರುವಾದ್ರೆ ಇನ್ನೂ ಒಳ್ಳೇದದು.
3: ಹೌದು, ನಮ್ಮ ಮನೆಯಲ್ಲಿ ಈಗ ನಾವು ಮಳೆಗಾಲ ಬಂತು ಅಂದ್ರೆ ಮನೆ ಬಳಸ್ತಾವಂತ ನೀರನ್ನೆಲ್ಲ ಮಳೆ ನೀರನ್ನೇ ಬಳಸ್ಕೊಂತೀವಿ.
0: ಬಹಳ ಒಳ್ಳೇದು ಸರ್. ಅದು
3: ಮೋಟರ್ ಆನ್ ಮಾಡೋದು ತಪ್ಪುತ್ತೆ, ಕರೆಂಟ್ ಬಿಲ್ ಉಳಿಯುತ್ತೆ.
0: ಹೌದು,
3: ಅಷ್ಟು ನೀರು ನಮಗೆ ಸೇವ್ ಆಗುತ್ತೆ. ಇದೆಲ್ಲರೂ ಮಾಡ್ಬೋದು, ಈಜಿಯಾಗಿ ಮಾಡ್ಬೋದು.
0: ಮಳೆ ಕೊಯ್ಲು ಅಂತ ಹೇಳ್ತಾರೆ, ಆ ಸೂರ್ಯ ನೀರನ್ನು ಬಳಸುವಂತದ್ದು.
3: ಸೂರ್ಯಿಂದ ಬರ್ತಕ್ಕಂಥದ್ದು ಒಂದು ಪೈಪ್ ಲೈನ್ ಸಿಂಪಲ್, ಕಡಿಮೆ ದುಡ್ಡಲ್ಲಿ ಮಾಡೋದು
0: ಬೇಕಾಗಿಲ್ಲ.
3: ಇನ್ನೊಂದು ಮಾರ್ಕೋಬೋದಿಲ್ಲ.
0: ಖಂಡಿತ, ನಿಮ್ಮ ಹೆಸರಲ್ಲೇ ಪರಿಸರ ಇದೆ.
3: ಕೆಲವೊಂದು ಕ್ಯಾಂಪ್ಗಳಲ್ಲಿ, NSS ಕ್ಯಾಂಪ್ಗಳಲ್ಲಿ ಭಾಗವಹಿಸಿದಾಗ ಗಿಡಗಳು ಮಳೆಯಲ್ಲಿ ಎಲ್ಲ ಗಿಡ ನೆಡುವಂತದೆಲ್ಲ ನೆನಪಾಯ್ತು
0: ನೋಡಿ. ನಿಮ್ಮ ಹೆಸರಲ್ಲೇ ಪರಿಸರ ಇದೆ, ಒಳ್ಳೆ ವಿಷಯ ಹಂಚ್ಕೊಂಡಿದ್ದೀರಿ. ಬಿದ್ದಂತ ನೀರನ್ನ ಇಂಗ್ಸುವ ಕೆಲಸವನ್ನ, ತಡೆಯುವ ಕೆಲಸವನ್ನ, ಅಲ್ಲೇ ಇಂಗ್ಸುವ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ. ಧನ್ಯವಾದ ಪರಿಸರ ನಾಗರಿಕರೇ. ಕೇಳಿದ್ರೆ ಸಮಯ ಕೂಡ ಆಗ್ತಾ ಬರ್ತಾ ಇದೆ, ಕರೆಗಳು ನಿಲ್ತಾ ಇಲ್ಲ, ಕರೆಗಳು ಬರ್ತಾನೆ ಇದೆ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
4: ನಮಸ್ತೆ.
0: ಯಾರಿದು?
4: ಜನಪುರ ಹೋಟೆಲ್ ಕೃಷ್ಣಪ್ಪ ಸರ್.
0: ಕೃಷ್ಣಪ್ಪರ
4: ಹೇಳಿ
0: ಹೇಳಿ ಸರ್, ತಮ್ಮ ಅನುಭವ ಮಳೆಗಾಲದ್ದು.
4: ಮಳೆಗಾಲದ್ದು ಮಳೆ ಚೆನ್ನಾಗಿ ಹುಯ್ತಾ ಇದೆ ಸರ್.
0: ಈಗ ಒಂದ್ 4 ದಿವಸದಿಂದ ಬರ್ತಾ ಇದೆ. ನಿಮ್ಮ ಜೀವಿತಾವಧಿಯಲ್ಲಿ ವಿಶೇಷವಾಗಿ ಏನಾರ ಒಂದು ಘಟನೆ ನಡೆದಿದ್ರೆ ಮಳೆಗಾಲದಲ್ಲಿ?
4: ಹಿಂದೆಲ್ಲ ನಾವು ರೈತರಿ ಕೆಲಸ ಮಾಡ್ತಾ ಇದ್ದೆ ಸರ್. ಆ ಬರ ನೀರೆಲ್ಲ ಕೆರೆಗಳಿಗೆ ಹೋಗಿ ಮಾಡ್ತಾ ಇದ್ದೋ, ಆ ಕೆರೆ ತುಂಬಿದ ನೀರ ತೋಟಕ್ಕೆ ಹೋಗಿ ಮಾಡ್ತಾ ಇದ್ದೋ. ಮತ್ತೆ ಅವಾಗೆಲ್ಲ ಛತ್ರಿ ಏನಿರಲ್ಲ ಸರ್, ಉಪ್ಪಿನ ಚೀಲ ಬರ್ತಾ
0: ಇದ್ದಾರೆ
4: ಸರ್. ಗುಮ್ಟೆ ಮಾಡಿ ಹಾಕೊಂಡು ಹೋಗ್ಬೇಕು ಸರ್ ಈ ಕಾಲದಲ್ಲಿ.
0: ನಿಜ, ಅರ್ಧ ಹೊರಗ್ ನೀರು, ಅರ್ಧ ಒಳಗ್ ನೀರು.
4: ಅದು ಒಣಗಾಕೊಂಡು ಆರಾದ್ರೂ ಒಣಗಿಸಲ್ಲ, ಅದನ್ನೇ ಹಾಕೊಂಡು
0: ಹೋಗ್ಬೇಕು.
4: ಸ್ಕೂಲ್ಗೆಲ್ಲ ಹುಡುಗರು ನೆನ್ಕೊಂಡು ಹೋಗುವ, ಪ್ಲಾಸ್ಟಿಕ್ ಡಬ್ಬಿ ಕೊಟ್ಟು ಕಳಿಸ್ತಿದ್ರು ಹುಡುಗರಿಗೆಲ್ಲ. ಅವಾಗೆಲ್ಲ ತುಂಬಾ ಮಳೆ ಆಗ್ತಿತ್ತು ಸರ್, ಕಾಲಕ್ಕೆ ತಕ್ಕ ಮಳೆ ಆಗ್ತಿತ್ತು, ಬೆಳೆ ಆಗ್ತಿತ್ತು.
0: ನಿಜ ನಿಜ.
4: ಅವಾಗ ರೈತರು

0: ರೈತರು ಹೇಳ್ತಾರೆ ಸರ್ ಮಳೆ ಬೆಳೆ ಆದ್ರೆ ಜವಾನಿಂದ ದಿವಾನ್ದವರೆಗೂ ಅನ್ನ ಸಿಗುತ್ತೆ ಅಂತ ಹೇಳ್ತಾರೆ ಸರ್ ಅವಾಗೆಲ್ಲ.
1: ಹೌದು,
0: ಆ ಮಳೆ ಉದ್ದ ಬೆಳೆ ಆದ್ರೆ ಹಳ್ಳಿಯಿಂದ ದಿಳ್ಳುವರೆಗೂ ಅನ್ನ ಸಿಗುತ್ತೆ ಅಂದ್ರು.
1: ಹೌದು,
0: ಅದಿಲ್ಲ ಅಂದ್ರೆ ಯಾರು ಏನು ಮಾಡಕ್ಕೆ ಈಗ.
1: ಅದು ಈಗೂ ಸತ್ಯ ಕೂಡ. ಹೌದು
0: ಹೌದೌದು ಸರ್,
1: ಒಳ್ಳೇದು, ಧನ್ಯವಾದ ತಮಗೆ,
0: ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಾ. ಮಳೆ ಹುಯ್ತಾ ಇದೆ,
1: ಆಯ್ತು. ಮಳೆಗಾಲದಲ್ಲಿ ಬಿಸಿ ಬಿಸಿ ಇದ್ರೆ ಚಂದ ಅಲ್ವೇ, ಒಳ್ಳೇದಾಗ್ಲಿ. ಹ್ಮ್, ಧನ್ಯವಾದ. ಖಂಡಿತ ಒಳ್ಳೇದಾಗ್ಲಿ.
0: ಪ್ರಾಣಿ ಪಕ್ಷಿ ಗಿಡ ಮರ ಭೂತಾಯಿ ಚೆನ್ನಾಗಿ ತಂಪಾಗಿದ್ರೆ
1: ಹೌದು
0: ನಾವು ತಂಪಾಗಿರ್ತೀವಿ.
1: ಈ ಮಾತು ಹೇಳಿದ್ರೆ ಇದು ಸತ್ಯ.
0: ಹ್ಮ್,
1: ಇಳೆ ಸಮೃದ್ಧವಾಗಿದ್ರೆ ಬೆಳೆನೂ ಚೆನ್ನಾಗಿರುತ್ತೆ, ಜಗತ್ತು ಚೆನ್ನಾಗಿರುತ್ತೆ.
0: ಭೂದೇವನೇ ಲಕ್ಷ್ಮಿ ಆಕಾಶನ ನಾರಾಯಣ ತಿರುಕರೆ ಹೇಳ್ತಾರ.
1: ಹ್ಮ್, ನೋಡ್ರಿ ಎಂತ ವಿಶೇಷ.
0: ಇವರಿಬ್ರು ಹಂಚ್ಕೊಂಡಿದ್ರೆ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹಿಂದೆ ಇರುಕರೆ ಹೇಳ್ತಿದ್ರು.
1: ಏ, ಒಳ್ಳೆ ವಿಚಾರ ಹಂಚ್ಕೊಂಡ್ರಿ, ಧನ್ಯವಾದ ತಮಗೆ. ಧನ್ಯವಾದ. ಹೇಳಿದ್ರೆ ಖಂಡಿತ ಹೌದಲ್ವೇ, ಭೂಮಿ ಚೆನ್ನಾಗಿರ್ಬೇಕು, ತಂಪಾಗಿರ್ಬೇಕು, ಹಸನಾಗಿದ್ರೆ ಯಾವ ಬೆಳೆನಾದರೂ ಬೆಳಿಬಹುದು. ಹ್ಮ್, ಬೆಳೆ ಒಂದೇ ಅಲ್ಲ, ಇಡೀ ಜಗತ್ತು ನಿಂತಿರೋದೆ ಇಳೆ ಮೇಲೆ, ಮೀನ್ಸ್ ಭೂಮಿ ಮೇಲೆ. ಸೊ ಕರೆಗಳು ಬರ್ತಾನೆ ಇದೆ, ಸಂದೇಶಗಳು ಇದೆ, ಸಾಕಷ್ಟು ಜನರಿಗೆ, ಎಷ್ಟೋ ಜನರಿಗೆ ಕರೆ ಸಿಕ್ಕಿಲ್ಲ ಅಂತ ಬೇಸರ ಆಗಿರುತ್ತೆ. ಖಂಡಿತ ನೀವು ಸಂದೇಶಗಳ ಮೂಲಕ ಕೂಡ ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ಸಂದೇಶಗಳ ಮೂಲಕ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು. ಕರೆ ಬಂದು ಕಟ್ ಆಯ್ತು ಯಾರಿದು, ಸಂದೇಶ ಇದೆ, ಓದ್ಬಿಡ್ತೇನೆ. ವಿನಯ್ ಕುಮಾರ್ ಅವರು ಬ್ಯಾಡಗಿಯಿಂದ, ಮಳೆಗಾಲದಲ್ಲಿ ಲೈನ್ಮನ್ಗಳ ಪರಿಸ್ಥಿತಿ ತುಂಬ ಸವಾಲಿನದ್ದಾಗಿರುತ್ತೆ ಅಲ್ವೇನ್ರಿ, ಕರೆಕ್ಟ್ ಕಣ್ರಿ. ಹ್ಞೂ, ಗಾಳಿ ಮಳೆ ನಡುವೆ ವಿದ್ಯುತ್ ಕಂಬಗಳು ಮುರಿಯುವುದು, ಮರಗಳು ಬಿದ್ದು ತಂತಿಗಳು ತುಂಡಾಗುವುದು ಸಾಮಾನ್ಯ. ಇಂಥ ಪ್ರತಿಕೂಲ ಹವಾಮಾನದಲ್ಲೂ ಜೀವದ ಹಂಗು ತೊರೆದು ಹಗಲು ಇಳಿದು ದುಡಿದು ಸಾರ್ವಜನಿಕ ವಿದ್ಯುತ್ ಪೂರೈಕೆ ಮಾಡೋದು ಅವರ ಸಾಹಸವ ಕೆಲಸವಾಗಿದೆ. ಹ್ಞೂ, ವಿನಯ್ ಕುಮಾರ್ ಬ್ಯಾಡಗಿಯಿಂದ. ಸೊ ಒಳ್ಳೆಯ ವಿಷಯ ಹಂಚಿಕೊಂಡಿದ್ದೀರಿ, ನಿಮಗೆ ಧನ್ಯವಾದ. ಇನ್ನು ಶುಭ ಮುಂಜಾನೆ ಆಕಾಶವಾಣಿ ಪ್ರಸಾರದ ಕಾರ್ಯಕ್ರಮಗಳು ಸೂಪರ್. ಹ್ಞೂ, ಮಳೆಗಾಲ ನೆನಪುಗಳು ಅಂದರೆ ಆಲಿಕಲ್ಲು ಬಿಡುವಾಗ ನಾವು ಓಡಿ ಹೋಗಿ ತಗೊಂಡು ತಿಂತಾ ಇದ್ವಿ. ಖಂಡಿತ ಹೌದು, ತಿಂತಾ ಇದ್ವಿ, ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ವಿ. ನೀನು ತಕ್ಕಂಡು ತಿನ್ನಬೇಕು ಅಂತಿದ್ದಂಗೆ ನೀರಾಗಿ ಹೋಗ್ಬಿಡೋದು, ಅದೊಂಥರ ವಿಶೇಷವಾದ ಮಳೆಗಾಲದ ಅನುಭವ ಅಲ್ವೇನ್ರಿ. ಸೊ ಹಾಗಾಗಿ ಮುಂದಿನ ಸಂದೇಶವನ್ನು ನೋಡೋಣ. ರೇಖಾ ಭದ್ರಾವತಿಯಿಂದ, ಮಳೆಗಾಲ ನಾವು ಸ್ಕೂಲಿಗೆ ಹೋಗಬೇಕು ಅಂದರೆ ನಮ್ಮ ಅಪ್ಪಾಜಿ ದಿನ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋರು, ದೊಡ್ಡ ಛತ್ರಿ ಹಿಡ್ಕೊಂಡು ಸಂಜೆ ಸ್ಕೂಲ್ ಬಿಡೋಕ್ಕಿಂತ ಮುಂಚೆ ಬಂದು ಕಾಯ್ತಾಯಿದ್ರು. ಇದನ್ನು ನಾನು ತುಂಬ ಮಿಸ್ ಮಾಡ್ತೀನಿ. ಎಸ್, ಕುಟುಂಬದವ್ರಿಗೆ ಹೆಣ್ಮಕ್ಳ ಬಗ್ಗೆ ವಿಶೇಷವಾಗಿ, ಶಾಲೆಗಾಗಲಿ ಇನ್ನೊಂದು ಕಡೆ ಆಗಲಿ ಹೋದರೆ ಮಕ್ಕಳು ಹೆಣ್ಮಕ್ಳು ಮನೆ ಬರೋ ತನಕನೂ ಆತಂಕ ಇದ್ದಿದ್ದೆ. ಸೊ ಹಾಗಾಗಿ ಹೆಚ್ಚು ಜಾಗ್ರತೆಯನ್ನು ವಹಿಸ್ತಾ ಇದ್ರು, ಅದನ್ನು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಸೊ ನಿಮಗೆ ಧನ್ಯವಾದ. ಇನ್ನು ಶೇಷಾದ್ರಿ ಅವರು ಫೋನ್ ಸಂಖ್ಯೆಯನ್ನು ತಿಳಿಸಿ ಅಂತ ಹೇಳಿ ತಿಳಿಸಿದ್ದಾರೆ. 200704 200704. ಎಸ್, ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ,
2: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್
2: ಮಯೂರ್ಕೋಟಿ ಜನಪ್ರ.
1: ಮಯೂರ್ಕೋಟಿ ಅವರೇ, ಹೇಳಿ ತಮ್ಮ ಅನುಭವ.
2: ಹಾ ಸರ್, ಈಗ ಮಳೆ ಒಂದು ಹೋದ ತಿಂಗಳಲ್ಲಿ ಬರೋ ಮಳೆನ
1: ಈಗ
2: ಈ ತಿಂಗಳಲ್ಲಿ ಸ್ಟಾರ್ಟ್ ಆಗಿದೆ. ಒಂದು 3-4 ದಿನದಿಂದ ಮಳೆ ಸ್ಟಾರ್ಟ್ ಆಗಿದೆ. ಪರವಾಗಿಲ್ಲ, ಆ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಆದ್ರೆ ಪ್ರವಾಹ ಆಗಿ ಸ್ವಲ್ಪ ಹಾನಿಗಳು ತುಂಬಾ ಆಗ್ತಾ ಇದೆ. ಅದೊಂದು ಬೇಸರದ ಸಂಗತಿ. ಯಾಕೆಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ಆಗಿ ಸ್ವಲ್ಪ ಜೀವನ ಎಲ್ಲ ಅಸ್ತವ್ಯಸ್ತ ಆಗೋಗಿದೆ.
1: ನಿಮ್ಮ ಜೀವನದ ಒಂದು ಅನುಭವ ಹೇಳಿ.
2: ಹಾ ಸರ್, ನಂದು ಅನುಭವ ಅಂತಂದ್ರೆ ಈಗ ಸ್ಕೂಲ್ ಅಲ್ಲಿ ಇದ್ದಾಗ ನಾನು ನಮ್ಮ ತಂಗಿ ಜೊತೆಗೆ ಸ್ಕೂಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಈಗೇನ್ ಮಳೆ ಇದೆ ಅದು 10 ಜಾಸ್ತಿ ಇತ್ತು ಸರ್ ಮಳೆ. ಅವಾಗ ತುಂಬಾ ಮಳೆ, ಕಾಲಿಡಕ್ ಆಗ್ತಿರ್ಲಿಲ್ಲ, ಸ್ಕೂಲ್ಗೆ ಹೋಗಕ್ ಆಗ್ತಿರ್ಲಿಲ್ಲ, ಈ ಕಚೇರಿ ಇರ್ಲಿಲ್ಲ. ಅವಾಗ ಕಮ್ಮಿ ಮನೇಲಿ ಕೇಳಿದ್ರೆ ಬೈಯೋರು ಇದ್ದಿದ್ದೊಳಗೆ ಮುಗಿಸಿದ್ರು. ಮತ್ತೆ ನಾವು ಮರ್ತ್ಬಿಟ್ಟು ಆ ಸಣ್ಣ ವಯಸ್ಸಲ್ಲಿ ಮರ್ತ್ಬಿಟ್ಟು ಬಂದ್ಬಿಡ್ತಿದ್ವಿ. ಅವಾಗ ಬಂದಿ ಪೆಟ್ ತಿನ್ನೋದು ಇವೆಲ್ಲ ಆಗಿ ಆಮೇಲೆ ಕೊನೆಗೆ ಒಂಥರ ಪ್ಲಾಸ್ಟಿಕ್ ಬರೋದಲ್ಲ, ಹಸಿರುದು ಗ್ರೀನ್ ಕಲರ್ ಕೆಂಪು ಕಲರ್ ಈ ತರ ಅದನ್ನ ಹಾಕೊಂಡೋಗಿದ್ದು
1: ಅನುಭವ ನೆನಪಿದೆ ಅಲ್ವೇ, ಒಳ್ಳೆ ಮೆಮೊರಿ. ಸೊ ಧನ್ಯವಾದ, ಧನ್ಯವಾದ ತಮಗೆ. ಧನ್ಯವಾದ. ಎಸ್, ಕೇಳಿದ್ರೆ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಯಾರಿದು? ಹಲೋ, ಆಕಾಶವಾಣಿ
3: ಸರ್. ನಮಸ್ತೆ.

0: ನಮಸ್ತೆ, ಯಾರಿದು?
1: ಧನ್ಯವಾದಗಳು ಸರ್, ಶೇಷಾದ್ರಿ ಶಿವಮೊಗ್ಗ.
0: ಓ ಸರ್, ಸಿಕ್ತಲ್ಲ.
1: ಎಸ್, ನಂಬರ್ ಹೇಳಿದ್ರಿ, ನಂಬರ್ ಸಿಕ್ತಾರೆ, ನಂಬರ್ ಸಿಕ್ತಂಗೆ.
0: ಎಸ್ ಹೇಳಿ ಸರ್. ಶೇಷಾದ್ರಿ, ನಿಮ್ಮ ಕವನಗಳು ಚೆನ್ನಾಗಿರುತ್ತೆ, ಚೆನ್ನಾಗಿ ಬರ್ದಿದ್ದೀರಿ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
0: ಮಳೆ ಕುರಿತು
1: ಕಾರ್ಯಕ್ರಮ ಮಾತ್ರ ಬಹಳ ಚೆನ್ನಾಗಿ ಕೊಡ್ತಿದ್ರು ಸರ್. ಎಕ್ಸಲೆಂಟ್ ಕಾರ್ಯಕ್ರಮ ಎಲ್ಲ ಚೆನ್ನಾಗಿದೆ. ನಮ್ಗೆ ಈ ಮಳೆಯಲ್ಲಿ ಬೆಚ್ಚಿ ಕುತ್ಕೊಂಡು ನಿಮ್ ಕಾರ್ಯಕ್ರಮ ಕೇಳಿದ್ರೆ ಬಹಳ ಇದಾಗಿರುತ್ತೆ.
0: ಹೇಳಿ ಸರ್.
1: ಮಳೆ ಮಳೆ ಅಂದ್ರೆ ಎಲ್ಲಾದ್ರೂ ಒಳ್ಳೇದಿರೋದು ಕೆಟ್ಟದಿರೋದು ಚೆನ್ನಾಗಿರುತ್ತೆ ಎಲ್ಲ
0: ಮಾಡಿದ್ರೆ.
1: ಇದ್ರಲ್ಲಿ ಏನಂದ್ರೆ ನಮ್ಮ ಸ್ನೇಹಿತರು ಅನ್ನೋದಕ್ಕಿರೋದು ಸರ್ ಒಂದ್ಸಲ. ಅವಾಗ ಹಿಂಗೆ ಬಹಳ ಸಿಕ್ಕಾವ ಮಳೆ ಮಳೆನ ಬಂತು, ನಾವೆಲ್ಲ ಪಾಪ ತಗೊಂಡೆಲ್ಲ ಹೋದ್ವಿ ಅಲ್ಲಿ ನಮ್ ಗ್ಯಾಸ್ಗೆ. ಶಿವಮೊಗ್ಗ ಬಹಳ ಮಳೆ, ಒಂದು ಕಟ್ಟಿಗೆ ಸಿಗ್ಲಿಲ್ಲ ಸರ್, ಎಲ್ಲ ಕಟ್ಟಿ ಹಸಿ ಹಸಿ
0: ಹಸಿ
1: ಎಲ್ಲ ಕಟ್ಟಿ ಮುದ್ದೆಯಾಗಿ ಹಸಿ ಆಗಿಬಿಟ್ಟು ದೊಡ್ಡ ಸಮಸ್ಯೆ ಆಗಿರ್ತಾರಲ್ಲ
0: ಅದೊಂದು.
1: ಆಮೇಲೆ ಇಲ್ಲಿ ಒಂದೇ ಒಂದು ಹೇಳಿ ಮುಗಿಸ್ಬಿಡ್ತೀನಿ. ಒಂದು ತುಂಬಾ ಒಂದು ಆಯ್ತು, ಒಂದು 10-20 ವರ್ಷ ಆಗಿರ್ಬೋದು, ಕುವೆಂಪುರಂಗದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಸರ್. ಹೊರಗಡೆ ಜೋರ್ ಮಳೆ, ಹೊರಗಡೆ ನಮ್ಮ ಚಂಪ ಅವ್ರು ಮಾತಾಡ್ತಾ ಇದ್ರು ಸರ್,
0: ಚಂದ್ರಶೇಖರ್ ಪಾಟೀಲ್ ಅವರು.
1: ಅವ್ರು ಮಾತಾಡ್ತಾ ಇದ್ರು, ಹೊರಗಡೆ ಜೋರ್ ಮಳೆ ಬರ್ತಾ ಇದೆ. ಅವ್ರ ತಕ್ಷಣ ಒಂದು ಅವ್ರೊಂದು ಕವನ ಹೇಳಿದ್ರು ಸರ್ ಅವರು, ಅದನ್ನ ನನಗೆ ನೆನಪಿದ್ದೆ ಸರ್. ಊರಾಚೆಯ ಹಳೆ ಮನೆಯಲ್ಲಿ ಹೊಸ್ತಿಲ ಹಿಂದೆ ಕುರ್ಚಿ ಹಾಕಿ ಕಾಲಿನ ಮೇಲೆ ಕಾಲನ್ನಿಕ್ಕಿ ಕುಚ್ಚಿನ ಟೋಪಿಯ ಬೆಚ್ಚನ ತಲೆಯೋಳು ಶಬ್ದಕ್ಕೆ ಶಬ್ದದ ತಂತಿಯ ಬೆಸೆಯು ಸಹ ಬೇಂದ್ರೆ ಅಜ್ಜ ಕುಳಿತಿರಲು ಸಾಧನ ಕೆರೆಯಲ್ಲಿ ಸುರಿಯುವ ಮಳೆಗೆ ಎಷ್ಟೊಂದು ಅರ್ಥ ಇತ್ತು ಶಿವಮೊಗ್ಗದಲ್ಲಿ ವ್ಯಕ್ತಿಸಿತು ಅಂತ ಸರ್.
0: ಎಷ್ಟು ಅದ್ಭುತವಾಗಿದೆ, ನೀವು ನೆನ್ಪಿಟ್ಕೊಂಡಿರಲ್ರಿ. ಧಾರವಾಡ ಸಾಧನೆ ಕೇರಿಯಲ್ಲಿ ಶಿವಮೊಗ್ಗದಲ್ಲಿ ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಹೌದು, ನೋಡ್ರಿ ಚಂಪ ಅವ್ರ ತಕ್ಷಣ ನಿಜವಲ್ಲ, ನಿಮ್ಮ ಕರೆ ಸ್ವೀಕರಿಸಿ ಒಳ್ಳೆ ಅನುಭವ ಹಂಚಿಕೊಂಡಿದ್ರು ನಿಮಗೂ ಕೂಡ. ನಿಲಯ ಪರವಾಗಿ ಧನ್ಯವಾದ. ಧನ್ಯವಾದ, ಧನ್ಯವಾದ ಸರ್. ಖಂಡಿತ ಮಾಡ್ತಾ ಇರಿ, ಸಂದೇಶಗಳನ್ನು ಕಳಿಸ್ತಾ ಇರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಒಂದು ಸಂದೇಶ ಓದ್ಬಿಡ್ತೀನಿ. ಪಾಪ, ಶನಿವಾರದ ಮುಂಜಾನೆ ಶಾಲೆಯೇ ಇತ್ತಲ್ಲ, ಕೂತು ಮಳೆ ನೋಡುತ್ತಿರುವ ನನಗೆ ಒಂದು ಹಾಡು ನೆನಪಾಗ್ತಿತ್ತು. ಒಂದು ಮುಂಜಾವಿನಲ್ಲಿ ತುಂತಿರಿನ ಸೋನೆ ಮಳೆ, ಈ ಹಾಡು ಭಾವಗೀತೆ ಇವತ್ತಿಗೂ ನೆನಪಾಗ್ತಿದೆ. ಜೊತೆಗೆ ಮಳೆ ಬರುವಾಗ ಸಣ್ಣವರಿದ್ದಾಗ ಪೇಪರ್ ದೋಣಿಗಳನ್ನು ಮಾಡಿ ನೀರಲ್ಲಿ ಬಿಡುವುದೇ ಒಂದು ಮಜಾ ಸರ್. ವೈ ಕೆ ರವಿಕುಮಾರ್ ತರೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಸೊ ನಿಮ್ಮ ಅನುಭವಕ್ಕೆ ಧನ್ಯವಾದ. ಮತ್ತೊಂದು ಕರೆ. ಹಲೋ, ಹಲೋ, ಯಾರಿದು?
2: ಹಲೋ, ಇಲ್ಲಿ ಜಯರಾಮ್.
0: ಜಯರಾಮ್ ಅವರೇ, ಹೇಳಿ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಾವು ಕಾಂಕ್ರೀಟ್ ಕೆಲಸಕ್ಕೆ ಸರ್, ವಿಎಸ್ಎಲ್ಗೆ. ಮಳೆ ಅಲ್ಲಿ ರಾಡು ರೋಡ್ ಲಾರಿಗೆ ಲೋಡ್ ಮಾಡ್ಬೇಕಾಗಿತ್ತು. ಆ ಮಳೆ ನೆನ್ಕೊಂಡು ಮಾಡುವ ಒಂದು ಚೀಲ ಹಾಕೊಂಡು ತಲೆಗೆ. ಈ 75-76
0: ಬಹಳ ಹಿಂದಿನ ಅನುಭವ ತಮ್ಮದು.
2: ಆಮೇಲೆ ಆ ಚಳಿ ತಡಿನಾದ್ರೆ ನಡ್ಕೊಂಡು ಬಂದು ಅಲ್ಲಿ ರಾಡು ಇದು ಕ್ಯಾಲ್ಸಿಯಂ 20 ರಾಡುಗಳು ಬರ್ತಿದ್ವಲ್ಲ ಬಿಸಿ, ಅಲ್ಲೋಗಿ ನಿಂತ್ಕೊಳ್ಳೋ ಸರ್.
0: ಆ ರಾಡುಗಳು ಬಿಸಿ ಹೊಸ್ತಕಲ್ಲಿ ತಯಾರಾಗಿ ಬಂದಿದ್ದು.
2: ಅಲ್ಲೋಗಿ ನಿಂತ್ಕೊಂಡು ಸ್ವಲ್ಪ ಇದು ಮಾಡ್ಕೊಳ್ತಿದ್ದು
0: ನೋಡಿ, ಕಷ್ಟಪಟ್ಟು ಜೀವ ಮಳೆಯಲ್ಲಿ ಬಹಳ ವಿಶೇಷವಾಗಿ ಕಷ್ಟಪಟ್ಟಿದ್ದೀರಿ, ಆ ಅನುಭವ ಹಂಚ್ಕೊಳ್ತಿದ್ದೀರಿ. ಅಲ್ಲೇ ಮಳೆ ಅಲ್ಲೇ ಬಿಸಿ ಎರಡು ಸಿಕ್ತಲ್ಲ ನಿಮಗೆ. ಒಳ್ಳೆ ಅನುಭವ ಹಂಚ್ಕೊಂಡ್ರಪ್ಪ, ನಿಮಗೊಂದು ಧನ್ಯವಾದ.
2: ಧನ್ಯವಾದ.
0: ಕೆಳಗಡೆ ಸಮಯ ಆಯ್ತು, ಕೊನೆಯ ಕರೆಯನ್ನ ಸ್ವೀಕರಿಸುವಂತ ಸಮಯ ಆಯ್ತು. ಸೊ ಇವತ್ತಿನ ಕರೆ ಮಾಡಿದಂತಹ ಸಂದೇಶ ಕಳಿಸಿದಂತಹ ಮಳೆ ವಿಷಯದ ಕುರಿತಾಗಿ ತಮ್ಮ ಮಳೆಗಾಲದ ಮರೆಯಲಾಗದ ಕ್ಷಣಗಳ ಕುರಿತು ವಿಷಯ ಹಂಚಿಕೊಂಡಂಥ ತಮ್ಮೆಲ್ಲರಿಗೂ ಕೂಡ ವಿಶೇಷ ವಿಶೇಷ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಇನ್ನೊಂದು ವಿಷಯದೊಂದಿಗೆ ಬರ್ತೇವೆ, ಹಾಗೆ ಪದಬಂಧ ಕೂಡ ಕಂಟಿನ್ಯೂ ಆಗುತ್ತೆ, ಮುಂದುವರಿಯುತ್ತೆ. ಸೊ ಮಳೆಗಾಲ ಈಗ ಒಂಚೂರು ಮಳೆಗಾಲ ಅನ್ನಿಸೋದ್ರಿಂದ ಇವತ್ತು ಈ ವಿಷಯವನ್ನು ತಗೊಂಡ್ವಿ. ಮತ್ತೆ ಮುಂದಿನ ಸೋಮವಾರ ಪದಬಂಧದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿಯಾಗ್ತೇನೆ, ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ಡಾಕ್ಟರ್ ಗಣೇಶ್ ಕೆಂಚನಲ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಭಾವಗೀತೆಗಳು. ಮೊದಲಿಗೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಯಾಕೆ ಅರ್ಥ ಬಾಳಿಗೆ, ಧ್ವನಿ ಕೆ ಸುಮಾ ಅವರದು. ಕಾಯ್ತಾರಿ ಕೇಳಿದ್ರೆ ಸಂದೇಶಗಳನ್ನು ಕೂಡ ಓದ್ತೇನೆ ಅಂತೆ.

0: ಆತ್ಮೀಯ ಕೇಳುಗರೇ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
2: ಕೇಳಿದ್ರೆ ಸಂದೇಶಗಳತ್ತ ಗಮನವನ್ನು ಹರಿಸೋಣಂತೆ. ಯಾರಿದು ಶಿಷ್ಯಲ ತಿಳಿ ಅದಿತ್ತ ಶಿವಲೀಲ ತಿಳಿಯವರು ಬೆಳಗಾವಿಯಿಂದ. ಬೆಳಗಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದು ಬಿಲ್ವಪತ್ರೆ ಮತ್ತು ಶಿವನ ಕುರಿತಾದ ನಂಟನ್ನು ಬಹಳ ಸೊಗಸಾಗಿ ತಿಳಿಸಿದ್ರೆ ಭಕ್ತಿಗೀತೆ ಹಾಡುಗಳು ತುಂಬ ಚೆನ್ನಾಗಿದ್ದು. ಧನ್ಯವಾದ. ಹೊನ್ನೂರಲ್ಲಿ ಅವರ ಕಾರ್ಯಕ್ರಮ ಸೂಪರ್, ಧನ್ಯವಾದ. ಇನ್ನು ರೂಪಾಯಚ್ ಪೊಲೀಸ್ ಕ್ವಾರ್ಟರ್ಸಿಂದ ಬೆಳಗಿನ ಗೀತಾರಾಧನೆ ಬಿಲ್ವಪತ್ರೆ ಮಾಹಿತಿ ಪ್ರಸಾರದ ಭಾವಗೀತೆಗಳು ಸೊಗಸಾಗಿದ್ದು ಚಿತ್ರಗೀತೆಗಳು ಸೂಪರ್. ಮಳೆಗಾಲದಲ್ಲಿ ಪ್ರತಿದಿನ ಒಳ್ಳೆಯ ಅನುಭವ ಆಗುತ್ತೆ, ಮಳೆ ಎಂದರೆ ಖುಷಿಯಾಗುತ್ತೆ ಸರ್, ಒಳ್ಳೆಯ ವಿಷಯ ಕೊಟ್ಟಿದ್ದೀರಾ, ಧನ್ಯವಾದ. ರೊಟ್ರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, ಜಿಟಿಚಿ ಮಳೆಯಲ್ಲಿ ಕುರುಕುಲ್ ತಿಂಡಿ ಅಂತ ತಿನ್ನುವುದೇ ಒಂದು ಸಂಭ್ರಮ. ಹಪ್ಪಳ, ಮುದ್ದೆ, ಹಪ್ಪಳ, ಕಾಳಿನ ಹಪ್ಪಳ, ತುಪ್ಪ ಹಚ್ಚಿಕೊಂಡು ತಿಂದರೆ ಅದರ ರುಚಿಯೇ ಬೇರೆ. ಮಳೆಗಾಲದಲ್ಲಿ ಕೆಸರು ಒಳ್ಳೆಯ ಆಗಿ ತೊಂದರೆ, ಕೆಸರು ಒಳ್ಳೆ ಆಗಿ ತೊಂದರೆಗಳಾಗಿದ್ದು ಉಂಟು, ನೆನಪು ಅದು ನೆನಪಿದೆ. ಸೊ ಇವತ್ತಿನೆಲ್ಲ ಕಾರ್ಯಕ್ರಮ ಸೂಪರ್, ಧನ್ಯವಾದ. ನಮಸ್ಕಾರ. ಮಳೆಗಾಲ ಎಂದರೆ ಉಳಿದ ಕಾಲಕ್ಕಿಂತ ಬೇರೆ ಎಂದು ನನ್ನ ಭಾವನೆ. ಯಾರಿದು ಪ್ರತಿಮಾ ನಾಯಕ್, ಬರುತ್ತೀನಿ. ಎಲ್ಲ ಕಾರ್ಯಕ್ರಮ ಸೂಪರ್. ಜೋರಾಗಿ ಮಳೆ ಬರ್ತಾ ಇದ್ರೆ ಎಲ್ಲೆಡೆ ಸುಭಿಕ್ಷೆ ಎಂದು ಮನಸ್ಸಿಗೆ ಸಂತೋಷವಾಗುತ್ತೆ. ಒಂದು ತಿಂಗಳಿಂದ ಮಳೆ ಬರದೆ ಬೇಸರವಾಗುತ್ತೆ, ಈಗ ಸಂತೋಷವಾಗ್ತಿದೆ, ಕೆಲವು ಸಮಯದಿಂದ ಮಳೆ ಶುರುವಾಗಿದೆ ಅಂತ ಹೇಳ್ಬಿಟ್ಟು ಹಂಚಿಕೊಂಡಿದ್ದೀರಿ, ಧನ್ಯವಾದ. ಇನ್ನು ಸದಾಶಿವಪ್ಪ ಮಂಡಗಟ್ಟದಿಂದ, ನಾವು ಮಂಡಗಟ್ಟದಿಂದ ಐನೂರಿಗೆ ಹೈಸ್ಕೂಲಿಗೆ ಹೋಗುವಾಗ ಪಾಲಿಥೀನ್ ಕವರ್ ಹಾಕಿಕೊಂಡು ಹೋದದ್ದು. ಆಗ ಬ್ಯಾಗ್ ನೆನೆತಿದ್ದು, ನಡ್ಕೊಂಡೇ ಹೋಗ್ತಿದ್ವಿ. ಆಗಿನ ಕಷ್ಟ ಈಗಿನ ಮಕ್ಕಳಿಗೆ ಇಲ್ಲ ಬಿಡಿ ಅನ್ನೋ ಥರ ಕಳಿಸಿದ್ದಾರೆ. ಸೊ ಧನ್ಯವಾದ ಮಂಡಗಟ್ಟದಿಂದ ಸದಾಶಿವ ಅವರೇ. ಇನ್ನು ಶುಭೋದಯ ಗಣೇಶಿ, ಚಿಕ್ಕವರಿದ್ದಾಗ ಮಳೆಗಾಲ ತುಂಬ ಇರ್ತಾ ಇತ್ತು, ಚಂದ್ರಿಕಾ ನೇಲ್ಗುಂಡಿ ತಿಂಗಳಗಟ್ಟಲೆ ಇರೋದು. ನಮಗೆ ಮಳೆ ಬಂದಾಗ ಕೆಸರಲ್ಲಿ ಕಾಲು ಒದ್ದು ಅದ್ದದು ಏನೋ ಒಂದು ಖುಷಿ. ಶಾಲೆಗೆ ಹೋಗುವಾಗ ಪ್ಲಾಸ್ಟಿಕ್ ಕವರ್ನ ತಲೆಗೆ ಹಾಕ್ಕೊಂಡು ಹೋಗ್ತಿದ್ವಿ, ಅವಾಗ ಛತ್ರಿ ಕೊಡೆ ಇರ್ತಿರ್ಲಿಲ್ಲ. ಒಮ್ಮೊಮ್ಮೆ ನೆನೆದ್ಕೊಂಡು ಹೋಗಿದ್ದುಂಟು. ಮನೆಯಲ್ಲಿ ಮಳೆಗಾಲದಲ್ಲಿ ಹಪ್ಪಳ ಶೇಂಗಾ ಹುರಿದು ಕೊಡ್ತಿದ್ರು, ಸಂಜೆ ಮಂಡಕ್ಕಿ ಖಾರ ಹಚ್ಚಿಕೊಂಡು, ಅವಾಗೆಲ್ಲ ಇದೇ ಕುರುಕುಲು. ಒಟ್ಟಾರೆ ಒಳ್ಳೆ ಸವಿ ನೆನಪು, ಚೆಂದ ಮಳೆಗಾಲ ಅಂತ ಕಳಿಸಿದ್ದಾರೆ ಚಂದ್ರಿಕಾ ನೇಲ್ಗೊಂಡಿಯವರು. ಸೊ ನಿಮಗೂ ಧನ್ಯವಾದ. ಈಗ ಇನ್ನೊಂದು ಗೀತೆ ಕೇಳೋಣ, ನಂತರ ಸಂದೇಶಗಳತ್ತ ಗಮನವನ್ನು ಹರಿಸೋಣಂತೆ. ಸುಮತೀಂದ್ರ ನಾಡಿಗೆ ಅವರ ರಚನೆ ತುಂಗೆದಡದಲ್ಲಿ ಧ್ವನಿ.

ಆತ್ಮೀಕವರೇ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನ ಸಂದೇಶಗಳತ್ತ ಗಮನವನ್ನು ಹರಿಸೋಣಂತೆ. ಶುಭೋದಯ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಯಾರಿದು? ಚಿಕ್ಕಪ್ಪ ಶಾರದಾ ರಾಮೇಶ್ವರದಿಂದ. ಹಿಂದಿನ ಮಳೆಗೂ ಈಗಿನ ಮಳೆಗೂ ತುಂಬಾನೇ ವ್ಯತ್ಯಾಸ ಇದೆ ಸರ್. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಮೈ ಕೊರೆಯುವಂತ ಚಳಿಯ ಮಳೆ ಬರ್ತಿತ್ತು, ಆದ್ರೆ ಈಗ ಹೊರಗಡೆ ಮಳೆ ಬರ್ತಿದ್ರೆ ಒಳಗಡೆ ಸೆಕೆ ಆಗ್ತಿರ್ತೈತಿ. ಹೌದು, ನಮ್ಮ ಬಾಲ್ಯದಲ್ಲಿ ಶಾಲೆಯಿಂದ ಮಳೆಯಲ್ಲಿ ಏನಾದರೂ ನೆನೆಸ್ಕೊಂಡು ಮನೆಗೆ ಬಂದಾಗ ನಮ್ಮ ತಾಯಿ ಯಾವುದೇ ಕಾರಣಕ್ಕೂ ನನಗೆ ಬೈತಿಲ್ಲ. ತನ್ನ ಸೀರೆ ಸೆರಗಿನ ನನ್ನ ತಲೆಯನ್ನು ಒರೆಸಿ ಹಪ್ಪಳ ಸುಟ್ಟು ಹುಳಿ ಕಾಳನ್ನು ಹುರಿದು ಮೆಂತೆ ಕಾಳಿನ ಚಹಾ ಮಾಡಿ ಕೊಡ್ತಿದ್ರು. ಏನೇ ಅದು, ತಾಯಿ ಪ್ರೀತಿ ಮುಂದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಸರ್. ನಾಯಿ, ಕೋತಿ, ಬೆಕ್ಕು, ಪಕ್ಷಿಗಳ ಕಡಿತದಿಂದ ರೇಬಿಸ್ ರೋಗ ಹೇಗೆ ಬರುತ್ತದೆ ಅಂತ ಚೆನ್ನಾಗಿ ತಿಳಿಸಿದ್ರು ಇವತ್ತು ಡಾಕ್ಟರ್ ಯುವರಾಜ್ ಅವರು. ಅರ್ಥಪೂರ್ಣವಾಗಿತ್ತು, ಜೊತೆಗೆ ಚಿತ್ರಗೀತೆಗಳು ತುಂಬ ಇಷ್ಟ ಆದವು. ಕಾರ್ಯಕ್ರಮ ಸೂಪರ್ ಅಂತ ಹೇಳ್ಬಿಟ್ಟು ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಕಳಿಸಿದಿರಿ. ನಿಮಗೆ ಧನ್ಯವಾದ.

ಧನ್ಯವಾದ. ಶಿವಮೊಗ್ಗ ಕೃಷಿನಗರದಿಂದ ವಿದ್ವಾನ ಗಣೇಶ, ಸವಿತಾ ಗಣೇಶ, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು. ಎಲ್ಲ ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬಂತು. ಮಳೆಗಾಲ ಅನಿಸ್ತಾ ಇದೆ, ಒಂದು ಮೂರ್ನಾಲ್ಕು ದಿನದಿಂದ ತುಂಬ ಸಂತೋಷವಾಗ್ತಿದೆ. ಮಳೆ ಹೋಗಿದ್ದು ನೋಡಿ ಗಾಬರಿ ಆಗಿತ್ತು. ಮಳೆಗಾಲ ಬಂದ ಛತ್ರಿಗಳ ದರ್ಬಾರು, ಎರಡು ಛತ್ರಿ ಕಳೆಯೋದು, ಛತ್ರಿ ಕಳ್ಕೊಂಡಿದ್ದು ನೆನಪಿದೆ, ಮತ್ತು ಮುರಿಯೋದು ಸಾಕಷ್ಟು ವಿಶೇಷದ ಅನುಭವ. ಮಳೆಗಾಲ ನಡೀತೆ, ಕಾಯಿಲೆ ಕಸಾಲೆ ಜೊತೆಗೆ ಒಳ್ಳೊಳ್ಳೆ ತಿಂಡಿ ತಿನಿಸುಗಳನ್ನು ತಿನ್ಲಿಕ್ಕೆ ಒಂದು ಅವಕಾಶ ಅಲ್ವಾ. ಸೊ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್, ಒಳ್ಳೆ ವಿಷಯ ಹೊತ್ಕೊಂಬಂದಿರಪ್ಪ, ಧನ್ಯವಾದ ಅಂತ ಕಳಿಸಿದ್ದಾರೆ. ಸೊ ನಿಮಗೂ ಧನ್ಯವಾದ. ಇನ್ನು ಮಳೆಗಾಲ ಅಂದ್ರೆ ಭಯ ಆಗುತ್ತೆ, ಯಾಕಂದರೆ ನಾವು ಎಮ್ಮೆ ಕಾಯ್ಬೇಕಾದ್ರೆ ಸಂಜೆ ಒಂದಿನ ಮಳೆಗಾಳಿ ಗುಡುಗು ಸಿಡು ಎಲ್ಲ ಬರ್ತಿತ್ತು. ಮನೆಗೆ ಬರೋಣ ಅಂದರೆ ಎಮ್ಮೆಗಳು ಬರ್ತಿರ್ಲಿಲ್ಲ, ಕಷ್ಟಪಟ್ಟು ಹೊಡ್ಕೊಂಡು ಮನೆಗೆ ಬಂದರೆ ಮನೆ ಮೇಲೆ ತೆಂಗಿನ ಗರಿ ಬಿದ್ದು ಹಂಚೆಲ್ಲ ಒಡೆದು ನೀರೆಲ್ಲ ಮನೆ ತುಂಬ ರಂಪ. ಮಳೆ ಕಡಿಮೆ ಆದಮೇಲೆ ಊರಿನ ತುಂಬ ಸುದ್ದಿ, ಸಿಡಿಲು ಹೊಡೆದು ಸತ್ತು ಹೋಗಿದ್ದಾರೆ. ಇನ್ನೊಬ್ರು ಸೀರಿಯಸ್ ಅಂತ, ನನಗೆ ಎಷ್ಟು ಭಯ ಆಯಿತು ಅಂದರೆ ಅಯ್ಯೋ ನಾನು ಒಬ್ಬಳೇ ಅಲ್ಲೇ ಇದ್ನಲ್ಲ ಅಂತ. ಸೊ ಯಾರಿದು ಕೊನೆ ಸಂಖ್ಯೆ 4-0-3 ಕೊನೆಯಾಗುತ್ತೆ. ಒಳ್ಳೆ ಅನುಭವ ಹಂಚಿಕೊಂಡಿದ್ದೀರಿ ಮತ್ತು ಜಾಗೃತಿಯನ್ನು ಮೂಡಿಸಿದ್ದೀರಿ. ಸೊ ನಿಮಗೆ ಧನ್ಯವಾದ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಲೆಯಿಂದ ಮಿಕ್ಸ್ ಮೆಲೋಡಿ ಹಾಡುಗಳು ಸೂಪರ್, ಚಿತ್ರಗೀತೆಗಳು ಸೂಪರ್, ಪಕ್ಷಿ ಮಾಹಿತಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ನಮ್ಮ ಹತ್ರನೂ ಆ ಪಕ್ಷಿ ನಮ್ಮನೆ ಹತ್ರ ಇದ್ದಾವೆ ಅಂತ ತಿಳಿಸಿದ್ದಾರೆ ಉಮಾದೇವಿಯವರು. ನಿಮಗೂ ಧನ್ಯವಾದ. ಈಗ ಇನ್ನೊಂದು ಗೀತೆ, ಕುವೆಂಪುರ ರಚನೆ, ನಿನ್ನ ಆಶೀರ್ವಾದದ. ಧ್ವನಿ HK ವೈಷ್ಣವಿ.

ಕೇಳಿದ್ರೆ ಭಾವಗೀತೆಗಳನ್ನು ಕೇಳ್ತಾ ಇದ್ರಿ. ಇನ್ನು ಸಂದೇಶಗಳತ್ತ ಗಮನ ಹರಿಸೋದ್ರಿ. ಯಾರಿದು? ಮೋಹನ್ ರಾವ್ ಅವರು. ಸರ್, ನಾವು ಚಿಕ್ಕವರಿದ್ದಾಗ ಮಳೆಗಾಲದಲ್ಲಿ ಅಣಬೆಗಳು ಹುಟ್ಟುತ್ತಿದ್ದವು. ಆಗ ನಮ್ಮ ದೊಡ್ಡಮ್ಮ ಅಣಬೆಗಳ ಪಲ್ಯ ಮಾಡಿ ತಿಂದಿದ್ದೆವು. ನಂತರ ತಿಂಡವರೆಕಾಯಿ, ಸೊ ಒಂಚೂರು ಇಂಗ್ಲೀಷಲ್ಲಿ ಬರೆದಿದ್ದೀರಿ, ಒಳ್ಳೆದಾಯ್ತು. ಒಳ್ಳೆ ಅಣಬೆಗಳು ಹುಟ್ಟೋದು ಮಳೆಗಾಲದಲ್ಲಿ ಅನುಭವ ಹಂಚಿಕೊಂಡಿದ್ದೀನಿ ನಿಮಗೆ. ಧನ್ಯವಾದ. ಸೊ ಇನ್ನು ಮಳೆ ಬಗ್ಗೆ ಇರೋ ವಿಷಯ ಸೂಪರ್ ಸರ್. ಒಬ್ಬರದ್ದು ಒಂದೊಂದು ಅನುಭವ. ಕೊನೆ ಸಂಖ್ಯೆ 4 6 9 ಕೊನೆಯಾಗುತ್ತೆ. ಸೊ ನಿಮಗೂ ಧನ್ಯವಾದ. ನನ್ನ ಸಿಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಅವರು ಹೊಳೆನರಸೀಪುರದಿಂದ ಇವತ್ತಿನ ಎಲ್ಲ ಕಾರ್ಯಕ್ರಮದ ದಿನ ವಿಶೇಷ ತುಂಬ ಚೆನ್ನಾಗಿದ್ದು ಅಂತ ಕಳಿಸಿದ್ರಿ. ಧನ್ಯವಾದ. ಲೀಲಾ ವಿದ್ಯಾನಗರದಿಂದ ಗೀತಾರಾಧನ ಮತ್ತು ಇವತ್ತಿನ ಎಲ್ಲ ಕಾರ್ಯಕ್ರಮ ಸೂಪರ್. ಹಾಗೆಯೇ ಅದು ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಶ್ರೀಧಿ ಅಬ್ಬರ್ ಅವರು ನಡೆಸಿಕೊಟ್ಟಂಥ ಕೆಸರು ಗುಬ್ಬಿಯ ಪರಿಚಯ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದರ ಜೀವನಶೈಲಿ ತನ್ನನ್ನು ಹೇಗೆ ಶತ್ರುಗಳ ರಕ್ಷಣೆ ಮಾಡಿಕೊಳ್ತದೆ ಅಂತ ತಿಳಿಸಿದರು. ಬಹಳ ವಿಶೇಷವಾಗಿ ಕುತೂಹಲ ಮೂಡಿಸ್ತಾ ಇತ್ತು ಈ ಕಾರ್ಯಕ್ರಮ ಅಂತ ತಿಳಿಸಿದ್ದಾರೆ. ಸೊ ನಿಮಗೂ ಧನ್ಯವಾದ. ಗುಡ್ ಮಾರ್ನಿಂಗ್ ಸಲ್ಮಾ ಟೀಚರ್ ತರೀಕೆರೆಯಿಂದ. ಮಿಕ್ಸ್ ಸಾಂಗ್ ಸೂಪರ್ ಮಿಕ್ಸ್ ನೋಡಿ, ಪಕ್ಷಿ ಪ್ರಪಂಚ ಕೇಳಿ ಬಂತು. ಈಗಂತೂ ಮಳೆ ಸ್ಕೂಲಿಗೆ ಹೋಗಿ ಬರುವಾಗ ಕರೆಕ್ಟಾಗಿ ಮಧ್ಯಾಹ್ನ ಊಟ ರೆಡಿಯಾಗಿರುತ್ತೆ ಅನ್ನೋ ಕಳಿಸಿದ್ರಿ. ಧನ್ಯವಾದ. ನಮಸ್ತೆ, ಮುಂಜಾನೆ ಎಫ್ ಎಂ ಬಾನಿಲಿಕ್ಕೆ ಸೂಪರ್ ಕಾರ್ಯಕ್ರಮ ಪದ್ಮಪ್ಪನಗ ಫ್ಯಾಮಿಲಿ. ಧನ್ಯವಾದ. ನವಿ ಡಿಸೋಜ ರಾಜೇಂದ್ರ ನಗರದಿಂದ, ಶುಭೋದಯ ಸರ್, ಇಂದಿನ ಮಿಕ್ಸ್ ಮೆಲೋಡಿ ಸಾಂಗ್ಸ್ ಭಾಳ ಚೆನ್ನಾಗಿದ್ದವು, ನಿಮಗೆ ಅಭಿನಂದನೆಗಳು. ಸೊ ನಿಮಗೂ ಧನ್ಯವಾದ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್ ಕುಟುಂಬದವರು, ಇದನ್ನೆಲ್ಲ ಕಾರ್ಯಕ್ರಮಗಳು ಸೂಪರ್. ಧನ್ಯವಾದ. ಶುಭೋದಯ ಆಕಾಶವಾಣಿ, ಬೆಳಗಿನ ಕಾರ್ಯಕ್ರಮಗಳೆಲ್ಲ ಸೂಪರ್. ಪಕ್ಷಿ ಪ್ರಪಂಚ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಧನ್ಯವಾದ. ಹಂಪಡ ನ್ಯಾಮತಿ, ಇಂದಿನ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂತು. ಶ್ರೀನಿಧಿ ಅಬ್ಬರ್ ಕೆಸರುಗುಬ್ಬಿ ಬಗ್ಗೆ ಮಾಹಿತಿ ಚೆನ್ನಾಗಿ ನೀಡಿದರು. ಆಹಾರ ಪದ್ಧತಿಗಳಿಗೆ ತಿಳಿಸಿದರು. ಗೂಡು ಕೊಟ್ಟ ಕ್ರಮ, ಮೊಟ್ಟೆ ಇಟ್ಟು ಕಾಪಾಡೋ ರೀತಿಯನ್ನು ತುಂಬ ಚೆನ್ನಾಗಿ ತಿಳಿಸಿದರು. ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ರೇಬಿಸ್ ರೋಗದ ಬಗ್ಗೆ, ಕಾಯಿಲೆ ಬಗ್ಗೆ ತಿಳಿಸಿದರು. ಅದಕ್ಕೆ ಧನ್ಯವಾದ ಅಂತ ತಿಳಿಸಿದ್ದಾರೆ. ನಿಮಗೂ ಧನ್ಯವಾದ. ಸೋಮವಾರದ ಶುಭಾಶಯಗಳು. ಇವತ್ತಿನೆಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂತು. ರೇಬಿಸ್ ಕುರಿತ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಯಾರಿದು ಶ್ವಾಸೋಳಂಗಯಿಂದ, ನಮ್ಮ ಮಳೆಗಾಲದ ಅನುಭವದಿಂದ ಜಿಟಿ ಜಿಟಿ ಮಳೆ ಹರಿಯುವ, ಬಿರುಗಾಳಿ ಹರಿಯುವ, ಹಳ್ಳ ಕೊಳ್ಳೆಗಳು ತುಂಬಿ, ಕೆರೆ ನದಿಗಳು ಕಪ್ಪೆ, ಕೀಟಗಳ ಸಂಗೀತ, ಮಾವು ಹಲಸು ಹಣ್ಣುಗಳ ಗಮಲು, ಇವೆಲ್ಲ ಸೂಪರ್ ಆಗಿದ್ದವು, ಮರೆಯಲಾಗದ ನೆನಪುಗಳು ಅಂತೇಳಿ ವಿಶ್ವಾಸೋಳಂಗಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದ. ಹಾಗೆ ಕೇಶವಮೂರ್ತಿ ಬಿ ಟಿ ಎಂ ಲೇಔಟಿಂದ, ಒಬ್ಬೊಬ್ಬರದೊಂದು ಅನುಭವ. ಶಾಲಾ ದಿನಗಳಲ್ಲಿ ಬಸ್ ಇಳಿದ ನೆನೆದು ಶಾಲೆಗೆ ಹೋಗ್ತಿದ್ವು, ವಾಪಸ್ ಬರುವಾಗ ಐಸ್ ಕ್ಯಾಂಡಿ ಚೀಪತ ವಾಪಸ್ ಹೋಗೋದು ಒಂದು ತರಹ ಕೆಟ್ಟ ಬುದ್ಧಿನೂ ಇತ್ತು ಅಂತೇಳಿ ಕಲಿಸಿದ್ದೀರಿ. ಸೊ ನಿಮ್ಮ ಅನುಭವಕ್ಕೆ ಧನ್ಯವಾದ. ವಿಲೀಲಾ ವಿದ್ಯಾನಗರದ ಮಳೆಗಾಲದಲ್ಲಿ 1990ಕ್ಕಿಂತ ಹಿಂದೆ ಭಾಳ ಮಳೆ ಸರ್, ಜಿಟ್ಲಂತ ಮಳೆ ವಾರಗಟ್ಟಲೆ ಹೋಯ್ತಾನೆ ಇರ್ತದೆ. ನಾನು ಆಗ ಬೀಡಿ ಕಟ್ತಾ ಇದ್ದಾಗ ಮಣ್ಣಿನನ್ನೆಲ್ಲ ಗೋಡೆ ಕೂಡ ಬರೀ ಮಣ್ಣಿಂದ ಕಟ್ಟಿದ್ರು. ಹಂಗಾಗಿ ಮಳೆ ಬಂದರೆ ತುಂಬಿದ ತಂಡಿ ಇರ್ತಾ ಇತ್ತು, ಬೀಡಿ ಕಟ್ಟೋಕೆ ಆಗ್ತಾಯಿರಲ್ಲ, ಮೈಕ ಮರಗಟ್ಟಿ ಬೀಡಿ ಸುತ್ತೋಕ್ಕೆ ಆಗ್ತಿಲ್ಲ. ಆಗ ಅಮ್ಮ ಇದ್ದಿಲು ಒಲೆಗೆ ಇದ್ದಿಲು ಹಾಕಿ ಬೆಂಕಿ ಮಾಡಿ ನನ್ನ ಹತ್ರ ತಂದು ಇಡ್ತಾ ಇದ್ರು. ಅದ್ರಲ್ಲಿ ಬಿಸಿ ಮಾಡಿಕೊಂಡು ಕಟ್ತಾ ಇದ್ವಿ. ನಮ್ಮ ಜೀವನ ಇದ್ರ ಆದಾಯದಲ್ಲಿ ನಡೆಯಬೇಕಾಗಿತ್ತು ಆ ಸಮಯದಲ್ಲಿ 1990ರಲ್ಲಿ. ಬಿಸಿ ಬಿಸಿ ತಿಂಡಿಗಳು, ಬಿಸಿಯಾದ ಕಾಫಿ ಇಂದಿಗೂ ನೆನಪಿದೆ ಮಳೆಗಾಲದ್ದು ಅಂತೇಳಿ ತಿಳಿಸಿದ್ದಾರೆ. ನಿಮಗೂ ಧನ್ಯವಾದ. ಈಗ ಬಾನಚಂದ್ರ ಮೂಡಿದಾಗ ದೊಡ್ಡರಂಗೇಗೌಡರ ರಚನೆ ಎಸ್ ಎಲ್ ವೇಣುಗೋಪಾಲ್ ಅವರ ಧ್ವನಿಯಲ್ಲಿ ಕೇಳೋಣ.

0: ಸ್ಥಿತಿಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್, 2 ಲಕ್ಷ
6: ಏನಾಯ್ತಪ್ಪ?
2: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
2: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
2: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
1: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್, 2 ಲಕ್ಷ
5: ಏನಾಯ್ತಪ್ಪ?
2: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
2: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
2: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
1: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಸೇವಾ ಮಾಹಿತಿ. ಶಿವಮೊಗ್ಗ ತಾಲೂಕು ಹೊಳಲೂರಿನ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯವರು ಫೋಟೋಗ್ರಫಿ, ಅಣಬೆ ಬೇಸಾಯ, ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಆಸಕ್ತಿ ಇರುವ ನಿರುದ್ಯೋಗಿ ಯುವಕ ಮತ್ತು ಯುವತಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು 18-49 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು, 8ನೇ ತರಗತಿ ಉತ್ತೀರ್ಣರಾಗಿರಬೇಕು. ಗ್ರಾಮೀಣ ಭಾಗದ BPL ಕಾರ್ಡ್ ಹೊಂದಿದ್ದು ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿದ್ದು, ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ತರಬೇತಿಯು ಇಂದಿನಿಂದ ಆರಂಭವಾಗಲಿದ್ದು, ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು ಇಲ್ಲಿಗೆ ಸಂಪರ್ಕಿಸಬಹುದು. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಬಸವರಾಜು DK ಎಂಬ 45 ವರ್ಷ ವಯಸ್ಸಿನ ವ್ಯಕ್ತಿ ಚಿಕ್ಕಮಗಳೂರು ಜಿಲ್ಲೆ ಬೀರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದು, ಚೆಹರೆ ಹೇಗಿದೆ? ಸುಮಾರು 5 ಅಡಿ ಎತ್ತರ, ಎಣ್ಣೆಗೆಂಪು ಬಣ್ಣ, ಸಾಧಾರಣ ಮೈಕಟ್ಟು. ಕಾಣೆಯಾದಾಗ ಮಾಸಲು ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ ಚೆಹರೆಯುಳ್ಳ ಬಸವರಾಜು DK ಎಂಬುವರ ಸುಳಿವು ಸಿಕ್ಕವರು ಪೊಲೀಸ್ ಉಪನಿರೀಕ್ಷಕರು, ಬೀರೂರು ಪೊಲೀಸ್ ಠಾಣೆ, ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಮಂಜಪ್ಪ ಎಂಬ 47 ವರ್ಷ ವಯಸ್ಸಿನ ವ್ಯಕ್ತಿ ಕಡೂರು ತಾಲೂಕು ಕಾಮನಕೆರೆ ಗ್ರಾಮದಿಂದ ಕಾಣೆಯಾಗಿದ್ದು, ಚೆಹರೆ ಹೀಗಿದೆ. ಸುಮಾರು 5.2 ಅಡಿ ಎತ್ತರ, ಎಣ್ಣೆಗೆಂಪು ಬಣ್ಣ, ಸಾಧಾರಣ ಮೇಕಟ್ಟು, ದುಂಡು ಮುಖ. ಕಾಣೆಯಾದಾಗ ಹಳದಿ ಬಣ್ಣದ ಶರ್ಟ್, ನೀಲಿ ಬಣ್ಣದ ಪಂಚೆ ಧರಿಸಿರುತ್ತಾರೆ. ಈಗ ಹೇಳಿದ ಚೆಹರೆಯುಳ್ಳ ಮಂಜಪ್ಪ ಎಂಬುವರ ಸುಳಿವು ಸಿಕ್ಕವರು ಪೊಲೀಸ್ ಉಪನಿರೀಕ್ಷಕರು, ಬೀರೂರು ಪೊಲೀಸ್ ಠಾಣೆ, ಚಿಕ್ಕಮಗಳೂರು ಜಿಲ್ಲೆ ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಸೇವಾ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ GS ಶಿವರುದ್ರಪ್ಪ ಅವರ ರಚನೆ

ಕೇಳಿದರೆ ಗಮನಿಸಿ, ಈ ಬೆಳಿಗ್ಗೆ 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಸನಗರ ತಾಲೂಕು ಬಟ್ಟೆಮಲಪದ ಆಂಜನೇಯ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರಿ ಪದಗಳನ್ನು ಕೇಳುವಿರಿ. 11:55 ಆರೋಗ್ಯ ಅಡುಗೆ, ಮಹಿಳೆಯರಿಗೆ ಆರೋಗ್ಯಯುತ ಅಡುಗೆ ಮಾಡುವ ಕ್ರಮಗಳನ್ನು ಮತ್ತು ಅಡುಗೆ ಬಳಸುವ ಪದಾರ್ಥಗಳಲ್ಲಿನ ಪೌಷ್ಟಿಕಾಂಶದ ಮಹತ್ವ ತಿಳಿಸುವ ಕಾರ್ಯಕ್ರಮ ಸರಣಿ ಆರೋಗ್ಯ ಅಡುಗೆ. ಇವತ್ತು ಬೀನ್ಸ್ ಪನ್ನೀರ್, ಇದನ್ನು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಸೌಮ್ಯ ಅಶ್ವಾತ್ ಅವರು. ಈಗ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆ ವೃಂದಗಾನದಲ್ಲಿ ಕೇಳಿ, ಈಗೋ ವಂದನೆ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಕೇಳಿದರೆ ಗಮನಿಸಿ, ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಮತ್ತು ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವ ಮೂರ್ತಿ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಹೊಸನಗರ ತಾಲೂಕು ಬಟ್ಟೆಮಲ್ಲಪ್ಪದ ಆಂಜನೇಯ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರಿ ಪದಗಳು.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಸನಗರ ತಾಲೂಕು ಬಟ್ಟೆಮಲ್ಲಪ್ಪದ ಆಂಜನೇಯ ಜೋಗಿ ಮತ್ತು ಸಂಗಡಿಗರಿಂದ ಕಿನ್ನರಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಆರೋಗ್ಯ ಅಡುಗೆ.
1: ಆಕಾಶವಾಣಿ
2: ಹಿಂದಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ
1: ಅಡುಗೆ ಆರೋಗ್ಯ. ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವತ್.
2: ಸಗ್ಗದಲ್ಲಿ ರುಚಿಯಂದೇ ಅಮೃತ.
3: ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಬೀನ್ಸ್ ಪನ್ನೀರ್, ಒಂದು ರೀತಿಯ ಸ್ನಾಕ್ಸ್ ಅಂತ ಕೂಡ ಹೇಳಬಹುದು, ಇಲ್ಲ ಚಪಾತಿ ಅನ್ನ ಸಾರು ಅದ್ರ ಜೊತೆಗೆ ಸೈಡ್ಗೆ ನಂಚ್ಕೊಂಡು ತಿನ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಸಾಮಾನ್ಯವಾಗಿ ನಾವು ಬೀನ್ಸಲ್ಲಿ ಸಾರು ಪಲ್ಯ ಮಾಡ್ತೀವಿ, ಅದು ಬಿಟ್ರೆ ಹಸಿದಾಗ ತಿನ್ಬಹುದು, ಮತ್ತೆ ಪಲಾವು ಆತರ ಬಳಸ್ತೀವಿ ಹೊರತು ಇದನ್ನೇ ಒಂದು ಚಾಟ್ ಆಗಿ ನಾವು ಹೇಗೆ ಬಳಸೋದು ಅಂತ ಇವತ್ತಿನವರೆಗೂ ಬಹಳ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಈ ಬೀನ್ಸು ಕೂಡ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ತರಕಾರಿ. ಇದು ಕೊಬ್ಬು ರಹಿತ ತರಕಾರಿ ಅಂತ ಹೇಳ್ಬೋದು. ಕೊಲೆಸ್ಟ್ರಾಲ್ ಇಲ್ಲ ಇದರಲ್ಲಿ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತೆ ನಾರಿನ ಅಂಶ, ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹಠಾತ್ ಏರಿಕೆಯಾಗದಂತೆ ತಡೆಯುತ್ತೆ. ಈ ಬೀನ್ಸಿನ ಪದಾರ್ಥಗಳನ್ನ ತಿಂದಾಗ ಹೊಟ್ಟೆ ತುಂಬಿದ ಅನುಭವವಾಗಿ ಬೇಗ ಹಸಿವಾಗದೆ ತೂಕ ನಿರ್ವಹಣೆ ಸುಲಭವಾಗುತ್ತೆ. ನಾವು ದೇಹಕ್ಕೆ ಈಡಾಗಲ್ಲ ಅಂತೀವಿ, ಕೆಲವು ಎಷ್ಟು ಬೇ ತಿಂದ್ರೂ ಒಂದು ಅರ್ಧ ಗಂಟೆಗೆ ಮತ್ತೆ ಹೊಟ್ಟೆ ಹಸಿವಾಗ್ಬಿಡುತ್ತೆ ಆ ತರ. ಆದ್ರೆ ಈ ಬೀನ್ಸಿನ ಪದಾರ್ಥ ತಿಂದಾಗ ಖಂಡಿತ ಹಾಗಾಗೋದಿಲ್ಲ. ತುಂಬಾ ಹೊತ್ತು ನಮಗೆ ಹೊಟ್ಟೆ ತುಂಬಿದ ಅನುಭವವೇ ಇರುತ್ತೆ. ಇದು ನಮ್ಮ ದೇಹದ ಜೀವಕೋಶಗಳನ್ನ ರಕ್ಷಿಸುತ್ತೆ ಮತ್ತೆ ದೇಹಕ್ಕೆ ಶಕ್ತಿಯನ್ನ ಒದಗಿಸುತ್ತೆ. ಇದರಲ್ಲಿ ಮೆಲನಿನ್ ಅಂಶ ಹೆಚ್ಚಾಗಿದ್ದು ಚರ್ಮ, ಕೂದಲು ಮತ್ತು ಉಗುರಿನ ಆರೋಗ್ಯಕ್ಕೆ ಉತ್ತಮ ತರಕಾರಿಯಾಗಿದೆ. ವಿಟಮಿನ್ ಕೆ ಹೆಚ್ಚಾಗಿದ್ದು ಇದನ್ನು ಸೇವಿಸುವ ವ್ಯಕ್ತಿಯಲ್ಲಿ ಆಸ್ಟಿಯೋಕ್ಯಾಲ್ಸಿನ್ ಅನ್ನುವಂತಹ ಅಂಶ ಬಿಡುಗಡೆಯಾಗಿ ಮೂಳೆಗಳನ್ನು ಬಲಪಡಿಸುವ ಕೆಲಸ ಮಾಡುತ್ತೆ ಆ ಅಂಶ. ಹಾಗಾಗಿ ಬೀನ್ಸನ್ನ ನಾವು ಆದಷ್ಟು ಹೆಚ್ಚಾಗಿ ಬಳಸಬೇಕು. ಮತ್ತೆ ಮಕ್ಕಳಿಗೆ ಎಳೆ ಬೀನ್ಸನ್ನ ಹಾಗೆ ತಿನ್ನುವಂತಹ ರೂಢಿಯನ್ನ ಮಾಡಿಸಿದ್ರೆ ಬಹಳನೇ ಒಳ್ಳೇದು, ಯಾಕಂತಂದ್ರೆ ಗಟ್ಟಿ ಆಗುತ್ತೆ ಮೂಳೆಗಳು. ಈ ಬೀನ್ಸ್ ಪನ್ನೀರ್ನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಮತ್ತೆ ಪನ್ನೀರ್ ಬಳಸ್ತೀವಿ ಅದು ಇವಾಗಲೇ ಡಯಟ್ ಫುಡ್ಗೆ ಪನ್ನೀರ್ ಬಂದು ಸೇರ್ಕೊಂಡ್ಬಿಟ್ಟಿದೆ, ತುಂಬಾನೇ ಒಳ್ಳೆಯ ಒಂದು ಖಾದ್ಯ ಕೂಡ ಹೌದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ಬೇಕಾದಂತಹ ಸಾಮಗ್ರಿಗಳು 1/4 kg ಬೀನ್ಸು, ಪನ್ನೀರು, ಪನ್ನೀರನ್ನ ಉದ್ದುದ್ದಕ್ಕೆ, ಕ್ಯೂಬ್ ಬೇಡ, ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ಒಂದು 8-10 ಸ್ಲೈಸು. ಕಡಲೆಬೀಜ 1/2 ಸ್ಪೂನ್ ಅಷ್ಟು, ಬಿಳಿ ಎಳ್ಳು 2 ಚಮಚೆ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಅಥವಾ ಹಸಿ ಖಾರದ ಪುಡಿ, ಬೆಳ್ಳುಳ್ಳಿ 1-2 ಚಮಚೆಯಷ್ಟು, ಸಣ್ಣಗೆ ಹೆಚ್ಕೊಳ್ಳಿ, ಜಜ್ಜದ್ ಬೇಡ, ಸಣ್ಣಗೆ ಹೆಚ್ಕೊಳ್ಳಿ, 2 ಚಮಚೆ ತುಪ್ಪ, 1 ಚಮಚೆಯಷ್ಟು ಎಣ್ಣೆ. ಸಾಸಿವೆ ಎಣ್ಣೆ ಇದ್ರೆ ಅದನ್ನ ಬಳಸ್ಬಹುದು, ಆಲಿವ್ ಎಣ್ಣೆ ಇದ್ರೆ ಅದನ್ನ ಬಳಸ್ಬಹುದು. ಯಾವುದೂ ಇಲ್ಲ ಅಂತಂದ್ರೆ ನಾವು ಮನೆಯಲ್ಲಿ ಅಡುಗೆಗೆ ಬಳಸುವಂತಹ ಅಡುಗೆ ಎಣ್ಣೆಯನ್ನ ಬಳಸ್ಬಹುದು. ಮೊದಲಿಗೆ ಬೀನ್ಸನ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಎರಡೂ ಬದಿಯ ತೊಟ್ಟು ತೆಗೆದು ಉದ್ದುದ್ದಾನೆ ಇರಲಿ, ಎಳೆಯದಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಬಲ್ತಂಗಿದ್ರೆ ಮಧ್ಯ ಸೀಳ್ಕೊಳ್ಳಿ, ಇಲ್ಲ ಅಂತಂದ್ರೆ ಹಾಗೆ ಇರಲಿ. ಉದ್ದುದ್ದಾನೆ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಉಪ್ಪನ್ನ ಹಾಕಿ ಒಂದು 10-12 ನಿಮಿಷ ಚೆನ್ನಾಗಿ ಬೇಯಿಸಿ ತೆಗೆದಿಡಿ, ನೀರಿನಿಂದ ಹೊರಗಿಡಿ ಬೀನ್ಸನ್ನ. ಪನ್ನೀರನ್ನು ಅಷ್ಟೇ, ನಾನಾಗ್ಲೇ ಹೇಳಿದಾಗೆ ಉದ್ದುದ್ದಕ್ಕೆ ಹೆಚ್ಕೊಂಡು ಒಂದು ಪಾನ್ಗೆ ತುಪ್ಪ ಹಾಕಿ ಹೆಚ್ಚಿದಂತಹ ಬೆಳ್ಳುಳ್ಳಿಯನ್ನ ಹಾಕಿ ಫ್ರೈ ಮಾಡಿ ನಂತರ ಈ ಉದ್ದಕ್ಕೆ ಹೆಚ್ಚಿದ ಪನ್ನೀರನ್ನ ಹಾಕಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ, ಗೋಲ್ಡನ್ ಬ್ರೌನ್ ಅಂತ ಏನ್ ಹೇಳ್ತೀವಿ, ಬರೋವರೆಗೂ ಸಣ್ಣ ಉರಿಯಲ್ಲಿ ಎರಡೂ ಬದಿಯನ್ನ ಕ್ಲೀನಾಗಿ ಬೇಯಿಸಿ ಹುರ್ಕೊಂಡು ತೆಗೆದಿಡಿ. ನಂತರ ಇನ್ನೊಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕೆ ಬಿಳಿ ಎಳ್ಳನ್ನ ಹಾಕ್ರಿ, ಬೇಯಿಸಿದ ಬೀನ್ಸು, ಚಿಲ್ಲಿ ಫ್ಲೇಕ್ಸು, ಖಾರದ ಪುಡಿ ಏನ್ ಹೇಳಿದೆ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ಬೀನ್ಸ್ ಬೇಯಲಿಕ್ಕೆ ಉಪ್ಪು ಹಾಕೊಂಡಿರೋದ್ರಿಂದ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಹುರಿರಿ, ನೀರಿನ ಅಂಶ ಹೋಗ್ಬೇಕು. ನಾವು ಬೀನ್ಸ್ನ ನೀರಿಂದ ಏನ್ ತೆಗ್ದಿರ್ತೀವಿ ಆ ನೀರಿನ ಅಂಶ ಹೋಗ್ಬೇಕು, ಅವಾಗ ಬೀನ್ಸ್ ಸುರುಟ್ಕೊಂಡಂಗೆ ಕಾಣತ್ತೆ. ಆ ರೀತಿ ಆದ ನಂತರ ಸ್ವಲ್ಪ ಹುರ್ಕೊಳ್ಳಿ. ಹುರಿದ ನಂತರ ಅದಕ್ಕೆ ಮೊದ್ಲು ಕಡಲೆ ಬೀಜವನ್ನ ಏನ್ ತಗೊಂಡಿರ್ತೀವಲ್ಲ ಅದನ್ನ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಅದನ್ನ ಕೂಡ ಹಾಕಿ, ನಂತರ ಹುರಿದಿರುವಂತಹ ಪನ್ನೀರು ಬೆಳ್ಳುಳ್ಳಿ ಮಿಶ್ರಣ ಏನಿದೆ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ನಾನು ಆಗ್ಲೇ ಹೇಳಿದ ಹಾಗೆ ಚಪಾತಿ ರೊಟ್ಟಿ ಜೊತೆ ಬೇಕಾದ್ರೂ ಹಾಗೆ ತಿನ್ಬಹುದು, ಇಲ್ಲ ಸಂಜೆ ಸ್ನಾಕ್ಸ್ಗೆ ಮಕ್ಕಳಿಗೆ ಈಗ ಮಳೆಗಾಲ ಇರೋದ್ರಿಂದ ರುಚಿ ರುಚಿಯಾಗಿ ಏನಾದ್ರೂ ಬೇಕು ಅಂತಾರೆ ಸ್ಕೂಲಿಂದ ಬಂದ ಕೂಡ್ಲೆ, ಒಂದು ರೀತಿಯಾದಂತಹ ಆರೋಗ್ಯಕರವಾದ ಸ್ವಾದಿಷ್ಟ ತಿಂಡಿ ಅಂತ ಹೇಳ್ಬಹುದು, ಅದನ್ನ ತಿನ್ಬಹುದು. ಪಲ್ಯದ ತರ ಅನ್ನ ಸಾರಿನ ಜೊತೆಗೆ ನಂಚ್ಕೊಂಡು ತಿನ್ಬಹುದು, ಇಲ್ಲ ಅನ್ನಕ್ಕೂ ಕಲಸ್ಕೋಬಹುದು. ಯಾವ ತರ ಬೇಕಾದ್ರೂ ನಾವು ಇದನ್ನ ಸವಿಬಹುದು. ಹೇಗಿತ್ತು ಅನ್ನೋದನ್ನ AIR.BDVT@gmail.com ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧನ್ಯವಾದಗಳು.
1: ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 MHz ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.
4: ವಿಭಾಗವಾರು ಬರ ಪರಿಸ್ಥಿತಿ ಅವಲೋಕಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಗೆ ಆಗಮಿಸಿ ನಾಳೆ ವಿಶೇಷ ಸಭೆ ಆಯೋಜಿಸಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಸೂಪರ್ ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಶೇಕಡ 35% ಮಳೆ ಕೊರತೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಸವಾಲನ್ನು ಸಮರ್ಥವಾಗಿ ಎದುರಿಸಲು ಕಲ್ಯಾಣ ಕರ್ನಾಟಕದ ಕಲಬುರಗಿಯಿಂದ ವಿಭಾಗವಾರು ಬರ ಸಮಸ್ಯೆ ಕುರಿತು ಮುಖ್ಯಮಂತ್ರಿಯವರು ಸಭೆ ನಡೆಸಲಿದ್ದಾರೆ ಎಂದರು. ಭದ್ರಾ ಜಲಾಶಯದಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ಆಗಸ್ಟ್ ಅಂತ್ಯದ ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿತ್ರದುರ್ಗ ಶಾಖಾ ಕಾಲುವೆಯ ಗೋನೂರು ಆಕ್ವಾಡಕ್ಟ್ ಕಾಮಗಾರಿ ಪರಿಶೀಲಿಸಿದ ಬಳಿಕ ಅವರು ಮಾತನಾಡಿದರು. ಭದ್ರಾ ಮೇಲ್ದಂಡೆ ಯೋಜನೆಯ ಎಲ್ಲ ಕಾಮಗಾರಿಗಳನ್ನು 2028 ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಕೆಆರ್ಎಸ್ ಜಲಾಶಯದ ನೀರಿನ ಒಳಹರಿವಿನಲ್ಲಿ ಅಲ್ಪ ಚೇತರಿಕೆ ಕಂಡಿದೆ. 3 ಹಿಂದೆ 900 ಇದ್ದ ನೀರಿನ ಒಳಹರಿವು ನಿನ್ನೆಯಿಂದ 1095 ಏರಿಕೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 9 8:30 ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. 40-50 km ವೇಗದಲ್ಲಿ ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಹಿನ್ನೆಲೆ ಮೂಡಿಗೆರೆ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯಿಂದಾಗಿ ಸಂಭವಿಸಿರುವ ಕೃಷಿ ಹಾನಿಯ ಕುರಿತಂತೆ ಆದಷ್ಟು ಶೀಘ್ರ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ವ್ಯಾಪ್ತಿಯಲ್ಲಿ 1300 ಕೆರೆಗಳಿವೆ. ಇವುಗಳಲ್ಲಿ ಸುಮಾರು 500 ಕೆರೆಗಳು ಒತ್ತುವರಿಯಾಗಿದ್ದು ಕೆರೆಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಕಂತನಹಳ್ಳಿ ಪ್ರದೇಶದ 300 ದಟ್ಟ ಅರಣ್ಯ ಭೂಮಿ ನಾಶ ತಡೆಯಲು ಅರಣ್ಯ ಇಲಾಖೆ ವಿಶೇಷ ಯೋಜನೆ ಜಾರಿಗೊಳಿಸಿ ದೇವರ ಕಾಡು ಎಂದು ಘೋಷಿಸುವಂತೆ ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವೃಕ್ಷಲಕ್ಷ ಆಂದೋಲನದ ಸಂಚಾಲಕ ಶ್ರೀಪಾದ್ ಬಿಚ್ಚುಗತ್ತಿ.
5: ಸೊರಬ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾನ್ ಪ್ರದೇಶಗಳಿದ್ದು 114 ಕಾನ್ ಪ್ರದೇಶಗಳಲ್ಲಿ ಕೇವಲ 14 ಉಳಿದಿವೆ. ಅವುಗಳಿಗೂ ಲಗ್ಗೆ ಹಾಕಿದ್ದು ಬಯಲು ನಾಡು ಆಗುವಲ್ಲಿ ದಾಪುಗಾಲಿ ಇಡುತ್ತಿರೋದು ಖೇದಕರ ಸಂಗತಿ. ಅರಣ್ಯ ಕಂದಾಯ ವಾದ ವಿವಾದದಲ್ಲಿ ಅರಣ್ಯ ಸೊರಗ್ತಾ ಇದೆ. ಕೂಡಲೇ 2 ಇಲಾಖೆಗಳು ಜಂಟಿ ಕಾರ್ಯಾಚರಣೆ ಮೂಲಕ ಅರಣ್ಯ ಸಂರಕ್ಷಣೆಗೆ ಮುಂದಾಗಬೇಕು. ಉಳಿದಿರುವ ಅರಣ್ಯಕ್ಕೆ ಜೀವೋ ಇದ್ದ ತಾಣದ ಮಾನ್ಯತೆ ನೀಡಬೇಕು. ಚಂದ್ರಗುತ್ತಿ ಗಣಿಯಿಂದ ಶಿಲಾರಣ್ಯಕ್ಕೆ ಧಕ್ಕೆ ಆಗ್ತಿದೆ. ಗಣಿ ನಿರ್ಬಂಧಕ್ಕೆ ಇಲಾಖೆಗಳು ಮುಂದಾಗಿ ಕ್ರಮ ಕೈಗೊಳ್ಬೇಕೆಂದು ನಾವು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ.
6: ಸೊರಬ ತಾಲೂಕಿನಲ್ಲಿ 1000 ಕೆರೆಗಳು, ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಆಡುವಂತ, ಆದ್ರೆ ಮುಕ್ಕಾಲು ಭಾಗ ಕೆರೆಗಳು ಅತಿಕ್ರಮಿಸುತ್ತಾಗಿದೆ. ಕೂಡಲೇ ಒತ್ತುವರಿಯಾದ ಕೆರೆಯನ್ನು ಸಂರಕ್ಷಿಸಬೇಕು, ಕಾನೂರಣ್ಯ ಉಳಿಯಬೇಕು.
4: ಇಂದು ದೇಶದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಾಬು ಜಗಜೀವನ್ ರಾಮ್ ಅವರ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಬೆಳಗ್ಗೆ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸಿದರು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ್ ಶೋಭಾರಾಣಿ ಸೇರಿದಂತೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಇಂದು ಟಿಬೆಟಿಯನ್ ಬೌದ್ಧ ಗುರು 14ನೇ ದಲೈಲಾಮಾ ಅವರ ಜನ್ಮದಿನ. ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ದಲೈಲಾಮಾ ಅವರಿಗೆ ಗಣ್ಯರು 91ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ದೇಶದ ಏಕತೆ ಹಾಗೂ ರಾಷ್ಟೀಯ ಅಖಂಡತೆಯ ಹರಿಕಾರ ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಜಯಂತಿ ದಿನವಾದ ಇಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
7: ಆಕಾಶವಾಣಿ ವನಿತಾ ವಿಹಾರ.
8: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜನಗರ ಜನಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.
9: ಮೊದಲಿಗೆ ಬಾಗೆವು ಗಣಪ ಹುದಲಿಗೆ ವಯ್ಯ ಬ್ಯಾಡೋ, ಮೊದಲಿಗೆ ಬಾಗೆವು ಗಣಪ ಹುದಲಿ.
10: ರತ್ನ ಏನ್ರಿ ಹಾರ್ ಜೋರ್ ನಡ್ದಾವಲ್ರಿ, ಕೆಲ್ಸ ಮುಗಿದೈತೆ?
9: ಬರ್ರಿ ಬರ್ರಿ. ಆಯ್ತ್ ಬರ್ರಿ. ಅಕ್ಕೂರವ್ರ ನಂದಾ ಕುಮಾರ್, ಯಾಕೋ ನಮ್ದು ಮಂಡಳದಾಗ ಕಾರ್ಯಕ್ರಮಕ್ಕ ಪ್ರಾರ್ಥನೆ ಹಾಡ್ರಿ ಅಂತ ಹೇಳಿದ್ರಿ ನೋಡ್ರಿ, ಅದಕ್ಕ ಈ ಹಾಡು ಸಿಲೆಕ್ಟ್ ಮಾಡ್ಕೊಂಡೆ. ನಾವ ಎಲ್ಲಾರು ಹೇಳೋದು ಅದಕ್ಕ ಮೊದ್ಲ ಇದು ಹಾಡು ಹೇಳಿ ಆಮೇಲೆ ಮಾತಾಡೋಣಂತಲ್ಲ.

0: ಇದ ಹಾಡ ಇರ್ಲನ್ರಿ ಅಕ್ಕೂರವ್ರ?
1: ಇಲ್ರಿ, ಗಣಪನ್ ಹಾಡ್ ಬಹಳ ಚಂದ ಐತ್ರಿ.
0: ಅಂದಂಗ ನಾ ಕೇಳುದು ಮರ್ತೆ ನೋಡ್ರಿ, ಯಾಕೋ ತಡ ಆತಲ್ಲ ಎಲ್ಲರೂ ಬರುವುದು.
2: ಹೌದ್ರಿ, ನಮ್ ಮನೆಗೆ ನಮ್ಮ ಅಜ್ಜ ಅಜ್ಜಿ ಊರಿಂದ ಬಂದ್ರಿ. ಬಂದ್ ಕೂಡ್ಲೆ ಹಂಗ ಹೊರಗ್ ಬರುದು ಸರಿ ಕಾಣುದಿಲ್ಲ ಅಂತ ಅವ್ರ ಜೋಡಿ ಮಾತಾಡಿ ಕುಡಿಯಕ್ ಕಷಾಯ ಮಾಡ್ಕೊಟ್ಟು ಅವ್ರಿಗೆ ಹೇಳ್ ಬಂದೇನ್ ನೋಡ್ರಿ.
1: ಹೌದ್ರಿ ನಂದ, ಚಲೋ ಮಾಡಿದ್ರಿ ನೋಡ್ರಿ. ಹಿರಿಯರು ಅಂದ್ರ ಮನಿಗೆ ಕಳಸಿದ್ದಂಗ, ಅವ್ರಿದ್ರ ಮನಿಗೆ ಎಷ್ಟ್ ಖಳ ಇರ್ತೈತಿ, ಮತ್ತ ಮನಿ ತುಂಬಿದಂಗ ಅನಸ್ತೈತಿ ನೋಡ್ರಿ ಉಮಾ.
3: ಹೌದ್ರಿ, ಹಿರಿಯರು ಇದ್ರ ಮನ್ಯಾಗ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳು ಇರ್ತಾವ ನೋಡ್ರಿ.
0: ಖರೆ ನೋಡ್ರಿ ನಂದ, ಅಗ್ನಿ ಬರೋಬ್ಬರಿ ಹೇಳಿದ್ರಿ ನೋಡ್ರಿ ನೀವು.
1: ಹೂನ್ರಿ, ನಾವು ಮನ್ಯಾಗ ಹಿರಿಯ ಹಾಕೊಟ್ಟ ದಾರಿಯೊಳಗ ನಡೆದ್ರ ನಮ್ಮ ಮಕ್ಕಳು ಬಂದಂತ ನಮ್ ಸೊಸೆಂದ್ರು ಮುಂದಿನ ಪೀಳಿಗೆಯವರಾದ ಮೊಮ್ಮಕ್ಕಳು ಹಂಗ ನಡೀತಾರ ನೋಡ್ರಿ. ನಾವು ಮೊದಲ ಹಿರಿಯರಿಗೆ ಗೌರವ ಕೊಟ್ಟು ಅದಾರಿ ಮಕ್ಕಳಿಗೆ ತೋರಿಸಿದ್ರ ಅವರು ಹಂಗ ನಡ್ಕೊಂಡು ಸಂಸ್ಕಾರವಂತರಾಗಿ ಬೆಳಿತಾರ ನೋಡ್ರಿ.
2: ಅವರು ಸಾತ್ವಿಕ ಆಹಾರ, ನೈಸರ್ಗಿಕವಾಗಿ ಬೆಳೆದ ತಾಜಾ ತರಕಾರಿಗಳನ್ನ ಹಣ್ಣು ಹಂಪಗಳನ್ನ ತಿಂತಾ ಇದ್ರಲ್ರಿ.
3: ಹೌದ್ರಿ, ಅದಕ್ಕ ಅವರು ಎಷ್ಟು ಗಟ್ಟಿಮುಟ್ಟಿ ಆಗಿದ್ರು ನೋಡ್ರಿ.
0: ಖರೆ ಅದ ನೋಡ್ರಿ ನಂದ ನೀವ್ ಹೇಳೋದು, ಅದ ಈಗಿನ ಕಾಲದ ಮಂದಿ ನೋಡ್ರಿ, 30 ವರ್ಷಕ್ಕಂದ್ರ 108 ಬ್ಯಾನಿ ಹುಟ್ಟಿರ್ತಾವ.
2: ಹೂನ್ರಿ ಪಾರತ್ನ, ಹಾಳು ಮೋಳು ಹೊರಗಿಂದು ರಸ್ತೆದ್ದು ತಿಂತಾವು, ಅದಕ್ಕೇನ್ ಸ್ವಚ್ಛತಾ ಇರುವುದಿಲ್ಲ ಏನಿಲ್ಲ, ಮತ್ ಬೆಂಗಳ ಬರ್ದೆ ಏನಾಗ್ತೈತಿ.
1: ಅಲ್ರಿ, ಸಣ್ಣ ಸಣ್ಣ ಹುಡುಗರು ಬರೇ ಮ್ಯಾಗಿ ಗೋಬಿ ಅಂತ ತಿಂತಾರ್ರಿ, ಅದೆಲ್ಲ ಮೈದಾದಾಗ ಮಾಡಿ ಕರ್ದಿಟ್ಟಿರ್ತಾರ ನೋಡ್ರಿ, ಹಂಗಾಗಿ ಅವು ಪಚನ ಆಗೋದಿಲ್ರಿ ಅಂತ ಹೇಳಿ ಹಗಲೆಲ್ಲ ಡಾಕ್ಟರ್ ಕಡೆ ಹೋಗೋದೇ ಹೋಗೋದ ನೋಡ್ರಿ.
2: ಹೌದ್ರಿ, ಡಾಕ್ಟರ್ ಹೇಳ್ತಾರ ನೋಡ್ರಿ, ಪೌಷ್ಟಿಕ ಆಹಾರ ಸೇವನೆ ಮಾಡ್ರಿ, ಹಸಿರ್ ತರಕಾರಿನ್ರಿ, ನೀರ್ ಹೆಚ್ ಕುಡೀರಿ, ಹೊರಗಿನ ಆಹಾರ ತಿನ್ಬೇಡ್ರಿ ಅಂತೆಲ್ಲ ಹೇಳ್ತಾರ್ರಿ.
0: ಅಲ್ರಿ, ಈಗಿನ ಮಂದಿಗೆ ಡಾಕ್ಟರ್ ಹೇಳಿದ್ದ ಖರೆ ನೋಡ್ರಿ, ಅವ್ರದ್ದ ಕೇಳ್ತಾರ. ನಾವೇನಾರ ಹೇಳಕ್ ಹೋದ್ರ ಅಯ್ಯ ನಿಮ್ ಕಾಲ ಅಲ್ಲಿದ ಬರೇ ಬರೇದನ್ನ ತಿನ್ನಾಕ ಉಣ್ಣಾಕ ಅಂತಾರ. ನಮ್ ಹಿರಿಯರ್ ನೋಡ್ರಿ ಎಷ್ಟು ಪದ್ಧತಿ ಸೀರ ತಿನ್ನು ಉಣ್ಣುದು ಏನೇನ್ ಮಾಡ್ಬೇಕು ಯಾವಾಗ ಹೆಂಗ ಅಂತ ಎಷ್ಟು ಚಂದ ಹಾಕಿ ಕೊಟ್ಟಾರ.
1: ಅಲ್ಲ, ಹಬ್ಬ ಹುಣ್ಣಿಮೆಗಳು ಮಾಡೋದ ನೋಡ್ರಲ್ಲ, ಯಾವ ಹಬ್ಬಕ್ಕ ಏನ್ ಮಾಡೋದು ಅಂತ ನಿಮ್ಮ ಹಾಕ್ಯಾರ. ಅವು ಎಷ್ಟ ಅರ್ಥಪೂರ್ಣ ಅದಾವ ಅಂದ್ರ ಮಣ್ಣಿಗೆ ಗೌರವ ಕೊಡುವುದಕ್ಕ ಗುಳ್ಳವ್ವ ನಾಗಪ್ಪ ಮಣ್ಣಿಲೆ ಮಾಡಿ ಪೂಜೆ ಮಾಡ್ತೀವಿ, ಮತ್ತ ನವರಾತ್ರಿಗೆ ಅದಾಮಿಗೆ ಬೀಜ ಹಾಕಿ ಸಸಿ ಬೆಳೆಸಿ ಹಬ್ಬ ಮಾಡ್ತೀವಿ. ಇನ್ನ ದೀಪಾವಳಿಗೆ ಮಣ್ಣಿನ ಪ್ರಂಟಿ ಮಾಡಿ ದೀಪ ಬೆಳಗ್ತೀವಿ, ಮತ್ತು ಸಗಣಿಲೆ ಪಾಂಡವರನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ. ಎಷ್ಟು ಚಂದ ಪದ್ಧತಿಗಳು ನೋಡ್ರಿ ಅಲ್ಲೇನ್ರಿ ರತ್ನ ಇವೆಲ್ಲ.
3: ಹೌದ್ರಿ, ನೀವು ಹೇಳೋದು ಬರೋಬ್ಬರಿ ಆಯ್ತು ನೋಡ್ರಿ, ಅದಕ್ಕ ಹಿರಿಯರು ಮನ್ಯಾಗ ಇರ್ಕೊಂಡೋದ್ರಿ.
2: ಅಲ್ರಿ ನಂದ, ಮೊದ್ಲು ರೊಕ್ಕ ರೂಪಾಯಿ ವಿಚಾರನು ಎಷ್ಟು ಸರಳ ಇತ್ರಿ, ಎಲ್ಲಾ ಮನಿ ಹಿರಿಯರ ನಡ್ಸ್ಕೊಂಡು ಹೋಗ್ತಿದ್ರು, ಯಾವ್ದು ಕಮ್ಮಿ ಆಗದಂಗ ರೊಕ್ಕದ ಸರಿಯಾದ ಉಪಯೋಗ ಮಾಡುದು ಉಳಿತಾಯ ಮಾಡುದು ಮಾಡ್ತಿದ್ರು ನೋಡ್ರಿ.
1: ಹೌದ್ರಿ, ಅವಾಗ ಹೆಚ್ಚು ಸಾಲ ಸೋಲ ಮಾಡೋದ ಇರ್ತಿದ್ದಿಲ್ಲ, ಯಾವ ಕೆಲ್ಸಕ್ಕ ಯಾವ ಕಾರ್ಯಕ್ಕ ಎಷ್ಟ್ ಖರ್ಚು ಮಾಡ್ಬೇಕು ಅನ್ನೋದಂತ ಅವರು ಮೊದ್ಲ ಲೆಕ್ಕ ಹಾಕಿಡ್ತಿದ್ರು.
3: ಹಂಗಾರಿ ಮಕ್ಕಳ ಶಿಕ್ಷಣಕ್ಕ ಮಕ್ಕಳ ಮದುವೆಗೆ ಅಂತ ಬೇರೆನ ಹಣ ತಗತಿದ್ರು ನೋಡ್ರಿ.
0: ಮತ್ತವಾಗ ಎಂಟೆಂಟ್ ದಿನ ಎಲ್ಲಾ ಮದುವೆ ಮುಂಜ್ವಿ ಎಲ್ಲಾ ಕಾರ್ಯಕ್ರಮ ನಡೀತಿದ್ದು ನೋಡ್ರಿ, ಮನಿ ತುಂಬಾ ಮಂದಿ ಇದ್ರು ಎಲ್ಲಾ ಎಷ್ಟು ಸ್ಥೀಲೆ ಸಂಪ್ರದಾಯಕ್ಕೆ ತಕ್ಕಂಗ ಪದ್ಧತಿ ಸೀರ್ ಮಾಡ್ತಿದ್ರು ಅಲ್ಲೇನ್ರಿ ಅಕ್ಕುರವ್ರ?
1: ಹೌದಪ್ಪ, ನಾವ್ ಸಣ್ಣವರಿದ್ದಾಗ ಮನ್ಯಾಗ ಏನಾರ ಕಾರ್ಯಗಳು ಹಬ್ಬ ಅಂದ್ರ ನಮ್ ಅಜ್ಜ ಅಜ್ಜಿ ಎಷ್ಟ್ ಚಂದ ಎಲ್ಲಾರ್ಗೂ ತಿಳುವಳಿಕೆ ಹೇಳ್ತಿದ್ರು, ನಾವು ಏನ್ ಕೆಲ್ಸ ಮಾಡ್ಬೇಕಂತ ಹಂಚಿಕೊಡ್ತಿದ್ರು. ದೊಡ್ಡವರು ಅವ್ರ ಕೆಲ್ಸ ಮಾಡಿದ್ರ ನಾವು ರೇಷ್ಮಿ ಲಂಗ ಹಾಕೊಂಡ್ ಕೋಂತ ಖುಷಿಲೆ ನಮಗ್ ಕೊಟ್ಟ ಕೆಲ್ಸಾನ ಅಚ್ಚುಕಟ್ಟಾಗಿ ಮಾಡ್ತಿದ್ವಿ ನೋಡ್ರಿ.
0: ಮತ್ತ ಈಗ ನಾವು ದೊಡ್ಡವರಾಗೇವಿ, ನಮಗ ಅವ್ರು ಹೇಳಿಕೊಟ್ಟಿದ್ ಪದ್ಧತಿ ನೆನಪಿರ್ತಾವ, ಹಂಗ ನಾವು ಮಾಡಿ ನಮ್ ಮಕ್ಕಳಿಗೂ ಹೇಳಿಕೊಡ್ತೇವಿ. ಅಲ್ಲ, ಪೂಜಾ ಮಾಡೋ ಮುಂದ ಎಷ್ಟು ಚಂದ ದೇವರ ಹಾಡು ಹೇಳ್ರಿ ಅಂತ ಹೇಳಿಸ್ತಿದ್ರು, ನನಗ ಇನ್ನೂ ನೆನಪದಾವ ನೋಡ್ರಿ. ಅವ್ರು ಕಲ್ಸಿದ ದೇವಿ ಹಾಡು ನೆನಪೈತಿ, ಈಗ ಅದನ್ನ ನಾವ್ ಎಲ್ಲಾರು ಸೇರಿ ಹೇಳೋಣಲ್ಲ.
1: ದೇವಿ ಹಾಡು ಹೇಳೋಣಲ್ರಿ.

0: ಬರಲಿ ಹದಕ.
1: ನಮ್ಮ ಮನ್ಯಾಗ ನಮ್ಮ ಅತ್ತಿ ನಮ್ಮ ಮಾವ ನಮ್ ಜೋಡಿ ಅದಾರಲ್ರಿ, ಅದಕ್ಕ ನಾನಂತೂ ಅವನ್ ಕೇಳೆ ಎಲ್ಲ ಪದ್ಧತಿ ಮಾಡ್ತೀನಿ ನೋಡ್ರಿ.
2: ನೀವು ಪುಣ್ಯವಂತರ್ರಿ, ಅತ್ತಿ ಮಾವ ಅದಾರಂತೀರಿ, ಅವರಿಂದ ಎಲ್ಲಾ ನಿಯಮ ಕೇಳಿ ಮಾಡ್ತೀರಿ. ನಾನು ಹಂಗ ನೋಡ್ರಿ, ನಮ್ಮ ಅತ್ತಿಯವರು ಹೇಳದಂಗನ ಮಾಡ್ತೀನ್ರಿ.
3: ಹೌದಪ್ಪ ನಂದ, ಕರೆ ಅದ ನೋಡ್ರಿ ನೀವ್ ಅನ್ನೋದು. ನನಗೂ ಏನಾರ ಗೊತ್ತಾಗ್ಲಿಲ್ಲ ಅಂದ್ರ ಉಮಾ ಅವ್ರ ಮನೆಗೆ ಹೋಗ್ತೇನ್ರಿ. ಎಷ್ಟು ಪ್ರೀತಿಲಿ ಹಚ್ಕೊಂಡು ಮಾತಾಡ್ತಾರ, ಮತ್ತ ಅವ್ರ ಅತ್ತಿ ಮಾವ ಮಾಡೋದನ್ನ ಸರಳಾಗಿ ತಿಳಿಸಿಕೊಡ್ತಾರ ನೋಡ್ರಿ.
1: ಇನ್ನೂ ಒಂದಂದ್ರ ಮನ್ಯಾಗ ಹಿರಿಯರ್ ಇದ್ರು ಅಂದ್ರ ಅವ್ರಿಗೆ ಸಣ್ಣ ಕಾಯಿಲೆಗಳಿಗೆ ಔಷಧಿ ಕಷಾಯ ಚೂರ್ಣದ ಮಾಹಿತಿ ಇರ್ತಾವ ನೋಡ್ರಿ. ಅದರಿಂದ ಡಾಕ್ಟರ್ ಕಡೆ ಹೋಗೋ ಮೊದ್ಲ ಸಣ್ಣ ಪ್ರಥಮ ಉಪಚಾರ ಮನೆಯೊಳಗನ ಮಾಡ್ಕೊಳ್ಬೇಕು ನಾವು.
2: ಮತ್ತ ಹಿರಿಯರಿಗೆ ಮಳೆ ಬಿಸಿಲು ಚಳಿಗಾಲ ತಕ್ಕಂತ ಆಹಾರ ಉಡುಗೆ ತೊಡುಗೆ ಮಾಹಿತಿ ಕೂಡ ಇರ್ತಾವ ನೋಡ್ರಿ, ಅದನ್ನ ನಮಗ ಹೇಳ್ಕೊಡ್ತಾರ್ರಿ.
1: ನನಗ ಇನ್ನೇ ಜ್ವರ ಬಂದಾಗ ನಮ್ಮ ಅತ್ತೆಯವರು ಎಷ್ಟು ಕಾಳಜಿ ಮಾಡಿದ್ರಿ, ನಾನ್ ಯಾವ ಕೆಲ್ಸನೂ ಮಾಡ್ದಂಗ ನೋಡ್ಕೊಂಡ್ರು ನೋಡ್ರಿ.
4: ನೋಡ್ರಿ ಹಿರಿಯರ್ ಮನೆಯಾಗ ಇದ್ರಂದ್ರ ಹಿಂಗೆಲ್ಲ ನಮಗೂ ಬಹಳ ಹಚ್ಕೊಂಡು ಹೋಗ್ತಾರ ಅವ್ರು. ಇನ್ನೂ ಒಂದ್ ಮುಖ್ಯ ಹೇಳನ್ರಿ, ಅವ್ರಿಗೆ ಹೆಚ್ಚು ತಿಳುವಳಿಕೆ ಇರೋದ್ರಿಂದ ನಮ್ಮ ಮಕ್ಕಳಿಗೆ ವಿಜ್ಞಾನ ಲೆಕ್ಕ ಮಾಡೋದು ಮಗ್ಗಿ ಹೇಳ್ಕೊಡೋದು ಆಗಿ ಬರ್ಸೋದು ABCD ಬರ್ಸೋದು ಎಲ್ಲ ಮಾಡ್ತಾರ ನೋಡ್ರಿ ಅವರು.
3: ಹೌದ್ರಿ ರತ್ನ, ಅಲ್ದನ ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳ್ತಾರ, ರಾಜಾ ರಾಣಿಯರ ಕತೆ ಹೇಳ್ತಾರ, ಭಾರತದ ವೀರ ಯೋಧರ ಕತೆಗಳನ್ನ ಮತ್ತ ವಿಜ್ಞಾನಿಗಳ ಸಾಧನೆಗಳನ್ನ ಕೂಡ ತಿಳಿಸಿಕೊಡ್ತಾರ. ಒಳ್ಳೆ ನೀತಿ ಕತೆಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾರ ನೋಡ್ರಿ.
1: ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರೆ. ನಮ್ಮ ಮನೆಗೆ ನಮ್ಮ ಅತ್ತಿ ಮಾವ ಊರಿಂದ ಅಪ್ಪ ಅವ್ವ ಬಂದ್ರ ನನಗ್ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರುದಿಲ್ರಿ. ಅವ್ರ ಮಾತ್ ಮಾತ್ರ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ. ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರ. ನಮ್ಮ ಮನೆಗೆ ನಮ್ಮ ಅತ್ತಿ ಮಾವ ನಮ್ಮ ಅಪ್ಪ ಅಮ್ಮ ಊರಿಂದ ಬಂದ್ರೆ ನನಗ್ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರೋದಿಲ್ರಿ. ಅವ್ರ ಮಾತ್ ಮಾತಾಡ್ತಾ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ.
4: ಹೌದ್ರಿ, ಹಂಗ ಹಿರಿಯರು ತಾವು ಸಂಜೆಗೆ ವಾಕಿಂಗ್ ಹೋಗು ಮುಂದ ಹುಡುಗರ್ನ ಕರ್ಕೊ ಹೋಗ್ತಾರ, ಗಾರ್ಡನ್ ದಾಗ ಆಟ ಆಡಿಸ್ಕೊಂಡ್ ಬರ್ತಾರ, ಸೂಟಿ ಇದ್ದಾಗ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡ್ ಹೋಗಿ ವ್ಯಾಯಾಮ ಮಾಡಿಸ್ತಾರ.
2: ಹೌದ್ರಿ, ಇದರಿಂದ ಮಕ್ಕಳಿಗೆ ದೈಹಿಕವಾಗಿ ಬೇಕಾಗುವ ವ್ಯಾಯಾಮ ಕಲಿತು ಬಂದ್ರಿ. ಅವರು ಇಲ್ದಾಗ್ಲು ತಾವ ಹೋಗಿ ಮಾಡ್ತಾರ ನೋಡ್ರಿ.
1: ಅಲ್ರಿ ಅವ್ರು ಎಷ್ಟು ಚಂದ ಗುರುಗಳಿಗೆ ಗೌರವ ಕೊಡುದು, ತಮ್ಗಿಂತ ದೊಡ್ಡವ್ರು ಹೆಂಗ್ ಮಾತಾಡ್ಬೇಕು ಅಂತೆಲ್ಲ ಕಲಿಸ್ತಾರ ನೋಡ್ರಿ.
4: ಅದ್ರ ಜೊತೆಗೆ ಭಾವಗೀತೆ ದೇವರ ಹಾಡು ಜಾನಪದ ಹಾಡುಗಳನ್ನ ಕೂಡ ಕಲಿಸ್ತಿದ್ರು ನೋಡ್ರಿ. ಅವರು ಹಾಡ್ತಿದ್ರ ನಮ್ ಕಲಿಸ್ತಿದ್ರು. ಹಂಗಾಗಿ ನಮ್ಮವ್ ಹಾಡು ಜಾನಪದದ ಸುಗ್ಗಿ ಹಾಡು ನನಗ ಬಹಳ ಇಷ್ಟ ಆಗಿತ್ತು ನೋಡ್ರಿ. ಅದನ್ನ ಈಗ ಹೇಳ

0: ಏನ್ ಚಂದ ಬೆಳಿ ನಮ್ ಹೊಲ್ದಾಗ ಅಂತಲ್ರಿ.
1: ಅದರಿ ಏನ ಚಂದ ಬೆಳಿ ನಮ್ಮ ಹೊಲಾಗ.
0: ಹೌದ್ ಹೌದ,
1: ತೆನಿ ತೋಗಾತಾವ ಗಾಳಿ ಬೀಸೂ

0: ಹಾಡು ಎಷ್ಟು ಚಂದ ಐತಿ ನೋಡ್ರಿ ರತ್ನ ಅವ್ರ, ಈ ಸುಗ್ಗಿ ಹಾಡು ಹೊಲದಾಗ ಹೋಗಿ ಕುಂತ ಬಂದಂಗ ಆತ್ ನೋಡ್ರಿ ನನಗಂತೂ.
1: ಹೌದ್ರಿ, ಅಲ್ಲ ಬರೀ ಮಾತಾ ಆದು ನೋಡ್ರಿ, ಅಂದಂಗ ಈಗ ಸಾಲಿ ಶುರು ಆದ್ವಲ್ರಿ, ಅದ್ರ ಜೋಡಿ ಡೈ ತಿಂತಿನೂ ಶುರು ಆತ್ ನೋಡ್ರಿ. ದಿನಾ ಏನ್ ಮಾಡೋದು ಅಂತ, ಒಬ್ಬರಿಗೆ ಒಂದ್ ಸೇರಿದ್ರ ಒಬ್ಬರಿಗೆ ಒಂದ್ ಬೇಡ, ಏನ್ ಹೊಸ ನಮೂನಿ ಅನ್ನು ಹಂಗ ಆಗೇತಿ ಅಂದಂಗ. ನಂದ ಇವತ್ತ ಏನ್ ಮಾಡಿದ್ರಿ ನೀವು?
2: ನಾನ್ರಿ ಹಸಿರು ತರಕಾರಿ ಎಲ್ಲಾರ್ಗೂ ತಿನ್ಸುಣಂತ್ರಿ, ಹಿಟ್ಟಿಗೆ ಸೊಪ್ಪು ಹಾಕಿ ಪರಾಟೆ ಮಾಡಿದಿರಿ, ಎಲ್ಲಾರು ಚಪ್ಪಟ್ಟು ತಿಂದ್ರು ನೋಡ್ರಿ.
1: ಹಂಗಾದ್ರ ಅದ್ರ ರೆಸಿಪಿ ಹೇಳ್ರಲ್ಲ.
2: ಹೌದ್ರಿ, ಗೋಧಿ ಹಿಟ್ಟರಿ, ಅದ್ರೊಳಗ ಎಲ್ಲಾ ಸೊಪ್ಪು ಹಾಕ್ರಿ, ಒಂದೇ ಸೊಪ್ಪಲ್ರಿ, ಸಬ್ಬಸಿಗೆ ಸೊಪ್ಪು, ಮೆಂತೆ ಸೊಪ್ಪು, ಅರಿಶಿನ, ಉಪ್ಪು, ಖಾರ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲಾ ಹಾಕಿರಿ. ಹಿಟ್ಟಿನೊಳಗ ಹಾಕಿ ನಾದಿದ್ನಿರಿ, ನಾದಿ ಚಪಾತಿ ಬೇಸುವಾಗ ತುಪ್ಪ ಹಾಕಿ ಬೇಟರಿ. ನಮ್ಮ ಮಗಾರಿ ಖುಷಿ ಖುಷಿ ಆಗಿ ಡಬ್ಬಿ ತಗೊಂಡ್ ಹೋಗ್ ನೋಡ್ರಿ.
1: ಅಲ್ಲ ಉಮ್ಮ, ಮತ್ ನೀವೇನ್ ಮಾಡಿದ್ರಿ?
3: ನಾನು ಬೆಳಗ್ಗೆ ಡಬ್ಬಿಗ್ ದೋಸೆ ಹಾಕೊಟ್ಟೆ ರೀ, ಸಂಜಿಗೆ ಸ್ವೀಟ್ ಚಾಟ್ ಮಾಡಿನ್ರಿ.
0: ಉಮಾ ಅವ್ರ, ಚಾಟ್ ಅಂದ್ರ ಹೆಂಗ್ ಮಾಡಿದ್ರಿ?
3: ಅದು ನಿಮಗ್ ಬೇಕಾದಷ್ಟು ಸ್ವೀಟ್ ಕಾರ್ನ್ ಅಥವಾ

0: ಗೊಂಜಾಳ ತಗೊಂಡು ಸ್ವಚ್ಛಕ್ಕೆ ತೊಳೆದು ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಾಗ ಒಂದ್ ಸೀಟಿ ಹೊಡಿಸಿ ಬೇಯಿಸ್ಬೇಕ್ರಿ. ಆಮೇಲೆ ನೀರ್ ಬಸದು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ, ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ನೀರ್ ಬಸದು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಅದ್ರ ಮೇಲೆ ಸಣ್ಣ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಸ್ವಲ್ಪ ಟೊಮೆಟೊ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರೆ ಬಾಯಿ ಚಪ್ಪಿಸ್ಕೊಂಡ್ ತಿಂತಾರ ನೋಡ್ರಿ. ನೀವು ಮಾಡ್ ನೋಡ್ರಿ, ಇದು ಆರೋಗ್ಯಕ್ಕೂ ಒಳ್ಳೇದ್ರಿ. ಫೈಬರ್, ವಿಟಮಿನ್ ಎಲ್ಲ ಹೇರಳವಾಗಿ ಸಿಗ್ತಾವ್ರಿ.
1: ಇದು ಹೊಸ ನಮೂನೆ ಐತಿ ನೋಡ್ರಿ, ನಾನು ಮಾಡ್ತೀನ್ರಿ ಮಗನೂರಿ, ಇಷ್ಟ ಪಡ್ಬೋದ್ರಿ.
2: ಇಂತಾವು ಚಾಟ್ ಅಂದ್ರ ಎಲ್ಲಾ ಮಕ್ಳು ಇಷ್ಟ ಪಡ್ತಾರ ತಗೋಡ್ರಿ. ಮಾಡ್ರಿ ಮಾಡ್ರಿ ನಂದವ್ರ. ಅಕ್ಕೂರ ನೀವೇನ್ ಮಾಡಿದ್ರಿ ಇವತ್ತ?
3: ಹಾ, ನಾನು ಸೋರೆಕಾಯಿ ಹಾ ಮಾಡಿನ್ರಿ. ಅದು ಆರೋಗ್ಯಕ್ಕ ಬಾಳ ಚಲೋ ಅಂತ ಅದನ್ನ ರೆಸಿಪಿ ಹೇಳ್ತೇನೆ ನೋಡ್ರಿ. ತೊಳೆದು ಸಿಪ್ಪಿ ತೆಗೆದು ಹೆರ್ದಿಟ್ಕೋಬೇಕ್ರಿ. ನಂತರ ಎರಡು ಚಮಚ ತುಪ್ಪದಾಗ ಅದನ್ನ ಹುರ್ಕೊಂಡು ಆಮೇಲೆ ಒಂದ್ ಗ್ಲಾಸ್ ಹಾಲ್ ಹಾಕಿ ಬೇಯಿಸ್ಬೇಕ್ರಿ. ಒಂದ್ ಮೂರ್ ನಿಮಿಷ ಆಗಂದ್ರೆ ಬೆಂದ್ ಬಿಡ್ತೈತ್ರಿ ಅದು. ಆಮೇಲೆ ಅದಕ್ಕೆ ತಕ್ಕಷ್ಟು ಸಕ್ಕರೆ ಹಾಕಿ ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಹಾಕಿಬಿಟ್ರ ಆತ್ ನೋಡ್ರಿ. ಈಗ ಇಷ್ಟ ಮಾಡಿಬಿಟ್ರ ಅದು ಬೆಟ್ಟಿರ್ತೈತ್ರಿ. ಆರಿದ ನಂತರ ಅದ ತಿನ್ನಕ ಬಾಳ ಚಲೋ ಆಕೈತ್ರಿ. ಮಾಡೋದು ಬಾಳ ಸುಲಭ. ಬೆಳಿಗ್ಗೆ ತಿಂಡಿ ಜೊತೆಗರ ತಿನ್ರಿ, ಊಟದ ಜೊತೆಗರ ತಿನ್ರಿ, ಮಕ್ಕಳ ಡಬ್ಬಿಗರ ಹಾಕ್ರಿ. ಎಲ್ಲದಕ್ಕೂ ಉಪಯೋಗ ಆಕತಿ ನೋಡ್ರಿ. ಆಮೇಲೆ ಜೇನ್ ಹುಳ ಕಚ್ಚಿದಾಗ ಇದು ಹಾಲ್ ಗುಂಬಳ ಕೈದು ರಸ ಹಚ್ಚತಾರಂತ್ರಿ. ಅದಕ್ಕ ಮತ್ತ ಕಾಮಾಲೆ ರೋಗಕ್ಕಂತೂ ರಾಮಬಾಣ. ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೂ ಇದು ಸಹಾಯಕ, ಮಧುಮೇಹಿಗಳಿಗೆ ಒಳ್ಳೇದು. ಇಷ್ಟೆಲ್ಲಾ ಔಷಧಿ ಗುಣ ಅದ್ರೊಳಗ ಇದಾವ್ರಿ. ಹಿಂಗಾಗಿ ನನಗ ಇದು ತಿನ್ನಾಕೂ ಸೇರ್ತೈತಿ, ಮಾಡಾಕು ಸೇರ್ತೈತಿ ನೋಡ್ರಿ ರತ್ನ ಅವ್ರ.
2: ಸೋರೆಕಾಯ್ದು ಇಷ್ಟು ಉಪಯೋಗ, ಎಷ್ಟು ಹೆಲ್ದಿ ಅಂತ ಗೊತ್ತಾತ್ ನೋಡ್ರಿ. ನಾವು ಇನ್ ಮೇಲೆ ಮೇಲೆ ಮೇಲೆ ಮಾಡ್ಕೊಂಡು ನಾವು ತಿಂತೇವಿ, ಮನೆಗಿನವ್ರಿಗೂ ತರ್ಸ್ತೇವಿ.
3: ಹ್ಮ್, ಅಂದಂಗ ರತ್ನಕ್ಕ ನೀವೇನ್ ಮಾಡಿರಿ?
2: ನಾ ನೋಡ್ರಿ, ನಮ್ಮ ಹೊಲದ ಹೆಸರುಕಾಳು ಬಂದಿದ್ವಾ ಮೊನ್ನೆ, ಅದಕ್ಕೆ ಏನ್ ಮಾಡ್ಬಿಟ್ಟೆ, ರಾತ್ರಿ ನೆನೆ ಹಾಕಿದ್ನ್ಯ ನೀರ್ ಬಸದು ಹೆಸರುಕಾಳು ರುಬ್ಬೋ ಮುಂದ. ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕೋತಂಬರಿ, ಜೀರಿಗೆ, ಉಪ್ಪು ಹಾಕಿ ಅದನ್ನ ಸ್ವಲ್ಪ ಉರುಟ್ನಂಗ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡಿರಿ. ರುಬ್ಬಿದೆ ಗ್ಯಾಸಿನ ಮೇಲೆ ಕಾವಲಿ ಇಟ್ಟೆ, ದೋಸೆ ಹೊಯ್ದು ಎಲ್ಲಾರ್ಗು ಹಾಕೊಟ್ಟೆ. ಇದ್ ನೋಡ್ರಿ, ಹೆಸರುಕಾಳು ತಂಪು ಪ್ರೋಟೀನ್, ಜ್ಞಾನದ್ದು ತಿನ್ಲಿಕ್ಕೂ ಒಳ್ಳೇದು. ಅದಕ್ಕ ಹೆಸರುಕಾಳು ದೋಸೆ ಮೇಲೆ ಮೇಲೆ ಮಾಡ್ತೀನಿ, ನಮ್ ಮನೆ ಎಲ್ಲರಿಗೂ ಇಷ್ಟ ಆಗ್ತಾವ ನೋಡ್ರಿ.
0: ಹಾಗೈತ್ರಿ, ನಾನು ಕೇಳಿದ್ದೀರಿ, ಆದ್ರೆ ಮಾಡಿದ್ದಿಲ್ಲ. ಈಗ ನಾನು ಮಾಡಿ ನೋಡ್ತೀನ್ರಿ.
2: ನೋಡಿದ್ರ ಮಾತಾಡ್ತಾವ ಮಾತಾಡ್ತಾ ಎಷ್ಟ್ ಹೊಸ ಹೊಸ ಅಡಿಗೆ ವಿಧಾನನು ಕಲ್ಕೊಂಡಂಗ ಆತ್ ನೋಡ್ರಿ. ಅಕ್ಕೂರ ಉಮಾನಂದ ಅಲ್ಲ, ಇವೆಲ್ಲಿದ್ರ ನಮ್ ಹಿರಿಯರು ಮಾಡೋ ಅಡಿಗೆಗಳಿಗೆನ ಜೋಡಿ ಇದ್ದಂಗ ಅದಾವ ನೋಡ್ರಿ. ಅದಕ್ಕ ನೋಡ್ರಿ ಹೇಳುದೇನಂದ್ರ, ಮನೆಯೊಳಗ ಹಿರಿಯರು ಇರ್ಬೇಕು. ಹಿರಿಯರ್ ಇದ್ರ ಅವರು ಸ್ವಲ್ಪ ತಮಗ್ ತಿದ್ದಿದ್ದು ಹಳೆ ಕಾಲದ ರೆಸಿಪಿಗಳನ್ನ ಹೇಳ್ಕೊಡ್ತಿರ್ತಾರ. ಅದಕ್ಕ ನಮ್ದು ಒಂದ್ ಸ್ವಲ್ಪ ಹೊಸತನದ ಏನಾದ್ರೂ ಜೋಡಿಸಿದ್ರ ಅದ್ ರುಚಿನೂ ಹೆಚ್ಚು, ಮತ್ ನಮ್ದ ಹಳೇದನ್ನ ಮುಂದ್ಕೊಂಡು ಹೋದಂಗನೂ ಆಗ್ತೈತಿ.
0: ಹೌದ್ರಿ, ಕಾಲ್ ಕಾಲಕ್ಕ ಅವ್ರ ಸಲಹೆಗಳು ನಮ್ಗ್ ಸಿಗ್ಬೇಕು ನೋಡ್ರಿ.
3: ಅದೇನ ಹೇಳ್ತಾರಲ್ಲಿ, ಅನುಭವದೊಳಗ ಅಮೃತತ್ವ ಇರ್ತಿತ್ತಂತ. ಅವ್ರ ಮಾತುಗಳು ಅಂದ್ರ ಅಮೃತದ ಖಣಿ ಇದ್ದಂಗ ನೋಡ್ರಿ. ಅದಕ್ಕ ಈಗ ಮುಂದ ಎಂದೆಂದಿಗೂ ಹಿರಿಯರ ಸಲಹೆ ಬೇಕಾಬೇಕು ನೋಡ್ರಿ.
2: ಹೌದ್ರಿ, ಹಿರಿಯರ್ ಅಂದ್ರ ಮನೆತನದ ಬೆಳಬ ಇದ್ದಂಗ ನೋಡ್ರಿ. ಸುಖ ದುಃಖದೊಳಗ ಎಲ್ಲಾ ಅವರು ನಮ್ಗ ಸಾಥ್ ಕೊಡ್ತಾರ, ದುಃಖಕ್ಕ ಧೈರ್ಯ ಕೊಡ್ತಾರ. ಹಿರಿಯರ್ ಇದ್ದ ಮನಿ ಜೇಡ ಗೂಡಿ ನಂಗ ಒಗ್ಗಟ್ಟಾಗೈತ್ ನೋಡ್ರಿ. ಬೇಕೇ ಬೇಕು ಮನೆಗೆ, ಎಷ್ಟು ಚಂದ ಚಲೋ ಅನಸ್ತು ನೋಡ್ರಿ. ಎಲ್ಲಾರು ತಮ್ ತಮ್ಮ ವಿಚಾರಗಳನ್ನ ಪರಸ್ಪರ ಹಂಚ್ಕೊಂಡ್ ಮಾತಾಡಿದ್ದು ಹಿಂಗ ಮತ್ತ ಕೊಡೋಣಂತಲ್ಲ.
4: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಹುಬ್ಬಳ್ಳಿಯ ಲಿಂಗರಾಜನಗರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ನಂದಾ ನವಲಗುಂದ್, ಶ್ರೀಮತಿ ಉಮಾ ಅಕ್ಕೂರ್, ಶ್ರೀಮತಿ ನಾಗರತ್ನ ಭೋಸಲೆ ಹಾಗೂ ಶ್ರೀಮತಿ ಉಮಾ ಅಣ್ಣಿಗೇರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.
5: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
6: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
7: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
6: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
8: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
9: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
10: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.

ಕೇಳಿದ್ರೆ ಗಮನಿಸಿ, ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ ಈ ಕುರಿತು ಶ್ರೀನಿವಾಸ್ ಸರ್ಕ ಅವರೊಡನೆ ಸಂದರ್ಶನ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ. 1:20 ಚಿತ್ರಗೀತೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಶ್ರೀನಿವಾಸ್ ಅರ್ಕಾ ಅವರೇ ನಮಸ್ಕಾರ.
3: ನಮಸ್ಕಾರ. ನಮಸ್ಕಾರ.
2: ತಾವು ಈ ದಿವಸ ಒತ್ತಡ ನಿರ್ವಹಣೆ ಮತ್ತೆ ಇದಕ್ಕೆ ಯೋಗ ಯಾವ ರೀತಿ ಸಹಕಾರಿ, ಮತ್ತೆ ಭಾರತೀಯರ ಒಂದು

0: ಬದಲಾಗಿದೆ, ಅದನ್ನು ಹೇಗೆ ಮಾಡಬಹುದು ಅಂತೀರಿ?
1: ನಾನು ಬಹಳಷ್ಟು ದೇಶಗಳನ್ನು ಸಂಚಾರ ಮಾಡಿದ್ದೀನಿ. ನಾನು ಗಮನಿಸಿರೋ ಪ್ರಕಾರವಾಗಿ ಈ ಸ್ಟ್ರೆಸ್ ಅಂತ ಇದೆಯಲ್ಲ, ಇಂಗ್ಲಿಷಲ್ಲಿ ಹೇಳ್ತೀವಲ್ಲ ಒತ್ತಡ, ಮಾನಸಿಕ ಒತ್ತಡ, ಇದೆಲ್ಲನೂ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚು ನೋಡಿದ್ದೀನಿ. ನಮ್ಮ ದೇಶಗಳಲ್ಲಿ ಅಷ್ಟೊಂದು ಇಲ್ಲ. ಆದರೆ ಇತ್ತೀಚೆಗೆ ಪಾಶ್ಚಿಮಾತ್ಯ ರೀತಿಯ ಎಷ್ಟೋ ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೊಂಡಿರೋದ್ರಿಂದ ಇಲ್ಲಿ ಕೂಡ ಸ್ಟ್ರೆಸ್ ಅನ್ನೋದು ಶುರುವಾಗ್ತಾ ಇದೆ.
0: ಭಾರತೀಯ ಜೀವನ ಪದ್ಧತಿಯಲ್ಲಿ ಒತ್ತಡ
1: ಇಲ್ಲ, ನಿಜವಾಗ್ಲೂ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯೋಚನೆ ಇರುತ್ತೆ ಅವರಿಗೆ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತೆಲ್ಲಾನು. ಆದ್ರೆ ಒತ್ತಡ ಅಂತ ಖಂಡಿತವಾಗ್ಲೂ ಆ ತರ ಇಲ್ಲ. ಆ ಒತ್ತಡನೂ ಒಳ್ಳೇದಕ್ಕೆ ಬಳಸ್ಕೊಳ್ತಾರೆ, ಕನ್ವರ್ಷನ್ ಮಾಡ್ಕೊಂಡು ಇದೇ ಒತ್ತಡನೇ ಒಂದು ಮೋಟಿವೇಶನ್ ಮಾಡ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಆ ತರ. ಮತ್ತು ಇಲ್ಲಿಯ ಜನ ಜೀವನ ಒಂದು ಪದ್ಧತಿ ಎಷ್ಟು ಕಲರ್ಫುಲ್ ಆಗಿದೆ, ಎಕ್ಸೈಟಿಂಗ್ ಆಗಿದೆ ಅಂದ್ರೆ ವರ್ಣರಂಜಿತವಾಗಿದೆ. ಇಲ್ಲಿ ಯಾರೊಬ್ಬನು ಡಿಪ್ರೆಷನ್ ಅನ್ನೋ ಶಬ್ದನೂ ಇಲ್ಲಿ ಇರಲಿಲ್ಲ ಹಿಂದೆ. ನೀವು ಚಿಕ್ಕವರಾಗಿದ್ದಾಗೆಲ್ಲ ನೋಡಿದ್ರೆ ಆ ಶಬ್ದಗಳು ನಾವು ಕೇಳಿಲ್ಲ. ಡಿಪ್ರೆಷನ್ ಇಂಗ್ಲಿಷಲ್ಲಿ ಗೊತ್ತಿದೆ, ನಾವು ಸಾಮಾನ್ಯವಾದ ಅರ್ಥ ಈ ಸೈಕಲಾಜಿಕಲಿ ನ್ಯೂರಲಾಜಿಕಲಿ ಅದು ಗೊತ್ತಿಲ್ಲ ಡಿಪ್ರೆಷನ್ ಅನ್ನೋದು ಬರುತ್ತೆ ಅಂತ. ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬಾ ಇದೆ, ಯಾಕಂದ್ರೆ ಇಲ್ಲಿ ಮೋಡ ಕವಿದು ಇರುತ್ತೆ, ವಿಂಟ್ರಿ ಸೀಸನ್ಸ್ ಡಲ್ ಆಗಿರುತ್ತೆ, ಸೂರ್ಯನೇ ಕಾಣಲ್ಲ ಎಷ್ಟೋ. ಇಲ್ಲಿ ಪ್ರತಿನಿತ್ಯ ಆದ್ರೂ ಲಾರ್ಜ್ಲಿ ಎಷ್ಟೋ ಸೂರ್ಯ ದರ್ಶನ ಆಗೇ ಆಗುತ್ತೆ ಬೆಳಗಾದ್ರೆ. ಆ ಉದ್ದೇಶದ ಮೇಲೆನೆ ಅವರು ಸೂರ್ಯನ ನಮಸ್ಕಾರ ಮಾಡೋದು ಎಲ್ಲಾನು ಯೋಗಶಾಸ್ತ್ರದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯ ಇದ್ದೇ ಇದ್ದಾನೆ ಅಂತ, ಇಲ್ಲ ಸುಮ್ಸನ ಹೆಂಗ್ ನಮಸ್ಕಾರ ಮಾಡಕ್ಕಾಗತ್ತೆ, ಸೂರ್ಯನೇ ನೋಡಿದೇನೆ ನೋಡಿ. ಅಷ್ಟೊಂದು ನಮ್ಮ ಭರವಸೆ ಇಲ್ಲಿ ವೆದರ್ ಚೆನ್ನಾಗಿದೆ ಅಂತ. ಟ್ರಾಪಿಕಲ್ ವೆದರು ಎಲ್ಲಾನು ಏನು ಜಾಕ್ಷ ಪಕ್ಷಿಗಳು ಎದ್ದು ಚಿಲಿಪಿಲಿ ಗಾನ ಮಾಡ್ಕೊಂಡು ಎಲ್ಲ ಎಕ್ಸೈಟಿಂಗ್ ಆಗಿ ಒಳ್ಳೆ ಮ್ಯೂಸಿಕಲ್ ಪಾರ್ಟಿ ಮಾಡ್ದಂಗೆ ಮಾಡ್ತಾರೆ ಬೆಳಿಗ್ಗೆನೆ ಪಕ್ಷಿಗಳು ಎದ್ದೇಳ್ಸಕ್ಕೆ. ಸೊ ಹೀಗಾಗ್ಬಿಟ್ಟು ನಮ್ಗೆ ಮತ್ತು ಇನ್ನೊಂದು ರಸ್ತೆಯಲ್ಲಿ ಜನಗಳು ಸಿಗ್ತಾನೆ ಇರ್ತಾರೆ, ಯಾರೋ ಪರಿಚಯದವ್ರು ಸಿಗ್ತಾರೆ, ಯಾಕಪ್ಪ ಒಂಥರ ಇದೆಯಾ ಅಂತಾರೆ, ಅವ್ರಿಗೆ ಟೀ ಕುಡಿಯೋಣ ಕಾಫಿ ಕುಡಿಯೋಣ ಬಾ ಅಂತಾನೋ ಏನೋ ಮಾಡಿ ಮನೋರಂಜನೆ ತಂದು ಅವನಿಗೆ ಸರ್ ಮಾಡ್ಬಿಡ್ತೀವಿ ನಾವೆಲ್ಲ ಒಬ್ರಿಗೊಬ್ಬರು ಸಹಾಯ ಮಾಡ್ಕೊಂಡು.
0: ಯಾವಾಗ ನಾವು ಪಾಶ್ಚಾತ್ಯ ಚಿಂತನೆಗಳನ್ನ ನಮ್ಮಲ್ಲಿಗೆ ತಂದು ಆಗ ಒತ್ತಡ ಶುರುವಾಯ್ತು.
1: ಪಾಲು ಅದು ತಪ್ಪು ಸರಿ ಅನ್ನೋದು ವಿವರಣೆ ಇಲ್ಲ. ಇಲ್ಲಿ ಅಲ್ಲಿಯ ಪದ್ಧತಿಗಳು ತಂದಿದ್ದಾಗ ಅದ್ರ ಜೊತೆಯಲ್ಲಿ ಪ್ಯಾಕೇಜ್ ಎಲ್ಲ ಬರುತ್ತಲ್ಲ, ಅಲ್ಲಿ ಜೀವನ ಶೈಲಿ, ಅಲ್ಲಿ ಪದ್ಧತಿಗಳು, ಅಲ್ಲಿ ಆಚಾರ ವಿಚಾರಗಳು ತಪ್ಪಿಲ್ಲ. ಮಾಡರ್ನೈಸೇಷನ್ ಹೆಸರಲ್ಲಿ, ಅಡ್ವಾನ್ಸ್ಮೆಂಟ್ ಹೆಸರಲ್ಲಿ, ಟೆಕ್ನಾಲಜಿಕಲ್ ಹೆಸರಲ್ಲಿ ತರ್ತೀವಲ್ಲ, ಅದ್ರ ಪ್ಯಾಕೇಜ್ ಬರುತ್ತಲ್ಲ. ಇದೆಲ್ಲನೂ ಡಿಪ್ರೆಷನ್, ಪ್ರೆಷರ್, ಸ್ಟ್ರೆಸ್ ಎಲ್ಲ ತಗೊಳ್ಳೇಬೇಕಲ್ವಾ? ಆಗಿದೆ, ಆಗ್ಬಾರ್ದು
0: ಅಂದ್ರೆ ಅದೊಂದು ತಗೊಂಡ್ರೆ ಇದು ಫ್ರೀ ಅಂತ.
1: ಫ್ರೀ ಅಂತ ಎಕ್ಸಾಕ್ಟ್ಲಿ, ಬೈ ಒನ್ ಗೆಟ್ ಟು ಫ್ರೀ ಅನ್ನೋ ತರ ಬಂದಿದೆ. ಸೊ ಇಲ್ಲಿ ಏನಂದ್ರೆ ಯೋಗ ಬೇರೆ ನಮಗೆ ದೊಡ್ಡ ಕೊಡುಗೆ ಅಲ್ವಾ, ಎಂತ ದಿವ್ಯವಾದ ಕೊಡುಗೆ ಯೋಗ ಅಂದ್ರೆ. ನಾನ್ ನೆಸೆಸರಿಲಿ ಪಾಪ ಸಿಸ್ಟಮ್ಯಾಟಿಕ್ ಆಗೇನೆ ಕಲ್ತ್ರೆ ಒಳ್ಳೇದು, ಕಲಿಯಕ್ ಆಗದೆ ಇದ್ರು ಯೋಗ ಮಾಡಬಹುದು, ತಿಳಿದೇನು ಯೋಗ ಮಾಡೋರು ಇದ್ದಾರೆ, ಗೊತ್ತೇ ಇಲ್ಲ ಯೋಗ ಮಾಡೋದು ಯೋಗ ಅಂದ್ರೆ ಏನು ಅಂತ. ಆದ್ರೆ ಯೋಗನ ಮಾಡ್ತಾರೆ. ಉದಾಹರಣೆಗೆ ಪ್ರಾಣಿಗಳು ನೋಡಿ, ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಕೈಯೆಲ್ಲ ಉದ್ದ ಮಾಡ್ಕೊಂಡು ಶ್ವಾನದಿಂದ ಹಿಡಿದು ಮಾರ್ಜಾಲದಿಂದ ಹಿಡಿದು ಎಲ್ಲಾ ಪ್ರಾಣಿಗಳನ್ನು, ಹಕ್ಕಿ ಪಕ್ಷಿಗಳು ಕೂಡ ಯೋಗ ಮಾಡ್ತವೆ. ನೀಟ ಕತ್ತನ ಆ ಕಡೆ ತಿರುಗಿಸೋದು, ಈ ಕಡೆ ತಿರುಗಿಸೋದು, ಕಮಸಿ ಚೆನ್ನಾಗಿ ಒಂದು ಕೊಕ್ಕೆಲ್ಲ ಸರಿ ಮಾಡ್ಕೊಳ್ಳೋದು, ಎಲ್ಲ ರೆಕ್ಕೆಗಳನ್ನ ತೆಗೆದು ಪಡ ಪಡ ಅಂತ ಬಡಿಯೋದು, ವಾರ್ಮ್ ಅಪ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಪ್ರಾಣಿಗಳಲ್ಲಿ ಇದೆ ಚೆನ್ನಾಗಿವೆ ಇದೆ ಪದ್ಧತಿಗಳು. ಹಾಗೆ ನಾವು ಕೂಡ ನ್ಯಾಚುರಲ್ ಆಗಿನೇ ಸ್ಟ್ರೆಚ್ ಮಾಡ್ತೀವಲ್ಲ, ಕೆಲವೊಂದ್ಸರಿ ಆ ಸ್ಕೇಲ್ ಎದ್ದೇಳುವಾಗಲೇ ಸ್ಟ್ರೆಚಿಂಗ್ ಮಾಡೋ ಒಂದು ಆಕ್ಷನ್ ಹೋಗ್ತೀವಿ ನಾವು. ಮಾಡುವಾಗ ತುಂಬಾ ಚೆನ್ನಾಗಿ ಮಾಡ್ಬಿಡ್ಬೇಕು, ಅದೇನು ಅರ್ಧಂಬರ್ಧ ಮಾಡಬಾರ್ದು ಸ್ಟ್ರೆಚಿಂಗ್, ಅಲ್ಲಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಈ ಕಡೆ ಒತ್ತಡದಲ್ಲೂ ಸೇರ್ಕೊಂಡಾಗಲಿಲ್ಲ, ಇಲ್ಲಿ ರಿಲೀಫ್ ಅಲ್ಲೂ ಸೇರ್ಕೊಂಡಂಗಾಗ್ಲಿಲ್ಲ. ಅದಕ್ಕೋಸ್ಕರ ಮಾಡೋದನ್ನ ಮನಸಾರೆ ಸಂಪೂರ್ಣವಾಗಿ ಆಕಳಿಸ್ಬೇಕು ಅಂದ್ರೆ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಕಷ್ಟಪಟ್ಟುಕೊಂಡು ಯಾರೋ ಇದಾರೆ ಅಂತ ಆಕಳಿಸೋದು ಒಂದಲ್ವಾ. ಆಮೇಲೆ ಆಕಳಿಸ್ಬೇಡ ಹೋಗ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಕಳಿಸ್ದಾಗ ಮನೆಯಲ್ಲಿ ಇದ್ದೀನಿ ಅಂತ ಅನ್ಕೊಂಡು. ಹಾಗೇನೆ ಏನಾದ್ರೂ ನಕ್ಕರು ಅಷ್ಟೇನೆ ಆನಂದವನ್ನ ಕೊಡ್ಬೇಕು, ಮನಸಾರೆ ನಗಬೇಕು. ಯಾರೋ ಒಬ್ಬ ಉಚ್ಚಾರ ನಗ್ತಾ ಇದ್ದಾನೆ ಅಂತ ಅನ್ಕೊಂಡು ಅನ್ಕೊಳ್ಳಿ, ಅವ್ರಿಗೆ ಅರ್ಥ ಗೊತ್ತಿಲ್ಲ, ನಿಮಗ್ ಗೊತ್ತು ಅರ್ಥ ಯಾಕೆ ನಗ್ತಾ ಇದ್ದೀರಾ ಅಂತ. ಜನಗಳು ಮೆಚ್ಚೋಕೆ ಪ್ರಯತ್ನ ಪಡೋದೇ ಒಂದ್ ದೊಡ್ಡ ಸ್ಟ್ರೆಸ್, ಅದನ್ನ ಆರ್ಟಿಫಿಷಿಯಲ್ ಆಗಿ ಮೆಚ್ಚಕ್ಕೆ ಈ ಜಗತ್ತಲ್ಲಿ ಯಾಕೆ ಮೆಚ್ಕೋಬೇಕು ನಮ್ಮನ್ನ ಅಂತ, ನಮ್ಗೆ ಯಾಕೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅಂತ. ನಾವು ಹೇಗಿರ್ಬೇಕು ಹಾಗಿರ್ಬೇಕು, ಅವ್ರು ಹೇಗಿದ್ದಾರೆ ಅವ್ರು ಆಗಿದ್ದಾರೆ. ಸೊ ನಮ್ಮನ್ನ ನಾವು ಒಪ್ಕೊಳ್ಬೇಕು ತುಂಬಾ ಚೆನ್ನಾಗಿ, ಒಪ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ಬೆಳಿತೀವಿ. ಅಲ್ಲಿ ಯೋಗದಕ್ಕೆ ವಾಪಸ್ ಬರ್ತಾ ನಾವು ಯೋಗದಲ್ಲಿ ಮುಂದೆ ಈ ಪ್ರಶ್ನೆಗೆ ಉತ್ತರ ಮುಗಿಸ್ತಾ, ಯೋಗದಲ್ಲಿ ಆತ್ಮಪೂರ್ವಕವಾಗಿ, ಪ್ರಜ್ಞಾಪೂರ್ವಕವಾಗಿ, ಭಾವಾತ್ಮಕವಾಗಿ ಕೂಡ ಸರ್ವತೋಮುಖವಾಗಿ ಒಳಗಡೆ ಇಳಿದು ಯೋಗದ ಒಂದು ಏನೇನು ಆಸನಗಳನ್ನ ಇಟ್ಟಿದಾರೋ ಅದನ್ನ ಶ್ರದ್ಧೆಯಿಂದ ಅರ್ಥವನ್ನು ಕೂಡ ಚೆನ್ನಾಗಿ ಸವಿತಾ ಆನಂದವಾಗಿ ಮನಸ್ಸನ್ನ ಮುಂದೆ ಬಿಟ್ಬಿಟ್ಟು ಆಮೇಲೆ ಶರೀರ ಅದನ್ನ ಫಾಲೋ ಮಾಡಬೇಕು. ಇಲ್ಲದೆ ಕೆಲವು ಆಸನಗಳು ಹಾಕಕ್ ಆಗದೇ ಇಲ್ಲ, ಅದು ಮನಸ್ಸು ಮುಂದೆ ಹೊರಟೋಗ್ಬಿಡ್ಬೇಕು, ಕಲ್ಪಿಸ್ಕೋಬೇಕು. ಇದು ಮಾಡ್ಬಿಟ್ಟಿದೀನಿ ನಾನಾಗ್ಲೇ, ಮುಂದೆ ಹೊರಟೋಗಿದೆ ಇದು, ನನ್ನ ಕೈ ಕಾಲು ಯಾವ ರೀತಿ ಇರಬೇಕು ಅಂತ ಅನ್ನೋದು ಮನಸ್ಸಲ್ಲಿ ಬರಬೇಕು. ಶ್ರದ್ಧೆಯ ಲಭತೆ ಜ್ಞಾನ, ಶ್ರದ್ಧೆ ಮುಂದೆ ಇಟ್ಕೊಂಡ್ರೆ ಎಲ್ಲವೂ ಆಗುತ್ತೆ. ಅದಕ್ಕೋಸ್ಕರವಾಗಿ ಅದು ಸ್ಟ್ರೆಸ್ ಎಲ್ಲಾನು ಓಡೋಗ್ಬಿಡುತ್ತೆ. ಈಗ ರಿಂಕಲ್ಸ್ ಆಗಿದ್ರೆ ಶರ್ಟ್ ಅನ್ನ ಅಥವಾ ಟ್ರೌಸರ್ ನಾವು ಐರನ್ ಮಾಡಲ್ವಾ, ಐರನ್ ಮಾಡಿದ ತಕ್ಷಣ ರಿಂಕಲ್ಸ್ ಎಲ್ಲ ಹೊರಟೋಗಲ್ವಾ. ಹಾಗೇನೆ ಇದನ್ನು ಈ ರಿಂಕಲ್ಸ್ ಅನ್ನು ಕಳಿಸ್ಬೇಕು, ಒತ್ತಡದ ರಿಂಕಲ್ಸ್ ಅಂದ್ರೆ ಐರನ್ ಮಾಡ್ಬೇಕು ಅಂದ್ರೆ ಸ್ಟ್ರೆಚ್ ಮಾಡ್ಬಿಡ್ಬೇಕು. ಅದಕ್ಕೆ ನೋಡಿ ಬಿಸಿನೀರು ಹಾಕೊಂಡಾಗ ಖುಷಿ ಆಗುತ್ತೆ ನಮಗೆ ಸ್ಟ್ರೆಸ್ ಇದ್ದಾಗ. ಆಮೇಲೆ ಆಕಾಶ ನೋಡಿದ್ರೆ ಸ್ಟ್ರೆಸ್ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಹಾಡು ಹೇಳಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಒಂದು ಡ್ರಾಯಿಂಗ್ ಬರೆದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆಮೇಲೆ ಇದು ಒಂದು ಗಾರ್ಡನ್ ಮಾಡ್ಬೋದು, ಅಡುಗೆ ಹೊಸದಾಗಿ ಮಾಡ್ತೀನಿ ನಾನೇನೇ ಇವತ್ತು ಅಂತ ಅಂದ್ರೆ ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಆಮೇಲೆ

0: ಸ್ನೇಹಿತರಿದ್ರೆ ಒಂದು ನಮ್ಗೆ ಉತ್ತೇಜನ ಕೊಡ್ತಾರಲ್ಲ, ಸಕಾರಾತ್ಮಕವಾಗಿ ನಮ್ಮನ್ನು ನೋಡ್ತಾರಲ್ಲ, ಅವ್ರ ಹತ್ರ ಮಾತಾಡಿದ್ರು ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಎಷ್ಟು ವಿಧಾನ ಇದೆ ಗೊತ್ತಾ? ನಿಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಸಾಕು, ಸ್ಟ್ರೆಸ್ ಹೊರಟೋಗುತ್ತೆ. ಲೊಕೇಶನ್ ಚೇಂಜ್ ಮಾಡಿ, ಕುಳಿತಿರೋದನ್ನ ಬೇರೆ ಚೇರ್ ಅಲ್ಲಿ ಕುಳಿತುಕೊಳ್ಳಿ, ನೋಡಿ ಸ್ಟ್ರೆಸ್ ತಕ್ಷಣ ಕಡಿಮೆ ಆಗದೆ ಇದ್ರೆ ಕೇಳಿ ನನಗೆ. ಹಾಗೆ ಚೇಂಜ್ ಬೇಕು. ಆ ಚೇಂಜ್ಗೋಸ್ಕರವಾಗಿ ಯೋಗಾಭ್ಯಾಸ ಮಾಡಿದ್ರೆ ಖಂಡಿತ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಕಡಿಮೆನು ನಿರ್ನಾಮ ಆಗ್ಬಿಡುತ್ತೆ ಸ್ಟ್ರೆಸ್. ಆದ್ರೆ ಬೇಕು, ಸ್ಟ್ರೆಸ್ ಬರ್ತಾ ಇರ್ಬೇಕು ಅವಾಗವಾಗ. ಅದು ಮಾಮೂಲಿ, ಅದು ಒಂದೇ ಸರಿ ಮನೆ ಕ್ಲೀನ್ ಮಾಡ್ಬಿಟ್ಟಿದೀನಿ, ನನ್ನ ಬರ್ತ್ಡೇ ಒಂದೇ ಸರಿ ಮಾಡೋದು ಮನೆ ಕ್ಲೀನ್ ಅನ್ನಕ್ಕಾಗಲ್ಲ, ದಿನ ಮಾಡ್ತಾ ಇರ್ಬೇಕಲ್ಲ. ಹಾಗೆ ದಿನ ಶವರ್ ತಗೊಂಡಾಗೆ ಇದು ಕೂಡ ದಿನ ಯೋಗಾಭ್ಯಾಸ ಇಟ್ಕೊಂಡ್ರೆ ಅವನು ತುಂಬಾ ದೀರ್ಘಕಾಲವಾಗಿ ಆನಂದಮಯವಾಗಿ ಆರೋಗ್ಯವಂತನಾಗಿ ಮನಸ್ಸನ್ನ ಪ್ರಫುಲ್ಲವಾಗಿ ಇಟ್ಕೊಂಡು ಜೀವನ.
1: ಒಂದಷ್ಟು ಒತ್ತಡ ಇರಬೇಕು ಅಂತ
0: ಇರ್ಬೇಕು, ಕಂಡ್ಲೇಬೇಕು. ಅದು ಹೆಲ್ದಿ ಒತ್ತಡ, ಆರೋಗ್ಯದಾಯಕವಾದಂತ ಒತ್ತಡ ಇರುತ್ತೆ ಅಂತ ಹೇಳಿದ್ನಲ್ಲ. ಅದರಿಂದ ನಮಗೆ ಒಂದು ಪ್ರಚೋದನೆ ಸಿಗುತ್ತೆ, ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಬಿಟ್ಟು ಅದನ್ನ ಜಾಸ್ತಿ ಮಾಡ್ಕೊಂಡ್ರೆ ಕೌಂಟರ್ ಎಫೆಕ್ಟ್ ಆಗುತ್ತೆ, ಬೇರೆ ತರ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ. ಜಾಸ್ತಿ ಆಯ್ತು ಒತ್ತಡ,
1: ಹೃದಯದಲ್ಲಿ ಕನಿಷ್ಠ ಒತ್ತಡ ಇರ್ಲೇಬೇಕು.
0: ಎಕ್ಸಾಕ್ಟ್ಲಿ
1: ಅಲ್ವಾ, ಮನುಷ್ಯ ಬದುಕಿರೋಕೆ
0: ಇಲ್ಲ. ಎಕ್ಸಾಕ್ಟ್ಲಿ, ಬ್ಲಡ್ ಪ್ರೆಷರ್ ಫಾರ್ ಎಕ್ಸಾಂಪಲ್, ಅದ್ರ ಒಂದೊಂದು ಲೆವೆಲ್ ಇರಬೇಕು.
1: ಈಗ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಗದ ಮೂಲಕನೇ ಮಾಡ್ತೀನಿ ಅಂದ್ರೆ ಇದಕ್ಕೆ ಅಂತಲೇ ಪ್ರತ್ಯೇಕವಾದ ಆಸನ ಇರುತ್ತಾ ಅಥವಾ
0: ಇರುತ್ತೆ? ಶವಾಸನ ಅಂತ ಹೇಳ್ತಾರಲ್ಲ ಯೋಗ ನಿದ್ರ ಅಂತ, ಅದನ್ನ ಮಾಡಿದ್ರೆ ಎಲ್ಲ ಸುಮಾರು ಹೊರಟೋಗ್ಬಿಡುತ್ತೆ.
1: ಶವಾಸನ ಮಾಡೋದು ಆಸನದ ಕೊನೆ
0: ಅಂತದಲ್ಲ, ಅಲ್ಲೇ ಫೈನಲ್.
1: ಮೊದಲಿಗೆ ಮಾಡಕ್ಕಾಗಲ್ಲ,
0: ಮೊದಲೇ ಸ್ಟ್ರೆಚ್ ಗಳು ಮಾಡ್ಕೊಂಡು ಹೋಗ್ತಾರಲ್ಲ, ಎಷ್ಟು ಬೇಸಿಕ್ ಆಗಿಲ್ಲನು, ಎಷ್ಟು ಸೂರ್ಯ ನಮಸ್ಕಾರನೇ ಸಾಕು ಅವರೆಲ್ಲನು. ಇನ್ನು ಬೇಕಾದಷ್ಟು ಆಸನಗಳಿವೆ, ಗೋಮುಖಾಸನ, ವೃಷ್ಟಿಕಾಸನ, ಮಯೂರಾಸನ, ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಅದೆಲ್ಲ ಪ್ರೊಫೆಷನಲ್ ಆಗಿ ಅದೇನೇ ವೃತ್ತಿಯಾಗಿ ಇಟ್ಕೊಂಡ್ಬಿಡ್ತಾರಲ್ಲ, ಇದೇ ನನ್ನ ಜೀವನ ಅಂತ ಆವಾಗ ಅವೆಲ್ಲ ಕಲಿಬೇಕು. ಕೆಲವರಿಗೆ ಪಾಪ ಎಷ್ಟೋ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ, ಆಸನಗಳೆಲ್ಲ ಹಾಕಕ್ಕಾಗಲ್ಲ. ಇದೇ ಸಾಕು, ಸೂರ್ಯ ನಮಸ್ಕಾರ ಮಾಡಿದ್ರೇನೆ ಸುಮಾರು ಎಲ್ಲ ಹೊರಟೋಗುತ್ತೆ. ಎಲ್ಲಾ ಆಸನಗಳ ಒಂದು ಸಾರಾಂಶ ಸೂರ್ಯ ನಮಸ್ಕಾರದಲ್ಲಿದೆ. ಖಂಡಿತ ಎಲ್ಲ ಯೋಗಿಗಳು ಒಪ್ಕೊಳ್ತಾರೆ ಇದನ್ನ, ನಿಜ ಅಂತ.
1: ಹಾಗೆ ಅಲ್ಲ, ನೀವು ಕಂಡುಕೊಂಡ ಹಾಗೆ ಈಗ ಗೃಹಿಣಿಯರಿಗಾಗ್ಬೋದು, ವಯಸ್ಸಾದವ್ರಿಗಾಗ್ಬೋದು, ಜನಸಾಮಾನ್ಯರಿಗೆ ಇದನ್ನೇನ್ ದೊಡ್ಡ ಸಾಧನೆ ಅಂತ ಭಾವಿಸ್ತಲ್ಲೇ, ಬರೀ ನಾನು ಆಸನಗಳನ್ನ ಮಾಡಿಕೊಂಡು ಶವಾಸನ ಮಾಡಿ ಒಂದು ಏನು ಒತ್ತಡ ನಿರ್ವಹಣೆ ಮಾಡ್ಕತ್ತೀನಪ್ಪ ಅನ್ನೋರಿಗೆ ಸ್ಪೆಸಿಫಿಕ್ ಆಗಿ ಇಂತಹ ಆಸನ ಅಂತ ಏನಾದ್ರು ಇದೆಯಾ?
0: ಇಲ್ಲ, ಇದು ಒಂದು ಬಹಳ ಅದ್ಭುತವಾಗಿದೆ. ಏನಂದ್ರೆ ಒಂದು ಕಡೆ ಕುಳಿತುಕೊಳ್ತೀವಲ್ಲ ಫಸ್ಟ್, ಒಂದೇ ಮನಸ್ಸನ್ನ ಹಾಗೆ ಕುಳಿತುಕೋಬೇಕು, ನಾನು ಒಬ್ಬನೇ ಇರಬೇಕು ಅಂತ ಅಂದಾಗ್ಲೇನೆ ಎಷ್ಟೋ ರಿಲೀಫ್ ಆಗ್ಬಿಡುತ್ತೆ. ದೀರ್ಘ ಶ್ವಾಸ ತೆಗೆದುಕೊಂಡ್ರೆ ರಿಲೀಫ್ ಆಗ್ಬಿಡುತ್ತೆ, ಹಾಗೆಲ್ಲ ಇದೆ. ಇನ್ನೊಂದು ಏನ್ ಗೊತ್ತೆ, ಅದ್ಭುತವಾದದ್ದು ಈ ಯೋಗಾಸನಗಳು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಪತಂಜಲಿ ಮಹರ್ಷಿಗಳು ಇದಕ್ಕೆ, ಪ್ರಪಂಚಕ್ಕೆ, ಮಾನವ ಕಲ್ಯಾಣಕ್ಕೋಸ್ಕರವಾಗಿ. ಅದು ಏನೇ ಮಾಡಿದ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಾವಿಕವಾಗಿನೆ ಅದನ್ನೆಲ್ಲ ಮಾಡ್ತಾನೆ ಅಂತ ನೋಡಿ. ಪ್ರಾಣಿಗಳನ್ನ ಇಮಿಟೇಟ್ ಮಾಡೋದೇನೆ ಆಸನಗಳು. ಮತ್ಸ್ಯಾಸನ ಉದಾಹರಣೆಗೆ, ಪ್ರಾಣಿ ಹೆಸರು. ಪ್ರಾಣಿಗಳನ್ನ ಇಮಿಟೇಟ್ ಮಾಡಿದ್ರೆ ಸಾಕು ಅನ್ನೋದು ಕಾನ್ಸೆಪ್ಟ್. ಮತ್ತು ಅವರವರ ಶರೀರಕ್ಕೆ ತಕ್ಕಂತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕೈ ಸ್ಟ್ರೆಚ್ ಮಾಡಬಹುದು, ಯಾವ ತರ ಬೆಂಡ್ ಮಾಡಬಹುದು ಶರೀರವನ್ನ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನಗೆ ಇಷ್ಟೇ ನನ್ನ ಸಾಮರ್ಥ್ಯ ಇರೋದು, ಇದು ಕರೆಕ್ಟ್ ಆಗಿದೆ, ಇದಕ್ಕಿಂತ ಮುಂಚೆ ಮುಂದಕ್ಕೆ ಹೋದ್ರೆ ಡ್ಯಾಮೇಜ್ ಆಗ್ಬಹುದು, ಹರ್ಟ್ ಆಗ್ಬಹುದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈಗ ನೋಡಿ, ಕುಳಿತುಕೊಳ್ಳಕ್ಕೆ ಹೇಳಿ ನೆಲದ ಮೇಲೆ ತುಂಬಾ ಕಷ್ಟಪಡೋರು ಇದ್ದಾರೆ, ಆದ್ರೆ ಕೊನೆ ಕುಳಿತುಕೊಳ್ಳಬೇಕು ಅಂದ್ರೆ ಅದು ಯಾವುದೋ ಒಂದು ಭಂಗಿ ಹುಡುಕ್ತಾರೆ, ಆ ಕರೆಕ್ಟ್ ಆಗಿರುತ್ತೆ ಅವ್ರಿಗೆ, ಅವ್ರಿಗೆ ಮಾತ್ರ ಸೂಟು. ನೀವು ಅದನ್ನ ಫಾಲೋ ಮಾಡಕ್ ಹೋದ್ರೆ ನಿಮಗೂ ನೋವಾಗುತ್ತೆ ಆತರ ಕುಳಿತುಕೊಂಡ್ರೆ. ಇಂಟ್ರೆಸ್ಟಿಂಗ್ ಇದೆ ಇದೆಲ್ಲನು. ಅದಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ನಮ್ಮ ಬಾಡಿಗೂ ಸ್ವಲ್ಪ ಮಾತಾಡಿಸ್ಕೊಂಡು ಏನ್ ಬೇಕು ನಿನಗೆ ಅಂತ ಕೇಳ್ಕೊಂಡು ನಡ್ಕೊಳ್ಳೋ ತರ ಮಾಡ್ಬಿಟ್ರೆ ಸಾಕು. ಈಗ ನೀರು ಕುಡಿತೀವಿ ಎಷ್ಟು ಕುಡಿಬೇಕು ನಮ್ಗೆ ಗೊತ್ತು, ಎಷ್ಟೊತ್ತೊಂದು ಕಡೆ ಕುಳಿತುಕೋಬೇಕು ಗೊತ್ತಿದೆ, ಎಷ್ಟು ಮಾತಾಡಬೇಕು ಗೊತ್ತಿದೆ, ಎಲ್ಲಾನು ಕಾನ್ಶಿಯನ್ಸ್ ಒಳಗಡೆ ಪ್ರಜ್ಞೆ ಇದೆ, ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಂಡ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದ್ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳಕ್ಕೆ ಕನ್ವಿಸ್ಕೊಂಡು ಹಾಗೆ ಒಳಗಡೆ ಮನನ ಮಾಡಬೇಕು. ಏನು ಮನಸ್ಸು ಹೊರಗೆ ಹೊರಗಡೆ ಹರಿತಾ ಇದೆಯೋ ಒಂದು ಶಕ್ತಿ, ಅದನ್ನ ಒಳಗಡೆ ರಿವರ್ಸ್ ಮಾಡಬೇಕು. ಮಾಡಿದ್ರೆ ಅಡ್ವೆಂಚರ್ಸ್ ಆಫ್ ಸೆಲ್ಫ್ ಡಿಸ್ಕವರಿ, ಒಂದು ಆತ್ಮ ಅನ್ವೇಷಣೆಯ ಅದ್ಭುತ ಸಾಧನೆ ಸಾಹಸವಾಗುತ್ತೆ. ಅದು ಮಗುವಾಗಿದ್ದಾಗ ಹೇಗಿದ್ವಿ ನಾವು ಶೈಶವಾವಸ್ಥೆಯಲ್ಲಿ, ಆ ಕಡೆ ವಾಪಸ್ ಹೋಗ್ಬೇಕು ನಾವು. ತಿರುಗಿಸ್ಕೊಂಡ್ರೆ ಅಲ್ಲೇ ಬೆನಿಫಿಟ್ ಬರ್ತಾ ಹೋಗುತ್ತೆ. ಒಂದೊಂದು ಇಂಚು ಹಿಂದೆ ಕೆಳಗಡೆ ಹೋಗ್ತಾ ಇದ್ರು ಮನಸ್ಸು ಮೆದುಳಿನಿಂದ ಹೃದಯದ ಮಂಡಲಕ್ಕೆ, ಅಲ್ಲೇ ರಿಲೀಫ್ಗಳು ಸಿಗ್ತಾ ಹೋಗುತ್ತೆ ಅವ್ರಿಗೆ. ಆಶ್ಚರ್ಯ ಆಗುತ್ತೆ, ಓ ದೇವ್ರೆ ಏನಪ್ಪ ಇದು ಮ್ಯಾಜಿಕ್ ಅಂತ.
1: ಶವಾಸನ ಮಾಡೋದಕ್ಕೂ ವಿಧಾನ ಇದೆಯಾ ಸ್ವಾಮೀಜಿ?
0: ಅದಕ್ಕೆ ವಿಧಾನ ಅಂದ್ರೆ ನನ್ನ ಒಂದು ಬರೆದಿದ್ದೀನಿ ಅದು ಕೂಡ ಒಂದು ಅರ್ಕ ಧ್ಯಾನ ಪುಸ್ತಕದಲ್ಲಿ. ಸಂಪೂರ್ಣವಾಗಿ ತನ್ನ ಶರೀರವನ್ನ ಆ ಭೂಮಿ ಮೇಲೆ ಮಲಗಿಸಿ, ನನಗೇನು ಶರೀರಕ್ಕೂ ನನಗೂ ಏನು ಕಂಟ್ರೋಲೇ ಇಲ್ಲ, ನನಗೆ ಹಾಗೇನೆ ನಾನು ಭೂಮಿಯಲ್ಲಿ ಮೇಲೆ ನನ್ನ ಶರೀರದ ತೂಕವನ್ನು ನಾನು ಕಾಣಬೇಕು ಅಂತ ವೇಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಆಗ ವೇಟ್ಲೆಸ್ನೆಸ್ ಆಗ್ಬಿಡುತ್ತೆ ಕೊನೆಗೆ. ಆ ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆ ಖಂಡಿತ ಬರುತ್ತೆ, ಯೋಗ ನಿದ್ರೆ ಅದು ಇಲ್ಲೊಂದ್ ಕಡೆ ಬ್ಲಿಸ್ಫುಲ್ ಸ್ಲೀಪ್ಗೆ ಕರ್ಕೊಂಡು ಹೋಗುತ್ತೆ. ಅದು ಅಲ್ಲಿ ಏನ್ ಮಾಡಿದ್ರೆ ಮಾಡೋದೇನು ಇಲ್ಲ ಅನ್ನೋದನ್ನೇ ಅದು ಯೋಗ ನಿದ್ರೆ ಅಥವಾ ಶವಾಸನ ಅಂತ ಕರೀತಾರೆ. ಮಾಡೋದೇನು ಇಲ್ಲವೇ ಇಲ್ಲ, ಮನಸ್ಸಲ್ಲಿ ನಾವು ಆಲೋಚನೆ ಬಂದ್ರೆ ಏನ್ ಮಾಡ್ಲಿ ಅಂದ್ರೆ ಆಲೋಚನೆ ಈಗ ಮಾಡ್ಬೇಕು, ಎಲ್ಲನೂ ಪ್ರಕೃತಿ ಪರವಾಗಿ ನಡೀತಾ ಇದೆ, ನನ್ನಲ್ಲಿ ಏನು ಕಂಟ್ರೋಲ್ ಇಲ್ಲ, ಶರೀರದಲ್ಲೂ ಕೂಡ ಒಂದು ತನ್ನದೇ ಆದ ಚೈತನ್ಯ ನಡೆಸ್ಕೊಂಡು ನನಗೆ ಅರಿವಿಲ್ಲದಂಗೆ ಎಲ್ಲ ನಡೀತಾ ಇದೆ ಅನ್ನೋದನ್ನ ಆ ಫೀಲಿಂಗ್ಸ್ ತಗೊಂಡೋಗ್ತಾ ಇರ್ಬೇಕು. ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಏನು ಮಾಡೋದೇನು ಇಲ್ಲ, ಕೆಲಸ ಈಗ ಎಲ್ಲ ಆಗ್ಬಿಟ್ಟಿದೆ. ಆ ತರ ಕಾನ್ಸೆಪ್ಟ್ ಅಲ್ಲಿ ಇದ್ರೆ ಸುಮ್ಮನಾಗೆ ಇದ್ರೆ ಆಮೇಲೆ ಇನ್ನೊಂದು ಒಂದು ರಹಸ್ಯ ಹೇಳ್ಕೊಡ್ತೀನಿ. ಧ್ಯಾನ ಮುದ್ರೆಯಲ್ಲೇ ಮಲ್ಕೊಳ್ಬೇಕು, ಆವಾಗಲೇ ಎಫೆಕ್ಟ್ ಆಗೋದು. ತುಂಬಾ ಮನಸ್ಸನ್ನ ಎರಡು ಕಡೆ ಡಿವೈಡ್ ಮಾಡ್ಬೇಕು, ಎರಡು ಕೈನಲ್ಲಿ ಕೂಡ ಹೋಗ್ತಾ ಇದೆ ನೀಜು ಹಾಗೆ ಅಂತ. ಆಮೇಲೆ ಮಾಡಿದಾಗ ವಿದಿನ್ ಜಸ್ಟ್ 5 ಮಿನಿಟ್ಸ್ 3 ಮಿನಿಟ್ಸ್ ಇಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಒಂದು ಯಾವುದೋ ಒಂದು ಸ್ಥಿತಿ ಕರ್ಕೊಂಡು ಹೋಗುತ್ತೆ ಸುಂದರವಾದ ಸ್ಥಿತಿಗೆ. ಅವ್ರು ಎದ್ದಾಗಲೇ ಗೊತ್ತಾಗೋದು, ಹೌದು ನಾನು ಇದ್ದೇನೆ ಯೋಗ ನಿದ್ರೆಯಲ್ಲಿ ಅಂತ. ಇನ್ನೊಂದು ಎವಿಡೆನ್ಸ್ ಕೊಡ್ಲ, ಅವ್ರು ಎದ್ದ ಮೇಲೆ ಪಕ್ಕದಲ್ಲಿ ತಿರುಗಿ ಎದ್ದೇಳ್ಬೇಕು. ಆಮೇಲೆ ಅವ್ರ ಕನ್ನಡಿ ಇಟ್ಟಿರ್ಬೇಕು ಪಕ್ಕದಲ್ಲಿ, ಹ್ಯಾಂಡ್ ಮಿರರ್, ಅವ್ರ ಮಕ್ಕನ ಅವ್ರು ನೋಡ್ಕೋಬೇಕು ಮಾಡಕ್ ಮುಂಚೆ, ಆದ್ಮೇಲೆ ನೋಡ್ಕೋಬೇಕು. ಡಿಫ್ರೆನ್ಸ್ ಎಷ್ಟಿರುತ್ತೆ ಅವ್ರಿಗೆ ಗೊತ್ತಾಗುತ್ತೆ, ಯಾಕಪ್ಪ ಇಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ ನಾನು, ಮುಖ ತೊಳೆದಿಲ್ಲ ಇಲ್ಲ ಏನು
1: ಮೇಕಪ್
0: ಮಾಡಿಲ್ಲ. ಎಕ್ಸಾಕ್ಟ್, ಗಂಡಸ್ರಿಗೆ ಏನಿಲ್ವಲ್ಲ ಮೇಕಪ್, ಈಗ ಅದು ಬರ್ತಿದೆ ಗೊತ್ತಿರಲಿ, ಅಥವಾ ಹಾಲು ಕುಡಿದಿಲ್ಲ ಏನು ಹಾಗೆ ಅಂತ ಒಳಗಡೆಯಿಂದ ಫ್ರೆಶ್ ಆಗುತ್ತೆ.
1: ಈ ಮಾಮೂಲಿ ನಿದ್ರೆ ಮಾಡೋಕ್ಕೂ ಯೋಗ ನಿದ್ರೆಗೂ ಏನು ವ್ಯತ್ಯಾಸ?
0: ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಇದೆ. ಮಾಮೂಲಿ ನಿದ್ರೆಗೆ ಏನಪ್ಪ ಅಂದ್ರೆ ನಾವು ಪಕ್ಕಕ್ಕೆ ತಿರ್ಕೊಂಡು ಮಲ್ಕೊಳ್ಬಹುದು, ಕೆಲವು ಸಾರಿ ಎಡಗಡೆನೋ ಬಲಗಡೆನೋ ತಿರ್ಕೊಂಡು ಮಲ್ಕೊಂಡಿರ್ತೀವಿ, ದಿಂಬು ಹಾಕೊಂಡಿರ್ತೀವಿ, ಕಂಫರ್ಟ್ ನೋಡಿರ್ತೀವಿ, ಬ್ಲಾಂಕೆಟ್ ಎಲ್ಲ ನೀಟಾಗಿ ಹಾಕೊಂಡು ಮಲ್ಕೊಳ್ತೀವಿ, ನೈಟ್ ಡ್ರೆಸ್ ಹಾಕಿರ್ತೀವಿ. ಆಮೇಲೆ ನಿದ್ದೆ ಅಂದ್ರೆ ನಿದ್ದೆ ಮಾಡ್ಬೇಕು ಅಂತ ಹೆಂಗ್ ಬೇಕಾದ್ರು ಭಂಗಿನ ಚೇಂಜ್ ಮಾಡ್ಕೋಬಹುದು. ಇಲ್ಲ ಆ ರೀತಿ ಎಲ್ಲ ಈ ಉದ್ದೇಶ ಇಟ್ಕೊಂಡು ಒಳಗಡೆ ಹೋಗಿದೀವಿ, ನಾನು ಹಗಲೊತ್ತಿನಲ್ಲೇನೆ ಈ ಸಮಯದಲ್ಲೇ ನಾನು ನನ್ನ ಒಂದು ಶರೀರದಲ್ಲಿ ನಾನು ನಮ್ಮ ಉಪಸ್ಥಿತಿ ಗೊತ್ತಾಗಬೇಕು, ನಾವು ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ, ಈ ಶರೀರಕ್ಕಿಂತ ನಾನು ವಿಭಿನ್ನವಾಗಿದ್ದೀನಿ ಅಂತ ಅನುಭವ ಪಟ್ಕೊಳ್ಳಕ್ ಹೋದಾಗ್ಲೇನೆ ರಿಲ್ಯಾಕ್ಸೇಷನ್ ಬರೋದು, ಡೀಪ್ ರಿಲ್ಯಾಕ್ಸೇಷನ್. ಒಂದು ಯೋಗ ನಿದ್ರೆ ಅಂದ್ರೆ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದ್ರೆ ಒಂಥರ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದ್ರೆ ವಿಶ್ರಾಂತಿ ಅಂದ್ರೆ ಅದು ಸ್ವಲ್ಪ ಇದಾಗುತ್ತಲ್ವಾ, ಒಂಥರ ಮನಸ್ಸಲ್ಲಿ ಏನೋ ಒಂಥರ ಆನಂದ ಉಂಟಾಗ್ಬಿಡುತ್ತೆ, ಉಂಟಾದಾಗ ಅವನಿಗೆ ಕಂಫರ್ಟಬಿಲಿಟಿ ಬರುತ್ತೆ. ಉದಾಹರಣೆ ನೋಡಿ, ಯಾರೋ ಒಬ್ರು ಮಸಾಜ್ ಮಾಡಕ್ ಬಂದ್ರೆ ನಿಮ್ ಶೋಲ್ಡರ್ಗೆ ಇವಾಗ ನಿಮ್ಗೊಂದ್ ಸ್ವಲ್ಪ ಏನೋ ಒಂಥರ ಆಗತ್ತಲ್ಲ, ಅಬ್ಬಾ ಓಹ್ ರಿಲೀವ್ ಸಿನಿಮಾ ಮಾಡ್ತಾ ಇದ್ರ ಶೋಲ್ಡರ್ ಮಸಾಜ್ ಅಂತ, ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡೋಣ ಅನ್ಕೊಂಡಿದ್ದೆ. ಅದನ್ನ ಎಲ್ಲಾ ಆಫೀಸ್ಗಳಲ್ಲಿ ಒಬ್ರಿಗೊಬ್ರು ಶೋಲ್ಡರ್ ಮಸಾಜ್ ಮಾಡ್ಬೇಕು ಪ್ರತಿದಿನ ಒಂದ್ಸಾರಿ ಯಾವಲ್ಲಾದ್ರೂ ಅಂತ. ಅದು ಹಾಗೆ ಮಾಡ್ಕೊಂಡಾಗ ರಿಲೀಫ್ ಆಗತ್ತೆ, ಎಲ್ಲಾನು ಶರೀರಕ್ಕೆ ಲಘು ಹೊತ್ತು ಉಂಟಾಗತ್ತೆ. ಶರೀರನೇ ನಾನು ಅನ್ಕೊಂಡಿದ್ದಾಗ ಭ್ರಾಂತಿ ಉಂಟಾಗಿ ತುಂಬಾ ನೋವು ಬಾಧೆ ಎಲ್ಲ ಬರುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ. ಐ ಆಮ್ ನಾಟ್ ದ ಬಾಡಿ ಬಟ್ ಲಿವಿಂಗ್ ಇನ್ ದ ಬಾಡಿ, ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ. ನಾನು ಇನ್ಫ್ಲೂಯೆನ್ಸ್ ಮಾಡಬಹುದು, ಪ್ರಭಾವವನ್ನು ಬೀರಬಹುದು ನನ್ನ ಶರೀರದ ಮೇಲೆ ಅಂದ್ರೆ ಬಂದಾಗ ಈ ಕಾನ್ಸೆಪ್ಟ್ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ, ರಿಯಾಲಿಟಿ ಅನ್ಕೊಂಡ್ರೂ ಪರವಾಗಿಲ್ಲ, ಅವ್ರಿಗೆ ಬೆನಿಫಿಟ್ ಖಂಡಿತ ಬರುತ್ತೆ. ಅದಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಯೋಗ.
1: ಈ ಒತ್ತಡ ಅನ್ನೋದು ಮನಸ್ಸಿನಲ್ಲಿ ಸೃಷ್ಟಿ ಆಗುತ್ತೋ ದೇಹದಲ್ಲಿ ಸೃಷ್ಟಿ ಆಗುತ್ತೋ ಸ್ವಾಮಿ?
0: ದೇಹದಲ್ಲಿ ಅದ ತನ್ನಷ್ಟಕ್ಕೆ ತಾನೇ ಸೃಷ್ಟಿ, ಹಾರ್ಮ್ಫುಲ್ ಆಗಿ ಸೃಷ್ಟಿ ಆಗೋದಿಲ್ಲ. ಮನಸ್ಸಿನಲ್ಲಿ ಬಂದು ಅದು ಬುದ್ಧಿ ಮಟ್ಟದಲ್ಲಿ ಪ್ರಜ್ಞಾ ಮಟ್ಟದಲ್ಲಿ ಬಂದು ಯಾವುದೋ ಆಸೆಗಳನ್ನು ಈಡೇರಿಸಿಕೊಳ್ಳದೆ ತನ್ನ ಎಕ್ಸ್ಪೆಕ್ಟೇಷನ್ ಪರವಾಗಿ ನಡೀದೇ ಇರಬೇಕಾದ್ರೆ ನಿರೀಕ್ಷೆಗೆ ತಕ್ಕಂತೆ, ಹಾಗೆ ತನಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಮತ್ತು ಬೇರೆಯವರುಗೋಸ್ಕರವಾಗಿಯೇ ಬದುಕ್ತಾ ಇದ್ರೆ ತುಂಬಾನೇ ಅವ್ರದೆಲ್ಲ ಸಹಿಸ್ಕೊಂಡು ಎಕ್ಸ್ಪ್ರೆಷನ್ ಮಾಡದೇ ಇದ್ರೆ, ಪ್ರಕಟಣೆ ಮಾಡದೇ ಇದ್ರೆ, ತನ್ನ ಇಮೋಷನ್ಸ್ ನ ಭಾವನೆಗಳನ್ನ ಪ್ರಕಟಣೆ ಮಾಡದೇ ಇದ್ರೆ ಆವಾಗನೂ ಸ್ಟ್ರೆಸ್ ಬರುತ್ತೆ. ಹೇಗೆ ನಾವು ಉಸಿರಾಡ್ತೀವಲ್ಲ, ಇಮಿಡಿಯೇಟ್ಲಿ ಬ್ರೀತ್ ಔಟ್ ಮಾಡ್ಬಿಡ್ತೀವಲ್ವಾ, ಹಾಗೆ ಆದ್ರೆ ಅವ್ರಿಗೆ ಒಳ್ಳೇದಾಗತ್ತೆ. ಸೊ ಮನಸ್ಸಿನಲ್ಲಿ ಬಂದು ಆಮೇಲೆ ನಿಧಾನಕ್ಕೆ ನರ್ವ್ಸ್ ಮೇಲೆಲ್ಲ ಕುಳಿತುಕೊಳ್ಳುತ್ತೆ, ರಿಂಕಲ್ಸ್ ತರ, ಪ್ರೆಷರ್ ತರ ಆಗುತ್ತೆ. ಆಮೇಲೆ ಶೋಲ್ಡರ್ ಮೇಲೆಲ್ಲ ಬರುತ್ತೆ, ತಲೆ ಇದು ನೆಕ್ಕು ಹಿಂಭಾಗದಿಂದ ಹಿಡಿದು ಸ್ಪೈನ್ ವರ್ಗೂ ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅದು ಮನಸ್ಸಿನಲ್ಲೇ ಫಸ್ಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಲ್ಲೇ ಬರುತ್ತೆ ಫಸ್ಟ್ ಸ್ಟ್ರೆಸ್. ಅದನ್ನ ಆಗಾಗ ಸಾರ್ಟ್ ಔಟ್ ಮಾಡಿಬಿಟ್ರೆ ಎಲ್ಲ ಒಳ್ಳೇದಾಗತ್ತೆ. ಇದನ್ನ ನಾವು ಪೈಲ್ ಅಪ್ ಮಾಡ್ಕೊಂಡು ಕುಳಿತುಕೊಳ್ತೀವಲ್ಲ, ಎಲ್ಲಾನು ಗುಂಪು ಕಟ್ಕೊಂಡು ವಾರಕ್ಕೊಂದ್ಸರಿ ಸಿಗುತ್ತಲ್ಲ ರಜಾ, ಅವಾಗೆಲ್ಲ ನೋಡ್ಕೊಳ್ತೀನಿ, ಅಲ್ಲಿವರೆಗೆ ನಾನೇನು ನೋಡ್ಕೊಳ್ಳಲ್ಲ ನನ್ನ ಬಗ್ಗೆ ಅಂದಾಗ ಒತ್ತಡ ಏನು ಡಬಲ್ ಆಗ್ತಾ ಹೋಗುತ್ತೆ.
1: ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ, ಮನಸ್ಸಿನಿಂದ ಮೂಡಿದಂತಹ ದೈಹಿಕ ತೊಂದರೆಗಳು
0: ಇರುತ್ತೆ ಇರುತ್ತೆ.
1: ಎಷ್ಟೋ ಸಂದರ್ಭದಲ್ಲಿ ದೇಹದ ಸಮಸ್ಯೆಗಳಿಂದಲೂ ಒತ್ತಡ ಉಂಟಾಗಬಹುದು. ಯಾರೋ ನಿನಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ, ಆಗ ತಕ್ಷಣವೇ ಆತನಿಗೆ ಒತ್ತಡ ಶುರುವಾಗುತ್ತೆ ಅಲ್ವೇ? ಈ ಏನಿದೆ ಎರಡರ ನಡುವಿನ ಒಂದು ಸಮತೋಲನವನ್ನ ಸಾಧಿಸೋದಕ್ಕೆ ಯೋಗ ಮತ್ತೆ ಧ್ಯಾನ ಸಹಕಾರಿ ಅಂತ ಅನ್ಸುತ್ತೆ.
0: ಖಂಡಿತವಾಗ್ಲು ಸರ್ವಾತ್ಮಕವಾಗಿ ಎಷ್ಟು ಸಾರಿ ಟೆಸ್ಟ್ ಮಾಡಿದ್ರು ವಿಜಯ ಹಾಗೆ ಬರುತ್ತೆ, ಅದು ಗೆದ್ದೆ ಬರುತ್ತೆ ಆ ಯೋಗ ವಿದ್ಯೆಗಳು ಎಲ್ಲರೂ. ಈಗ ನೋಡಿ ಮನಸ್ಸು ಎಷ್ಟು ಪರಿಣಾಮ ಆಗುತ್ತೆ ಅಂದ್ರೆ, ಮನೆಯೇ ಮನುಷ್ಯಾಣಂ ಕಾರಣಂ ಅಂತ ಹೇಳಿದ್ನಲ್ಲ, ಬಂದು ಮೋಕ್ಷಾಣಂ ಅಂತ. ಈಗ ಯಾರೋ ಒಬ್ಬ ಹೋಗ್ತಾ ಇದ್ದಂತೆ, ಯುರೋಪಿಯನ್ ಸ್ಟೋರಿ ಅದು, ರಾತ್ರಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಮೋಟೆಲ್ ಅಂತ ಇರೋದಲ್ಲ, ಸಣ್ಣ ಬೆಡ್ ಅಂಡ್ ಬ್ರೇಕ್ಫಾಸ್ಟ್ ತರ ಅಲ್ಲೋಗಿ ಹಿಡಿದಂತೆ ಆತ. ಆಮೇಲೆ ಅರ್ಧರಾತ್ರಿ ಆತನಿಗೆ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಎಲ್ಲರೂ ಮಾಡಬೇಕು ಆಗತ್ತೆ ಅಂತ ಹೇಳ್ತಿಲ್ಲ, ಮನಸ್ಸಿನ ಪರಿಣಾಮದ ಒಂದು ಸ್ಟೋರಿ, ಅದು ನಿಜವಾದ ಸ್ಟೋರಿ ಕತೆ. ಸೊ ಹೋಗಿರ್ಬೇಕಾದ್ರೆ ರಾತ್ರಿ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಆಗ ಏನ್ ಮಾಡೋದು ಗೊತ್ತಿಲ್ಲ, ಮಾತ್ರೆ ತಂದಿಲ್ವಂತೆ ಅದನ್ನ ಹಾಕೊಳ್ಳಕ್ಕೆ, ಕರೆಂಟ್ ಇಲ್ಲ ಅಲ್ಲಿ. ಆಗ ಒಂದು ಏನೋ ಯಾವ್ದೋ ತಗೊಂಡು ಏನ್ ಸಿಗುತ್ತೋ ಅಲ್ಲಿ ಒಂದು ವಿಂಡೋ ಹೊಡೆದಿದ್ದಾರಂತೆ. ಹೊಡೆದ ಗ್ಲಾಸ್ ಎಲ್ಲ ಹೊಡೆದೋಗಿ ಫ್ರೆಶ್ ಏರ್ ಬಂತು. ಆಗ ನಾನು ಸರಿ ಹೋಯ್ತು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಅನ್ಬಿಟ್ಟು ಮಲ್ಕೊಳ್ತಾರೆ, ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಆಗ ವಿಂಡೋಲಿ ಏನು ಹೊಡೆದೇ ಇಲ್ಲ ಅವರು, ಮತ್ತೇನು ಹೊಡೆದ್ನಲ್ಲ ಅಂತ ನೋಡಿದ್ರೆ ಗ್ಲಾಸ್ ಪೀಸ್ ಎಲ್ಲ ಇದೆ ಅದೆಲ್ಲ ನಿಜ, ಬಟ್ ವಿಂಡೋ ಮಾತ್ರ ಹೊಡೆದಿಲ್ಲ. ಇದೇನು ಅಂದ್ರೆ ಗ್ರ್ಯಾಂಡ್ ಫಾದರ್ಸ್ ದೊಡ್ಡ ಕ್ಲಾಕ್ ಇದೆಯಲ್ಲ, ಆ ಕ್ಲಾಕ್ ಹೊಡೆದಾಕ್ಬಿಟ್ಟಿದ್ದಾರೆ ಆ ಕತ್ಲೆನಲ್ಲಿ. ಅಲ್ಲಿಗೆ ನೋಡಿ ಇಲ್ಲಿ ಅದು ಹೇಗಿದೆ ಅಂತ, ಮನಸ್ಸು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಸಣ್ಣ ಉದಾಹರಣೆ. ಆ ರೀತಿ ತಾನು ಒಳಗಡೆ ಸರ್ ಮಾಡ್ಕೋಬೇಕು ಬಂದಾಗ. ಮೈ ಸೈಕೋಸೊಮ್ಯಾಟಿಕ್ ಮೋಸ್ಟ್ ಡಿಸೀಸಸ್ ಅಂತ ಇದೆ, ರಿಸರ್ಚ್ ಅಲ್ಲಿ ಕೂಡ ಗೊತ್ತಾಗಿದೆ. ಹಾಗೆ ಅಂತ ಅನ್ಬಿಟ್ಟು ಯಾರೋ ಒಬ್ರು ನೀವು ಎದುರಿಸ್ಬಿಡಿ, ಊಟ ಆದ್ಮೇಲೆ ನಿನಗೆ ಅದು ಒಳಗಡೆ ಹಲ್ಲಿ ಬಿದ್ದ್ಬಿಟ್ಟಿತ್ತು ಅದೇನು ತಗೊಂಡೆ ನೀನು ಅಂತ ಅನ್ಬಿಡಿ. ನೋಡಿ ಅವ್ರಿಗೆ ಸ್ವಲ್ಪ ಅವ್ರ ಶ್ರಮಕ್ಕೆ ಅಪ್ಸೆಟ್ ಆಗದೆ ಇದ್ರೆ ಕೇಳಿ, ಅವತ್ತು ಆಗತ್ತೆ ಅಲ್ವಾ? ಇಲ್ಲ ಪರವಾಗಿಲ್ಲ ಅಲ್ಲಿ ಬಿದ್ದಿದ್ರು ಡೋಂಟ್ ವರಿ ಅಂತ ಹೇಳಲ್ಲ ಅವರು. ಹಾಗೆ ಒಂದು ಹಾಗಿದೆ.
1: ಸಾಮಾನ್ಯವಾಗಿ ಮಕ್ಕಳಲ್ಲಿ ಒತ್ತಡ ಕಮ್ಮಿ ಅಂತ ಹೇಳ್ತಾರೆ, ಯಾಕೆಂದ್ರೆ ಮಕ್ಕಳ ಸ್ವಭಾವನೇ ಹಾಗೆ, ಬಹಳ ಖುಷಿಯಾಗಿರ್ತವೆ, ಓಡಾಡ್ಕೊಂಡಿರ್ತವೆ, ತನಗನ್ಸಿದ್ದನ್ನ ನೇರವಾಗಿ ಹೇಳ್ತವೆ. ಆದ್ರೆ ಇವತ್ತು ದೌರ್ಭಾಗ್ಯ ಅಂದ್ರೆ ಮಕ್ಕಳಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದು ತಂದೆ ತಾಯಿಯಂದ್ರಿಂದ ಒಳ್ಳೆ ರಿಸಲ್ಟ್ ಬರಲಿ ಅಂತ ಇರೋ ಒತ್ತಡ ಇರಬಹುದು, ಅಥವಾ ಮಕ್ಕಳೇ ಅವರ ಸಹಪಾಠಿಗಳನ್ನು ನೋಡಿ ನಾನು ಅವನಿಗಿಂತ ಮಾರ್ಕ್ಸ್ ತೆಗಿಬೇಕು ಅನ್ನುವಂತ ಒತ್ತಡ ಇರಬಹುದು. ಈ ತರಹದ ಒಂದು ಬೆಳವಣಿಗೆ ಸಮಾಜದ ದೃಷ್ಟಿಯಿಂದ ಖಂಡಿತ ಒಳ್ಳೇದಲ್ಲ. ಆದ್ರೆ ಮಕ್ಕಳಲ್ಲೂ ಇವತ್ತು ಒತ್ತಡ ಇರೋದ್ರಿಂದ ಯೋಗ ಮಕ್ಕಳಲ್ಲಿ ಯಾವ ರೀತಿ ಒತ್ತಡ ನಿರ್ವಹಣೆಗೆ ಸಹಕಾರಿ ಆಗಬಲ್ಲದು ಅಂತಂತೀವಿ?
0: ಖಂಡಿತ ಖಂಡಿತ ಆಗತ್ತೆ. ಅದೇ ಇದು ಇದು ದುರದೃಷ್ಟ ವರ್ಷದಿಂದ ಈ ಸಬ್ಜೆಕ್ಟೇ ಉಂಟಾಗಬಾರ್ದಾಗಿತ್ತು ನಮ್ಗೆ. ಮಕ್ಕಳಿಗೆ ಅವರೇ ನಮಗೆ ನೋಡಿದ ತಕ್ಷಣ ಮಕ್ಕಳನ್ನ ನಮ್ಮ ಸ್ಟ್ರೆಸ್ ರಿಲೀಫ್ ಆಗ್ತಾ ಇತ್ತು, ನಮ್ಮ ಒತ್ತಡ ಕಡಿಮೆ ಆಗ್ಬಿಡೋದು. ಈಗ ಅವ್ರಿಗೆ ಬಂದ್ಬಿಟ್ಟಿದ್ರೆ ನೀವೆಲ್ಲೋಗ್ತೀರಾ ನೀವು ಇನ್ನ ಒತ್ತಡ ರಿಲೀಫ್ ಮಾಡಿಸ್ಕೊಳಕ್ಕೆ ಅಲ್ವಾ? ಒಂದಾಯ್ತು. ಅವ್ರು ನೋಡಿದ್ರೆ, ಅವ್ರು ದರ್ಶನ ಮಾಡಿದ್ರೆ, ಮಕ್ಕಳು ಒಂದು ಆಟ ಆಡೋದನ್ನು ನೋಡಿದ್ರೆ ಅಲ್ವಾ, ಎಷ್ಟು ಅವರ ಒಂದು ಟ್ಯಾಲೆಂಟ್ ಮುಗ್ಧತೆಯನ್ನು ನೋಡಿದಾಗ ನಮ್ಗೆ ರಿಲೀಫ್ ಆಗ್ತಿತ್ತಲ್ವಾ, ದೊಡ್ಡವ್ರಿಗೆಲ್ರಿಗೂ, ತಂದೆ ತಾಯಿಗಳಿಗೆ ಮತ್ತು ಹಿರಿಯರಿಗೆಲ್ರಿಗೂ. ಸೊ ಹೀಗಾಗಿದೆ, ಮಾಡಬಹುದು ಯೋಗ ಖಂಡಿತವಾಗ್ಲೂ ಇವಾಗ. ಬಟ್ ಅವರಿಗೆ ಟೆಂಡರ್ ತುಂಬಾ ಯಾವಾಸನ ಬೇಕಾದ್ರೂ ಮಾಡಬಹುದು, ಮಕ್ಕಳು ಹೆಚ್ಚು ಕಮ್ಮಿ, ಯಾಕಂದ್ರೆ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇರುತ್ತಲ್ಲ ಅವರಿಗೆ, ಕಲ್ತ್ಕೊಳ್ಳಕ್ಕೆ ಸರಿಯಾದ ಸಮಯ ಅದು. ಈ ಚೈನಾ ದೇಶದಲ್ಲಿ ಕಂಗ್ ಫು ಅದೆಲ್ಲ ಕರಾಟೆ ಎಲ್ಲ ಚಿಕ್ಕ ವಯಸ್ಸಲ್ಲೇ ಕಳ್ಸಕ್
1: ಹೋಗ್ತಾರೆ,
0: ಜಿಮ್ನಾಸ್ಟಿಕ್ಸ್. ಹಾಗೆ ಅವರು ವಿಶ್ವ ಪ್ರಸಿದ್ಧರಾಗಿದ್ದಾರೆ ತುಂಬಾ ಜನ. ಹಾಗೆ ಮಾಡಬಹುದು, ತಪ್ಪಿಲ್ಲ. ಆದ್ರೆ ಮಕ್ಕಳಿಗೆ ಒತ್ತಡ ನಿಜವಾಗ್ಲೂ ಬರಬಾರ್ದಾಗಿತ್ತು, ಅದು ತುಂಬಾ ಅಶೋಚನೀಯವಾದದ್ದು. ಅದಕ್ಕೆ ಅವರಿಗೆ ನಾವು ಹತ್ರ ಆದಷ್ಟು ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಒತ್ತಡ ಅಷ್ಟೊಂದು ಬರ್ದಿರೋ ತರ ಮಾಡಿದ್ರೆ ಅದೇ ಒಂದು ಒಳ್ಳೆ ಕೆಲಸ ಆಗತ್ತೆ.
1: ಯೋಗ ಮತ್ತೆ ಧ್ಯಾನ,
0: ಯೋಗ ಮತ್ತೆ ಧ್ಯಾನ ಅಂತೂ ಇದಂತೂ ಫೌಂಡೇಶನ್, ಅದು ಅದಿದ್ದೇ ಇರಬೇಕು. ಅಲ್ಲಿಂದನೇ ಎಷ್ಟೋ 50% ಆಫ್ ದ ಪ್ರಾಬ್ಲಮ್ಸ್ ಅಟ್ ಲೀಸ್ಟ್ ಸಾಲ್ವ್ ಆಗ್ಬಿಡುತ್ತೆ ಏನೋ. ಅದರಿಂದ ಅದನ್ನ ಇಟ್ಕೊಂಡು ಅದಾದ್ಮೇಲೆ ಇದೆಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಉಪಯೋಗಿಸ್ಬೇಕು, ಮೆಥಡ್ಸು ಎಲ್ಲನೂ. ಹಾಗೆಲ್ಲ ಇಂಪ್ರೂವ್ ಮಾಡ್ಕೊಂಡು ಲೈಫ್ ಸ್ಟೈಲ್ ಚೇಂಜ್ ಆಗ್ತಾರೆ ಮಕ್ಕಳು, ಬ್ರಿಲಿಯಂಟ್ ಆಗ್ತಾರೆ ಅವರು.
1: ಒತ್ತಡದಲ್ಲಿ ಈಗ ಎರಡನೇ ಪಾತ್ರ ಬರೋದು ಮಹಿಳೆಯರಿಗೆ. ಅಂದ್ರೆ ಬಹಳ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ, ಅವರು ಮನೆಯಲ್ಲೂ ದುಡಿಬೇಕು, ಹೊರಗಡೆ ಉದ್ಯೋಗಸ್ಥ ಮಹಿಳೆಯರು ಹೊರಗಡೆನೂ ಕೂಡ ದುಡಿಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಎರಡೂ ಕೆಲಸವನ್ನು, ಏನ್ ಡಬಲ್ ಆಕ್ಟಿಂಗ್ ಅಂತೀವಲ್ಲ, ಅದನ್ನು ಕೂಡ ಮಹಿಳೆಯರು ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೂ ಒಂದೇನು ಅಂದ್ರೆ, ಮಕ್ಕಳು ಕೂಡ ಒತ್ತಡದಲ್ಲಿ ಇರೋದ್ರಿಂದ ಮಹಿಳೆಯರಿಗೆ ಮೂರನೇ ಟೆನ್ಷನ್ ಅದ್ರ ಮೂಲಕ
0: ಬರುತ್ತೆ.
1: ಈಗ ಮಹಿಳೆಯರ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದೇ ಆದ್ರೆ, ಅವರಲ್ಲಿ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಯೋಗ ಧ್ಯಾನ ಯಾವ ರೀತಿ ಸಹಕಾರಿ ಆಗಬಹುದು?
0: ಖಂಡಿತ.
1: ತಾವು ನೀಡುವಂತಹ ಒಂದು ವಿಚಾರ ಏನು?
0: ಅಲ್ಲಿ ಸ್ತ್ರೀಯರಿಗೆ ಸ್ವಾಭಾವಿಕವಾಗಿನೇ ಅದು ಹ್ಯಾಂಡಲ್ ಮಾಡೋ ಶಕ್ತಿ ಇದೆ ಅವರಲ್ಲಿ, ಸ್ವಾಭಾವಿಕವಾಗಿನೇ ಇದೆ ಎಕ್ಸ್ಟ್ರಾ. ಸೊ ಹೀಗಿದೆ, ಅವರು ಯೋಗ ಅಂದ್ರೆ ಸ್ಪೆಸಿಫಿಕ್ ಆಗಿ ಮಾಡಕ್ಕೆ ಸಮಯ ಸಿಗ್ಲಿಲ್ಲ ಅಂದ್ರೆ, ಎಲ್ಲೆಲ್ಲಿ ಏನು ಕೆಲಸ ಮಾಡ್ತಾರೋ ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಂಡು ಮನೆಯಲ್ಲಿ ಒಂದ್ ಅಟ್ಲೀಸ್ಟ್ 1 hour ಮೀಸಲಾಗಿಟ್ಕೊಂಡು ಯೋಗದ ರೀತಿಯಲ್ಲಿ ನಾನು ಕಾಲ ಕಳಿತೀನಿ ಮನೆಯಲ್ಲಿ ಅಂತ ಅನ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ. ಏನ್ ಬೇಕೋದು, ಉದಾಹರಣೆಗೆ ನಡಿಬೇಕು ಸರಿಯಾಗಿ ಪ್ರಜ್ಞಾಪೂರ್ವಕವಾಗಿ ನಿಧಾನಕ್ಕೆ ನಡೆದು ಅಲ್ಲಿ ಶ್ವಾಸವನ್ನು ತೆಗೆದುಕೊಳ್ಳೋದು. ಉದಾಹರಣೆಗೆ ಒಂದು ಏನಾದ್ರೂ ಲಿಫ್ಟ್ ಮಾಡ್ಬೇಕಾದ್ರೂ ಅದನ್ನ ಸರಿಯಾಗಿ ಧ್ಯಾನ ಮಾಡಿ ಒಂದ್ ನೀಟಾಗಿ ಅದನ್ನ ಎತ್ತುವಂತದ್ದು, ಇದೆಲ್ಲ ಮಾಡ್ತಾ ಇದ್ರೆ ಅವ್ರಿಗೆ ನೀರ್ ಹಾಕ್ಬೇಕು ಗಿಡಗಳಿಗೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಎಕ್ಸ್ಟ್ರಾ ಉದಾಹರಣೆಗೆ. ಮತ್ತು ಈ ರೀತಿಯಲ್ಲಿ ಅವರು ಅಭ್ಯಾಸ ಒಳಗಡೆ ಇಳಿದ್ಬಿಟ್ರೆ ಅವರಿಗೆ ಯೋಗದ ಅನುಭವನೆ ಉಂಟಾಗುತ್ತೆ. ಯೋಗ ಮಾಡೋದಷ್ಟೇನೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಆಗಿದೆ. ಅಡುಗೆ ಮಾಡಬೇಕು ಅಲ್ಲೂ ಕೂಡ ನೀಟಾಗಿ ಒಂದೊಂದೇ ಯೋಚನೆ ಮಾಡಿ ಇದನ್ನ ನಾನು ತರಕಾರಿನ ಕಟ್ ಮಾಡ್ತಾ ಇದ್ದೀನಿ, ಈಗ ಅಲ್ಲೇ ಕುಳಿತುಕೊಂಡಿದ್ದ ತರಕಾರಿನ ಸಪರೇಟ್ ಕಟ್ ಮಾಡ್ಕೊಂಡು
1: ಪೂರ್ವಕವಾಗಿ ಮಾಡಬೇಕು.
0: ಕಲರ್ಫುಲ್ ಆಗೆಲ್ಲ ಇಟ್ಕೊಂಡು ಆಮೇಲೆ ಈ ರೀತಿ ಒಳ್ಳೆ ಹಾಡು ಹಾಕೊಂಡು ನೀಟಾಗಿ ಅವ್ರಿಗೆ ಇಷ್ಟ ಬಂದದ್ದು ಅದನ್ನೊಂದು ಹಬ್ಬದ ಆಚರಣೆ ತರ ಅವ್ರನ್ನ ಸೆಲೆಬ್ರೇಟ್ ಮಾಡ್ಬೇಕು ಅವ್ರು 1 or 2 hours ನ ಅದಕ್ಕೆ ಅಂತಾನೆ ಬೇಕಂತಾನೆ ಹಾಗೆ ಮಾಡ್ತೀನಿ ನಾನು. ಏನೋ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ ಇವಾಗ, ನನ್ನ ಯೋಗದ್ದು ನನ್ನ ಪರ್ಸನಲ್ ಟೈಮ್ ಇದು, ಯಾರಿಗೂ ಏನು ಇದಿಲ್ಲ, ಫೋನ್ ಎಲ್ಲ ಆಫ್ ಮಾಡಿದ್ದೀನಿ ಅಂತಂದ ಹೋದಾಗ ಆತರ ಒಂದು ರಿಲೀಫ್ ಸಿಕ್ಬಿಡುತ್ತೆ ಅವ್ರಿಗೆಲ್ಲರಿಗೂ. ಹೌದು, ಡೆಫಿನೆಟ್ಲಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ಶ್ರಮದ ದುಡಿಮೆಗೆ ಹೆಸರಾಗಿರೋರು, ಬಹಳ ಕಷ್ಟಪಟ್ಟು ದುಡಿತಾರೆ. ಈಗ ಅಂಥವರಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ, ಅದು ಸಾಲ ಮಾಡಿ ತೀರ್ಸಕ್ ಆಗದಲೆ ಇರುವಂತಹ ಒತ್ತಡ ಇರಬಹುದು, ಬೆಳೆದಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗದಲೇ ಇರೋದ್ರ ಒತ್ತಡ ಇರಬಹುದು, ಸಾಮಾಜಿಕವಾದ

0: ಬೇರೆ ಬೇರೆ ಒತ್ತಡಗಳು ಇರ್ಬೋದು. ಈಗ ತುಂಬಾ ಜನ ಹೇಳೋದು ದೈಹಿಕವಾಗಿ ಅಪಾರ ಶ್ರಮ ಮಾಡುವಂತವ್ರಿಗೆ ಯೋಗದ ಅಗತ್ಯ ಇಲ್ಲ ಅಂತ, ಆದ್ರೆ ತಾವೇನ್ ಹೇಳಕ್ ಇಷ್ಟಪಡ್ತಾರೆ?
1: ಒಳ್ಳೆ ಪ್ರಶ್ನೆ ನೋಡಿ. ಈಗ ಯಾರೋ ಕೆಲವ್ರಿಗೆ ಈಗ ಪೈಲ್ವಾನ್ರು ಕುಸ್ತಿ ನೋಡಕ್ ಹೋಗ್ತಾರೆ, ಹೋದಾಗ ಅವ್ರು ನೋಡ್ಬಿಟ್ಟು ಹೇಳ್ತಾರೆ ಪೈಲ್ವಾನ್ರು, ನೀವು ಈ ತರ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಅನ್ಬಿಟ್ಟು ಮಾಡಿ ಅಂತ, ಕುಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ. ಇವ್ರು ಹೇಳ್ತಾರೆ ಇಲ್ಲ, ನಾನು ದಿನ ಬೆಳಗಾದ್ರೆ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಓಡಾಟ ಇದೆ, ನಾನು ಕುಳಿತ್ಕೊಳ್ಳೋದು ನಿಂತ್ಕೊಳ್ಳೋದು ಮಡಿ ಮೇಲೆ ಹತ್ತಿ ಇಳಿತಾ ಇರ್ತೀನಿ, ಅದೇ ಸಾಕು ನನಗೆ ಎಕ್ಸಸೈಸ್ ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ ಇವ್ರು ಪೈಲ್ವಾನ್ ಆಗ್ಬಿಡ್ತಾರೆ ಇವರು ಆ ತರ ಮಾಡ್ತಾ ಇದ್ರೆ, ಅಲ್ಲೋಗಿ ಅವ್ರ ಜೊತೆ ಗೆಲ್ತಾರ ಈ ಕುಸ್ತಿ ಮಾಡ್ಬಿಟ್ಟು? ಹಾಗೆ ಅಂತನ್ಬಿಟ್ಟು ಸುಮ್ಮನೆ ಯಾವುದೋ ಒಂದು ಕಮಿಟ್ಮೆಂಟ್ ಇಂದ ಕೆಲಸ ಮಾಡಕ್ಕೂ ನಾವು ಇಚ್ಛಾತ್ಮಕವಾಗಿ ಮಾಡಕ್ಕೂ ಡಿಫ್ರೆನ್ಸ್ ಇರಲ್ವಾ? ಇಚ್ಛಾತ್ಮಕವಾಗಿ ನಾವು ಒಳಗಡೆ ಇಳಿದು ನಾವು ಮಾಡಿದಾಗ ಹೆಚ್ಚು ನಮಗೆ ಬೆನಿಫಿಟ್ ಆಗುತ್ತೆ ಆ ಕಾರ್ಯವನ್ನ ನಿರ್ವಹಣೆ ಮಾಡೋದ್ರಿಂದ. ಅದೇ ಕಮಿಟ್ಮೆಂಟ್ ಇಂದ ಮಾಡಬೇಕು ಅಂತ ಮಾಡಿದಾಗ ಕೆಲಸ ಆಯ್ತಪ್ಪ ಅಷ್ಟೇ, ಕ್ಲೋಸ್ ಮುಗ್ದೋಯ್ತು ಹಾಗಿರುತ್ತೆ. ಅದರಿಂದ ನಾವು ಈ ಕಾನ್ಸೆಪ್ಟ್ ಅಷ್ಟೊಂದು ಸರಿಗಿಲ್ಲ, ನಾನು ಕೆಲಸ ಮಾಡೇ ಮಾಡ್ತೀನಿ, ಯೋಗ ಇದ್ದೇ ಇದೆ ನನ್ನಲ್ಲಿ, ಹಾಗಂತ ಅಂದ್ರೆ ತಪ್ಪಿಲ್ಲ, ಬಟ್ ಅದ್ರಲ್ಲಿ ರಿಸಲ್ಟ್ಸ್ ಕಂಪ್ಲೀಟ್ ಆಗಿ ಬರೋದಿಲ್ಲ. ಅದು ಯೋಗದ ರೀತಿಯಲ್ಲೇನೆ ಇದ್ರು ಕೂಡ ಅವ್ರ ಕೆಲಸ ಕಾರ್ಯ, ಅದು ರಿಸಲ್ಟ್ಸ್ ಬರಲ್ಲ. ಅದಕ್ಕಿಂತ ಡೆಡಿಕೇಶನ್ ಅಂತ ಇದೆಯಲ್ಲ. ಈಗ ನೀವು ರಸ್ತೆಯಲ್ಲಿ ಹೋಗುವಾಗ ಒಬ್ಬರನ್ನ ಕ್ಯಾಶುವಲ್ ಆಗಿ 10 ಜನದ ಮಧ್ಯದಲ್ಲಿ ಮಾತಾಡ್ಸಕೊಂಡು ಒಬ್ಬರಿಗೆ ಅವ್ರಿಗೆ ಅಂತ ಟೈಮ್ ಕೊಡೋಕೆ ಡಿಫ್ರೆನ್ಸ್ ಇರಲ್ವಾ? ಅವ್ರು ನಿಮ್ಮನ್ನು ಯಾವ್ದು ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಇಂಡಿವಿಜುವಲ್ ಆಗಿ ಮಾತಾಡಿಸಿದಾಗ, ಹಾಗೆ ನಿಮ್ಮ ಅಂಗಾಂಗಗಳನ್ನು ಕೂಡ ಇಂಡಿವಿಜುವಲ್ ಆಗಿ ನೀವು ಮಾತಾಡಿಸ್ಬೇಕು ಅಂದ್ರೆ ಸ್ಪರ್ಶ ಮಾಡ್ಬೇಕು ಅಲ್ವಾ? ಹಾಗೆ ಅದು ಬಹಳ ಅದ್ಭುತವಾಗಿದೆ. ಅವರು ಮಾಡ್ತಾ ಇದ್ದಾರೆ ನಿಜ, ಅವ್ರಿಗೇನು ಯೋಗ ಬೇಕಿಲ್ಲ ಅಂತ ಹೇಳಕ್ಕಾಗಲ್ಲ, ಬೇಕಾಗತ್ತೆ. ನಾವು ಮಾಡೋ ಕೆಲಸದಲ್ಲಿ ಎಲ್ಲ ಸಿಕ್ಬಿಡಲ್ಲ, ಕೆಲವು ಮಾತ್ರ ಅಂಗಕ್ಕೆ ಅಂಗಗಳಿಗೆ ಶಕ್ತಿ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ಯೋಗದಲ್ಲಿ ಎಲ್ಲ ಕವರ್ ಆಗತ್ತೆ, ಮನಸ್ಸು ಶರೀರ ಇಂದ್ರಿಯಗಳು ಎಲ್ಲ ಕವರ್ ಆಗತ್ತಲ್ಲ ಯೋಗಾಭ್ಯಾಸದಲ್ಲಿ. ಅದರಿಂದ ಇದು ತುಂಬಾ ಒಳ್ಳೇದಾಗತ್ತೆ.
0: ಈ ರಿಲ್ಯಾಕ್ಸೇಷನ್ ಅಂತೀವಲ್ಲ ಸರ್, ಅದು ಹೇಗ್ ಸಿಗುತ್ತೆ ಯೋಗ ಮಾಡೋದ್ರಿಂದ? ಅಂದ್ರೆ ಈಗ ಒತ್ತಡ ಇರುತ್ತೆ ಮನಸ್ಸಿನಲ್ಲಿ, ಯೋಗ ಮಾಡೋದ್ರಿಂದ ಅದು ದೂರ ಆಯ್ತು ಅಂದ್ರೆ ಅದು ಒತ್ತಡ ಇಲ್ಲ ಅನ್ನೋ ಸ್ಥಿತಿನ, ಅಥವಾ ಮತ್ತೆ ಬರಬಹುದು ಅನ್ನೋ ಸ್ಥಿತಿನ, ಈ ರಿಲ್ಯಾಕ್ಸೇಷನ್ ನ ನೀವು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀರಿ?
1: ನಾನು ಯಾವ್ದು ಡಿಸ್ಕ್ರೈಬ್ ಮಾಡ್ತೀನಿ ಅಂತ ಅಂದ್ರೆ, ಯಾವಾಗ ನೀವು ಶರೀರದ ವಿಷಯದಲ್ಲಿ ಆಕ್ಯುಪೈ ಆಗ್ಬಿಡ್ತಿರೋ, ಯಾವಾಗ್ಲೂ ನಾವು 99% ಹೊರಗಡೆ ವಿಷಯಗಳಲ್ಲಿ ಆಕ್ಯುಪೈ ಆಗಿರ್ತೀವಿ ನಿಜಾನ, ಬೆಳಗ್ಗೆಯಿಂದ ಸಂಜೆವರೆಗೂ. ಸೊ ಇಲ್ಲಿ ವಿಶೇಷವಾಗಿ ನಾನು ಯೋಗದ ಸಮಯ, ಯೋಗಾಭ್ಯಾಸ ಮಾಡುವ ಸಮಯ ಅಂತ ಅನ್ಕೊಂಡ್ಬಿಟ್ಟು ಬಂದು ಅದಕ್ಕೆ ಡೆಡಿಕೇಟ್ ಮಾಡ್ತಾರಲ್ಲ, ತನ್ನ ಶರೀರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲೇ ಆಕ್ಯುಪೈ ಆಗಿರ್ತಾರೆ ನೋಡಿ ಯಾವಾಗ, ಆವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ಲಿ ಬೇರೆ ವಿಚಾರಗಳೇ ಇಲ್ಲ, ಒತ್ತಡನೇ ಮಾಯ ಆಗೋಯ್ತಲ್ಲ. ಗೊತ್ತಿಲ್ಲದಿದ್ದಂಗೆ ಅನ್ಕಾನ್ಶಿಯಸ್ಲಿ ಎಲ್ಲರೂ ಒತ್ತಡ ಎಲ್ಲ ಮಾಯ ಆಗ್ಬಿಟ್ಟು ರಿಲೀಫ್ ಆಗಿ ಆಚೆ ಬಂದಾಗ ಎಲ್ಲಿ ಸ್ಟ್ರೆಸ್ ಇದೆ ಅಂದ್ರೆ ಸ್ಟ್ರೆಸ್ಸೇ ಹೊರಟೋಗಿರುತ್ತೆ, ನಿಜವಾಗ್ಲೂ ಹೊರಟೋಗಿರುತ್ತೆ. ಅಲ್ಲಿಗೆ ರಿಲ್ಯಾಕ್ಸೇಷನ್ ಅಂದ್ರೆ ನನ್ನ ದೃಷ್ಟಿಯಲ್ಲಿ ತಮ್ಮ ಶರೀರವನ್ನೇ ಆಲೋಚನೆ ಮಾಡ್ತಾ ಹಾಗೇ ಮಲಗ್ತಿರಲ್ಲ, ಕೈ ಕಾಲುಗಳು ಅಂಗಗಳು ಎಲ್ಲನೂ ಒಳಗಡೆ ರಕ್ತ ಸಂಚಾರ ಎಲ್ಲ ಹೇಗೆ ನಡೀತಾ ಇದೆ, ಎಷ್ಟು ಚೆನ್ನಾಗಿ, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೇ ಡೈಜೆಷನ್ ಎಷ್ಟು ಚೆನ್ನಾಗುತ್ತೆ, ಉಸಿರಾಟ ಎಷ್ಟು ಚೆನ್ನಾಗುತ್ತೆ, ಹೃದಯ ಬಡಿತ ಎಷ್ಟು ಚೆನ್ನಾಗಿದೆ, ಏನಪ್ಪಾ ಇದು ಎಷ್ಟು ಅದ್ಭುತವಾಗಿದೆ, ನಾನೇನು ಕಷ್ಟ ಪಡ್ತಿಲ್ವಲ್ಲ, ಶರೀರಕ್ಕೋಸ್ಕರ ಹೋಗಿ ಸಂಪಾದನೆ ಮಾಡಕ್ ಕಷ್ಟ ಪಡ್ತಾ ಇದ್ದೀನಿ, ಹೆಂಡತಿ ಮಕ್ಕಳು ನೋಡ್ಕೊಳಕ್ ಕಷ್ಟ ಪಡ್ತಾ ಇದ್ದೀನಿ, ನನ್ನ ಶರೀರ ನೋಡ್ಕೊಳಕ್ ಏನು ಕಷ್ಟ ಪಡ್ತಾ ಇಲ್ವಲ್ಲ, ಎಂತ ಪ್ರಕೃತಿ ಇದು, ನನ್ನ ಬೇಸಿಕ್ ಎಲ್ಲ ನೋಡ್ಕೊಂಡು ನನ್ನ ಕಳ್ಸ್ಬಿಟ್ಟಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಸ್ಟ್ರೆಸ್ ಹೊರಟೋಗುತ್ತೆ.
0: ಒಳ್ಳೇದು ಶ್ರೀನಿವಾಸ ಅರ್ಕ ಅವರೇ, ಇದುವರೆಗೂ ಯೋಗ ಮತ್ತು ಒತ್ತಡ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದಿರಿ. ವಂದನೆಗಳು. ನಮಸ್ಕಾರ.
2: ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.
3: ಇದುವರೆಗೆ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವಿವೇಕಾದಿತ್ಯ ಕನಿಯಾಲ್.
5: ಭಾರತ ಪ್ರಸ್ತುತ ಮರುಬಳಕೆ ಇಂಧನ ಮೂಲಗಳ ಬಳಕೆ ಹಾಗೂ ವಿದ್ಯುಚ್ಛಕ್ತಿ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅದರಲ್ಲೂ ಸೌರಶಕ್ತಿ ಬಳಕೆಯಲ್ಲಿ ದೇಶ ಮೂರನೇ ಸ್ಥಾನದಲ್ಲಿದೆ. ದೇಶದಲ್ಲಿ ಶೇಕಡ 53.7% ವಿದ್ಯುಚ್ಛಕ್ತಿ ಉತ್ಪಾದನೆಯು ಮರುಬಳಕೆ ಇಂಧನ ಮೂಲಗಳಿಂದ ಆಗುತ್ತಿದೆ ಎಂಬುದು ಗಮನಾರ್ಹ ಹಾಗೂ ಪ್ರಶಂಸಾರ್ಹ ವಿಷಯವಾಗಿದೆ. ಸಾಮಾನ್ಯವಾಗಿ ಸೌರಶಕ್ತಿ, ಪವನಶಕ್ತಿ,

ಜಲಶಕ್ತಿ ಇತ್ತೀಚಿನ ವರ್ಷಗಳಲ್ಲಿ ಬಯೋಮಾಸ್ ಹಾಗೂ ಜಿಯೋ ಥರ್ಮಲ್ ಶಕ್ತಿಯನ್ನು ಕೂಡ ನಾವು ಮರುಬಳಕೆ ಇಂಧನ ಮೂಲಗಳು ಎಂದು ಪರಿಗಣಿಸುತ್ತೇವೆ. ಮರುಬಳಕೆ ಇಂಧನ ಮೂಲಗಳ ಪರಿಚಯ ದೇಶ ಹಾಗೂ ರಾಜ್ಯಕ್ಕೆ ಹೊಸತೇನಲ್ಲ. ರಾಜ್ಯದ ಜೋಗ ಜಲಪಾತದಂತಹ ಸುಂದರ ಪ್ರಾಕೃತಿಕ ತಾಣದಲ್ಲಿ ನಾವು ಜಲವಿದ್ಯುತ್ ಶಕ್ತಿಯನ್ನು ಬಳಸಿ ನಮ್ಮ ಇಂಧನ ಪೂರೈಕೆಯನ್ನು ಕಳೆದ ಹಲವು ದಶಕಗಳಿಂದ ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ, ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಸೂರ್ಯನ ಕಿರಣಗಳನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿ ಸಂಗ್ರಹಿಸಿ ಉಪಯೋಗಿಸುವ ಮಹತ್ತರ ಯೋಜನೆಯಾಗಿದೆ. ಮನೆ ಬಳಕೆಗೆ ಬಳಸಿ ಉಳಿದ ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗಳಿಗೆ ಪೂರೈಸುವ ಪ್ರಮುಖ ಯೋಜನೆ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ. ನಗರ ಹಾಗೂ ಗ್ರಾಮವಾಸಿಗಳು ಎಂಬ ಭೇದವಿಲ್ಲದೆ ಹಲವು ಫಲಾನುಭವಿ ಜನರು ಈ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ದೇಶದ ಹಸಿರು ಇಂಧನ ಬಳಕೆ ಗುರಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ವಿದ್ಯುತ್ ಗ್ರಿಡ್ಗಳಿಗೆ ತಮ್ಮ ಮನೆಯ ವಿದ್ಯುತ್ ಕೋಶದಲ್ಲಿ ಸಂಗ್ರಹವಾದ ಸೌರಶಕ್ತಿಯನ್ನು ಪೂರೈಸುವ ಮೂಲಕ ಅದಕ್ಕೆ ತಕ್ಕುದಾದ ಮೌಲ್ಯ ಹಾಗೂ ಪ್ರತಿಫಲವನ್ನು ಕೂಡ ಪಡೆಯುತ್ತಿದ್ದಾರೆ. ಪಿಎಂ ಸೂರ್ಯಘರ್ ಯೋಜನೆ ಅನುಷ್ಠಾನಗೊಳಿಸಿದ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯಗಳು ಮುಂಚೂಣಿಯಲ್ಲಿವೆ. ನಮ್ಮ ರಾಜ್ಯದ ತುಮಕೂರು ಜಿಲ್ಲೆ ಪಾವಗಡದ ಬೃಹತ್ ಸೋಲಾರ್ ಪಾರ್ಕ್ 13,000 ಎಕರೆ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದು ಈ ಸೌರ ಉದ್ಯಾನವನವನ್ನು ಶಕ್ತಿ ಸ್ಥಳ ಎಂದು ಕರೆಯಲಾಗುತ್ತದೆ. ಈ ಉದ್ಯಾನವನ 2019 ಪೂರ್ಣ ಪ್ರಮಾಣದಲ್ಲಿ ಚಾಲ್ತಿಯಲ್ಲಿದ್ದು 2.5 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ದೇಶದ ಅತಿ ದೊಡ್ಡ ಸೌರ ಉದ್ಯಾನವನ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ದೇಶದಲ್ಲಿ ಸೂರ್ಯೋಪಾಸನೆಯ ಪರಂಪರೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಕಾಶ್ಮೀರದಲ್ಲಿನ ಐತಿಹಾಸಿಕ ಸೂರ್ಯ ದೇಗುಲಗಳು, ಸೌರಾಷ್ಟ್ರದಂತಹ ಪ್ರಮುಖ ಪ್ರಾಂತ್ಯದ ಸ್ಥಾಪನೆಯ ಹೆಗ್ಗುರುತು ಸೂರ್ಯನನ್ನು ಕೇವಲ ಭೌತಿಕವಾಗಿ ಕಾಣದೆ ಸಾಂಸ್ಕೃತಿಕ ಪ್ರಭೆಯಾಗಿ ಕಾಣಲಾಗಿದೆ. ಸೂರ್ಯೋಪಾಸನೆಯ ಸಾಂಸ್ಕೃತಿಕ ಪರಂಪರೆ ಹೀಗೆ ಸಾಗಿ ಬಂದು 21ನೇ ಶತಮಾನದಲ್ಲೂ ಪ್ರವಹಿಸುತ್ತಿದೆ. ಇಂದು ವಿಶ್ವ ಮಾನ್ಯವಾಗಿರುವ ಶರೀರ ಮನಸ್ಸು ಚಿತ್ತದ ಸಮನ್ವಯಕ್ಕೆ ನಾಂದಿ ಹಾಡುತ್ತಿರುವ ಯೋಗ ಪರಂಪರೆಯಲ್ಲೂ ಸೂರ್ಯನನ್ನು ಧ್ಯಾನಿಸುವ ಪರಿಪಾಠವಿದೆ. ಇಂತಹ ಸೂರ್ಯ ಭುವಿಗೆ ಬೆಳಕನ್ನು ನೀಡಿ ಸಕಲ ಚರಾಚರ ಜೀವರಾಶಿಗಳ ಕ್ರಿಯಾಶೀಲತೆಗೂ ಕಾರಣನಾಗಿದ್ದಾನೆ. ಸೂರ್ಯ ಹೊರಸೂಸುವ ಬೆಳಕಿನ ಕಿರಣಗಳ ಶಕ್ತಿಯ ಮೂಲಕ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಇತರೆ ಪ್ರಾಣಿಗಳ ಅನ್ನಾಹಾರಕ್ಕೂ ಕಾರಣವಾಗಿವೆ. ಹೀಗೆ ಸೂರ್ಯನ ಕಿರಣಗಳ ಶಕ್ತಿಯನ್ನು ಸೌರ ಫಲಕಗಳ ಮೂಲಕ ಕಾಪಿಟ್ಟು ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತಂತ್ರಜ್ಞಾನ 21ನೇ ಶತಮಾನದ ಹಸಿರು ಇಂಧನ ಶಕ್ತಿಯ ಮೂಲಧಾರೆಯಾಗಿ ಕಾಣಬಹುದಾದ ಸೌರಶಕ್ತಿ. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸೌರಶಕ್ತಿ ಅಭಿಯಾನ 2010 ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಆರಂಭಗೊಂಡಿತು. ಇದರಲ್ಲಿ 3 ಪ್ರಮುಖ ಹಂತಗಳನ್ನು ನಾವು ಗಮನಿಸಬಹುದಾಗಿದೆ. 2010-2013 ಪ್ರಥಮ ಹಂತ, 2013-2017 ಎರಡನೇ ಹಂತ, 2017-2022 ಮೂರನೇ ಹಂತ. ಮೂರನೇ ಹಂತದಲ್ಲಿ ದೇಶದಲ್ಲಿ ಒಟ್ಟು 100 ಗಿಗಾವ್ಯಾಟ್ ಸೌರಶಕ್ತಿ ವಿದ್ಯುತ್ ಉತ್ಪಾದನೆಯ ನಿಟ್ಟಿನಲ್ಲಿ ಸಾಮರ್ಥ್ಯ ಹೆಚ್ಚಳದ ಮೈಲುಗಲ್ಲನ್ನು ಕಾಣಬಹುದಾಗಿದೆ. ಅಭಿಯಾನದ ಅಡಿಯಲ್ಲಿ ಮೆಗಾ ಸೋಲಾರ್ ಪಾರ್ಕ್ಗಳ ಮೂಲಕ ಗ್ರಿಡ್ಗಳಿಗೆ ವಿದ್ಯುತ್ ಹರಿಸುವುದು, ನಂತರ ವಿಕೇಂದ್ರೀಕರಣದ ಮೂಲಕ ಜನಸ್ನೇಹಿ ಹಾಗೂ ಪಿಎಂ ಕುಸುಮ್ ಯೋಜನೆ ಮೂಲಕ ಕೃಷಿ ಸ್ನೇಹಿಯಾಗಿಸಿ ಸೋಲಾರ್ ಪಂಪ್ಸೆಟ್ಗಳಿಗೆ ಸೌರ ವಿದ್ಯುತ್ ಪೂರೈಕೆ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದು, ಮೂರನೇ ಹಂತದಲ್ಲಿ ಸ್ಥಳೀಯವಾಗಿ ಸೌರ ವಿದ್ಯುತ್ ಶಕ್ತಿ ಸಂಗ್ರಹಕ್ಕೆ ಅಗತ್ಯವಾದ ಸೌರ ಫಲಕ ಬ್ಯಾಟರಿಗಳ ಅಗತ್ಯವಾದ ಕಚ್ಚಾ ವಸ್ತುಗಳ ಉತ್ಪಾದನೆ ಹಾಗೂ ನಿರ್ಮಾಣವನ್ನು ಮಾಡುವುದು ಸೇರಿದೆ. ವರ್ಷದ 250-300 ದಿನವೂ ಸೂರ್ಯನ ಬೆಳಕು ಪ್ರಖರವಾಗಿರುವ ಉತ್ತರ ಭಾರತದ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು ರಾಜ್ಯಗಳಲ್ಲಿ ಮರುಬಳಕೆ ಇಂಧನ ಮೂಲವಾದ ಸೌರಶಕ್ತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ರಾಷ್ಟ್ರೀಯ ಯೋಜನೆಗಳಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಹಾಗೂ ಪಿಎಂ ಕುಸುಮ್ ಯೋಜನೆಗಳು ಸೌರಶಕ್ತಿಯ ವಿಕೇಂದ್ರೀಕರಣದ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತಿವೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. 2024 ಫೆಬ್ರವರಿ 15 ಪ್ರಧಾನಮಂತ್ರಿ ಈ ಯೋಜನೆಗೆ ಚಾಲನೆ ನೀಡಿದರು. 2024-25 ಸಾಲಿನ ಆಯವ್ಯಯದಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಟ್ಟು 75,000 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿದೆ. ಒಟ್ಟು 1 ಕೋಟಿ ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ಸೌರಶಕ್ತಿಯನ್ನು ಉತ್ಪಾದಿಸಿ ಪೂರೈಸುವ ಗುರಿ ಹೊಂದಿದೆ. ಈ
ಪಿಎಂಎಸ್ಜಿ ಯೋಜನೆಯಡಿ ಸೌರ ಫಲಕವನ್ನು ಅಳವಡಿಸುವ

0: ಪ್ರತಿ ಫಲಾನುಭವಿಗಳಿಗೆ ಒಂದು ಬಾರಿಗೆ ನಿಗದಿತ ಸಬ್ಸಿಡಿ ಹಣವನ್ನು ಅವರ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. ನಗರ ಸ್ಥಳೀಯಾಡಳಿತ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡಗಳ ಮೇಲೂ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಿ ಸೌರ ವಿದ್ಯುತ್ ಬಳಕೆಯನ್ನು ಉತ್ತೇಜಿಸಲಾಗುತ್ತಿದೆ. ಈ ಯೋಜನೆಯು ವರಮಾನ ಹೆಚ್ಚಳ, ವಿದ್ಯುತ್ ಶಕ್ತಿ ಶುಲ್ಕವನ್ನು ಕಡಿಮೆಗೊಳಿಸುವುದು ಸೇರಿದಂತೆ ಉದ್ಯೋಗಾವಕಾಶದ ಗುರಿಯನ್ನು ಹೊಂದಿದೆ. ಸೊನ್ನೆಯಿಂದ 150 ಯೂನಿಟ್ ವಿದ್ಯುತ್ ಉತ್ಪಾದನೆಯ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳ ಅಳವಡಿಕೆಗೆ 30,000-60,000 ರೂಪಾಯಿ ಸಬ್ಸಿಡಿ ಸಹಾಯ, 150-300 ಯೂನಿಟ್ ಸೌರ ವಿದ್ಯುತ್ ಉತ್ಪಾದನೆಯ 2-3 ಕಿಲೋವ್ಯಾಟ್ ಸೌರ ಫಲಕಗಳ ಅಳವಡಿಕೆಗೆ 60,000-78,000 ರೂಪಾಯಿಗಳವರೆಗೆ ಸಬ್ಸಿಡಿ ಹಾಗೂ 300 ಯೂನಿಟ್ಗಿಂತ ಹೆಚ್ಚಿನ ಸೌರ ವಿದ್ಯುತ್ ಉತ್ಪಾದಿಸುವ 3 ಕಿಲೋವ್ಯಾಟ್ ಸಾಮರ್ಥ್ಯದ ಘಟಕ ಯೋಜನೆಗೆ 78,000 ಹೆಚ್ಚಿನ ಸಬ್ಸಿಡಿ ಮೊತ್ತವನ್ನು ಸರ್ಕಾರ ಭರಿಸುತ್ತದೆ. registration.pmsuryaghar.gov.in ಜಾಲತಾಣದ ಮೂಲಕ ನೋಂದಾಯಿಸಿಕೊಂಡಲ್ಲಿ ನೋಂದಣಿಕಾರರ ಮಾಹಿತಿ ಅರ್ಹತೆಯನ್ನು ಗಮನಿಸಿ ಸ್ಥಳೀಯ ನೋಂದಾಯಿತ ಸೋಲಾರ್ ಕಂಪನಿಯಿಂದ ಸೋಲಾರ್ ಮೇಲ್ಛಾವಣಿಯ ಅಳವಡಿಕೆ ಆಗುತ್ತದೆ. ಈ ಯೋಜನೆಯಡಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಆದಲ್ಲಿ ಅದನ್ನು ಮಾರಾಟ ಮಾಡಿ ಲಾಭವನ್ನು ಪಡೆಯಬಹುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 14,151 ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗಿದೆ. 22,313 ಕುಟುಂಬಗಳು ಇದರ ಪ್ರಯೋಜನ ಪಡೆಯುತ್ತಿವೆ. ಈ ಯೋಜನೆಗಾಗಿ ಒಟ್ಟು 62,000 ಅರ್ಜಿಗಳು ಸ್ವೀಕೃತಗೊಂಡಿವೆ. ಈ ಯೋಜನೆಯ ಪ್ರಮುಖ ಅಂಶಗಳು ಹೀಗಿವೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನ ಸಿಗಲಿದೆ. ಸೌರ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಸಾಲ ಸೌಲಭ್ಯಗಳು, ತಿಂಗಳಿಗೆ 300 ಯೂನಿಟ್ನಷ್ಟು ಉಚಿತ ವಿದ್ಯುತ್ ಲಭ್ಯತೆ, ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿದಲ್ಲಿ ವಾರ್ಷಿಕ 17,000 ರೂಪಾಯಿಗಳವರೆಗೆ ಹಣ ಗಳಿಸುವ ಸಾಧ್ಯತೆ.
1: ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ವಿವೇಕಾದಿತ್ಯ ಕನಿಯಾಲ್. ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಅರುಣೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೇ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಆರು ದಿನಗಳ ಭೇಟಿಯ

0: ಹಿನ್ನೆಲೆಯಲ್ಲಿ ಇಂದು ಇಂಡೋನೇಷ್ಯಾಗೆ ಪ್ರವಾಸ ಆರಂಭಿಸಿದ್ದಾರೆ. ನಿರ್ಗಮನಕ್ಕೂ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಈ ಭೇಟಿಯು ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದ್ದಾರೆ. ಮೂರು ರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತ ಕಾರ್ಯಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಸೂಚನೆ ಹೊರಡಿಸಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಕ್ಷೇತ್ರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಅಧಿಸೂಚನೆಯ ಪ್ರಕಾರ ಜುಲೈ 13ರವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಜುಲೈ 14ರಂದು ಪರಿಶೀಲನೆ ನಡೆಯಲಿದೆ. ಈ ಸ್ಥಾನಗಳಿಗೆ ಜುಲೈ 30ರಂದು ಮತದಾನ ನಡೆಯಲಿದೆ. ಬಿಹಾರದಲ್ಲಿ ಹಾಲಿ ಸದಸ್ಯ ನಿತಿನ್ ನಬೀನ್ ಅವರ ರಾಜೀನಾಮೆಯ ನಂತರ ಬಂಕಿಪುರ ಸ್ಥಾನಕ್ಕೆ ಉಪಚುನಾವಣೆ ಅಗತ್ಯವಾಗಿತ್ತು. ಗುಜರಾತ್ನಲ್ಲಿ ಯೋಗೇಶ್ ಭಾಯ್ ನರಮ್ ದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತೆರವಾಗಿದೆ. ಏತನ್ಮಧ್ಯೆ ಮಧ್ಯಪ್ರದೇಶದಲ್ಲಿ ರಾಜೇಂದ್ರ ಭಾರತಿಯವರ ಅನರ್ಹತೆಯಿಂದಾಗಿ ದಾಟಿಯಾ ಸ್ಥಾನ ತೆರವಾಗಿದೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ 125ನೇ ಜನ್ಮ ವಾರ್ಷಿಕೋತ್ಸವ ಇಂದು. ಈ ಸಂದರ್ಭವನ್ನು ಗುರುತಿಸಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಪಶ್ಚಿಮ ಬಂಗಾಳ ಸರ್ಕಾರದ ಸಹಯೋಗದೊಂದಿಗೆ ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟಪತಿ ಭವನದಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಪುಷ್ಪನಮನ ಸಲ್ಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿಯವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ವಿಶಿಷ್ಟ ಶಿಕ್ಷಣ ತಜ್ಞ, ದಾರ್ಶನಿಕ ರಾಜಕಾರಣಿ ಮತ್ತು ರಾಷ್ಟ ನಿರ್ಮಾಪಕ ಮತ್ತು ಭಾರತದ ಶೈಕ್ಷಣಿಕ, ರಾಜಕೀಯ ಹಾಗೂ ಪ್ರಜಾಪ್ರಭುತ್ವ ಪಯಣದಲ್ಲಿ ಶಾಶ್ವತವಾದ ಛಾಪನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮದಿನಾಚರಣೆಯನ್ನು ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ದೂರದೃಷ್ಟಿಯ ರಾಜಕಾರಣಿ, ವಿಶಿಷ್ಟ ವಿದ್ವಾಂಸ ಮತ್ತು ರಾಷ್ಟ ನಿರ್ಮಾಪಕರಾಗಿದ್ದರು. ಅವರು ರಾಷ್ಟದ ಏಕತೆಯನ್ನು ಕಾಪಾಡಲು, ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸಲು ಮತ್ತು ರಾಷ್ಟೀಯ ಏಕೀಕರಣದ ಉದ್ದೇಶವನ್ನು ಮುನ್ನಡೆಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ಇಂದು ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವ ನಿಟ್ಟನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್
0: ಕನ್ನಡ ಯೂಟ್ಯೂಬ್.

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಶೀಲನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧ್ಯಾನ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಜರ್ಲೆಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗ್ರಾಹಕರಿಗೆ ಮಾಹಿತಿ ಮತ್ತು ಜಾಗೃತಿ, ಸುಸ್ಥಿರ ಬಳಕೆ, ಜಾಗತಿಕ ಮಾರುಕಟ್ಟೆಗಳಲ್ಲಿ ಗ್ರಾಹಕರ ಸಂರಕ್ಷಣಾ ಕಾನೂನುಗಳ ಅನುಷ್ಠಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ಇಂದು ಬೆಳಿಗ್ಗೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಟರ್ಕಿಯಲ್ಲಿ ನಡೆಯಲಿರುವ ಪ್ರಮುಖ ನ್ಯಾಟೋ ಶೃಂಗಸಭೆಗೆ 1 ದಿನ ಮೊದಲು ಈ ದಾಳಿ ಸಂಭವಿಸಿದೆ. ಈ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸುವ ನಿರೀಕ್ಷೆ ಇದೆ. ದಾಳಿಯಲ್ಲಿ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಿದೆ ಎಂದು ಉಕ್ರೇನ್ ವಾಯುಪಡೆ ಹೇಳಿದೆ. ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಭಾರತ ಸರ್ಕಾರ ಮತ್ತು ಭಾರತೀಯರಿಗೆ ಇರಾನ್ ರಾಯಭಾರ ಕಚೇರಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಇದು ಉಭಯ ದೇಶಗಳ ನಡುವಿನ ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಮಾನವ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಅಂತ್ಯಕ್ರಿಯೆಯಲ್ಲಿ ಭಾರತದ ನಾಯಕರು, ಸಂಸತ್ ಸದಸ್ಯರು, ವಿದ್ವಾಂಸರು ಮತ್ತು ವಿವಿಧ ಧರ್ಮಗಳ ಪ್ರತಿನಿಧಿಗಳ ಉಪಸ್ಥಿತಿಯು ಎರಡೂ ರಾಷ್ಟಗಳ ನಡುವಿನ ದೀರ್ಘಕಾಲದ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಎಂದು ಇರಾನ್ ರಾಯಭಾರ ಕಚೇರಿ ಹೇಳಿದೆ. ಮೆಕ್ಸಿಕೋ ನಗರದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನಲ್ಲಿ ಪಂದ್ಯದಲ್ಲಿ ಮೆಕ್ಸಿಕೋ ವಿರುದ್ಧ 3-2 ಅಂತರದ ಜಯ ಸಾಧಿಸುವ ಮೂಲಕ ಇಂಗ್ಲೆಂಡ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದಕ್ಕೂ ಮುನ್ನ ನಿನ್ನೆ ರಾತ್ರಿ ನಡೆದ 16ರ ಸುತ್ತಿನಲ್ಲಿ ಮತ್ತೊಂದು ಪಂದ್ಯದಲ್ಲಿ 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಾರ್ವೆ ವಿರುದ್ಧ 2-1 ಗೋಲುಗಳಿಂದ ಪರಾಭವಗೊಂಡಿದೆ. ನಾರ್ವೆ ಪರ ಎರ್ಲಿಂಗ್ ಹಾಲ್ಯಾಂಡ್ 2 ಗೋಲು ಗಳಿಸಿದರು. ಇನ್ನೊಂದೆಡೆ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಷ್ಟಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಇದು ಆಕಾಶವಾಣಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಮುಂಗಾರು ಮಳೆ ಟೂ, ಮುಂಜಾನೆಯ ಮಂಜು ಹಾಗೂ ಮುಂಜಾನೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಮುರಳಿ ವಿಟ್ಸ್ ಮೀರಾ ಚಿತ್ರದ ಗೀತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ. ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ. ಗಣ್ಯರಿಂದ ಗೌರವ ನಮನ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಕುರಿತಂತೆ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬು ಕುಮಾರ್ ಅವರಿಗೆ ಬರೆದ ಪತ್ರದಲ್ಲಿ 5 ದಿನಗಳಿಂದ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳಿಗೆ ರಾಜ್ಯ ಸರ್ಕಾರವೇ ಕುಮ್ಮಕ್ಕು ನೀಡುತ್ತಿದೆ. ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಸರ್ಕಾರವನ್ನು ಖುಷಿಪಡಿಸುವ ರೀತಿಯಲ್ಲಿ ಅಧಿಕಾರಿಗಳಿಗೂ ಕಾರ್ಯ

0: ನಿರ್ವಹಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳು ಮತ್ತು ರಾಜಕೀಯ ಕಾರ್ಯಕರ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಈ ಅಭಿಯಾನ ನಡೆಸುತ್ತಿರುವ ರೀತಿಯ ಬಗ್ಗೆ ತಮಗೆ ಭಿನ್ನಾಭಿಪ್ರಾಯವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲರಿಗೂ ಮತದಾನದ ಹಕ್ಕು ಸಿಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಿದೆ ಎಂದು ತಿಳಿಸಿದ್ದಾರೆ.
1: ಎಸ್ಐಆರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮಾಡುವಂತ ರೀತಿಯಲ್ಲಿ ನಮ್ದೇ ಆದಂತ ಭಿನ್ನ ಅಭಿಪ್ರಾಯ ಇದೆ. ನಾವು ಇದನ್ನಲ್ಲೇ ಕೋರ್ಟಲ್ಲೂ ಕೂಡ ನಮ್ಮ ವಾದವನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಕೋರ್ಟ್ ಅಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯದಲ್ಲೂ ಈ ರೀತಿ ದಿಟ್ಟವಾದಂತ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿರ್ಲಿಲ್ಲ. ನಾವು ಕೈ ಜೋಡಿಸಿ ಅವ್ರಿಗೆ ಏನ್ ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
0: ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಬಿಎಲ್ಒಗಳನ್ನು ನೇಮಕ ಮಾಡುವ ಅವಕಾಶವಿದೆ. ಜನರು ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರ ಮಾಡುತ್ತಿದ್ದು ವಿಪಕ್ಷಗಳಲ್ಲಿ ಭಯ ಉಂಟು ಮಾಡಿದೆ ಎಂದು ತಿಳಿಸಿದ್ದಾರೆ. ಪಾದಚಾರಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ 6 ತಿಂಗಳ ಕಾಲಾವಕಾಶ ಬೇಕಾಗಿದ್ದು ಎಲ್ಲರ ಸಹಕಾರ ದೊರೆತರೆ ಕೇವಲ 4 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಕೇಂದ್ರ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿಮಾಲ್ ಹಿಂಭಾಗದ ಪಾದಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ದೇಶದಲ್ಲಿ ಬೆಂಗಳೂರು ಆರ್ಥಿಕವಾಗಿ ಅಭಿವೃದ್ಧಿಯಾದರೆ ಮಾತ್ರ ರಾಜ್ಯಕ್ಕೆ ಬಂಡವಾಳ ಹರಿದು ಬರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬರಲಿದೆ ಎಂದು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿಂದು ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗಿನಿಂದಲೇ ಮಳೆ ಹಾಗೂ ಗಾಳಿ ಬಿರುಸಾಗಿದೆ. ಸುಮಾರು 1 ತಿಂಗಳು ತಡವಾಗಿ ಪ್ರಾರಂಭವಾಗಿರುವ ಮುಂಗಾರು ತೀವ್ರತೆ ಇಂದಿನಿಂದ ಹೆಚ್ಚಾಗಿದೆ. ಇಂದು ಬೆಳಗ್ಗಿನಿಂದಲೇ ಮಡಿಕೇರಿ ನಗರದಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಗಾಳಿಯ ತೀವ್ರತೆ ಕೂಡ ಹೆಚ್ಚಾಗಿದೆ. ವಿರಾಜಪೇಟೆ ತಾಲೂಕಿನ ಬೆಟೋಳಿ ಗ್ರಾಮದ ನಿವಾಸಿ ಸಿಂಧು ಎಂಬುವರ ಮನೆ ಮೇಲೆ ಗಾಳಿಯಿಂದಾಗಿ ಮರಬಿದ್ದು ತೀವ್ರ ಗಾಯಗಳಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ ಸಿಂಧು ಅವರನ್ನು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ KRS ಜಲಾಶಯದ ಒಳಹರಿವಿನಲ್ಲಿ ಸ್ವಚ್ಛ ಚೇತರಿಕೆ ಕಂಡಿದೆ. ಕಳೆದ 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು 1095 ಕ್ಯೂಸೆಕ್ಗೆ ಏರಿದ್ದು ಇಂದು 1449 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಾಗಿದೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಪ್ರಸ್ತುತ 80.90 ಅಡಿ ನೀರಿದೆ. ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಕಂಡರೆ ಮಂಡ್ಯ, ಬೆಂಗಳೂರು, ಮೈಸೂರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಅಭಾವ ಕಡಿಮೆಯಾಗಲಿದೆ. ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎದುರಿಸಲು ಸಜ್ಜಾಗುವಂತೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ನಿರ್ದೇಶನ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಂಬಂಧ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ

0: ನಿರ್ದೇಶನ ನೀಡಿದ್ದಾರೆ. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಧಿಕಾರಿಯವರ ಪಿಡಿ ಖಾತೆಯಲ್ಲಿ 3,05,00,000 ರೂಪಾಯಿ ಇದ್ದು, 5 ತಾಲೂಕುಗಳ ತಹಶೀಲ್ದಾರ್ಗಳ ಪಿಡಿ ಖಾತೆಯಲ್ಲಿ ಒಟ್ಟು 1,41,39,000 ರೂಪಾಯಿ ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ ರಾತ್ರಿಯಿಂದ ಧಾರಾಕಾರ ಮಳೆಯಾಗುತ್ತಿದೆ. ಜಿಲ್ಲೆಯ ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ ತಾಲೂಕಿನಾದ್ಯಂತ ಹಾಗೂ ಚಾರ್ಮುಡಿ, ಬಾಳೂರು, ಗೋಣಿಬೀಡು ಸುತ್ತಮುತ್ತ ಇಂದು ಮುಂಜಾನೆಯಿಂದ ಗಾಳಿ ಸಹಿತ ಮಳೆಯಾಗುತ್ತಿದೆ. ಹಲವೆಡೆ ರಸ್ತೆಗೆ ಮರ ಉರುಳುಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೂಡಿಗೆರೆ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ತಹಶೀಲ್ದಾರ್ ರಜೆ ಘೋಷಣೆ ಮಾಡಿದ್ದಾರೆ. ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಪ್ರತಿಮೆಗೆ ಇಂದು ಮಾಲಾರ್ಪಣೆ ಮಾಡಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಕಲಬುರಗಿಯಲ್ಲಿರುವ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಜಗಜೀವನ್ ರಾಮ್ 40ನೇ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಶಾಸಕ ಎನ್ ಚಲುವರಾಯಸ್ವಾಮಿ ಅವರ ಗೌರವ ನಮನ ಸಲ್ಲಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕೇವಲ ರಾಜಕಾರಣಿಯಲ್ಲ, ಅವರು ಒಂದು ಶಕ್ತಿ ಎಂದು ಬಣ್ಣಿಸಿದರು. ಚಾಮರಾಜನಗರ ಜಿಲ್ಲಾ ಕೇಂದ್ರ ಸೇರಿದಂತೆ ಗುಂಡ್ಲುಪೇಟೆ, ಹನೂರು ಮತ್ತು ಕೊಳ್ಳೇಗಾಲ ತಾಲೂಕು ಕೇಂದ್ರಗಳಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ನಡೆಯಿತು. ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಶಾಸಕ ಪುಟ್ಟರಂಗಶೆಟ್ಟಿ ಮಾಲಾರ್ಪಣೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ, ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ
1: ಎಸ್ ರಾಧಾಪ್ರತಿ.
2: ನಮಸ್ತೆ ಬಚ್ಚೋ.
3: ನಮಸ್ತೆ ಟೀಚರ್.
4: ನಮಸ್ತೆ ಟೀಚರ್, ಆಜ್ ಹಮ್ ಕ್ಯಾ ಪಡ್ನೆ ವಾಲೆ ಹೈ?
2: ಪಡಾಯಿ ತೋ ಹೋಗಾ ಹೀ, ಪೆಹಲೆ ಬತಾವೋ ಕಿ ತುಮ್ ರೋಜ್ ಕ್ಯೂ ದೇರ್ ಸೆ ಆತಿ ಹೋ?
3: ಘರ್ ಮೇ ಕಾಮ್ ರಹತಾ ಹೈ ಟೀಚರ್, ಮೇರಿ ಮಾಂ ಬಿಮಾರ್ ಹೈ.
2: ಮದದ್ ಕರ್ನಾ ಅಚ್ಚಿ ಬಾತ್ ಹೈ, ಪರ್ ಸಮಯ ಕಾ ಪಾಲನ್ ಕರ್ನಾ ಭೀ ಸೀಖೋ.
3: ಜಿ ಅಚ್ಚಾ ಟೀಚರ್, ಆಯಿಂದಾ ಖಯಾಲ್ ರಖೂಂಗಿ.
2: ಅಚ್ಚಾ, ಮಾಂ ಕೋ ಕ್ಯಾ ಹುವಾ ಹೈ?
4: ಉಸ್ಕಿ ಮಾಂ ಬಹುತ್ ಕಾಸ್ತಿ ರಹತಿ ಹೈ ಟೀಚರ್,
3: ಕಭೀ ಕಭೀ ಉಸ್ಕೋ ಸಾಂಸ್ ಲೇನಾ ಭೀ ಮುಷ್ಕಿಲ್ ಹೋ ಜಾತಿ ಹೈ.
4: ಛಾತಿ ಮೇ ಭಾರಿಪನ್ ಮಹಸೂಸ್ ಕರ್ತಿ ಹೈ.
3: ಬಹುತ್ ಬೇಚೇನ್ ರಹತಿ ಹೈ.
4: ತುಮ್ಹಾರಿ ಮಾಂ ಬಹುತ್ ಘಬರಾತಿ ಹೈ ನಾ?
3: ಚಾರ್ ದಿನ್ ಸೆ ಬುಕಾರ್ ಹೋ ಗಯಾ.
4: ಪಿಛ್ಲಿ ಮಹೀನೆ ಭೀ ಬುಕಾರ್ ಹೋ ಗಯಾ ಥಾ ನಾ?
3: ಹರ್ ಮಹೀನೆ ಮೇ 15 ದಿನ್ ಮೇ ಬುಕಾರ್.
2: ಕಹೀ ಮಲೇರಿಯಾ ತೋ ನಹೀ? ಅಸ್ಪತಾಲ್ ಗಯೇ ಥೇ ಕ್ಯಾ?
4: ಪರ್ಸೋ ಗಯೇ ಥೇ ಟೀಚರ್.
3: ವೈರಲ್ ಫೀವರ್ ಬತಾಯಾ ಗಯಾ ಟೀಚರ್, ಶುಕ್ರ ಹೈ ಭಗವಾನ್ ಕಾ.
2: ಸಚ್ ಮೇ ಸೆಹತ್ ಹೀ

0: ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಸಂಜೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ರಾಸಾಯನಿಕ ಗೊಬ್ಬರಗಳ ಮಿಶ್ರಣಗಳ ಕುರಿತಾಗಿ ಡಾಕ್ಟರ್ ಪಿ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಲಕ್ಷ್ಮಣಗೌಡ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು. ಸಿರಿಗಂಧ 7:45. 9:15 ಮಥುರಾ ದೀಕ್ಷಿತ್ ಹಾಡಿರುವ ಭಾವಗೀತೆಗಳು. ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 9:30 ಜನಪದ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಮೂಡಲಪಾಯ ಯಕ್ಷಗಾನ, ಪ್ರಸಂಗ ರತಿ ಕಲ್ಯಾಣ. ಪ್ರಸ್ತುತಪಡಿಸ್ತಾ ಇದ್ದಾರೆ ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ದಿವಿನಾಯಕ ಯಕ್ಷಗಾನ ಹವ್ಯಾಸ ಸಂಘದ ಎಆರ್ ಪುಟ್ಟಸ್ವಾಮಿ ಹಾಗೂ ಸಂಗಡಿಗರು. ನಿರ್ಮಾಣ ತಿಮ್ಮಪ್ಪ ಹೆಚ್ಗೌಡ. ಜನಪದ ಸಂಗೀತ ರಾತ್ರಿ 9:30. ಇನ್ನು ರಾತ್ರಿ 10:00 ಕಾರ್ಯಕ್ರಮ ವನಿತಾ ವಿಹಾರ. ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. ಇವರೊಂದಿಗೆ ಆಶಾ, ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ಕೊಂಚ ಹಿಡಿದಿದ್ದು

ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಅನ್ನಪೂರ್ಣ, ಭಲೆ ಜೋಡಿ, ಲಗ್ನಪತ್ರಿಕೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕನ್ಯಾರತ್ನ ಚಿತ್ರದ ಗೀತೆ.

ఎంత చెలువు మనవా తెలివా బంగారదహూ ఆ మొగహు ఎంత చెలువు మనవా

ಕಾರ್ಯಕ್ರಮದಲ್ಲಿ ಇದುವರೆಗೆ ಕಸ್ತೂರಿ ನಿವಾಸ, ಬಂಗಾರದ ಹೂವು, ಬೆಳ್ಳಿ ಮೋಡ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಎರಡು ಕನಸು ಚಿತ್ರದ ಗೀತೆ.

ಕಚ್ಚನ್ನು ತರ್ಗಿಡದ್ದು ಅಂತ. ತರ್ಗಿಡ್ದೋಂ ತರ್ಗಿಡ್ದೋಂ ತರ್ಗಿಡ್ದೋಂ ತರ್ಗಿಡ್ದೋಂ ತರ್ಗಿಡ್ದೋಂ ತರ್ಗಿಡ್ದೋಂ ತರ್ಗಿಡ್ದೋಂ ತರ್ಗಿಡ್ದೋಂ ಕರ್ತಗಡೋಂ ಕರ್ತಗಡೋಂ ಕರ್ತಗಡೋಂ ಕರ್ತಗಡೋಂ.

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ದೋರಾಸ್ತೆ, ಅಮರ್ ಪ್ರೇಮ್ ಹಾಗೂ ಕಲ್ಯಾಣಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಗ್ಲಾಮ್ ಗ್ಯಾಮುಲರ್ ಚಿತ್ರದ ಗೀತೆ.

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನಸುಗಾರ ನಮ್ಮ ಖರಾಮ್ ಕಾಂಚನಗಂಗಾ ಚಿತ್ರದ ಗೀತೆನ ಕೇಳಿದಿರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಅಮರ್ ಪ್ರೇಮ್ ಚಿತ್ರದ ಗೀತೆ.

ಕೇಳಿದ್ರೆ ಸಮಯ 5 ಗಂಟೆ ಆಗ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ FM 101.4 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇನ್ನು ಮುಂದಿನ ಕಾರ್ಯಕ್ರಮ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗಿದ್ರೆ ಇದೀಗ ಕೇಳೋಣ ಸಜನಿ ಚಿತ್ರದ ಈ ಗೀತೆಯನ್ನ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದೀನಿ ನಾನು ವಿದ್ಯಾ ಕಾರಂತ್.

ತೆಲುಗಿನ ಮಧುಶ್ರೀ ನರೇಶ್ ಅಯ್ಯರ್ ಹಾಗೂ ರೂಪ್ಕುಮಾರ್ ರಾಠೋಡ್ ಅವರ ತ್ರಿವಳಿ ಧ್ವನಿಗಳಲ್ಲಿ ಸಜನಿ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಇದೀಗ ಕೇಳಿ ಮೇ ಫಸ್ಟ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಂಜಿತ್ ಹೆಗಡೆ ಮತ್ತು ಅಪೂರ್ವ ಶ್ರೀಧರ್.

ಕೆಳಗಡೆ ಸಮಯ 5:19:50. ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗನ FM 101.4 ಮೆಗಾಹರ್ಟ್ಸ್ಗಳಲ್ಲಿ. ಹಾಗೆಯೇ ಇದೀಗ ಚಂಡ ಚಿತ್ರದ ಗೀತೆಯನ್ನು ಕೇಳೋಣ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶ್ರೇಯಾ ಘೋಷಾಲ್ ಹಾಗೂ ಕುಣಾಲ್ ಗಾಂಜಾವಾಲಾ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿ

ಕೇಳಕರೇ, ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಸಮಯ 5:28. ಇದೀಗ ಒಂದು ಪುಟ್ಟ ವಿರಾಮ.

ಸಮಯ 5:31. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 103.5 ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭದ ಗೀತೆಯನ್ನ ಕೇಳಿ

ಕೇಳ್ತಾ ಇದ್ದೀರಾ ಎಫ್ಎಂ 103.5 101.4 ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಹಾಗೆ ಕಾರ್ಯಕ್ರಮ ಕೇಳ್ತಾ ನಮ್ಮ ಕೇಳಿದರ ಸಂದೇಶಗಳಷ್ಟು ಬಂದಿವೆ, ಅದನ್ನು ನೋಡಿ ಒಂದು ಪ್ರಶ್ನೆಯನ್ನ ಕೇಳಿ ಆ ಬಳಿಕ ಮತ್ತೆ ಗೀತೆಯನ್ನು ಪ್ರಸಾರ ಮಾಡೋಣಂತೆ. ಸಂಜಯ ನಮಸ್ತೆ, ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಅವರು ಕಳಿಸ್ತಾ ಇದ್ದಾರೆ. ಹಾಗೆ ಉಮೇಶ್ ಸಿರಿಗೇರಿ ಅವರು ನಮಸ್ತೆ ಅಂತ ಕಳಿಸಿದರೆ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ನಮಸ್ತೆ ಮ್ಯಾಮ್, ಇಂದಿನ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಮನಮುಟ್ಟುವ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದೀರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಓಕೆ, ಮಿಕ್ಸ್ ಮೆಲೋಡಿಯಲ್ಲಿ ತುಂಬಾ ಮಧುರವಾಗಿತ್ತಂತೆ, ಅವರಿಗೆ ಕನ್ನಡ ಮತ್ತು ಹಿಂದಿ ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಅವರು ಕಳಿಸ್ತಾ ಇದ್ದಾರೆ. ಹಾಗೂ ಇಡೀ ತಂಡಕ್ಕೂ ನಿಮಗೂ ಹೃದಯಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ನಮಸ್ತೆ ಮೇಡಮ್ ಸಂಜಯ್, ವಂದನೆಗಳು, ಕಾಫಿ ಆಯ್ತಾ, ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಹಾಡುಗಳು ಇಂಪಾಗಿ ಮೂಡ್ ಬರ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು ನಮ್ಮ ಕಾಫಿ. ಹಾಗೆ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಕಳಿಸ್ತಾರೆ, ನಮಸ್ಕಾರ ವಿದ್ಯಾ ಮ್ಯಾಮ್, ಶುಭ ಸಂಜೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಪ್ರಸಾರ ಆಗ್ತಾರೆ, ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಟೈಪ್ ಮಾಡ್ತಾ ಇದ್ದಾರೆ ನೋಡೋಣ. ಹಾಗೆ ಶುಭ ಸಂಜೆ ಮ್ಯಾಮ್, ಕಾಫಿ ಆಯ್ತಾ, ಕಾರ್ಯಕ್ರಮ ಕನ್ನಡ

ಹಾಡು ಶುರು ಮಾಡಿದ್ದೀರಾ, ಓಕೆ ಧನ್ಯವಾದಗಳು ಅಂತ ಮೇಯರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಕಳಿಸ್ತಾ ಇದ್ರೆ ಪ್ರೀತಿಯ ವಿದ್ಯಾ ಕಾರಂತ್ ಮೇಡಮ್ ಅವ್ರಿಗೆ ನಮ್ಮ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ರಾಘವ ಮನೆಯ

ಹೆಂಗ ಅಂತಾರೆ ಸಲ್ಮಾ ಟೀಚರ್ ತರೀಕೆರೆಯಿಂದ ಎಲ್ಲೂ ಹೋಗಿಲ್ಲ, ಭದ್ರಾವತಿ ಲೈತೆ ಪತಿದೀನಿ ನೋಡಿ ಇವತ್ತು. ಹಾಗೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕೊಡ್ಗಿ ಶುಭ ಸಂಜೆ ಕವನದ ಶೀರ್ಷಿಕೆ ಓದುತ್ತಲೇ ಇರು ಅಂತ ಹೇಳಿ ಕಲಿಸಿದ್ದಾರೆ. ಓದು ನೀ ಓದು, ಓದುತ್ತಲೇ ಇರು, ನಿತ್ಯ ನಿರಂತರವಾಗಿ ನೀ ಪಡೆದುಕೋ ಜ್ಞಾನಾರ್ಜನೆ, ಶಿರವ ಬಾಗಿಸಿ ನಿನ್ನ ನೀ ಮಾಡಿಕೋ ಪುಸ್ತಕಕ್ಕೆ ಅರ್ಪಣೆ. ವಾಟ್ಸಾಪ್ ಫೇಸ್ಬುಕ್ ಬದಿಗಿಡು, ಓದಿನ ಕಡೆ ಗಮನ ಕೊಡು. ನಿನ್ನ ಕೈ ಪುಸ್ತಕ ಕಂಟಿರಲಿ, ನಿನ್ನ ಓದು ಹೃದಯ ಕಂಟಿರಲಿ. ಪುಸ್ತಕ ಎಂಬ ಗೆಳೆಯನಿಗೆ ನೀ ಸದಾ ಕಾಲ ಶರಣಾಗು. ಮೌನವನ್ನು ಮುರಿದು ಓದು, ಹೃದಯವನ್ನು ಬಿಚ್ಚಿ ಓದು, ಅರ್ಥೈಸಿಕೊಂಡು ಓದು. ಏರಿಳಿತಗಳೊಂದಿಗೆ ಓದು, ಸ್ವಚ್ಛಂದವಾಗಿ ಓದು, ಅಕ್ಷರಗಳನ್ನು ಮುದ್ದಿಸಿ ಓದು. ಪುಣ್ಯ ತಪಸ್ವಿಯಂತೆ ಓದು, ಮಹಾಯೋಗಿಯಂತೆ ಓದು. ಕಣ್ಣರಳಿಸಿ ನೀ ಓದು, ನಿರ್ಭಯವಾಗಿ ಓದು. ಓದು ಓದು ನೀ ಓದು, ಸದಾ ಕಾಲ ಓದುತ್ತಲೇ ಇರು ಅಂತ ಹೇಳಿ ನಾಗಶ್ರೀ ಗಣಪತಿಯವರು ಸೂಪರ್ ಆಗಿ ಕಲಿಸಿರ್ತಾರೆ. ಓಕೆ, ಹಾಗೆ ಟೀಚರಕ್ಕ ಕುಶಲವೇ ಕ್ಷೇಮವೇ ಅಂತಾರೆ ಮುರಳೀಧರ್ ಶಿವಮೊಗ್ಗದಿಂದ, ಖಂಡಿತ. ಹಾಗೆ ನಮಸ್ತೆ ಮೇಡಮ್, ಗುಡ್ ಈವ್ನಿಂಗ್, ಪ್ರೋಗ್ರಾಮ್ ಸೂಪರ್ ಅಂತ ಫಿರೋಸ್ ಟೈಲರ್ ಶಿವಮೊಗ್ಗದಿಂದ ಕಲಿಸ್ತಾ ಇದ್ದಾರೆ. ಓಕೆ, ಹಾಗಿದ್ರೆ ನನ್ನ ಪ್ರಶ್ನೆ ಬರ್ಬೇಕಲ್ವಾ ಕೇಳಿದ್ರೆ ನಿಮಗೆಲ್ಲ ಏನಂತ. ನನ್ನ ಪ್ರಶ್ನೆ ತುಂಬಾ ಸುಲಭದ್ದು. ಈ ಜುಲೈ 1ರಿಂದ 7ನೇ ತಾರೀಕಿನ ವರೆಗಿನ ದಿನವನ್ನ ಏನು ಸಪ್ತಾಹ ಅಂತ ಆಚರಣೆ ಮಾಡ್ತಾರೆ? ತುಂಬಾ ಸುಲಭ ಅಲ್ವಾ, ಉತ್ತರ ಕಳಿಸ್ತೀರಾ? 9481572600 ತಮ್ಮ ಉತ್ತರಗಳು ಬರಬೇಕು. ಜುಲೈ 1ರಿಂದ 7ನೇ ತಾರೀಕಿನ ವರೆಗಿನ ದಿವಸವನ್ನ ಏನಂತ ಕರಿತೀವಿ? ಯಾವ ಸಪ್ತಾಹ? ಅದು ಇನ್ನೂ ಸುಲಭವಾಗಿ ನಾನು ಕೊಡ್ತಾ ಇದ್ದೀನಿ ನಿಮಗೆ. ಓಕೆ, ಆಯ್ತು. ಒಂದು ಸಂದೇಶ ನೋಡ್ಬಿಟ್ಟು ಬಳಿಕ ಹಾಡನ್ನು ಪ್ರಸಾರ ಮಾಡೋಣ. ಶುಭ ಸಂಜೆ ಮೇಡಮ್. ಸಂಜೆ ಕಾರ್ಯಕ್ರಮ ಕನ್ನಡ ಹಾಡುಗಳು ಅದ್ಭುತವಾಗಿ ಮೂಡ್ ಬರ್ತಾ ಇವೆ, ಧನ್ಯವಾದಗಳು ಅಂತ ಹೇಳಿ ರೇಖಾ ಕೋಟಿ ಶ್ರೇಯ ಗುಜ್ಜಾರ್ NTB ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗಿದ್ರೆ ಈಗ ಒಂದು ಗೀತೆಯನ್ನು ಕೇಳೋಣ. ಅಲ್ಲಿವರೆಗೂ ನಿಮ್ಮ ಉತ್ತರಗಳು ನೀವು ಆಲೋಚನೆ ಮಾಡಿ ನಮಗೆ ಉತ್ತರಗಳನ್ನು ಕಳಿಸ್ತಾ ಇರಿ. ನೋಡೋಣ ಯಾರೆಲ್ಲರಿಂದ ಏನೆಲ್ಲ ಉತ್ತರ ಬರುತ್ತೆ ಅಂಥೇಳಿ. 7:00 ಚಿತ್ರದ ಗೀತೆಯನ್ನು ನಿತ್ಯ ಸಂತೋಷಿನಿ ಮತ್ತು ರಾಜೇಶ್ ಕೃಷ್ಣನ್ ಅವರ ಧ್ವನಿಗಳಲ್ಲಿ ಇದೀಗ ಕೇಳೋಣ.

ಕೇಳಿದ್ರೆ ನಾನೊಂದು ಪ್ರಶ್ನೆಯನ್ನ ಕೇಳಿದೀನಿ, ಅದಕ್ಕೆ ಉತ್ತರ ಕಳಿಸಬೇಕು ಅಂತ ಅಂದ್ರೆ ನಿಮಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೀನಿ, 9481527206004815726000. ಕಳಿಸ್ತೀರಲ್ವಾ ಕೇಳಿದ್ರೆ?

ಓಕೆ ಕೇಳಿದ್ರೆ, ನಾನು ಪ್ರಶ್ನೆ ಕೇಳಿದ್ದೆ ತಡ, ನಾ ಮುಂದು ತಾ ಮುಂದು ಅಂತ ನಮ್ಮ ಕೇಳಿಗರು ಸಂದೇಶಗಳನ್ನ ಕಳಿಸ್ಬಿಟ್ಟಿದ್ದಾರೆ. ನಾನು ಪ್ರಶ್ನೆ ಕೇಳಿದ್ದ ತಕ್ಷಣವೇ ಉತ್ತರ ಕಳಿಸಿದವ್ರು ಯಾರು ಗೊತ್ತಾ? ವನಿತಾ ಕಾಂತಪ್ಪ, ಭದ್ರಾವತಿಯಿಂದ. ಅರಣ್ಯ ಸಪ್ತಾಹ ನೋಡಿ, ನಾನು ಉತ್ತರ ಹೇಳ್ತಾ ಇದ್ದೀನಿ. ಅರಣ್ಯ ಸಪ್ತಾಹ, ವನ ಮಹೋತ್ಸವ, ಹಾಗೆಯೇ ಅರಣ್ಯ ಸಪ್ತಾಹ, ವನ ಸಪ್ತಾಹ ಎಲ್ಲ ಇದೆಲ್ಲ ನಾವು ಹೇಳ್ತೀವಿ ಅಲ್ವಾ? 1ನೇ ತಾರೀಕಿಂದ 7ನೇ ತಾರೀಕವರೆಗೂ ಆಚರಣೆ ಮಾಡ್ತೀವಿ. ಯಾಕೆ ಅಂದರೆ ನೋಡಿ, ನಿಮಗೆ ಗೊತ್ತು, ಈಗ ಮುಂಗಾರು ಈ ಸಲ ಸ್ವಲ್ಪ ನಿಧಾನ ಆಗಿದೆ, ಆದ್ರೂ ಅದು ಬರೋ ಸಮಯಕ್ಕೆ ಸರಿಯಾಗಿ ಈ ಒಂದು ಸಪ್ತಾಹದ ಆಚರಣೆ ಆಗುತ್ತೆ. ಅವಾಗ ಏನು ಹೇಳ್ತೀವಿ, ಮಳೆ ನೀರಿನಲ್ಲೇ ಆ ಗಿಡಗಳು ಬೆಳೀಬಹುದು, ಆ ಒಂದು ಉದ್ದೇಶನೂ ಇದ್ರ ಮೂಲಕ ಸಾರ್ಥಕವಾಗುತ್ತೆ. ಹಾಗೆ ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ ಸರಿಯಾದ ಉತ್ತರ ಕಳಿಸಿದ್ರೆ, ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ ಸರಿ ಉತ್ತರ ಕಳಿಸಿರ್ತಾರೆ. ಹಾಗೆ ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ, ಓಕೆ, ಅವ್ರು ಯಾಕೋ ಟೈಪ್ ಮಾಡಿಬಿಟ್ಟು ಮತ್ತೆ ಡಿಲೀಟ್ ಮಾಡಿದೆ, ಓಕೆ. ಹಾಗೆ ಮುರಳೀಧರ ಶಿವಮೊಗ್ಗದಿಂದ ವನ್ಯಜೀವಿ ಸಪ್ತಾಹ ಅಂತ ಒಂಚೂರು ಕನ್ಫ್ಯೂಸ್ ಮಾಡಿಕೊಂಡ್ರು. ಆಯಿತು, ನಾನೇ ಹೇಳಿಬಿಟ್ಟೆ ನೋಡಿ, ವನ ಮಹೋತ್ಸವ ಆಚರಣೆ ಮಾಡ್ತೀವಲ್ವಾ. ಹಾಗೆ ಹಂಪಮ್ಮ ನ್ಯಾಮತಿ ಅವರು ಸರಿ ಉತ್ತರ ಕಳಿಸಿದ್ರೆ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ ಸರಿಯಾಗಿದೆ. ಹಾಗೆ ಹೆಚ್ ಆರ್ ರುದ್ರಸ್ವಾಮಿ ಕಣದಾಳ್ ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟರೆ, ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ಕರೆಕ್ಟ್ ಆಗಿದೆ ನಿಮ್ಮ ಉತ್ತರ. ಹಾಗೆ ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಸರಿಯಾದ ಉತ್ತರ ಕೊಟ್ಟರೆ, ಶುಭ ಸಂಜೆಯ ವಂದನೆಗಳು ಜ್ಯೋತಿ ಮೀನಾ ಸಂತೋಷ ನ್ಯಾಮತಿಯಿಂದ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿರ್ತಾರೆ. ಹಾಗೆ ನಾಗಶ್ರೀ ಜಯಂತಿ ಗಣಪತಿ ಮುಖ್ಯ ಗ್ರಾಮ ಬೇರು ಕೊಡುಗೆಯಿಂದ ಸರಿಯಾದ ಉತ್ತರ ಕೊಟ್ಟಿದ್ದೆ. ಮಹೇಶ್ವರಿ ಕಾಗೆಹಳ್ಳ, ಶುಭ ಸಂಜೆ ವಿದ್ಯಾಕಾರಂತ ಮೇಡಮ್, ಹೇಗಿದ್ದೀರಿ? ನಿಮ್ಮ ಪ್ರಶ್ನೆಗೆ

ಉತ್ತರ ಅಂತ ಹೇಳಿ ಯಾರೋ ಉತ್ತರ ಕಳಿಸಿರ್ತಾರೆ ಸರಿಯಾಗಿ. ಹಾಗೆ ವಿಶಾಲ್, ನಾವು ಚೆನ್ನಾಗಿದ್ದೀವಿ ಅಂತ ಹೇಳೋಣ. ಹಾಗೆ ವಿಶಾಲ್ ಭದ್ರಾವತಿಯಿಂದ ಕಳಿಸ್ತಾರೆ, ಸರಿಯಾಗಿದೆ ಉತ್ತರ. ಹಾಗೆ ನಮ್ಮ ರಾಘವ ಮುನಿಯಾಣಿ ಶಕುಂತಲ ಮಕ್ಕಳಾದ ಹಾಗೂ ಪ್ರೀತಿಕಾ ಪುತ್ತೂರು ಬಿಟ್ಟಂಪಾಡಿ ದುಬೈ, ಓಕೆ ಬಿಟ್ಟಂಪಾಡಿ ಅವರು, ಅವರು ದುಬೈಯಿಂದ ಅವರು ಅಲ್ಲಿ ನೆಲೆಸಿರ್ತಾರೆ, ಅಲ್ಲಿಂದ ಸಂದೇಶ ಕಳಿಸ್ತಾ ಇರ್ತಾರೆ. ಹಾಗೆ ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ ನಮ್ಮ ಚಂದದ ಬಾನುಲಿಯಲ್ಲಿ ಸುಂದರ ಮಾತುಗಳನ್ನಾಡುತ್ತಾ ಮಧುರವಾದ ಗೀತೆಗಳು ಉತ್ತಮ ಮಾಹಿತಿಯನ್ನು ಹೊತ್ತು ತಂದ ಪ್ರೀತಿಯ ಸಹೋದರಿಗೆ ಸಂಜಯ ವಂದನೆಗಳು ಅಂತಾರೆ ರಾಜು ಶಂಕರಘಟ್ಟದಿಂದ. ಹಾಗೆ ಶಾಂತಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ವನ ಮಹೋತ್ಸವ ಅಂತ ಹೇಳಿ ಅವರು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿರ್ತಾರೆ. ಹಾಗೆ ನಿಮಗೆ ಏನ್ ಹೇಳ್ತೀವಿ ಈ ಕುರಿತಾಗಿ, ನಾನು ಈ ರಾತ್ರಿ 8 ಗಂಟೆಗೆ ಒಂದು ಯಶೋಗಾಥೆಯನ್ನ ಹೇಳ್ತೀನಿ. ಅಂದ್ರೆ ಸ್ಫೂರ್ತಿದಾಯಕವಾಗಿದೆ ಈ ಒಂದು, ನಾವು ವನ ಮಹೋತ್ಸವ ಅಂತ ಅಂದಾಗ ಸಾವಿರಾರು ನೂರಾರು ಕಥೆಗಳು ಹುಟ್ಟುಕೊಳ್ತೆ ಅಲ್ಲ, ಇದೆ ನಮ್ಮ ನಿಮ್ಮ ಮುಂದೆ ನಿದರ್ಶನವಾಗಿದೆ. ಹಾಗಾಗಿ ಆ ಕುರಿತು ಒಂದು ನಿದರ್ಶನವನ್ನ ಅಂದ್ರೆ ನಮಗೆ ನಿಮಗೆ ಅದು ಸ್ಫೂರ್ತಿದಾಯಕವಾಗಿ ಖಂಡಿತ ಇರುತ್ತೆ ಅಂತ ನಾನು ಭಾವಿಸ್ತಾ 8 ಗಂಟೆಯ ಕಾರ್ಯಕ್ರಮದಲ್ಲಿ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನಾದರೂ ಗೀತೆಗಳನ್ನ ಪ್ರಸಾರ ಮಾಡ್ತಾ ನಾನು ನಿಮಗೆ ಒಂದು ಯಶೋಗಾಥೆಯನ್ನ ನಿಮಗೆ ಏನಂತೀವಿ ಕಥೆಯನ್ನ ನಾನು ನಿಮ್ಗೆ ಹೇಳ್ತೀನಿ. ನೀವು ಕೂಡ ಜಾಯಿನ್ ಆಗ್ಬೋದು. ನೀವು ಕೂಡ ಸಣ್ಣ ಪುಟ್ಟ ನೀವು ನೋಡಿರ್ತೀರಾ ಈ ಅರಣ್ಯ ಉಳಿಸುವಲ್ಲಿ ಅಥವಾ ಬೆಳೆಸುವಲ್ಲಿ ಯಾರೆಲ್ಲ ಶ್ರಮ ವಹಿಸಿ ನಿಮ್ಮ ನಮ್ಮ ಕಣ್ಮುಂದೆ ನಿಮಗೆ ಗೊತ್ತು. ನಾವು ತುಂಬಾ ಜನದ ಹೆಸರು ಹೇಳೋದಕ್ಕಿಂತ ನಮ್ಮ ವೃಕ್ಷ ಮಾತೆ ಏನಿದ್ದಾರೆ ಸಾಲು ಮರದ ತಿಮ್ಮಕ್ಕ ಅಲ್ವಾ, ಅವರೆಲ್ಲ ನೋಡಿ ಯಾವ ರೀತಿ ನಮ್ಮ ಅರಣ್ಯ ಉಳಿಸ್ಲಿಕ್ಕೋಸ್ಕರ ಏನಂತೀವಿ ವನ ಮಹೋತ್ಸವ ಆಚರಣೆ ದಿವಸ ಅವರನ್ನ ನೆನೆಸ್ಕೊಳ್ಳದೆ ಇದ್ರೆ ಖಂಡಿತ ಅದು ಅಪೂರ್ಣ ಅಂತ ಅನ್ಸುತ್ತೆ ಆ ಒಂದು ಸೆಲೆಬ್ರೇಷನ್ನು. ಹಾಗೆ ನಮ್ಮ ತುಳಸಿಗೌಡ ನಿಮಗೆ ಗೊತ್ತು 2023ರಲ್ಲಿ ಅವ್ರಿಗೆ ಪದ್ಮಶ್ರೀ ಬಂತಲ್ಲ, ಅವರು ಅವರನ್ನ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತಾ ಇದ್ರು. ಎನ್ಸೈಕ್ಲೋಪೀಡಿಯಾ ಆಫ್ ದಿ ಫಾರೆಸ್ಟ್ ಅಂದ್ರೆ ಅವ್ರಿಗೆ ಯಾವುದೇ ಜಾತಿಯ ಯಾವುದೇ ರೀತಿಯ ಮರಗಳನ್ನ ಗಿಡಗಳನ್ನ ತೋರಿಸಿದ್ರೆ ಕೂಡ ಅದನ್ನ ಕಂಡುಹಿಡಿತಾ ಇದ್ರಂತೆ ಅವರು. ಅಂದ್ರೆ ಅಷ್ಟೊಂದು ಅವರು ಗಿಡಗಳ ಜೊತೆಗೆ ಸಂಗಾತಿ ಆಗಿದ್ರು, ಅಷ್ಟೊಂದು ಒಳ ಹೊಕ್ಕಿದ್ರು, ಹಾಸು ಹೊಕ್ಕಾಗಿತ್ತು ಅವರ ಗಿಡ ಮರಗಳ ಜೊತೆಗಿನ ಸಂಬಂಧ ಅಲ್ವಾ. ಅವ್ರು ಕೂಡ ನಿಮಗೆ ಗೊತ್ತೇ ಇದೆ 30,000ಕ್ಕಿಂತ ಅಧಿಕವಾಗಿ ಅವರು ಗಿಡಗಳನ್ನ ನೆಟ್ಟರು. 50 ವರ್ಷಗಳಿಗಿಂತ ಹೆಚ್ಚು ಕಾಲ ಅವರು ವೃಕ್ಷ ಸೇವೆ ಮಾಡಿದ್ರು. ಅರಣ್ಯ ಇಲಾಖೆಯಲ್ಲಿ ಕೂಡ ಅವರನ್ನ ತಗೊಂಡ್ರು, ಹಾಗೆ ಸೇವೆ ಸಲ್ಲಿಸಿ ಅವರು ಹೋದ್ರು. ಹಾಗೆ ನಮ್ಮ ತಿಮ್ಮಕ್ಕ ಸಾಲುಮರದ ತಿಮ್ಮಕ್ಕ ಅವ್ರಿಗಂತೂ ಅವ್ರ ಬಗ್ಗೆ ನಾವು ಹೇಳೋದೇ ಬೇಡ. 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡ್ರು. ಹಾಗೆ ಅವರಿಗೆ ನಾಡೋಜ ಪ್ರಶಸ್ತಿ ಕೂಡ ಹಂಪೆ ವಿಶ್ವವಿದ್ಯಾನಿಲಯದಿಂದ ಕೊಡಲ್ಪಡ್ತು. ಹಾಗೆಯೇ ಗಾಡ್ಫ್ರೇ ಫಿಲಿಪ್ಸ್ ಶೌರ್ಯ ಪ್ರಶಸ್ತಿ ಕೂಡ ಅವರಿಗೆ ಬಂತು. ಹಾಗೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಅವರಿಗೆ ವಿಶಾಲಾಕ್ಷಿ ಪ್ರಶಸ್ತಿ ಬಂತು. ಹಾಗೆ ವೀರ ಚಕ್ರ ಪ್ರಶಸ್ತಿ ಕೂಡ ನಮ್ಮ ಸಾಲುಮರದ ತಿಮ್ಮಕ್ಕ ಅವ್ರಿಗೆ ಬಂದಿದೆ. ಹಾಗೆ ಎಷ್ಟೊಂದು ಇವರುಗಳ ಹಿನ್ನೆಲೆ ನಾನು ಈ ಹಿಂದೆ ತುಳಸಿಗೌಡ ಅವ್ರ ಬಗ್ಗೆ ಒಮ್ಮೆ ವಿವರಣೆ ಕೊಟ್ಟಿದ್ದೀನಿ, ಹಾಗೆನೇ ಈ ಸಾಲುಮರದ ತಿಮ್ಮಕ್ಕ ಅವ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ. ಹಾಗೆ ಇವರೆಲ್ಲ ನಮ್ಗೆ ಆದರ್ಶಪ್ರಾಯರಾಗಿರ್ತಾರೆ. ಹಾಗೆ ಇಂತಹದೇ ಒಂದು ಯಶೋಗಾಥೆ ನಮ್ಮ ನಿಮ್ಮ ಮಧ್ಯೆ ಇದೆ, ಅದನ್ನ ನಾನು ಈ ರಾತ್ರಿ 8 ಗಂಟೆಗೆ ನಿಮಗೆ ಅದನ್ನ ಹೇಳ್ತೀನಂತೆ. ಹಾಗೆ ನಮ್ಮಲ್ಲಿ ಇನ್ನೊಂದು ಸಂದೇಶ ಬಂದಿದೆ. ಈ ಸಂದೇಶ ನೋಡಿ ತಾವೆಲ್ಲ ಸಂದೇಶ ಕಳಿಸಿದ್ದಕ್ಕಾಗಿ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮುಂದಿನ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಇದೊಂದು ಸಂದೇಶ ಅವರು ವಿದ್ಯಾನಗರ ಶಿವಮೊಗ್ಗದಿಂದ ಕಳಿಸ್ತಾರೆ. ನಮಸ್ತೆ ವಿದ್ಯಾ ಮ್ಯಾಮ್, ಶುಭ ಸಂಜೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಫಿ ಆಯ್ತಾ? ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಮೇಡಮ್. ಪ್ರಶ್ನೆ ತಡವಾಗಿ ಕೇಳಿಸ್ಕೊಂಡೆ. ಉತ್ತರ ವನ ಮಹೋತ್ಸವ ಅಂತಾರೆ, ಹೌದು ವನ ಮಹೋತ್ಸವ ಸಪ್ತಾಹವನ್ನ ಆಚರಣೆ ಮಾಡ್ತಾ ಇದೀವಿ. 1ನೇ ತಾರೀಕಿಂದ 7ನೇ ತಾರೀಕಿನೇ ನಾಳೆಗೆ ಕಂಪ್ಲೀಟ್ ಆಗುತ್ತೆ. ತಿಳ್ಕೊಬೇಡಿ, ಇಡೀ ವರ್ಷನೂ ನಾವು ವೃಕ್ಷಗಳನ್ನ ರಕ್ಷಣೆ ಮಾಡೋಣಂತೆ. ಆ ಕುರಿತಾಗಿ ಈ ದಿವಸ 8 ಗಂಟೆ ಕಾರ್ಯಕ್ರಮದಲ್ಲಿ ನಿಮಗೂ ಗೊತ್ತಿರಬಹುದು ಆ ಒಂದು ಯಶೋಗಾಥೆ. ಆ ಕುರಿತಾಗಿ ಮಾತಾಡ್ತಾ ನಾವು ಕೂಡ ಗೀತೆಗಳನ್ನ ಕೇಳೋಣಂತೆ. ಏನಂತೀರಾ ಕೇಳಿದ್ರೆ ಬನ್ನಿ ಈ ಗೀತೆಯನ್ನ ಕೇಳೋಣ ಈ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ.

ದಿವ ನಿನ್ನ ಹೃದಯದಲ್ಲಿ ಕೊಡಲಿನ ಹಾಜರಿ. ಓಕೆ, ಕೇಳಿದ್ರೆ ಸಂದೇಶಗಳನ್ನು ನೋಡಿ ಕಾರ್ಯಕ್ರಮದ ಕಡೆಯ ಗೀತೆಯೊಂದನ್ನು ಕೇಳೋಣ. ಆಕಾಶವಾಣಿ ಭದ್ರಾವತಿ ಸಂಜೆಯ ಸ್ವಾಗತ. ತುಂಬ ಚೆನ್ನಾಗಿವೆ, ವನ ಮಹೋತ್ಸವದ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ವಿದ್ಯಾ ಕಾರಂತ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಮಂಜುಳಾ ಬಾಯಿ ಚಂದ್ರಹಾಸ ಕಡದೆ ಅವರು ತಿಳಿಸಿದರೆ, ಮೇಡಮ್ ಕನ್ನಡ ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇವೆ, ಧನ್ಯವಾದಗಳು. ಉತ್ತರ ಅಂಥೇಳಿ ವನ ಸಪ್ತಾಹ ಅಂಥೇಳಿ ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಎನ್ ಟಿ ಬಿ ಲೇಔಟ್ ಹೊಸ ಸಿದ್ದಾಪುರ ಭದ್ರಾವತಿಯಿಂದ ಕಲಿಸ್ತಾರೆ, ಹಾಡುಗಳು ತುಂಬ ಚೆನ್ನಾಗಿವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಿದ್ರೆ ಕಾರ್ಯಕ್ರಮದ ಕಡೆಯ ಗೀತೆಯಿಂದ ಕೇಳೋಣ, ಬನ್ನಿ. ಹುಲಿ ಚಿತ್ರದ ಗೀತೆ ಲಕ್ಷ್ಮೀ ಮತ್ತು ಅವಿನಾಶ್ ಚಬ್ಬಿಯವರ ಧ್ವನಿ.

ಮಹೇಶ್ವರಿ ಕಾಗೆಹಾಳ್ ಅವ್ರು ಕಳಿಸ್ತಾರೆ, ಸಂಜೆಯ ಚಿತ್ರಗೀತೆಗಳು ತುಂಬಾ ಇಷ್ಟ ಆದವು, ಧನ್ಯವಾದಗಳು ಅಂತ ಹೇಳ್ಬಿಟ್ಟು. ಹಾಗೆಯೇ ಮಮತಾ ಭದ್ರಾವತಿಯಿಂದ ಶುಭ ಸಂಜೆ ಮೇಡಮ್, ಹಾಡುಗಳು ಚೆನ್ನಾಗಿ ಮೂಡ್ ಬರ್ತಾ ಇವೆ, ವನ ಮಹೋತ್ಸವದ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳಿಸಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಈ ರಾತ್ರಿ 8 ಗಂಟೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೇ ರೀತಿ ಸ್ಫೂರ್ತಿದಾಯಕವಾದ ಒಂದು ಕಥೆಯನ್ನ ತಗೊಂಡ್ ಬರ್ತೀನಿ ನಿಮಗೆ ಹೇಳಲಿಕ್ಕೋಸ್ಕರ. ಅದು ನಮಗೆ ನಿಮಗೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿ ಇರಬಹುದು. ಯಶೋಗಾಥೆಯೊಂದನ್ನ ತರ್ತೀನಿ, ಹಾಗಾಗಿ ಕಾಯ್ತಾ ಇರಿ. ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳು ಹಾಗೂ 8 ಗಂಟೆಗೆ ಕನ್ನಡ ಚಿತ್ರಗೀತೆ.

0: ಸಮಯ 6:40 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು, ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
2: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
3: ಬೇಡ ಮಗ, ನಾನು

6:51 ನಿಮಿಷಕ್ಕೆ ಕೃಷಿರಂಗದಲ್ಲಿ ಗೋಡಂಬಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ವಿಷಯ ತಜ್ಞರಾದ ಮತ್ತು ಸಂಶೋಧನಾ ವಿದ್ಯಾರ್ಥಿಯಾದ ಡಾಕ್ಟರ್ ಜೀವನ್ ಹೆಚ್.ಆರ್. ಅವರೊಂದಿಗೆ ಡಾಕ್ಟರ್ ಎಸ್.ಎಂ. ಸುಧಾಕರ್ ಅವರು ನಡೆಸಿದ ಸಂದರ್ಶನ ಮೂಡಿಬರಲಿದೆ. ಬಳಿಕ ಪರಿಸರ ಗೀತೆ ಕೇಳಲಿದ್ದೀರಿ. ಇಂದು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಹಾಗೂ 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 9:30 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮದಲ್ಲಿ ಜಾನಪದ ವೈವಿಧ್ಯ ಕೇಳಲಿದ್ದೀರಿ.

ಎಫ್ಎಂ 103.5 101.4 ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗಲಿರುವ ಈ ಸಂಜೆ ಮತ್ತು ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ಕ್ಕೆ ಜಿಲ್ಲಾ ವಾರ್ತಾಪತ್ರ

ನಾಳೆ ಬೆಳಿಗ್ಗೆ 6:10 ಗೀತಾರಾಧನಾ, 6:30 ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ ಚಿಂತನ ಕೇಳಲಿದ್ದೀರಿ. 6:35 ಕರುಣಾಳು ಬಾಬೆಳಿಕೆ ಕಥನಗಳ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ, ನಿರ್ಮಾಣ ಎಸ್ಆರ್ ಭಟ್. 6:40 ನೇಗಿಲ ಮಿಡಿತ, 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ, ತಲೆ ಸುತ್ತು ಮತ್ತು ಅದರ ಪರಿಹಾರ, ಈ ಕುರಿತು ಡಾಕ್ಟರ್ ಶ್ರೀಪಾದ ಹೆಗಡೆ ಅವರಿಂದ ಮಾಹಿತಿ ಕೇಳಲಿದ್ದೀರಿ. 7:15 ಬದುಕು ಜಟಕಾಬಂಡಿ, ಇದರಲ್ಲಿ ಸಾವಯವ ಕೃಷಿಕ ಶ್ರೀಧರ್ ಕೊರಗಿ ಅವರೊಂದಿಗೆ ಸಂವಾದ ಕೇಳುವಿರಿ, ನಡೆಸಿಕೊಡುತ್ತಾರೆ ಶ್ರೀಯುತ ಎಸ್ಆರ್ ಭಟ್. 7:45 ಹಾಗೂ 11:00 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಐಬಿಎಸ್ ಅಂದರೆ ಪದೇ ಪದೇ ಮಲವಿಸರ್ಜನೆ ಆಗುವುದರ ಕುರಿತು ಶಿವಮೊಗ್ಗದ ಆಯುರ್ವೈದ್ಯೆ ಡಾಕ್ಟರ್ ತೇಜಸ್ವಿನಿ ಡಿ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು.

11 ಗಂಟೆ 30 ನಿಮಿಷಕ್ಕೆ ಸೇವಾ ಮಾಹಿತಿ ಮತ್ತು ನಂತರ ಭಾವಗೀತೆಗಳು. 11 ಗಂಟೆ 45 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಗೋಣಿಬೀಡಿನ ಸೋಂಪಾನಾಯ್ಕ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳುವಿರಿ. ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ. ಸುಮಾರು 50 ವರ್ಷಗಳಿಗೂ ಅಧಿಕ ವರ್ಷಗಳಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಮೂಡಿಬರುವುದು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆ ಕುರಿತು ಮನೋವೈದ್ಯೆ ಡಾ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ.

ಇನ್ನು ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಪಿಎಂ ಎಫ್ಎಂಇ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 1:20ಕ್ಕೆ ಚಿತ್ರಗೀತೆಗಳು, 2:40ಕ್ಕೆ ಭಾವಗೀತೆಗಳು, 3 ಗಂಟೆಗೆ ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 6 ಗಂಟೆಗೆ ಸೇವಾ ಮಾಹಿತಿ, 6:30ಕ್ಕೆ ಅವಲೋಕನ.

ನಾಳೆ ಸಂಜೆ 6:51ಕ್ಕೆ ಮೂಡಿಬರುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026ರ ಕುರಿತು ಬಾನುಲಿ ವರದಿಯ ಮೊದಲನೇ ಭಾಗ ಕೇಳಿದಿರಿ. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್, ಸಹಕಾರ ಶಬಾನ. ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಹಾಗೂ 10:00ಗೆ ಚಿತ್ರಗೀತೆಗಳು, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ವಾಲಿಮೋಕ್ಷ. ಪ್ರಸ್ತುತಪಡಿಸುತ್ತಾರೆ ಎಸ್ಎನ್ ನಾಯಕ್ ಮತ್ತು ತಂಡದವರು. ಇದುವರೆಗೂ ನಿಲಯವು ಪ್ರಸಾರ ಮಾಡಿ

ಲಿರುವ ಈ ಸಂಜೆ ಮತ್ತು ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಕಾರ್ಯಕ್ರಮಗಳ ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ತಿಳಿಯಬಹುದು.

ಇದೊಂದು ಪ್ರಕಟಣೆ. ಭದ್ರಾವತಿ ತೋಟಗಾರಿಕಾ ಇಲಾಖೆಯಿಂದ 2026-27 ಸಾಲಿನ ರಾಷ್ಟೀಯ ತೋಟಗಾರಿಕಾ ಮಿಷನ್ ಹನಿ ನೀರಾವರಿ ತುಂತುರು ನೀರಾವರಿ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ತಾಳೆಬೆಳೆ ಯೋಜನೆ ಜೇನು ಸಾಕಾಣಿಕೆ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಮುಂತಾದ ಯೋಜನೆಗಳಡಿ ವಿವಿಧ ಕಾರ್ಯಕ್ರಮಗಳಿಗೆ ಧನ ಸಹಾಯ ನೀಡಲಾಗುತ್ತಿದ್ದು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ರೈತರು ನಿಗದಿತ ನಮೂನೆಯ ಅರ್ಜಿಗಾಗಿ ಭದ್ರಾವತಿ ತೋಟಗಾರಿಕಾ ಇಲಾಖೆ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜುಲೈ 31 ಸಲ್ಲಿಸುವಂತೆ ಹಾಗೂ ಈ ಕಾರ್ಯಕ್ರಮಗಳಿಗೆ ಜ್ಯೇಷ್ಠತೆ ಮತ್ತು ಮೀಸಲಾತಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ. ಕಸಬಾ 1959111-3445 ಸಂಪರ್ಕಿಸಬಹುದು. ಕಸಬಾ 2 ಮೊಬೈಲ್ ಸಂಖ್ಯೆ 83173333375. ಕೂಡ್ಲಿಗೆರೆಯವರು 79-755-37143. ಹೊಳೆಹೊನ್ನೂರಿನವರು 83174-0447. ಇನ್ನು ಹೊಳೆಹೊನ್ನೂರು ಕಸಬಾ 2 95911-34415. ಕಸಬಾ 3-83174-0446 ಸಂಪರ್ಕಿಸಬಹುದೆಂದು ಭದ್ರಾವತಿಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಶ್ರೀಧರ್ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಜಿಲ್ಲೆಯಲ್ಲಿ ಒಟ್ಟು 9,02,947 ಮತದಾರರಿದ್ದಾರೆ. 967 ಮತಗಟ್ಟೆಗಳಿವೆ. ಆ ಪೈಕಿ 96.38% ಮತದಾರರ ಮ್ಯಾಪಿಂಗ್ ಪೂರ್ಣಗೊಂಡಿದ್ದು, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಈ ತಿಂಗಳ 29ರವರೆಗೆ ಜಿಲ್ಲೆಯಾದ್ಯಂತ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತದಾರರಿಗೆ ನೀಡಲಿದ್ದಾರೆ. ಎನ್ಯುಮರೇಷನ್ ಅರ್ಜಿಗಳನ್ನು ಸರಿಯಾಗಿ ಭರ್ತಿ ಮಾಡಿ ಸಂಬಂಧಿಸಿದ ಬಿಎಲ್ಒಗಳಿಗೆ ನಿಗದಿತ ಸಮಯದೊಳಗೆ ನೀಡುವಂತೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇದುವರೆಗೆ 52,594 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆ ಈ ತಿಂಗಳ 1ನೇ ತಾರೀಖಿನಿಂದ ಜಿಲ್ಲೆಯಾದ್ಯಂತ ಜಾರಿಗೊಂಡಿದೆ. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ಮಾತನಾಡಿ, ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದರ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ವಿಬಿ ಜಿರಾಮ್ಜಿ ಯೋಜನೆ ಸಹಕಾರಿಯಾಗಲಿದೆ ಎಂದರು. ಜಿಲ್ಲೆಯಲ್ಲಿ ಕಳೆದ ಜೂನ್ 28ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಕಾರ್ಯಕ್ರಮ ಜರುಗಿತು. ಗ್ರಾಮೀಣ ಭಾಗದ 45,845 ಮಕ್ಕಳು ಹಾಗೂ ನಗರ ಪ್ರದೇಶದ 65,880 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಮಾದಕ ವ್ಯಸನ ವಿರೋಧಿ ದಿನಾಚರಣೆ ಅಂಗವಾಗಿ ವಾಕಥಾನ್ 2026ಕ್ಕೆ ನಗರದ ಗಾಂಧಿ ವೃತ್ತದಲ್ಲಿ ಬೆಳಗಾವಿ ಉತ್ತರ ವಲಯ ಐಜಿಪಿ ಸಂದೀಪ್ ಪಾಟೀಲ್ ಚಾಲನೆ ನೀಡಿದರು. ಮಾದಕ ವಸ್ತುವಿಗೆ ಇಲ್ಲ ಎನ್ನಿ ಎಂದು ಪಣ ತೊಡುವಂತೆ ಅವರು ಯುವಜನರಿಗೆ ಕರೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಗ್ರಾಮೀಣ ಕೂಲಿಕಾರರ ದಿನಗೂಲಿಯನ್ನು 370 ರೂಪಾಯಿಗಳಿಂದ 382 ರೂಪಾಯಿಗೆ ಹೆಚ್ಚಿಸಲಾಗಿದ್ದು, ಪರಿಷ್ಕೃತ ದರ ಜುಲೈ 1ರಿಂದ ಜಾರಿಗೆ ಬಂದಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ತಿಳಿಸಿದ್ದಾರೆ. ನಶಾಮುಕ್ತ ಭಾರತ ಹಾಗೂ ನಶಾಮುಕ್ತ ಕರ್ನಾಟಕ ಅಭಿಯಾನದಡಿ ಮಾದಕ ದ್ರವ್ಯ ವ್ಯಸನ ಜಾಗೃತಿ ಹಾಗೂ ವಿರೋಧಿ ದಿನಾಚರಣೆ ಜಿಲ್ಲೆಯಾದ್ಯಂತ ಜರುಗಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾದಕ ದ್ರವ್ಯಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯಂತಹ ಕಾನೂನುಬಾಹಿರ ಚಟುವಟಿಕೆಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನಕ್ಕೆ ನಗರದ ಭವಾನಿ ಮಂದಿರದಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಚಾಲನೆ ನೀಡಿದರು. ಕಳೆದ ಜೂನ್ 28ರಂದು ಜಿಲ್ಲೆಯ 665 ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗಿದೆ. 29ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ನೀಡಿದರು. ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯನ್ನು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಪರಿಶೀಲಿಸಿದರು. 7 ಕೋಟಿ ರೂಪಾಯಿ ವೆಚ್ಚದ ಯಾದಗಿರಿ ಸೈದಾಪುರ ಜಿಲ್ಲಾ ಮುಖ್ಯ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದುವರೆಗೆ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ನಿಡ್ಲೆ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಸಮಯ 6:35:20 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕೇಳಿದ್ರೆ ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಗೋಡಂಬಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ವಿಷಯ ತಜ್ಞ ಡಾ ಜೀವನ್ ಹೆಚ್ಆರ್ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಇಂದು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಹಾಗೂ 10:00 ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಗ್ಗೆ 7:15 ಬದುಕು ಜಟಕಾಬಂಡಿ ಸಾವಯವ ಕೃಷಿಕ ಶ್ರೀಧರ್ ಕೊರಗೆ ಅವರೊಂದಿಗೆ ಸಂವಾದ ಕೇಳಲಿದ್ದೀರಿ. ನಡೆಸಿಕೊಡುತ್ತಾರೆ ಎಸ್ಆರ್ ಭಟ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ, ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.

0: ಏನಾಯ್ತು?
1: ಫೀಸ್ ನ ಟೆನ್ಷನ್.
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್.ಬಿ.ಐ. ಹೇಳುತ್ತೆ,
3: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ಲೆಸ್ ಪ್ರೀಮಿಯಂ, ಮೋರ್ ಬೋನಸ್, ಮೋಸ್ಟ್ ಸೂಟಬಲ್ ಫಾರ್ ಯುವರ್ ಲವ್ಡ್ ಒನ್ಸ್. ಆರ್.ಬಿ.ಐ. Nothing better than this.
5: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
6: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ. ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ. ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ. ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ. ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಹಾವೇರಿ ಜಿಲ್ಲೆಯ ಎಲ್ಲಾ ಶಾಸಕರು ಕೈಗೊಂಡಿರುವ ಮೋಡ ಬಿತ್ತನೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಹಾವೇರಿ ಜಿಲ್ಲೆಯಾದ್ಯಂತ 3 ದಿನಗಳ ಕಾಲ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದು ಹಾವೇರಿಯಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿದೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ಮೊನ್ನೆ ಹಾವೇರಿಯಲ್ಲಿ ಜರುಗಿದಂತಹ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರು, ಅವರೆಲ್ಲ ಶಾಸಕರು, ನಾವು ಇದನ್ನ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡುತ್ತೋ ಅಂತ ಹೇಳಿದ್ರು. ಹೇಳಿದ ತಕ್ಷಣದಲ್ಲಿ ಅಂದ್ರೆ 3 ದಿವಸದಲ್ಲೇ ಕಾರ್ಯಕರ್ತ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಎಚ್ಕೆ ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ, ಅದನ್ನ ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ ಸಿಎಂ ಅವರ ಗಮನಕ್ಕೆ.
0: ಶಾಸಕ ಎಚ್ಕೆ ಪಾಟೀಲ್ ಮಾತನಾಡಿ, ಬರಗಾಲ ಪರಿಸ್ಥಿತಿ ಅರಿತು ಮೋಡ ಬಿತ್ತನೆಗೆ ಮುಂದಾಗಿದ್ದು ವೈಜ್ಞಾನಿಕ ತಂತ್ರಜ್ಞಾನ ಬಳಸಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ ಆರಂಭಿಸಿದ್ದಾರೆ. 2 ದಿನಗಳ ಕಲ್ಯಾಣ ಕರ್ನಾಟಕದ ಪ್ರವಾಸದಲ್ಲಿ ಅಭಿವೃದ್ಧಿ ಕುರಿತಂತೆ ಸಮಗ್ರ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಬೀದರ್, ಕಲಬುರಗಿ ಜಿಲ್ಲೆಗಳಿಂದಲೇ ಪ್ರವಾಸ ಆರಂಭಿಸುತ್ತಿರುವುದು ಸಂತಸ ತಂದಿದೆ. ಈ ಭಾಗದ ಜನರ ರಾಜಕೀಯ, ಆಡಳಿತಾತ್ಮಕ ಹಾಗೂ ಸಾಂಸ್ಕೃತಿಕ ಬದ್ದತೆಗೆ ಸಾಕ್ಷಿಯಾಗಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಾಮಾಜಿಕ ಸಾಮರಸ್ಯ, ಸೌಹಾರ್ದತೆ ಇಲ್ಲದೆ ಯಾವುದೇ ಪ್ರದೇಶದ ಅಭಿವೃದ್ಧಿ ಹಾಗೂ ಪ್ರಗತಿ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯವು ಬರಗಾಲ ಎದುರಿಸಬೇಕಾದ ಸಂದರ್ಭ ಬಂದಿದ್ದು, ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಬೆಳಗಾವಿ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ. ರಾಜ್ಯದಲ್ಲಿ ಜಲಾಶಯಗಳು ಡೆಡ್ ಸ್ಟೋರೇಜ್ಗೆ ತಲುಪಿರುವುದರಿಂದ ನೀರನ್ನು ಎಚ್ಚರಿಕೆಯಿಂದ ಬಳಸಬೇಕು. ಲಭ್ಯವಿರುವ ನೀರನ್ನು ಕುಡಿಯಲು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಉದ್ದೇಶಕ್ಕೆ ಬಳಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಇಂದು ಬೀದರ್ಗೆ ತೆರಳಲಿದ್ದು, ನಾಳೆ ಕಲಬುರಗಿ ಜಿಲ್ಲೆಗೆ ತೆರಳಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ

0: ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು ಯಾವುದೇ ಪ್ರಮುಖ ಅಡಚಣೆಗಳು ಇಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಚ್ಎಂಟಿ ಸಂಸ್ಥೆಯ ಪುನರುಜ್ಜೀವನಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹತ್ತಿಕ್ಕುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರಣ್ಯ ಇಲಾಖೆಯ ಮೂಲಕ ಸರ್ಕಾರ ಅಡೆತಡೆಗಳನ್ನು ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಯಬಾರದು ಎಂಬ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಎನ್ಜಿಎಫ್, ಮೈಸೂರು ಪೇಪರ್ ಮಿಲ್ಸ್ ಹಾಗೂ ಇತರ ಹಲವಾರು ಉದ್ಯಮಗಳನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಇದೀಗ ಸರ್ಕಾರದ ವಕ್ರದೃಷ್ಟಿ ಎಚ್ಎಂಟಿ ಸಂಸ್ಥೆಯ ಮೇಲೆ ಬಿದ್ದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕಲ್ಲುಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿಗೊಳಿಸಿ ಘಟನೆ ಕುರಿತು ಸಮಗ್ರ ವರದಿಯನ್ನು 2 ವಾರದೊಳಗೆ ಸಲ್ಲಿಸುವಂತೆ ನಿರ್ದೇಶಿಸಿದೆ. ಜುಲೈ 2ರಂದು ಸಂಭವಿಸಿದ ದುರಂತದಲ್ಲಿ 7 ಮಂದಿ ಸಾವನ್ನಪ್ಪಿ 5 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದರು. ಪಶ್ಚಿಮ ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಕೃಷ್ಣಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಳವಾಗಿದೆ. ಬೇಸಿಗೆಯಲ್ಲಿ ಸಂಪೂರ್ಣ ಬತ್ತಿ ಹೋಗಿದ್ದ ವೇದಗಂಗಾ ನದಿ ಈಗ ಒಡಲು ತುಂಬಿ ಹರಿಯುತ್ತಿದ್ದು ನದಿ ತೀರದ ಗ್ರಾಮಗಳ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಮಹಾರಾಷ್ಟದ ಕೊಲ್ಲಾಪುರ, ಸಾಂಗ್ಲಿ, ಸತಾರಾ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ಮತ್ತು ದೂಧಗಂಗಾ ನದಿಗಳಲ್ಲಿ ಸುಮಾರು 5 ಅಡಿಯಷ್ಟು ನೀರಿನ ಮಟ್ಟ ಏರಿಕೆಯಾಗಿದೆ. ಮುಂದಿನ 2-3 ದಿನಗಳ ಕಾಲ ಕೊಂಕಣ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪರಿಣಾಮವಾಗಿ ಕೃಷ್ಣಾ, ದೂಧಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದ್ದು ನದಿ ತೀರದ ನಿವಾಸಿಗಳು ಎಚ್ಚರಿಕೆ ವಹಿಸುವಂತೆ ಬೆಳಗಾವಿ ಜಿಲ್ಲಾಡಳಿತ ಸೂಚಿಸಿದೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಹಾಗೂ ಉಡುಪಿ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗ ಗಂಟೆಗೆ 50-60 ಕಿಲೋಮೀಟರ್ನಷ್ಟು ಇರಲಿದೆ. ನಾಳೆಯಿಂದ ಇದೇ 11ರವರೆಗೆ ಘಟ್ಟ ಪ್ರದೇಶದ 1-2 ಕಡೆ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ರಾಜ್ಯದ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ಅಭಿವೃದ್ಧಿಗೆ ಪ್ರಚಾರದ ದಾರಿ ತ್ಯಜಿಸಿ ಕಸದ ಸಮಸ್ಯೆಯನ್ನು ಬಗೆಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಎಕ್ಸ್ನಲ್ಲಿ ಒತ್ತಾಯಿಸಿದ್ದಾರೆ. ಬೆಂಗಳೂರು ಇಂದು ಕಸದ ರಾಶಿ, ದುರ್ವಾಸನೆ ಹಾಗೂ ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ತತ್ತರಿಸಿ ಹೋಗಿದೆ. ನಗರದಲ್ಲಿ ಪ್ರತಿದಿನ 5,500 ಟನ್ ಘನ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದ್ದರೂ ಕಸದ ನಿರ್ವಹಣೆಯನ್ನು ನಿರ್ವಹಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 5,65,00,000 ಮತದಾರರ ಮ್ಯಾಪಿಂಗ್ ಆಗಿದ್ದು 50,00,000 ಜನರನ್ನು ಕೈಬಿಡಲು ನಿರ್ಧರಿಸಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಪ್ರಕ್ರಿಯೆ, ಮತಗಟ್ಟೆ ರಚನೆ ಹೇಗೆ ಮಾಡಬೇಕು ಎಂದು ಸಂವಿಧಾನದ ವಿವಿಧ ಪರಿಚ್ಛೇದದಲ್ಲಿ ತಿಳಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 91,00,000 ಮತಗಳನ್ನು ಮತಪಟ್ಟಿಯಿಂದ ಕೈಬಿಡಲಾಗಿದ್ದು 27,00,000 ಜನರಿಗೆ ಮತದಾನ ಮಾಡಲು ಅವಕಾಶ ನೀಡದಿರುವುದು ಪ್ರಜಾಪ್ರಭುತ್ವದ ಆಶಯದ ವಿರುದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ

0: ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ. ಕೃಷ್ಣಾ, ದೂದಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯವಾಗಿ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ. ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ನಿನ್ನದಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
2: ಬುದ್ಧಿ ಚಾರ್ಜ್ ಮಾಡೋ.
1: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
2: ನೋಡಿದ್ಯಾ
3: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ.
1: ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ.
2: ಪೆದ್ದು ಸುಧಾರಿಸ್ಕೋ.
1: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ ಆರ್ಬಿಐ ಹೇಳುತ್ತೆ.
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಶಿಯಲಿ ಸ್ಮಾರ್ಟ್ ಆಗಿ.
5: ಸಮಯ 6:50. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
5: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026 ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷಿಗರಲ್ಲಿ ಮನವಿ ಮಾಡ್ತಾ ಇರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾಂತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.
6: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನು ಪರಿಶಿಷ್ಟ

0: ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
1: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಗೋಡಂಬಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಶಿವಮೊಗ್ಗದಲ್ಲಿ ಗೋಡಂಬಿ ತಂತ್ರಜ್ಞಾನ ಸಂಸ್ಥೆಯ ಸಹ ಸಂಶೋಧಕರಾದ ಜೀವನ್ ಹೆಚ್ಆರ್ ಅವರೊಂದಿಗೆ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನದ ಮರುಪ್ರಸಾರ.
0: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಜೀವನ್ ಎಚ್ಆರ್ ಅವರು ಇದ್ದಾರೆ. ಇವರು ಸಹಾಯಕ ಸಂಶೋಧಕರು, ಗೋಡಂಬಿ ತಂತ್ರಜ್ಞಾನ ಕೇಂದ್ರ ಶಿವಮೊಗ್ಗ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಈ ಗೋಡಂಬಿ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮದ ಬಗ್ಗೆ, ಈ ಒಂದು ಬೆಳೆಯ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಳ್ಳಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಮಾಧ್ಯಮದ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
2: ನಮಸ್ಕಾರ ಸರ್.
0: ಹೇಳಿ ಜೀವನ್, ಈ ಗೋಡಂಬಿ ಬೆಳೆಯ ಒಂದು ಪರಿಚಯ ಶಿವಮೊಗ್ಗ ಒಂದು ಜಿಲ್ಲೆಗೆ ಬಂದ್ರೆ, ಯಾಕೆಂದ್ರೆ ಈ ಒಂದು ಪ್ರದೇಶ ಹೆಚ್ಚಾಗಿ ಅಡಿಕೆ ಬೆಳೆತಕ್ಕಂತ ಒಂದು ಪ್ರದೇಶ, ಇದರಲ್ಲಿ ಈ ಗೋಡಂಬಿಯ ಒಂದು ಬೆಳೆಗೆ ಬಂದ್ರೆ ಇದರ ಪರಿಚಯ, ಇದರ ಒಂದು ವಿವರಣೆ ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ.
2: ನಮಸ್ಕಾರ ರೈತ ಬಾಂಧವರೇ, ಇಂದು ನಾನು ನಿಮಗೆ ಗೋಡಂಬಿ ಬೆಳೆ ಬಗ್ಗೆ, ಬೇಸಾಯ ಕ್ರಮಗಳ ಬಗ್ಗೆ ನಿಮಗೆ ತಿಳಿಸೋಕೆ ಇಷ್ಟಪಡ್ತೇನೆ. ಗೋಡಂಬಿ ಬೆಳೆ ಪ್ರಮುಖವಾಗಿ ಮೊದಲು ಕರಾವಳಿ ಪ್ರದೇಶಗಳಿಗೆ ಅಷ್ಟೇ ಸೀಮಿತವಾಗಿತ್ತು. ಈ ಒಂದು ಪ್ರಾಂತ್ಯಕ್ಕೆ, ಈ ಒಂದು ರೀಜನ್ಗೆ ನಮಗೆ ಈ ನಡುವೆ ಒಂದು ಕಳೆದ ಒಂದು 4-5 ವರ್ಷಗಳ ಹಿಂದೆ ಈ ಒಂದು ಬೆಳೆ ನಮಗೆ ಯಥೇಚ್ಛವಾಗಿ ವ್ಯಾಪಕವಾಗ್ತಾ ಬರ್ತಾ ಇದೆ. ಈ ಒಂದು ನಮ್ಮ ಶಿವಮೊಗ್ಗ ಹಾಗೂ ಭದ್ರಾವತಿ ಈ ರೌಂಡ್ ಸರೌಂಡಿಂಗ್ನಲ್ಲಿ ಹಾಗೂ ಈ ಪ್ರಾಂತ್ಯಗಳಲ್ಲಿ ಮೊದಲು ಅರೆ ಮಲೆನಾಡು ಮತ್ತು ಮಲೆನಾಡುಗಳಿಗೆ ಅಷ್ಟೇ ರಿಸ್ಟ್ರಿಕ್ಟ್ ಆಗ್ತಿತ್ತು. ಈ ನಡುವೆ ಎಲ್ಲಾ ಪ್ರಾಂತ್ಯಗಳಿಗೂ ಕೂಡ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇದೆ. ಈ ಒಂದು ಬೆಳೆಯನ್ನು ಬೆಳೆಯಲು ಪ್ರಮುಖವಾಗಿ ಸಮುದ್ರ ಮಟ್ಟದಿಂದ ಒಂದು 1,000-1,200 ಮೀಟರ್ ಎತ್ತರದಲ್ಲಿ ಇರಬೇಕಾಗುತ್ತೆ. ಸರಿಸುಮಾರು ಮಳೆ ಬಂದು 700-750 mm ಮಳೆ ತಾಗುವಂತಹ ಪ್ರದೇಶಗಳು ಕೂಡ ಇದು ಸೂಕ್ತವಾದಂತಹ ಬೆಳೆ ಆಗಿದೆ. ಈ ಒಂದು ಬೆಳೆಯನ್ನ ಬೆಳೆಯಲು ನಾವು ಪ್ರಮುಖವಾಗಿ ಎಲ್ಲಾ ರೀತಿಯ ಮಣ್ಣುಗಳಲ್ಲೂ ಬೆಳಿಬೋದಾಗತ್ತೆ. ಆದ್ರೆ ಕಪ್ಪು ಮಣ್ಣು ಕೂಡ ಇದಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಕಪ್ಪು ಮಣ್ಣಲ್ಲಿ ಬೆಳೀತಾ ಅಂದ್ರೆ ಸೊರಗು ರೋಗ ಜಾಸ್ತಿ ಬರುತ್ತೆ. ಅದರಿಂದ ನಾವು ಲ್ಯಾಟ್ರೆಟಿಕ್ ಸಾಯಿಲ್ ಅಂತ ಏನ್ ಕರಿತೀವೋ ಅಥವಾ ಜಂಬಿಟಿಕ ಮಣ್ಣುಗಳ ಪ್ರದೇಶದಲ್ಲಿ ಅದು ಕೆಂಪು ಮಣ್ಣು ಭೂಮಿಯಲ್ಲಿ ಇದು ಸೂಕ್ತವಾದಂತಹ ಬೆಳೆ ಆಗಿದೆ.
0: ಆಮೇಲೆ ನಾವು ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತ ಈ ಬೆಳೆ ಮುಖ್ಯವಾಗಿ ಕರಾವಳಿಯ ಒಂದು ಬೆಳೆ ಇದು. ಕರಾವಳಿ ಪ್ರದೇಶಗಳಲ್ಲಿ ಈಗ ಸಿರ್ಸಿ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಮಂಗಳೂರು ಇಂಥ ಒಂದು ಪ್ರದೇಶದಲ್ಲಿ ಇದು ಬೆಳೀತಕ್ಕಂಥ ಬೆಳೆ. ಹವಾಗುಣ ಮತ್ತು ಈ ಮಣ್ಣು ಈ ಒಂದು ಬೆಳೆಗೆ ಹೇಗೆ ಸೂಕ್ತ ಈ ಪ್ರದೇಶ ಶಿವಮೊಗ್ಗ ಜಿಲ್ಲೆ ಆಗಲಿ, ಜೊತೆಗೆ ಈಗ ಸರೌಂಡಿಂಗ್ ಏನಿದ್ದಾವೆ ಚಿಕ್ಕಮಗಳೂರು ಜಿಲ್ಲೆ, ದಾವಣಗೆರೆ ಜಿಲ್ಲೆ ಆಗಲಿ,
2: ಈ ಬೆಳೆ ಏನಾಗಿದೆ ಅಂತಂದ್ರೆ, ಮೊದಲನೇದಾಗಿ ಬರೀ ಪರ್ಟಿಕ್ಯುಲರ್ ಒಂದು ಉಳ್ಳಾಳ ಸೀರೀಸ್ ಏನು ಬೆಳೆಗಳಿದ್ದು ತಳಿಗಳಿದ್ದು ಆ ಬೆಳೆಗಳನ್ನು ನಾವು ಕರಾವಳಿ ಪ್ರದೇಶಗಳಿಗೆ ಸೀಮಿತವಾಗಿತ್ತು. ಆದ್ರೆ ಈಗ ಬಂದಿರುವಂತಹ ಸುಧಾರಿತ ನಮ್ಮ ತಳಿಗಳು ಏನಾಗಿದ್ದಾವೆ ಎಲ್ಲಾ ರೀತಿಯ ಪ್ರಾಂತ್ಯಗಳಲ್ಲೂ ಕೂಡ ನಾವು ಬೆಳಿಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ವೆಂಗುಲ 4, ವೆಂಗುಲ 7, ವೆಂಗುಲ 9 ಏನು ವೆರೈಟಿಗಳಿದಾವೋ ಆ ವೆರೈಟಿಗಳು ನಮ್ಮ ಈ ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಿಗೆ ಸೂಕ್ತವಾದಂತ ಬೆಳೆ ಆಗಿದೆ. ಇದನ್ನ ನಾವು ಸ್ವಲ್ಪ 36 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ನಾವು ಈ ಟೆಂಪರೇಚರ್ ಇರೋ ತನಕ ಕೂಡ ಮೇಂಟೈನ್ ಮಾಡಬಹುದಾಗತ್ತೆ. ಈ ಒಂದು ಬೆಳೆಯನ್ನ ಬೆಳಿಬಹುದಾಗತ್ತೆ. ಮಲೆನಾಡಿನಲ್ಲಿ ನಾವು ಏನಾದ್ರೆ ಅತಿ ಹೆಚ್ಚು ಈಗ ಮಳೆ ಆಗ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಕೊಳೆ ರೋಗ ಬರುತ್ತೆ ಈ ಇದು ಗೋಡಂಬಿಯಲ್ಲಿ. ಆ ಸಮಯದಲ್ಲಿ ನಾವು ಏನಾಗುತ್ತೆ, ಮೇ ಮತ್ತೆ ಜೂನ್ ತಿಂಗಳಲ್ಲಿ ನಾವು ನಾಟಿ ಮುಗಿಸಬೇಕಾಗತ್ತೆ. ಇದರಿಂದ ನೀವು ಕೊಳೆ ರೋಗವನ್ನು ತಡಿಬಹುದಾಗತ್ತೆ. ಈ ಒಂದು ಪ್ರಾಂತ್ಯಕ್ಕೆ ಕೂಡ ಅಡ್ಜಸ್ಟ್ ಆಗ್ತಾ ಹೋಗುತ್ತದೆ.
0: ಈಗ ಪ್ರಮುಖವಾಗಿ ತಳಿಗಳ ಒಂದು ಪರಿಚಯಕ್ಕೆ ಬಂದ್ರೆ, ಹಿಂದೆ ಯಾವ ತಳಿ ಇದು ಸೂಕ್ತವಾಗಿತ್ತು ಮತ್ತೆ ಈಗ ಈ ಸುಧಾರಿತ ತಳಿಗಳು ಏನಾದ್ರೂ ಬಂದವ ಅನ್ನೋದ್ ಬಗ್ಗೆ ಸ್ವಲ್ಪ ಹೇಳ್ತೀರಾ?
2: ಹೌದು ಸರ್. ಈಗ ನಮ್ಮ ಮೊದಲನೇದಾಗಿ ನಮಗೆ ಉಳ್ಳಾಳ ಸಂಶೋಧನಾ ಕೇಂದ್ರದಿಂದ ಉಳ್ಳಾಳ 1, ಉಳ್ಳಾಳ 2, ಉಳ್ಳಾಳ 3 ಅನ್ನೋ ವೆರೈಟಿಗಳಿದ್ದು, ಈ ರೀಸೆಂಟ್ ಆಗಿ ಏನಾಗ್ತಿದಾವೆ ಅಂದ್ರೆ ವೆಂಗುಲ್ಲ ಮಹಾರಾಷ್ಟ್ರದ ವೆರೈಟಿಗಳಾದಂತ ವೆಂಗುಲ್ಲ 4, ವೆಂಗುಲ್ಲ 7 ಮತ್ತು ವೆಂಗುಲ್ಲ 9 ಅಂತ ವೆರೈಟಿಗಳು ಇದಾವೆ. ಅದಾದ್ಮೇಲೆ ಪ್ರಿಯಾಂಕ ವೆರೈಟಿಗಳು ಬಂದಿದ್ದಾವೆ, ನೇತ್ರಗಂಗಾ, ನೇತ್ರ ಜಂಬು, ನೇತ್ರ ಉಭಯ. ಈ ವೆರೈಟಿಗಳು ನಮಗೆ ಬರೀ 2-3 ವರ್ಷಗಳಲ್ಲೇನೆ ನಾವು ಫಲವನ್ನ ಪಡೆಯಬಹುದಾಗತ್ತೆ. ಮತ್ತೆ VRI3 ಅಂತ ಹೇಳಿದೆ, ಈ ಒಂದು ವೆರೈಟಿಯು ಘನ ಸಾಂದ್ರತೆ ಬೇಸಾಯ ಅಂತ ಕರಿತೀವಿ ನಾವು. ನಾರ್ಮಲ್ ಆಗಿ ನಾವು ಕ್ಯಾಶು ಕಲ್ಟಿವೇಶನ್ ನ ಬರೀ 7 ಮೀಟರ್ ಅಂತದಲ್ಲಿ ಬೆಳೀತಾ ಇದ್ದೇವೆ. ಅದನ್ನ ಈಗ ನಾವು 4.5 ಮೀಟರ್ ಇಂಟು 4.5 ಮೀಟರ್ ಅಂತರದಲ್ಲಿ ನಾವು ಈಗ ಗೋಡಂಬಿಯನ್ನು ಬೇರೆ ಬೆಳೆಗಳ ಬೆಳೆದಂತೆ ಅತಿ ಹೆಚ್ಚು ಗಿಡಗಳನ್ನ ಕಡಿಮೆ ಪ್ರದೇಶದಲ್ಲಿ ಬೆಳೆಯೋದನ್ನ ಘನ ಸಾಂದ್ರತೆ ಬೇಸಾಯ ಅಂತ ಕರಿತೀವಿ. ಆ ಇದು ಒಂದು ಇದಕ್ಕೆ ನಮಗೆ VRI3 ಬೆಸ್ಟ್ ಸೂಟಬಲ್ ವೆರೈಟಿ ಆಗಿರುತ್ತೆ. ಈ ಒಂದು ನಮ್ಮ ಈ ಝೋನಿಗೆ ಏನ್ ಬರುತ್ತೆ, ಈ ಮಲೆನಾಡು ಮತ್ತು ಅರೆಮಲೆನಾಡಿಗೆ ವೆಂಗುಲ್ಲ 4 ಮತ್ತು ವೆಂಗುಲ್ಲ 7 ಅಂತ ವೆರೈಟಿಗಳು ತುಂಬಾ ಸೂಕ್ತವಾದಂತಹ ತಳಿಗಳಂತ ನಾವು ಇದ್ ಮಾಡ್ತೀವಿ. ಪ್ರತಿ ಗಿಡಕ್ಕೆ ಇದು ಸರಿಸುಮಾರು 8-10 ಕೆಜಿ ಅಷ್ಟರಿಂದ 18 ಕೆಜಿ ತನಕನೂ ಕೂಡ ರೆಕಾರ್ಡ್ ಆಗತ್ತೆ ನಿಮಗೆ.
0: ಈಗ ಈ ಬೆಳೆ ಒಂದು ಪರಿಚಯಕ್ಕೆ ಬಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು
2: ಸರಿ ಸುಮಾರು 1,000-1,200 ಹೆಕ್ಟೇರ್ ಅಷ್ಟು ಪ್ರದೇಶ ಇದೆ ನಮ್ಮಲ್ಲಿ. ಈಗ ಸಾಗರ, ಸೊರಬ, ಸಿಗಂದೂರು ಈ ಪ್ರದೇಶಗಳಲ್ಲಿದೆ. ಈ
0: ಕಡೆ
2: ತುಂಬಾ ಜಾಸ್ತಿ ಇದೆ. ಈ ಒಂದು ಈಗ ಚಿತ್ರದುರ್ಗ, ದಾವಣಗೆರೆ ಕೂಡ ನಮ್ಮ ಈ ಒಂದು ಗೋಡಂಬಿ ಬೆಳೆ ಯಥೇಚ್ಛವಾಗಿದೆ.
0: ಇದರ ಒಂದು ನಾಟಿ

0: ವಿಧಾನಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ
1: ಸರ್? ಪ್ರಮುಖವಾಗಿ ಇದನ್ನ ನಾವು ಮಾಮೂಲಿ ಬೇಸಾಯದಲ್ಲಿ ಬೆಳಿಬೇಕಂತಂದ್ರೆ 7 ಮೀಟರ್ 7.5 ಮೀಟರ್ ಅಂತರದಲ್ಲಿ ನಾವು ಅದನ್ನ ಸಾಲಿಂದ ಸಾಲಿಗೆ ಅದು ಗಿಡದಿಂದ ಗಿಡಕ್ಕೆ ಅಂತರವನ್ನ ಕೊಡ್ತಾ ಇದ್ದೇವೆ. ಈ ಒಂದು ಘನ ಸಾಂದ್ರತೆ ಬೇಸಾಯ ಅಂತ ಕರಿತೀವಿ. ಆ ಘನ ಸಾಂದ್ರತೆ ಬೇಸಾಯದಲ್ಲಿ 4.5 ಮೀಟರ್ ಅಂತ 4 ಮೀಟರ್ 5 ಮೀಟರ್ ಅಳತೆಯಲ್ಲಿ ಪ್ರತಿ ಗುಂಡಿಯನ್ನ 1 ಮೀಟರ್ ಆಗಲ್ಲ, 1 ಮೀಟರ್ ಆಳ ಮತ್ತು 1 ಮೀಟರ್ ಉದ್ದದ ಒಂದು ಗುಂಡಿಗಳನ್ನ ತೆಗೆದು ನಾಟಿ ಅದಿ ಮಾಡುವಂತ 15 ದಿನಗಳ ಮುಂಚೆ ನಾವು ಒಂದು 10-15 ಕೆಜಿಯಷ್ಟು ಕೊಟ್ಟೆ ಗೊಬ್ಬರನ್ನ ಹಾಕ್ಬೇಕಾಗತ್ತೆ. 200 ಗ್ರಾಮ್ ಅಷ್ಟು ರಾಕ್ ಫಾಸ್ಫೇಟ್ ಅಂತ ಕರಿತೀವಿ, ಆ ರಾಕ್ ಫಾಸ್ಫೇಟ್ ಅನ್ನ ಹಾಕಿ ಬಿಡಬೇಕಾಗತ್ತೆ. ನಂತರವಾಗಿ ಕಸಿ ಮಾಡಿದಂತ 10-12 ತಿಂಗಳ ಸಸಿಯನ್ನ ನಾವು ನಾಟಿ ಮಾಡಿ, ನಾಟಿ ಏನ್ ಮಾಡ್ಬೇಕಾದ್ರೆ ಪ್ರಮುಖವಾಗಿ ನಾವೇನ್ ಮಾಡಬೇಕಾಗತ್ತೆ ಅಂದ್ರೆ ಕಸಿ ಮಾಡಿದಂತ ಗಿಡಗಳಲ್ಲಿ 15 ಸೆಂಟಿಮೀಟರ್ ಮೇಲ್ಗಡೆ ಅಂತ ಬರಂತ ಇದನ್ನ ಬಿಟ್ಟು ಅಲ್ಲಿಗೆ ನಾವು ಮಣ್ಣನ್ನ ಮುಚ್ಚಬೇಕಾಗತ್ತೆ. ನಾಟಿ ಮಾಡಿದಾದ್ಮೇಲೆ ಅದಕ್ಕೆ ಊರುಗೋಲ್ ಅಂತ ಕೊಡಬೇಕಾಗತ್ತೆ. ಊರುಗೋಲ್ ಏನೋ ಗಿಡಗಳು ಬಾಗದಂತೆ ಒಂದು ಊರುಗೋಲನ್ನ ಸಪೋರ್ಟಿಂಗ್ ಆಗಿ ಕೊಡಬೇಕಾಗತ್ತೆ. ನಂತರವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ರೀತಿಯ ಗೆದ್ದಲು ಗೆದ್ದಲು ಆಗದಂತೆ ನೋಡ್ಕೋಬೇಕಾಗತ್ತೆ.
0: ಜಮೀನಿನ ಒಂದು ತಯಾರಿಕೆಗೆ ಬಂದ್ರೆ ಇದಕ್ಕೇನು ಪ್ರತ್ಯೇಕವಾಗಿ ಜಮೀನಿನ ತಯಾರಿಕೆ ಬೇಕಾಗುತ್ತೆ?
1: ಖಂಡಿತವಾಗಿ ಸರ್, ನೀವು ಹೇಳಿದಂಗೆ ಎಲ್ಲಾ ರೀತಿಯ ಒಂದು ಮಣ್ಣುಗಳನ್ನು ಬೆಳಿಬಹುದಾಗತ್ತೆ. ಆದ್ರೆ ಕಪ್ಪು ಮಣ್ಣನ್ನ ನಾವು ಬೇಡ ಅಂತ ರೆಕಮೆಂಡ್ ಮಾಡ್ತೀವಿ. ಆದ್ರೆ ನಾವೇನಾದ್ರೂ ಗುಡ್ಡುಗಾಡು ಪ್ರದೇಶಗಳಲ್ಲಿ ಒಂದು ಅಡ್ಡಲಾಗಿ ಏನು ಒಂದು ಕಾಂಟೋರ್ ಏನಂತ ಕರಿತೀವಿ, ಅದಕ್ಕೆ ಅಡ್ಡವಾಗಿ ಗುಂಡಿಗಳನ್ನ ತೆಗಿಬೇಕಾಗತ್ತೆ. ಅಥವಾ ಬಯಲು ಸೀಮೆಯಲ್ಲಿ ಪ್ರದೇಶಗಳಲ್ಲಿ ಬೆಳಿತೀವಿ ಅಂತಂದ್ರೆ ನಾವು ಗುಂಡಿಗಳನ್ನ ತೆಗೆದು ನೆಡಬಹುದಾಗತ್ತೆ.
0: ಓಕೆ, ಮತ್ತೆ ಈಗ ನಾಟಿ ಮಾಡಾದ್ಮೇಲೆ ನೀರಿನ ಒಂದು ನಿರ್ವಹಣೆಗೆ ಬಂದ್ರೆ ಮಳೆಯಾಶ್ರಿತದಲ್ಲಿ ಕೂಡ ನಾವು ಬೆಳಿಬಹುದಾ ಇಲ್ಲ ನೀರಾವರಿಯಲ್ಲಿ ಕೂಡ?
1: ಖಂಡಿತವಾಗಿ ಸರ್, ಇದು ಮಳೆಯಾಶ್ರಿತವಾಗೂ ಬೆಳಿಬಹುದು ನಾವು. ಅದಕ್ಕೆ ಈಗ ಬರಗಾಡಿನ ಬಂಗಾರ ಅಂತ ಕರಿತೀವಿ ನಾವು ಗೋಡಂಬಿಯನ್ನ. ಈ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಏನಿದೆ ಈ ಪ್ರದೇಶಗಳಿಗೂ ಕೂಡ ಇದು ವ್ಯಾಪಿತವಾಗ್ತಾ ಇದೆ. ಈ ಒಂದು ಬೆಳೆಗೆ ನಮಗೆ ಸರಿ ಒಂದು ನಾಟಿ ಮಾಡಿದ ಮೊದಲೇ ವರ್ಷದಲ್ಲಷ್ಟೇ ನಾವು ನೀರನ್ನ ರೆಕಮೆಂಡ್ ಮಾಡ್ತೀವಿ. ಸ್ಟಾರ್ಟಿಂಗ್ ನೀವು ಒಂದು 15 ದಿನಗಳ ಅಂತರದಲ್ಲಿ ಒಂದು 2-3 ಬಾಗಿ ಒಂದು ಬೇಸಿಗೆ ಕಾಪಾಡಿದ್ರೆ ಸಾಕಾಗತ್ತೆ. 2 ಮತ್ತು 3 ಬೇಸಿಗೆಗಳಲ್ಲಿ ತನ್ನ ಅದೇ ಉಳಿಸಿಕೊಂಡಿರುವಂತ ನೀರನ್ನ ತಾವೇ ಇದ್ ಮಾಡಿ ನಮ್ಗೆ ಯಾವ್ದೇ ರೀತಿಯ ನೀರನ್ನ ಕೇಳೋದಿಲ್ಲ ಅದು.
0: ಓಕೆ, ಈಗ ವಿಶೇಷವಾಗಿ ನಮ್ಮ ರೈತರು ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳಿತಕ್ಕಂಥ ರೈತರು ಹೆಚ್ಚಿನ ಒಂದು ನೀರಾವರಿ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೋ ಇಲ್ಲ ಬರಡು ಜಮೀನಲ್ಲಿ ಬೆಳೀತಾ ಇದ್ದಾರೋ ಅಥವಾ ನೀರಿಲ್ಲದೆ ಜಾಗದ ಒಂದು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ?
1: ಸರ್, ಬರಡು ಭೂಮಿಗಳಲ್ಲೇ ಜಾಸ್ತಿ ಬೆಳೀತಾ ಇದ್ದಾರೆ ಇದನ್ನ. ಯಾವ್ದು ಈಗ ನಾವು ಈಗ ಅಡಿಕೆ ಬೆಳೆ ಇರೋದ್ರಿಂದ ನಾವು ಯಾವ್ದೇ ರೀತಿಯ ಫಲವತ್ತದ ಭೂಮಿಗಳಲ್ಲಿ ಜನ ಯಾವ್ದೇ ರೀತಿಯ ಬೆಳೆಯಕ್ಕೆ ಇದಾಗೋದಿಲ್ಲ. ಅದೇ ಒಂದು ಮೇನ್ ಕಾರಣ ನಮ್ಮ ಈ ಒಂದು ಗೋಡಂಬಿ ಬೆಳೆಯಲ್ಲಿ ಇಳುವರಿ ಕಮ್ಮಿ ಬರಕ್ಕೆ ಕಾರಣ ಅಂದ್ರೆ ಅದೇ. ಯಾಕೆಂದ್ರೆ ಫಲವತ್ತ ಭೂಮಿಯಲ್ಲಿ ಯಾರು ಬೆಳೀತಿಲ್ಲ ಮತ್ತೆ ಗ್ರಾಫ್ಟೆಡ್ ಕಟಿಂಗ್ಸ್ ನ ಯಾರು ಯೂಸ್ ಮಾಡ್ತಿಲ್ಲ. ಅದರಿಂದ ನಾವೆಂತ ಫಲವತ್ತತೆ ಭೂಮಿಯಲ್ಲೂ ಕೂಡ ಮಾಡಿದ್ರೆ ನೀವು ಅದರಲ್ಲಿ ಅಂತರ್ ಬೆಳೆಗಳು ಕೂಡ 3 ವರ್ಷ ತನಕ ಬೆಳೆಯಬಹುದು. 3 ವರ್ಷ ಆದ್ಮೇಲೆ ಬೇರೆ ಬೆಳೆಗಳನ್ನು ಕೂಡ ಇದರಲ್ಲಿ ಅವಲಂಬನೆ ಮಾಡ್ಕೋಬಹುದಾಗತ್ತೆ ಸರ್.
0: ಇದರಲ್ಲಿ ಈಗ ಅಂತರ್ ಬೆಳೆಯಾಗಿ ನಾವು ಏನ್ ತಗೊಳ್ಬಹುದು
1: ಸರ್? ಪ್ರಮುಖವಾಗಿ ಫಲವತ್ತರಂತ ಭೂಮಿಯಲ್ಲಿ ನೀವು ಬೆಳಿತೀರಿ ಅಂತಂದ್ರೆ ನಾವು ಶುಂಠಿ ಅರಿಶಿನ ಕೂಡ ಬೆಳಿಬಹುದಾಗತ್ತೆ, ಗೆಣಸು ಬೆಳಿಬಹುದಾಗತ್ತೆ, ಸಿಹಿ ಗೆಣಸು ಬೆಳಿಬಹುದಾಗತ್ತೆ, ರೋಸ್ ಬೆಳಿಬಹುದಾಗತ್ತೆ, ಕ್ರೈಸಾಂತಿಮಂ ಬೆಳಿಬಹುದಾಗತ್ತೆ ಮತ್ತು ಮೆಕ್ಕೆಜೋಳ ಮತ್ತೆ ರಾಗಿಯನ್ನ ಕೂಡ ಪ್ರಮುಖವಾಗಿ 3 ವರ್ಷ ತನಕ ಬೆಳಿಬಹುದಾಗತ್ತೆ. 3 ವರ್ಷದ ದಾಟಿದ ನಂತರ ನಾವು ಈ ಒಂದು ಗಿಡಕ್ಕೆ ಅವಲಂಬಿತವಾಗಿ ಬೆಳೆಯುವಂತ ಬೆಳೆ ಆದಂತ ಪೆಪ್ಪರ್ ಅನ್ನ ಕೂಡ ಗ್ರೋ ಮಾಡಬಹುದಾಗತ್ತೆ. ಮತ್ತೆ ನೀವು ಶುಂಠಿನೂ 3 ವರ್ಷ ಆದ್ಮೇಲೂ ಬೆಳಿಬಹುದಾಗತ್ತೆ, 3-4 ವರ್ಷ ತನಕ. ಅದಾದ್ಮೇಲೆ ಏಲಕ್ಕಿಯನ್ನ ಕೂಡ ಬೆಳಿಬಹುದು ನೆರಳಿನಲ್ಲಿ.
0: ಅಂದ್ರೆ ನೀವು ಹೇಳ್ತಾ ಇರೋದು ಫಲವತ್ತತೆ ಇರತಕ್ಕಂತ ಭೂಮಿಯಲ್ಲಿ ಎಲ್ಲ ಮಾಡಬಹುದು.
1: ಹೌದು,
0: ಬರಡು ಭೂಮಿಯಲ್ಲಿ ಮಾಡಕ್ಕಾಗಲ್ಲ,
1: ಬರಡು ಭೂಮಿಯಲ್ಲಿ ಫಲವತ್ತತೆ ಇದು
0: ಕೇವಲ ಇದು ಮಾತ್ರ ಈ ಒಂದು ಏಕ ಬೆಳೆ ಮಾತ್ರ ತಗೊಳ್ಬಹುದು.
1: ಹೌದು ಹೌದು ಸರ್.
0: ಆಮೇಲೆ ಇದರ ಒಂದು ಪೋಷಕಾಂಶಗಳ ನಿರ್ವಹಣೆಗೆ ಬಂದ್ರೆ ಹೇಗೆ?
1: ಪೋಷಕಾಂಶ ನಿರ್ವಹಣೆ ಅಂತಂದ್ರೆ ನಾವು ಪ್ರಥಮವಾಗಿ ಗಿಡವನ್ನ ನೆಡುವ ಸಮಯದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ಬೇಕಾಗತ್ತೆ. ಅದಾದ್ಮೇಲೆ ಕೊಟ್ಟೆ ಗೊಬ್ಬರ 5-10 ಕೆಜಿ ಅಷ್ಟು ಹಾಕ್ಬೇಕಾಗುತ್ತೆ. ರಾಕ್ ಫಾಸ್ಫೇಟ್ ಅಂದ್ರೆ 200 ಗ್ರಾಮ್ ಅಂತ ಹಾಕಿ, ನೆಕ್ಸ್ಟ್ ಯೂರಿಯಾವನ್ನ 200 ಗ್ರಾಮ್ಸ್ ಅಷ್ಟು ಹಾಕ್ಬೇಕಾಗತ್ತೆ, 150 ಗ್ರಾಮ್ಸ್ ಅಷ್ಟು ಪೊಟ್ಯಾಷು, 150 ಗ್ರಾಮ್ಸ್ ಅಷ್ಟು ಫಾಸ್ಫರಸ್ ನಾವು ಆಡ್ ಮಾಡಬೇಕಾಗತ್ತೆ.
0: ಓಕೆ,
1: ಅದಾದ್ಮೇಲೆ ಇದು ಮೊದಲೇ ವರ್ಷದಲ್ಲಿ ಮಾಡಬೇಕಾಗತ್ತೆ. 2ನೇ ವರ್ಷದಲ್ಲಿ ನಾವು 300 ಗ್ರಾಮ್ ಅಷ್ಟು ಸಾರಜನಕ, 200 ಗ್ರಾಮ್ ಅಷ್ಟು ರಂಜಕ, 200 ಗ್ರಾಮ್ ಅಷ್ಟು ಪೊಟ್ಯಾಷು. ನಂತರವಾಗಿ 3ನೇ ವರ್ಷದ ನಂತರ ಇನ್ನು 350 ಗ್ರಾಮ್ಸ್ ಅಷ್ಟು ಸಾರಜನಕ, 250 ರಂಜಕ, 250 ಗ್ರಾಮ್ಸ್ ಅಷ್ಟು ಪೊಟ್ಯಾಷನ್ನ ನಾವು ಆಡ್ ಮಾಡಬೇಕಾಗತ್ತೆ.
0: ಓಕೆ, ಸಾಮಾನ್ಯವಾಗಿ ನಮ್ಮ ರೈತರು ಈಗ ಏನು ನಾನು ಹೇಳಿದೆ ಅವಾಗಲೇ ನೀವು ಹೇಳ್ತಾ ಇದ್ದೀರಿ ನಾನು ಕೂಡ ಹೇಳಿದೆ ಏನಂತಂದ್ರೆ ಕರಾವಳಿ ಪ್ರದೇಶದಲ್ಲಿ ಯಾವ ಭಾಗದಲ್ಲಿ ಏನು ಬೆಳೆಯದಿಲ್ವೋ ಅಥವಾ ಯಾವ ಭಾಗದಲ್ಲಿ ಏನು ಬೆಳೆ ಬರೋದಿಲ್ವೋ ಅದು ಹಾಗೆ ನೈಸರ್ಗಿಕವಾಗಿ ಕೂಡ ಕೆಲವೊಂದು ಪ್ರದೇಶದಲ್ಲಿ ಉಂಟು, ಆಮೇಲೆ ಬೆಳೆ ಕೂಡ ಬೆಳೀತಾ ಇದ್ದಾರೆ. ಅಲ್ಲಿ ಪೋಷಕಾಂಶಗಳ ಕೊರತೆ ಅಲ್ಲ, ಪೋಷಕಾಂಶಗಳ ನಿರ್ವಹಣೆದ ಮಾತೇ ಬರೋದಿಲ್ಲ, ಅದು ನೈಸರ್ಗಿಕವಾಗಿ ಬೆಳ್ಕೊಂಡಿರುತ್ತೆ, ಅದನ್ನೇ ಅವರು ಅದನ್ನು ತೋಟ ಮಾಡ್ಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಈಗ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರಕ್ಕೆ ಬಂದರೆ ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬಹುದು
1: ಸರ್? ಈಗ ಏನಾಗುತ್ತೆ ಅಂತಂದ್ರೆ ನಾವು ನೀವು ಹೇಳಿದ ರಾಸಾಯನಿಕ ಗೊಬ್ಬರವನ್ನು ಅವರು ಯಾವುದೇ ರೀತಿಯ ಯೂಸ್ ಮಾಡೋದಿಲ್ಲ, ಕಾಡು ಭೂಮಿಯಲ್ಲಿ ಬೆಳೀತಾ ಇದ್ದಾರೆ, ಬರಡು ಭೂಮಿಯಲ್ಲಿ ಬೆಳೀತಾರೆ. ಆದ್ರಿಂದ ಅವರ ಆ ಒಂದು ಪ್ರದೇಶದ ಇಳುವರಿ ಕೂಡ ನಿಮಗೆ ಬರೀ 8-10 ಕೆಜಿ ಅಷ್ಟೇ ಪಡಿತೀವಿ. ಮತ್ತೆ ಲೀಫ್ ಲಿಟರ್ ಏನಂತ ಕರಿತೀವಿ, ಎಲೆ ಉದುರಿರುತ್ತ, ಆ ಎಲೆ ಉದುರಿರಂತ ಎಲೆಗಳು ಮತ್ತೆ ಹಣ್ಣಿನ ಒಂದು ವೇಸ್ಟ್ ಏನ್ ಬಿದ್ದಿರುತ್ತೋ ಆ ಹಣ್ಣಿನಂತ ಸಾವಯವ ಅಂಶ ಕೂಡ ಇದಕ್ಕೆ ನ್ಯೂಟ್ರಿಯಂಟ್ ಆಗಿ ಸಪ್ಲೈ ಆಗುತ್ತೆ. ಆದ್ರಿಂದ 10-12 ಕೆಜಿ ಅಷ್ಟೇ ಪಡಿಬಹುದಾಗತ್ತೆ. ಅವರು ಏನಾದ್ರೂ ಈ ಒಂದು ಪ್ರದೇಶಗಳಲ್ಲಿ ಬೆಳೆಯುವಂತ ರೈತರು ಕೂಡ ಇದನ್ನ ಗುಂಡಿ ಮಾಡಿ ಪ್ರತಿ ಒಂದು ಎಕರೆಗೆ ನಾನು ಆದ್ರೆ ಹೇಳದಂತೆ ಪ್ರತಿ ಒಂದು ಗಿಡಕ್ಕೆ 200-250 ಗ್ರಾಂ ಅಷ್ಟು ಸಾರಜನಕ, ರಂಜಕ.

0: ಪೊಟ್ಯಾಷನ್ನ ಆಡ್ ಮಾಡ್ತಾ ಬಂತು ಅಂದ್ರೆ ಅವ್ರು ಏನು ಪಡಿತಿದ್ದಾರೆ ಅಂತ ಆ ಇಳುವರಿಗಿಂತ 10-15 ಪಟ್ಟಷ್ಟು ಇಳುವರಿನ ಹೆಚ್ಚಾಗಿ ಪಡಿಬೋದಾಗತ್ತೆ.
1: ಓಕೆ, ಈಗ ಗೋಡಂಬಿ ತಂತ್ರಜ್ಞಾನ ಕೇಂದ್ರದಿಂದ ರೈತರಿಗೆ ಈ ಬೆಳೆಯ ಬಗ್ಗೆ ಅರಿವು ಮೂಡಿಸೋದಾಗಲಿ ಮತ್ತೆ ತಂತ್ರಜ್ಞಾನ ನೀಡುವುದಾಗಲಿ ಯಾವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ
0: ಸರ್? ಗೋಡಂಬಿ ತಂತ್ರಜ್ಞಾನ ಕೇಂದ್ರದಲ್ಲಿ ಗೋಡಂಬಿ ಬೇಸಾಯದ ಬಗ್ಗೆನೆ ನಾವು ಒಂದು ಅರಿವನ್ನು ಮೂಡಿಸಕಂತರ DCCDಯಿಂದ ಪ್ರಾಜೆಕ್ಟ್ ಏನಿದೆ ಅದರಲ್ಲಿ ನಾವು ಒಂದು ತಂತ್ರಜ್ಞಾನದಲ್ಲಿ ರೈತರಿಗೆ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದೀವಿ. ಮತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಏರಿಯಾ ಎಕ್ಸ್ಪಾನ್ಷನ್ ಗೋಸ್ಕರ 13 ಲಕ್ಷ ಒಂದು ಪ್ಲಾಂಟ್ಸ್ ನನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಕೇಂದ್ರ ಸರ್ಕಾರದಿಂದ ನಮಗೆ ಪ್ರಾವಿಷನ್ ಇದೆ, ಎಕರೆಗೆ 20,000 ಸಹಾಯಧನ ನೀಡುತ್ತೆ, 40,000 ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಘನಸಾಂದ್ರತೆ ಬೇಸಾಯ ಅಂತ ಹೇಳಿದ ಆ ಒಂದು ಇದಕ್ಕೆ ಪ್ರಾವಿಷನ್ ಮಾಡಿಕೊಡುತ್ತೆ.
1: ಈಗ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳಿದಿರಿ, ಘನಸಾಂದ್ರತೆಯ ಬೆಳೆ ಅಂತ ಹೇಳಿದಿರಿ, ಈಗ ಎಷ್ಟು ಪ್ರದೇಶದಲ್ಲಿ ಇರಬಹುದು ಸರ್?
0: ಸರ್, ಈಗ ಘನಸಾಂದ್ರತೆ ಬೇಸಾಯ ತುಂಬಾ ಕಡಿಮೆ ಇದೆ, ಈಗ 1,000 ಹೆಕ್ಟೇರ್ಸ್ ಅಷ್ಟೇ ಇದಾಗಿದೆ ಘನಸಾಂದ್ರತೆ ಬೇಸಾಯ. ಆದ್ರಿಂದ ಈ ಒಂದು ಏನಂದ್ರೆ ಪರ್ ಯೂನಿಟ್ ಏರಿಯಾದಲ್ಲಿ ನಾವು ಜಾಸ್ತಿ ಪ್ರೊಡಕ್ಷನ್ ನ ಬೆಳಿಬೇಕಾದ್ರೆ ಈ ಘನಸಾಂದ್ರ ಬೇಸಾಯನ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ.
1: ಜೊತೆಗೆ ಈಗ ಇದರ ಒಂದು ಸಂಸ್ಕರಣೆಗೆ ಬೆಳೆಯ ಪ್ರೋತ್ಸಾಹಕ್ಕೆ ರಾಜ್ಯ ಸರ್ಕಾರದ ಸೇರಿ ಕೇಂದ್ರ ಸರ್ಕಾರ ಏನ್ ಸವಲತ್ತು ನೀಡ್ತಾ ಇದೆ ಸರ್?
0: ಸರ್, ಇಲ್ಲಿ ಯಾವುದೇ ರೀತಿಯ ಒಂದು ಕೇಂದ್ರ ಸರ್ಕಾರದಿಂದ ಮಾತ್ರ ನಮಗೆ ಇದಿದೆ ಲಭ್ಯ,
1: ರಾಜ್ಯ ಸರ್ಕಾರದಿಂದ
0: ಯಾವುದೇ ರೀತಿಯ ಒಂದು ಇದಿಲ್ಲ.
1: ಓಕೆ, ಜೊತೆಗೆ ಈಗ ಪ್ರಮುಖವಾಗಿ ಇದು ಹಾರ್ಡಿ ಕ್ರಾಪ್ ಅಂತ ಹೇಳ್ತೀವಿ ಅಲ್ವಾ, ಇದು ಎಲ್ಲಾ ಒಂದು ವಾತಾವರಣಕ್ಕೂ ಒಗ್ಗಿಕೊಂಡು ಎಲ್ಲಾ ಒಂದು ಇದಕ್ಕೂ ಮೀರಿ ಬೆಳೀತದೆ, ಇದಕ್ಕೇನು ಇಂಥದ್ದೇ ಅಂತದಂತ ಏನು ಬೇಕಾಗಿಲ್ಲ. ಆದ್ರೂ ಈಗ ವೈಜ್ಞಾನಿಕವಾಗಿ ತಾವು ಏನು ಬೆಳೆಯ ಒಂದು ವಿಧಾನಗಳನ್ನ ಅನುಸರಿಸ್ತಾ ಇದ್ರಿ, ಅದರಲ್ಲಿ ಇದಕ್ಕೆ ಸಸ್ಯ ಸಂರಕ್ಷಣೆ ಒಂದು ಕ್ರಮಗಳಿಗೆ ಬಂದ್ರೆ ಏನು ರೋಗಗಳು ಮತ್ತೆ ಕೀಟಗಳು ಬಾಧಿಸ್ತವೆ ಅಂತ ಹೇಳ್ತೀರಾ?
0: ಹಾ, ಖಂಡಿತವಾಗಿ ಸರ್. ಪ್ರಮುಖವಾಗಿ ನರ್ಸರಿ ಸ್ಟೇಜ್ ಏನಂತ ಕರಿತೀವಿ, ಒಂದು ಬೆಳೆ ಬೆಳೆಯಬೇಕಾದಂತ ಇನಿಷಿಯಲ್ 1-2 ಇಯರ್ಸ್ ಏನ್ ನರ್ಸರಿ ಮಾಡಿರ್ತಾರೋ ಆ ಸಮಯದಲ್ಲಿ ನಮಗೆ ಚಹಾ ಸೊಳ್ಳೆ ಅನ್ನೋದು ಬರುತ್ತೆ, ಮತ್ತೆ ಡೈಬ್ಯಾಕ್ ಅಂತ ಬರುತ್ತೆ. ಡೈಬ್ಯಾಕ್ ಇರೋದಕ್ಕೆಲ್ಲ ನಮ್ಗೆ ಕಾರ್ಬೋಡೆನ್ಸಿಮ್ ಅಂತ ಏನು ಮಾಡ್ತೀವಿ ಅಥವಾ ಸ್ಯಾಫ್ ಅಂತ ಏನು ರೆಕಮೆಂಡ್ ಮಾಡ್ತೀವಿ ಅದನ್ನ ನಾವು ಸ್ಪ್ರೇ ಮಾಡಿದ್ರೆ ಸಾಕಾಗತ್ತೆ, ಅದು ಕಂಟ್ರೋಲ್ ಬರುತ್ತೆ.
1: ಇದು ಪ್ರಮುಖವಾದ ಒಂದು ರೋಗ
0: ಆಗಿರುತ್ತೆ, ರೋಗ ಆಗಿರುತ್ತೆ. ಪ್ರಮುಖವಾಗಿ ಕೀಟ ಬಂದು ನಮಗೆ ಚಹಾ ಸೊಳ್ಳೆ ಬರುತ್ತೆ. ಚಹಾ ಸೊಳ್ಳೆಯನ್ನ ನೀವು ನಿರ್ವಹಣೆ ಮಾಡ್ಬೇಕಂದ್ರೆ ಶೇಡ್ ನಾವು ಅಂದ್ರೆ ಏನ್ ಬೆಳಿತೀವೋ ಒಂದು ನರ್ಸರಿಯನ್ನ ಬೆಳೆದಿರ್ತೀವೋ ಅದರಲ್ಲಿ ಒಳಗಡೆ ಎಂಟ್ರಿ ತಗೊಳ್ಳದಂತೆ ನಾವು ಪ್ರಿಕಾಷನ್ಸ್ ಮೆಜರ್ ಆಗಿ ತಗೋಬೇಕಾಗತ್ತೆ. ಬಂದಾದ ನಂತರ ಇವರು ಲಕ್ಷಣ ಯಾವ ತರ ಇರುತ್ತೆ ಅಂದ್ರೆ ಮೇಲ್ಗಡೆ ಒಂದು ಚಿಗುರು ಬರುತ್ತೆ, ಆ ಚಿಗುರಿಗೆ ರಸವನ್ನ ಹೀರತ್ತೆ ಮೊದಲನೇ ಹಂತದಲ್ಲಿ, ನಂತರವಾಗಿ ಅದು ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ, ಕಂದು ಬಣ್ಣದಲ್ಲಿ ತಿರುಗಿ ಇಡೀ ಸಂಪೂರ್ಣವಾಗಿ ಗೊಂಚಲು ಮತ್ತು ಎಲೆಗಳು ನಿಮಗೆ ಕಪ್ಪು ಕಂದು ಬಣ್ಣಕ್ಕೆ ತಿರುಗ್ತಾ ಇರುತ್ತೆ. ಆ ಸಮಯದಲ್ಲಿ ಅದಕ್ಕಿಂತ ಮುಂಚೆ ಇನ್ಫೆಸ್ಟೇಷನ್ ಏನ್ ಸ್ಟಾರ್ಟ್ ಆಗುತ್ತೆ ಆ ಸಮಯದಲ್ಲಿ ನೀವು ಒಂದು ಲ್ಯಾಂಡಾ ಸೈಲೋತ್ರಿನ್ ಅಂತ ಇದನ್ನ 0.75 ml ಹಂಗೆ ಸ್ಪ್ರೇ ಮಾಡಬೇಕಾಗತ್ತೆ, ಅಥವಾ ಥಯೋಮೆಥಾಕ್ಸಿನ್ ಅಂತ ಸಿಗುತ್ತೆ, ಥಯೋಮೆಥಾಕ್ಸಿನ್ ಪ್ಲಸ್ ಲ್ಯಾಂಡಾ ಸೈಲೋತ್ರಿ ಒಂದು ಕಾಂಬಿ ಪ್ರಾಡಕ್ಟ್ ಸಿಗುತ್ತೆ, ಅದನ್ನ ನೀವು ಸ್ಪ್ರೇ ಮಾಡಬೇಕಾಗತ್ತೆ. ಅಥವಾ ಈ ಎರಡು ಇದು ಸಿಗದಿಲ್ಲ ಅಂತ ಸಮಯದಲ್ಲಿ ಮಾನೋಕ್ರೋಟಪಸ್ ಅಂತ ಸಿಗುತ್ತೆ, ಮಾನೋಕ್ರೋಟಪಸ್ ನೀವು 1-2 ml ಹಂಗೆ ಪ್ರತಿ ಒಂದು ಇದಕ್ಕೆ ಕ್ಯಾನೆ ಲೀಟರ್ನಾಗೆ ಬಳಸಿ ನೀವು ಸಿಂಪಡಣೆ ಮಾಡಿ ಈ ಒಂದು ಇದನ್ನ ತಡಿಬಹುದಾಗತ್ತೆ. ಈ ಮುಖ್ಯವಾಗಿ ಇದು ನರ್ಸರಿ ಹಂತದಲ್ಲಾಗತ್ತೆ. ನೆಕ್ಸ್ಟ್ ನಂತರವಾಗಿ ಮುಖ್ಯ ಭೂಮಿಯಲ್ಲಿ ನಿಮಗೆ ಮೊದಲನೇ 2 ವರ್ಷ ತನಕ ಯಾವುದೇ ರೀತಿಯ ಒಂದು ರೋಗ ಕೀಟಗಳ ಬಾಧೆ ಬರೋದಿಲ್ಲ. ಎರಡರಿಂದ 3ನೇ ವರ್ಷದಲ್ಲಿ ಈ ಒಂದು ನಾವು ಫ್ಲವರಿಂಗ್ ಏನಂತ ಕರಿತೀವಿ ಆ ಫ್ಲವರಿಂಗ್ ನ ಮೊದಲನೇ ವರ್ಷದಲ್ಲಿ ಪಿಂಚಿಂಗ್ ಮಾಡಿಸ್ತೀವಿ, ಆ ಹಂತದಲ್ಲಿ ನಿಮಗೆ ಜಾಸ್ತಿ ಕಂಡು ಬರೋದಿಲ್ಲ. 2ರಿಂದ 3ನೇ ವರ್ಷದಲ್ಲಿ ನೀವು ಫ್ಲವರಿಂಗ್ ಬಿಟ್ಕೋತೀವಿ ಅಂದ್ರೆ ಹೂವನ್ನ ಬಿಡಕ್ಕೆ ಬಿಡ್ತೀವಿ ಕಾಯಿ ಕಚ್ಚಕ್ಕೋಸ್ಕರ, ಆ ಸಮಯದಲ್ಲಿ ನಿಮಗೆ ಕೀಟಬಾಧೆ ಜಾಸ್ತಿ ಆಗುತ್ತೆ. ಕೀಟಬಾಧೆಯಲ್ಲಿ ಇದರಲ್ಲಿ ಪ್ರಮುಖವಾಗಿ ಬರುವಂತದ್ದು ಚಹಾ ಸೊಳ್ಳೆ ಒಂದು, ಮತ್ತೊಂದು ಕಾಂಡಕೊರಕ. ಕಾಂಡಕೊರಕದಲ್ಲಿ ಏನಾಗುತ್ತೆ, ಸ್ಟೆಮ್ 5-10 ವರ್ಷದ ಮೇಲ್ಪಟ್ಟ ಒಂದು ಮರಗಳಿಗೆ ಬರುತ್ತೆ. ಈ ಒಂದು ಚಹಾ ಸೊಳ್ಳೆ ನಿಮಗೆ 1-2-3 ವರ್ಷದಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಸಮಯದಲ್ಲಿ ಏನ್ ಮಾಡಬೇಕಾಗತ್ತೆ ಅಂತಂದ್ರೆ, ನೀವು ಮೊದಲನೇ ವರ್ಷದಲ್ಲಿ ಹೂ ಬಿಡುವಂತ ಸಮಯದಲ್ಲೇ ಒಂದು ಸ್ಪ್ರೇನ ಕ್ಯೂರೇಟಿವ್ ಸ್ಪ್ರೇ ಆಗಿ ತಗೋಬೇಕಾಗತ್ತೆ. ನಂತರವಾಗಿ 15 ದಿನದ ಅಂತರದಲ್ಲಿ ಒಂದು ಲ್ಯಾಂಡಾ ಸೈಲೋತ್ರಿನ್ ಮತ್ತು ಥಯೋಮೆಥಾಕ್ಸಿನ್ ಪ್ಲಸ್ ಇನ್ನೊಂದು ಮೊನೋಕ್ರೋಟಾಪಸ್ ಒಂದು ರೀತಿ, ಯಾಕೆ ಅದ್ರೂ ರೆಸಿಸ್ಟೆನ್ಸ್ ಬೆಳ್ಕೋಬಾರ್ದು ಅಂತ ಹೇಳಿ ವಿಧ ವಿಧ ಬೇರೆ ಬೇರೆವಾದಂತ ಇದನ್ನ ನಾವು ಸ್ಪ್ರೇ ಮಾಡಬೇಕಾಗತ್ತೆ.
1: ಜೊತೆಗೆ ಈಗ ತಾವು ಸಾಧಾರಣವಾಗಿ ನಾವು ಇದು ಏನು ಹೇಳ್ತೀವಿ ಟ್ರೆಡಿಷನಲ್ ಫಾರ್ಮ್ ಅಲ್ಲಿ ಏನ್ ಬೆಳೀತಾ ಇದಾರೆ ಅದಕ್ಕೆ ವೈಜ್ಞಾನಿಕವಾಗಿ ತಾವು ವಿಧಾನಗಳನ್ನ ಅಳವಡಿಸ್ಕೊಂಡಿದ್ರಿ ಮತ್ತೆ ವಿಧಾನಗಳನ್ನ ಪರಿಚಯಿಸಿದ್ರಿ. ಈ ಒಂದು ಸಂದರ್ಭದಲ್ಲಿ ಈಗ ಸಾಧಾರಣವಾಗಿ ಬೆಳೀತಕ್ಕಂತ ರೈತರಿಗೆ ಇಳುವರಿಯ ಪ್ರಮಾಣಕ್ಕೆ ಬಂದ್ರೆ ಹೇಗೆ ಎಷ್ಟು ಬರುತ್ತೆ, ಮತ್ತೆ ಈಗ ತಮ್ಮ ವೈಜ್ಞಾನಿಕ ಒಂದು ಸಲಹೆಯಿಂದ ವೈಜ್ಞಾನಿಕ ಒಂದು ತಂತ್ರಜ್ಞಾನ ಅಳವಡಿಸಿಕೊಂಡ್ರಿಂದ ಇಳುವರಿಯಲ್ಲಿ ಯಾವ ಪ್ರಮಾಣ ಮತ್ತೆ ಹೇಗೆ ಅಂತ ಸ್ವಲ್ಪ?
0: ಸರ್, ಸರಿಸುಮಾರು ಒಂದು ಮರಕ್ಕೆ ಸಾಧಾರಣವಾಗಿ ಅವರದೇ ಆದಂತ ಕಲ್ಟಿವೇಷನ್ ಪ್ರಾಕ್ಟೀಸಸ್ ಏನಂತ ಕರಿತೀವಿ ಬೇಸಾಯ ಕ್ರಮಗಳನ್ನ ಮಾಡ್ತಿರೋಂತ ರೈತರುಗಳಲ್ಲಿ ಸರಿಸುಮಾರು 10-12 kg ಪ್ರತಿ ಗಿಡಕ್ಕೆ ಅವರ ಕಾಯನ್ನ ಪಡಿತಾ ಇದ್ದಾರೆ, ನಟ್ಸ್ ಅನ್ನ ಪಡಿತಿದ್ದಾರೆ. ಸುಧಾರಿತ ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ಅವರು 18-20 kg ಅಷ್ಟು ನಾವು ಪ್ರತಿ ಗಿಡಕ್ಕೆ ಇಳುವರಿಯನ್ನ ಪಡಿಬಹುದಾಗತ್ತೆ ಸರ್.
1: 15-20 kg
0: ಪ್ರತಿ ಗಿಡಕ್ಕೆ.
1: ಆಮೇಲೆ ಈಗ ಇದರ ಸಂಸ್ಕರಣೆಗೆ ಏನಾದ್ರೂ ರೈತರ ಮಟ್ಟದಲ್ಲಿ ಅಥವಾ ಈಗ ತಂತ್ರಜ್ಞಾನ ಒಂದು ಕೇಂದ್ರದಲ್ಲಿ ಸಂಸ್ಕರಣೆಗೆ ಏನಾದ್ರೂ ವ್ಯವಸ್ಥೆ ಇದೆಯಾ?
0: ಖಂಡಿತ ಸರ್, ನಾವು ಈ ಒಂದು ಗುಡಿ ಕೈಗಾರಿಕೆ ಯಾವ ರೀತಿ ಮಾಡ್ಕೋಬೇಕಂತ ಅಂದ್ಬಿಟ್ಟು ನಮ್ಮಲ್ಲೇ ಆದಂತ

0: ಒಂದು ಸೆಟಪ್ ಅನ್ನ ಮಾಡಿದೀವಿ. ಕನಿಷ್ಠ ಒಂದು 15-20 ಲಕ್ಷದಲ್ಲಿ ಈ ಒಂದು ಇದನ್ನ ನಾವು ಮಾಡ್ಕೋಬಹುದಾಗತ್ತೆ. ಒಂದು 5-10 ಎಕರೆ ಜಮೀನಿನಲ್ಲಿ ಯಾರು ರೈತರು ತಮ್ಮ ಗೋಡಂಬಿಯನ್ನ ಬೆಳೆಯನ್ನ ಬೆಳೆದಿರ್ತಾರ ಅವರೇ ಕೂಡ ಸಂಸ್ಕರಣೆಯನ್ನ ಮಾಡಬಹುದಾಗತ್ತೆ. ಪ್ರಮುಖವಾಗಿ ಈ ಒಂದು ಸೆಟಪ್ ಮಾಡಬೇಕಂದ್ರೆ 15-20 ಲಕ್ಷದಷ್ಟು ಬಂಡವಾಳ ಅಂತೂ ಬೇಕಾಗತ್ತೆ. ಈ ಒಂದು ಪ್ರಮುಖವಾಗಿ ಬೇಕಂತ ಮಿಷಿನ್ಗಳಂತಂದ್ರೆ ನಮಗೆ ಒಂದು ಡ್ರೈಯರ್ ಬೇಕಾಗತ್ತೆ, ಕಟ್ಟಿಂಗ್ ಮಿಷಿನ್ ಬೇಕಾಗತ್ತೆ, ಒಂದು ಸ್ಟೀಮ್ ಕುಕ್ಕಿಂಗ್ ಯೂನಿಟ್ ಅನ್ನೋದು ಬೇಕಾಗತ್ತೆ, ಪೀಲಿಂಗ್ ಮಿಷಿನ್ ಅಂತ ಬೇಕಾಗತ್ತೆ. ಈ ಒಂದು ಮೊದಲನೇದಾಗಿ ಈ ಒಂದು ಗೋಡಂಬಿ ಒಂದು ಆಗ್ಬೇಕಂತಂದ್ರೆ ಒಂದು ಒಂದು 8-8 ಪ್ರಾಡಕ್ಟ್ ಆಗ್ಬೇಕಂದ್ರೆ ಸರಿಸುಮಾರು 20-24 ಗಂಟೆಗಳ ಕಾಲ ತಗೊಳುತ್ತೆ. ಅದೇ ಇದರಿಂದನೇ ನಿಮಗೆ ಗೋಡಂಬಿ ಇಷ್ಟು ಕಾಸ್ಟ್ಲಿ ಆಗದಂತದ್ದು. ಈ ಗೋಡಂಬಿ ಸಂಸ್ಕರಣೆ ಯಾವ ರೀತಿ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ಗೋಡಂಬಿಯನ್ನ ನಾವು ಹಾರ್ವೆಸ್ಟ್ ಮಾಡಿ ಒಣಗಿಸಬೇಕಾಗತ್ತೆ. ಒಂದು 2-3 ದಿನಗಳ ಕಾಲದಲ್ಲಿ ಒಣಗಿಸ್ಬೇಕು. ನಂತರ ಒಣಗಿದ ಬೀಜಗಳನ್ನ ಗಾತ್ರ ಅನುಸಾರವಾಗಿ ಮೀಡಿಯಂ ಸೈಜು, ಬೋಲ್ಡ್ ಸೈಜು, ಈ ಸೈಜ್ ಆಗಿ ನಾವು ವಿಂಗಡಣೆಯನ್ನ ಮಾಡಬೇಕಾಗತ್ತೆ. ವಿಂಗಡಣೆ ಮಾಡಿದಂತ ಇದನ್ನ ನಾವು ನೆಕ್ಸ್ಟ್ ಬೇಯಿಸಬೇಕಾಗತ್ತೆ. ಬೇಯಿಸೋದ್ರಿಂದ ಕುಕ್ಕರ್ ಯೂನಿಟ್ ಬರುತ್ತಲ್ಲ, ಆತರ ಕುಕ್ಕರ್ ಯೂನಿಟ್ ಅಲ್ಲಿ ಅಡಿಕೆ ಆತರ ಬೇಯಿಸ್ತಾರೆ ಜನ. ಆದ್ರೆ ಇದರಲ್ಲಿ ಸ್ಟೀಮಿಂಗ್ ಯೂನಿಟ್ ಅಲ್ಲಿ ಬೇಯಿಸಬೇಕಾಗತ್ತೆ. ಸರಿ ಸುಮಾರು ಒಂದು ಬ್ಯಾಚ್ಗೆ ನೀವು 80-100 ಕೆಜಿಯಷ್ಟು ಬ್ಯಾಚ್ ಅನ್ನ ಬೇಯಿಸಬಹುದಾಗತ್ತೆ, ಕೆಪಾಸಿಟಿ ಇರುತ್ತೆ. ಅದು ಡಿಫ್ರೆಂಟ್ ಆನ್ ಯಾರ್ಯಾರು ಯಾವ್ಯಾವ ರೈತರುಗಳು ಯಾವ ಮಟ್ಟದಲ್ಲಿ ಬೆಳೀತಾರೋ ಆ ಮಟ್ಟದಲ್ಲಿ ಅವ್ರಿಗೆ ಸಂಸ್ಕರಣೆ ಮಾಡುವಂತ ಇದನ್ನ ನಾವು ಮಿಷಿನ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಅಡಾಪ್ಟ್ ಮಾಡಿದ್ರೆ ಒಂದು 80-90 ಕೆಜಿ ಅಂತ ಬೇಯಂತ ಒಂದು ಕುಕ್ಕರ್ನ ರೆಕಮೆಂಡ್ ಮಾಡ್ತೀವಿ, ಒಂದು 10 ಎಕರೆ ಭೂಮಿ ಪ್ರದೇಶ ಇರುವಂತಹ ರೈತರುಗಳಿಗೆ. ಆ ಇದರಲ್ಲಿ ನೀವೇನ ಮಾಡಬೇಕಾಗತ್ತೆ, ಮೊದಲನೇದಾಗಿ ಒಂದು 14-15 ನಿಮಿಷಗಳ ಕಾಲ ಅದನ್ನ ಬೇಯಿಸಬೇಕಾಗತ್ತೆ. ಬೇಯಿಸಿದ ನಂತರ ಅದನ್ನ ಒಂದು 7-8 ಗಂಟೆಗಳ ಕಾಲ ಹರ್ಡ್ ಹಾಕಬೇಕಾಗತ್ತೆ ನೆರಳಿನಲ್ಲಿ. ನೆರಳಿನಲ್ಲಿ ಏನಕ್ಕೆ ಹರ್ಡ್ ಹಾಕ್ಬೇಕಂತಂದ್ರೆ ಆ ಒಂದು ಬೀಜದ ಒಳಗಿರುವಂತ ನೀರು ಅಂಶ ಒಳಗಡೆ ಬಿಟ್ಟು ಆ ಬೀಜ ಇದರಿಂದ ಓಪನ್ ಆಗೋಕ್ಕೋಸ್ಕರ ಅದನ್ನ ನಾವು ಹರ್ಡ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನಂತರ ನಾವು ಬೀಜವನ್ನ ಬೇಯಿಸಿದ ನಂತರ ನೆಕ್ಸ್ಟ್ ಕಟ್ಟಿಂಗ್ ಅಂತ ಬರುತ್ತೆ. ಕಟ್ಟಿಂಗ್ ಅಂದಾಗ ಏನಾಗುತ್ತೆ ಅಂದ್ರೆ ಕೈ ಕತ್ತರಿಯಲ್ಲಿ ಅಡಿಕೆ ಆತರ ಸುಲಿತಾರ ಆತರ ಅದನ್ನಲ್ಲೂ ಕೂಡ ಮ್ಯಾನ್ಯುಲ್ ಅಲ್ಲಿ ಕಟ್ ಮಾಡಬಹುದಾಗತ್ತೆ. ಬರೀ ಅದರಲ್ಲಿ ಕಟ್ಟಿಂಗ್ ಮಾಡ್ತೀನಿ ಅಂದ್ರೆ ನಿಮಗೆ 14-15 ಕೆಜಿ ಅಷ್ಟೇ ಪ್ರತಿದಿನಕ್ಕೆ ರೈತರು ಕಟ್ ಮಾಡಬೇಕಾಗತ್ತೆ. ಆದ್ರೆ ಈ ಒಂದು ಆಟೋಮೆಟಿಕ್ ಏನ್ ಬಂದಿದೆ, ಆಟೋಮೆಟಿಕ್ ಟೈಪ್ ಅಲ್ಲಿ ಏನಾಗುತ್ತೆ ಅಂದ್ರೆ 2 ಬ್ಲೇಡ್ಸ್, 4 ಬ್ಲೇಡ್ಸ್, 6 ಬ್ಲೇಡ್ಸ್ ಅಂತ ಇದು ತುಂಬಾ ವಿಧವಾದಂತ ಬ್ಲೇಡ್ಸ್ ಗಳಿದಾವೆ. ಆ ಇದ್ರಲ್ಲಿ ಮಾಡ್ತೀನಿ ಅಂದ್ರೆ ಪ್ರತಿ ಗಂಟೆಗೆ ರೈತ 20-25 ಕೆಜಿಯಷ್ಟು ಪ್ರತಿ ಗಂಟೆಗೆ ಕಟ್ ಮಾಡಬಹುದಾಗತ್ತೆ. ಈ ಕಟ್ ಮಾಡಿದಂತ ಇದನ್ನ ನಾವು ಏನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನಂತರವಾಗಿ ಅದನ್ನ ಬೇರ್ಪಡಣೆ ಮಾಡಬೇಕಾಗತ್ತೆ. ಬೀಜ ಮತ್ತೆ ಸಿಪ್ಪೆಯನ್ನ ಬೇರ್ಪಡಿಸಿ ನಂತರವಾಗಿ ಬಂದಂತ ಬೀಜಗಳನ್ನ ಡ್ರೈಯರ್ ಗಳಲ್ಲಿ 7-8 ಗಂಟೆಗಳ ಕಾಲ ಡ್ರೈಯರ್ ಅಲ್ಲಿ ನಾವು ಅದನ್ನ ಒಣಗಿಸಬೇಕಾಗತ್ತೆ. ನಂತರವಾಗಿ ಈ ಒಣಗಿಸಿದಂತ ಬೀಜವನ್ನ 2 ಗಂಟೆಗಳ ಕಾಲ ಮಾಯಿಶ್ಚರೈಸರ್ ನಲ್ಲಿ ಇಡಬೇಕಾಗತ್ತೆ. ತೇವವಾಗಿ ಮಾಡಬೇಕಾಗತ್ತೆ. ನಾವು ಯಾವ ರೀತಿ ಇತ್ತಗೆದ ಬೆಳೆ ಯಾತ್ರ ಮಾಡ್ತೀವಿ ಆತರ ಓಪನ್ ಆಗ್ಬೇಕಂತಂದ್ರೆ ಈ ಕನಿಷ್ಠವಾಗಿ 2 ಅವರ್ ಮಾಯಿಶ್ಚರೈಸರ್ ಅಲ್ಲಿ ಮಾಡಬೇಕಾಗತ್ತೆ. ಒಂದು ಮಾಯಿಶ್ಚರೈಸರ್ ಕಾಸ್ಟ್ ಬಂದು ನಮಗೆ ಸರಿಸುಮಾರು 1.5-1 ಲಕ್ಷದಷ್ಟು ಆಗುತ್ತೆ. ಆ ಒಂದು ನಾವು ಏನಾದ್ರು ಆ ಇದನ್ನ ಅಮೌಂಟ್ ಏನಾದ್ರು ರೆಸ್ಟ್ರಿಕ್ಟ್ ಮಾಡ್ಕೋಬಹುದು ಅಂತಂದ್ರೆ ತೆಳು ಒಂದು ಒದ್ದೆ ಬಟ್ಟೆಯಲ್ಲಿ ನೆನೆಸಿ ಪಂಚೆ ಬಟ್ಟೆಯಲ್ಲಿ ಒಣಗಿಸಿ ಕೂಡ ನಾವು ಅದನ್ನ ಮಾಯಿಶ್ಚರೈಸಿಂಗ್ 2 ಅವರ್ಸ್ ಕೂಡ ಮಾಡಬೇಕಾಗತ್ತೆ. ನಂತರವಾಗಿ ಪೀಲಿಂಗ್ ಮಿಷಿನ್, ಪೀಲಿಂಗ್ ಅಂದ್ರೆ ಮೇಲ್ಗಡೆ ಅಂತ ಬರುವಂತ ಸಿಪ್ಪೆ, ಒಂದು ತೆಳು ಪದ್ರ ಬರುತ್ತೆ, ಆ ಪದರವನ್ನ ನಾವು ತೆಗಿಬೇಕಾಗತ್ತೆ. ಆ ಪದರವನ್ನ ತೆಗಿಬೇಕಂತಂದ್ರೆ ಪೀಲಿಂಗ್ ಮಿಷಿನ್ ಬೇಕಾಗುತ್ತೆ. ಆ ಪೀಲಿಂಗ್ ಮಿಷಿನ್ ಅಲ್ಲಿ ನಾವು ಸುಮಾರು ಒಂದು 15 ನಿಮಿಷಗಳ ಕಾಲದಲ್ಲಿ 1 ಕೆಜಿಯಷ್ಟು ನಮಗೆ ಬೀಜ ಹೊರಗಡೆ ಬರುತ್ತೆ. ನಂತರ ಆ ಬೀಜ ಸಂಸ್ಕರಣೆ ಆದಂತದನ್ನ 2 ಗಂಟೆಗಳ ಕಾಲ ಮತ್ತೆ ಇದನ್ನ ನಾವು ಡ್ರೈ ಮಾಡಬೇಕಾಗತ್ತೆ. ಈ ಒಂದು ಗೋಡಂಬಿ ಆಗ ಸರಿ ಸುಮಾರು 20-25 ಗಂಟೆಗಳ ಕಾಲ ನಮಗೆ ತಗೊಳುತ್ತೆ. ಈ ನಂತರ ಬೆಂದಂತ ಬೀಜ ಮತ್ತೆ ಸಿಪ್ಪೆ ಅಂತ ಕಳಿಸಿದಂತ ಬೀಜವನ್ನ ನಾವು ಗಾತ್ರದ ಅನುಸಾರವಾಗಿ ಹಾಗೂ ಶೇಪ್ ಏನು ಆಕಾರದ ಅನುಸಾರವಾಗಿ ಅದನ್ನ ವಿಂಗಡಣೆ ಮಾಡಬೇಕಾಗತ್ತೆ. ಇದು ಈ ಒಂದು ಗೋಡಂಬಿಯಲ್ಲಿ ಸಾಕಷ್ಟು ವಿಂಗಡಣೆಗಳು ಇದಾವೆ. ಅದರಲ್ಲಿ ನಾವು
1: ಇದು ಚಿಕ್ಕ ಸೈಜು, ದೊಡ್ಡ ಸೈಜು, ಮೃದು ಹೋಗಿರುತ್ತೆ,
0: ಅದರಲ್ಲಿ ತುಂಬಾ ಗ್ರೇಡ್ ಗಳಿದಾವೆ. W180, 240 ಇವೆ. ಈ ಒಂದು ಗ್ರೇಡ್ ಗಳೇನಂದ್ರೆ ಟಾಪ್ ಕ್ವಾಲಿಟಿ ಗ್ರೇಡ್ಸ್. ಇದು ಮಾರ್ಕೆಟ್ ಅಲ್ಲಿ ನಿಮಗೆ 1000-1200 ರೂಪಾಯಿ ಕೆಜಿಯಲ್ಲಿ ದೊರಕುತ್ತೆ. ನೆಕ್ಸ್ಟ್ W180 ಮತ್ತೆ ಮೀಡಿಯಂ ಸೈಜ್ ಅಲ್ಲೇ ಮೀಡಿಯಂ ಅಂತ ಬರುತ್ತೆ. M280, M40 ಈ ತರ ಬರುತ್ತೆ. ನೆಕ್ಸ್ಟ್ ಆದ ನಂತರ SS ಅಂತ ಬರುತ್ತೆ, JJH ಅಂತ ಬರುತ್ತೆ, BB ಅಂತ ಬೇಬಿ ಬಿಟ್ಸ್ ಅಂತ ಬರುತ್ತೆ. ಈ ಒಂದು ವಿಧಾನವಾಗಿ ನಾವು ಅದನ್ನ ಅನುಸಾರವಾಗಿ ಗ್ರೇಡ್ ನ ಮಾಡ್ತೀವಿ. ಗ್ರೇಡ್ ಮಾಡಿ ಆ ಇದಕ್ಕೆ ರೇಟ್ ನ ಫಿಕ್ಸ್ ಆಗುತ್ತೆ.
1: ಆಮೇಲೆ ಈಗ ಮಾರಾಟದ ಒಂದು ವ್ಯವಸ್ಥೆಗೆ ಬಂದ್ರೆ ಯಾವುದೇ ಒಂದು ತೊಂದರೆ ಇಲ್ಲ
0: ಮಾರಾಟದಲ್ಲಿ? ಯಾವುದೇ ರೀತಿಯ ತೊಂದರೆ ಇಲ್ಲ ಸರ್. ನಮ್ಮಲ್ಲಿ ಯಾವುದೇ ರೀತಿಯ ಪರ್ಚೇಸಿಂಗ್ ಇಲ್ಲ. ಬೇಕಂದ್ರೆ ರೈತರುಗಳು ಬಂದು ಸಂಸ್ಕರಣೆ ಕೂಡ ಮಾಡಿಸ್ಕೋಬಹುದು.
1: ಈಗ ಇದಕ್ಕೆ ಸಂಬಂಧಪಟ್ಟಿದ್ದ ಸಸಿಗಳ ಒಂದು ನಿರ್ವಹಣೆಗೆ ಬಂದ್ರೆ ಸಸಿ ಅಂದ್ರೆ ನರ್ಸರಿ ಸಸಿಗಳು ಕೂಡ
0: ನಮ್ಮಲ್ಲಿ ಲಭ್ಯ ಇದೆ. ಹೌದು.
1: ಯಾವ ಒಂದು ಅದಕ್ಕೆ ದರ ನೀವು ನಿಗದಿ ಮಾಡಿದೀರಾ?
0: ಪ್ರತಿ ಒಂದು ಗಿಡಕ್ಕೆ, ಕಸಿ ಗಿಡಕ್ಕೆ 40 ರೂಪಾಯಿಗಳನ್ನು ನಾವು ನಿಗದಿ ಮಾಡಿದೀರಾ.
1: ಹೇಗೆ ಇದು ಬೇಡಿಕೆ ಬಂದಾದ್ಮೇಲೆ ತಯಾರು ಮಾಡ್ತಿರೋ ಇಲ್ಲ ತಯಾರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ
0: ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ನಮ್ಮಲ್ಲಿ ಸಸಿ ಲಭ್ಯವಿರುತ್ತೆ. ಇಂಡಿಯನ್ ಬೇಸಿಸ್ ಅಲ್ಲಿ ಏನು ಕೊಡೋದಿಲ್ಲ ರೈತರಿಗೆ.
1: ಬೆಳೆಸ್ಬಿಟ್ಟು ನಿಟ್ಟರೆ ಏನು ಸಮಸ್ಯೆ ಏನಿಲ್ಲ?
0: ಇಲ್ಲ ಸರ್.
1: ಅಂದ್ರೆ ವಯಸ್ಸು
0: 12 ತಿಂಗಳ ತನಕ ನಾವು ಈ ವರ್ಷ ಮುಂಗಾರು, ಈಗ ಏನು ಈ ಒಂದು ಗೋಡಂಬಿ ಜನವರಿಯಿಂದ ಫೆಬ್ರವರಿ ಟೈಮಲ್ಲಿ ಫ್ಲವರಿಂಗ್ ಆಗುತ್ತೆ. ಮಾರ್ಚ್ ಏಪ್ರಿಲ್ ಅಲ್ಲಿ ನಮಗೆ ಕಾಯಿಗೆ ಬರೋಂಥ ಸಮಯ ಆಗಿರುತ್ತೆ. ಮಾರ್ಚ್ ಏಪ್ರಿಲ್ ಅಲ್ಲಿ ನಾವು ಈ ಹೆಂಗೆ ಮಾಡ್ತೀವಿ ಅಂತಂದ್ರೆ ಸಸಿಗಳು

0: ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ನಾವು ಕಾಯಿಗಳನ್ನ ಸೆಲೆಕ್ಟ್ ಮಾಡಿ ನಂತರ ಪಾಟ್ನ ಮಿಕ್ಸ್ಚರ್ ಅಲ್ಲಿ 2:1 ರೇಷ್ಯದಲ್ಲಿ ಮಣ್ಣು ಕೊಟ್ಟಿಗೆ ಗೊಬ್ಬರ ಮತ್ತು ಮರಳನ್ನ ಮಾಡಿ ಅದರಲ್ಲಿ ನೆಕ್ಸ್ಟ್ ಅದನ್ನ ಬಿತ್ತನೆ ಮಾಡೋಕ್ಕಿಂತ ಮುಂಚೆ 7 ಗಂಟೆಗಳ ಕಾಲ ಅದನ್ನ ನಾವು ಬೀಜವನ್ನ ನೆನೆಸ್ತೀವಿ. ನೆನೆಸಿ ಅದನ್ನ ಬಿತ್ತನೆ ಮಾಡ್ತೀವಿ. ಇದು ಬೇರೆ ಬೀಜಗಳಂತೆ ಬೇಗ ಮೊಳಕೆ ಬರೋದಿಲ್ಲ. ಬೇರೆ ಬೀಜಗಳು ಕನಿಷ್ಠ ನಿಮಗೆ 7-8 ದಿನಗಳಲ್ಲಿ ಮೊಳಕೆ ಬಂದ್ಬಿಡತ್ತೆ. ಆ ಈ ಗೋಡಂಬಿ ಕನಿಷ್ಠ ಅಂತಂದ್ರೆ 25-30 ದಿನಗಳ ಕಾಲದಲ್ಲಿ ಮೊಳಕೆ ಬರುತ್ತೆ. ಈ ಮೊಳಕೆ ಬಂದ ಬೀಜಗಳನ್ನ ಸದೃಢವಾಗಿ ನಾವು 35 ದಿನಗಳ ಗಂಟ ಬೆಳೆಸ್ತೀವಿ. ನಂತರವಾಗಿ ಬೆಳೆಸಿದಂತ ಸಸಿಗಳನ್ನ ನಾವು ಗ್ರಾಫ್ಟಿಂಗ್ ಅಂತ ಕರಿತೀವಿ, ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಅಂತ ಮಾಡ್ತೀವಿ, ಮೃದುಕಾಂಡ ಕಸಿ ಅಂತ ಕರಿತೀವಿ. ಇದನ್ನ ನಾವು 35-40 ದಿನಗಳ ಮೇಲ್ಪಟ್ಟ ಸಸಿಗಳನ್ನ 50 ದಿನದ ಒಳಗಡೆ ಈ ಇದನ್ನ ಗ್ರಾಫ್ಟಿಂಗ್ ಅಂತ ಮಾಡ್ತೀವಿ. ನಾವು ಗ್ರಾಫ್ಟಿಂಗ್ ಮಾಡಿ ನಂತರ ಅದನ್ನ ಗ್ರಾಫ್ಟಿಂಗ್ ಮಾಡಿದಂತ ಸಸಿಗಳಲ್ಲಿ 60 ದಿನಗಳಂತೆ ನಾವು ರಿಬ್ಬನ್ ಏನ್ ಕಟ್ಟಿರ್ತೀವೋ ಅದನ್ನ ತೆಗೆಸ್ತೀವಿ. 60 ದಿನದಿಂದ 95 ದಿನಗಳಲ್ಲಿ ನಿಮಗೆ ಸಸಿ ರೆಡಿ ಆಗುತ್ತೆ. ಈ ಒಂದು ಸಸಿಗಳು ನಿಮಗೆ 8-10 ತಿಂಗಳ ತನಕ ಇಟ್ಕೊಂಡು ನೆಕ್ಸ್ಟ್ ವರ್ಷ, ಈ ವರ್ಷ ಮಾಡಿದ್ದು ನೆಕ್ಸ್ಟ್ ವರ್ಷ ಜೂನ್ ಜುಲೈಗೆ ರೈತರಿಗೆ ನಮಗೆ ನಾಟಿಗೆ ಬರುತ್ತವೆ.
1: ಇದು ಬೀಜದಿಂದ ಸಸಿಗಳನ್ನು ಮಾಡೋದು ಒಳ್ಳೇದಂತಿರೋ ಇಲ್ಲ ಕಸಿ ಮಾಡಿದ್ದು ಸಸಿಗಳು ಒಳ್ಳೇದಂತೀರಾ? ಹೇಗೆ
0: ಬೀಜದಿಂದ ಮಾಡಿದಂತ ಸಸಿಗಳು ನಿಮಗೆ ಸರಿ ಸುಮಾರು 8-10 ವರ್ಷಗಳು ಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಸೆಲೆಕ್ಷನ್ ಮಾಡ್ತೀವಿ, ಕಸಿ ಮಾಡಿದಂತ ಸಸಿಗಳನ್ನು ಮಾಡ್ತೀವಿ. ಕಸಿ ಮಾಡೋ ಸಸಿಗಳು ಏನಾಗುತ್ತೆ, ನಾವು ಯಾವ ಫ್ಲವರಿಂಗ್ ಬರುವಂತವೋ ಅಂತ ಕಂಬೆಗಳನ್ನ ಸೆಲೆಕ್ಟ್ ಮಾಡಿ ಅದರಿಂದ ನಾವು ಗ್ರಾಫ್ಟಿಂಗ್ ಮಾಡ್ತೀವಿ. ಈ ಒಂದು ಕಸಿಗಳ ಗಿಡಗಳು ಏನಾಗುತ್ತೆ ಅಂದ್ರೆ ನಿಮಗೆ 2-3 ವರ್ಷಗಳನ್ನ ನಿಮಗೆ ಇಳುವರಿ ಕೊಡೋಕೆ ಪ್ರಾರಂಭವಾಗುತ್ತೆ.
1: ಸೊ ಹಾಗಾಗಿ ಇದು ಕಸಿ ಮಾಡಿದ ಒಳ್ಳೆಯ,
0: ಕಸಿ ಮಾಡಿದ ಗಿಡಗಳ ಉತ್ತಮ ಹಾಗೂ ಇಳುವರಿಗೂ ಕೂಡ ಸೂಕ್ತವಾದಂತ ಆಗಿರುತ್ತವೆ.
1: ಒಟ್ಟಾರೆಯಾಗಿ ಈ ಬೆಳೆಯ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸಾರಾಂಶ ರೂಪದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ?
0: ನಾನು ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ಬಿಟ್ರೆ ನೆಕ್ಸ್ಟ್ ಯಾವ ಭೂಮಿಗಳಲ್ಲಿ ನಮಗೆ ನೀರಿನ ಲಭ್ಯತೆ ಕಡಿಮೆ ಇದೆ ಆ ಪ್ರದೇಶಗಳಲ್ಲಿ ಆಲ್ಟರ್ನೇಟಿವ್ ಆಗಿ ನಾವು ಗೋಡಂಬಿ ಬೆಳೆಯನ್ನ ಬೆಳೆದು ಉತ್ತಮವಾದಂತಹ ಒಂದು ಇಳುವರಿಯನ್ನು ಪಡೆದು ಉತ್ತಮವಾದ ಲಾಭವನ್ನು ಪಡೆದು ಗೃಹ ಒಂದು ಇದಾಗಿ ನೀವು ಕೂಡ ಮಾಡ್ಕೋಬಹುದಾಗಿ ಹೇಳ್ತೀನಿ.
1: ಗೃಹ ಕೈಗಾರಿಕೆ ಅಂತ ಹೇಳ್ತೀವಲ್ಲ,
0: ಹೌದು,
1: ಗುಡಿ ಕೈಗಾರಿಕೆ. ಇದರಲ್ಲಿ ಈಗ ಈ ಒಂದು ಸಂಸ್ಕರಣೆ ಮತ್ತೆ ಇದರ ಒಂದು ಈ ವಿಧಾನಕ್ಕೆ ಏನಾದರೂ ಇಲ್ಲಿ ರೈತರ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಘಟಕ ಏನಾದರೂ ಸ್ಥಾಪನೆ ಆಗಿದೆ ಸರ್?
0: ರೈತರ ಮಟ್ಟದಲ್ಲಿ ಕೋಣದೂರಲ್ಲಿ ಇದೆ ಸರ್, ಅವರೇ ಮಾಡಿದ್ದಾರೆ. ಈ ನಮ್ಮಲ್ಲಿ ನಮ್ಮ ಯೂನಿಟ್ ಕೂಡ ಇದೆ, ಚಿತ್ರದುರ್ಗದಲ್ಲೂ ಕೂಡ ಇದಾವೆ. ರೈತರ ಮಟ್ಟದಲ್ಲಿ ತಮ್ಮ ಒಂದು 10-15 ಜನಗಳು ಸೇರಿ ಮಾಡಿದಂತ ಒಂದು ಯೂನಿಟ್ ಕೂಡ ಸ್ಥಾಪನೆ ಮಾಡಿಕೊಂಡಿದ್ದಾರೆ.
1: ಇದಕ್ಕೂ ಸರ್ಕಾರದಿಂದ, ಕೇಂದ್ರ
0: ಸರ್ಕಾರದಿಂದ ಯಾವುದೇ ರೀತಿಯ ನಮಗೆ ಸಬ್ಸಿಡಿ ಲಭ್ಯ ಇರೋದಿಲ್ಲ. ಗುಡಿ ಕೈಗಾರಿಕೆ ಇದರಿಂದ ಕೂಡ ಅವರಿಗೆ ಲಭ್ಯ ಆಗುತ್ತೆ, ಸಬ್ಸಿಡಿ ಬ್ಯಾಂಕ್ಗಳಿಂದ ಪಡೆಯಬಹುದಾಗತ್ತೆ.
1: ಈಗ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ನಮ್ಮ ಕೇಳುಗರಿಗೆ
0: 7780830449.
1: ರೈತ ಬಾಂಧವರೇ, ಇದು ಆಗಿತ್ತು ಡಾಕ್ಟರ್ ಜೀವನ್ ಎಚ್ ಆರ್ ಅವರೊಂದಿಗಿನ ಈ ಗೋಡಂಬಿ ಒಂದು ಬೆಳೆಯ ಸುಧಾರಿತ ಕ್ರಮಗಳು ಆಗಲಿ, ಇದರ ಒಂದು ಇಳುವರಿಯ ಪ್ರಮಾಣದಾಗಲಿ, ಮಾರಾಟದ ವ್ಯವಸ್ಥೆ ಯಾವ ರೀತಿಯಿಂದ ರೈತರಿಗೆ ಯಾವ ರೀತಿಯಿಂದ ಒಂದು ಸೌಲಭ್ಯ ಇದೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅಂತ ಅನ್ನೋದನ್ನು ಸಂಕ್ಷಿಪ್ತವಾಗಿ ಅತಿ ಕಡಿಮೆ ಒಂದು ಸಮಯದಲ್ಲಿ ನಮ್ಮ ರೈತ ಬಾಂಧವರಿಗೆ ಇವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ ಮಾಧ್ಯಮದ ಪರವಾಗಿ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
0: ಧನ್ಯವಾದಗಳು ಸರ್.
2: ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481567600. ಇನ್ನೊಮ್ಮೆ ಕೇಳಿ: 9481567600.
3: ರೈತ ಬಾಂಧವರೇ, ಇದುವರೆಗೂ ಗೋಡಂಬಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಶಿವಮೊಗ್ಗದಲ್ಲಿ ಗೋಡಂಬಿ ತಂತ್ರಜ್ಞಾನ ಸಂಸ್ಥೆಯ ಸಹ ಸಂಶೋಧಕರಾದ ಜೀವನ್ ಎಚ್ ಆರ್ ಅವರೊಂದಿಗೆ ಡಾ ಎಸ್ ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದ್ರಲ್ಲ. ಇದೀಗ ಒಂದು ಪರಿಸರ ಗೀತೆ.

0: ಪರಿಸರ ಗೀತೆ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಾ ಇರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2026 ಬಾಕಿ ಇರುವಂತೆ ಎಲ್ಲಾ ಟ್ರಾಫಿಕ್ ಇ ಚಲನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನ ಶೇಕಡ 50% ಹಾಗೂ 1991-2022 ಅವಧಿಯಲ್ಲಿ ದಾಖಲಾದ RTO ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನು ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಬೇಕಾಗಿ ವಿನಂತಿ.
3: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.
0: ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಬಾನುಲಿ ವರದಿ ಪ್ರಸಾರವಾಗಲಿದೆ. ಇದರ ಮೊದಲನೇ ಭಾಗ ನಾಳೆ ಕೇಳಲಿದ್ದೀರಿ. ಅಲ್ಲಿಗೆ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ರೈತ ಬಾಂಧವರೇ. ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.

ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು.

ಬಂದು ನೋಡಿ, ನಿನ್ನ ಕೆಲಸ ಆಯ್ತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ. ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ. ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ. ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ. 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಸ್ಪೇನ್ ಸೆಣಸು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತ್ರಿರಾಷ್ಟ ಪ್ರವಾಸದ ಮೊದಲ ಚರಣದ ಭಾಗವಾಗಿ ಇಂದು ಇಂಡೋನೇಷ್ಯಾದ ಜಕಾರ್ತಾಕ್ಕೆ ಆಗಮಿಸಿದರು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಬರಮಾಡಿಕೊಂಡರು. ಬಳಿಕ ಪ್ರಧಾನಿ ರಾಮಾಯಣ ಆಧಾರಿತ ಇಂಡೋನೇಷ್ಯಾದ ಸಾಂಪ್ರದಾಯಿಕ ವಾಯಾಂಗ್ ಕುಲಿತ್ ಛಾಯಾ ಕರಕುಶ ಗೊಂಬೆಯಾಟದ ಪ್ರದರ್ಶನವನ್ನು ವೀಕ್ಷಿಸಿದರು. ಪ್ರವಾಸದ ಅವಧಿಯಲ್ಲಿ ಪ್ರಧಾನಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಐತಿಹಾಸಿಕ ನಗರ ಯೋಗ್ಯಕರ್ತಾಗೆ ಭೇಟಿ ನೀಡಲಿದ್ದು ಅಲ್ಲಿನ ಪ್ರಂಬನನ್ ದೇವಸ್ಥಾನ ಸಂಕೀರ್ಣಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಸಂರಕ್ಷಣಾ ಕಾರ್ಯ ಕೈಗೊಳ್ಳಲಿವೆ. ಪ್ರವಾಸದ 2ನೇ ಚರಣದ ಭಾಗವಾಗಿ ಇದೇ 8-10 ರವರೆಗೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ 3ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಸೈಬರ್ ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರವಾಸದ ಕೊನೆಯ ಹಂತವಾಗಿ ಇದೇ 10-11 ರವರೆಗೆ ಅವರು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು, ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ವ್ಯಾಪಾರ ಮತ್ತು ರಕ್ಷಣಾ ವಲಯದ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದರು. ವಿಡಿಯೋ ಸಂದೇಶ ಹಂಚಿಕೊಂಡಿರುವ ಅವರು, ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಚಿಂತನೆ ಆಧುನಿಕ ಭಾರತವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅವರು ಒಬ್ಬ ಅಸಾಮಾನ್ಯ ದೇಶಭಕ್ತ ಮತ್ತು ದೇಶದ ಸಮಗ್ರತೆಗೆ ಬದ್ದರಾಗಿದ್ದ ದೂರದರ್ಶಿ ನಾಯಕರಾಗಿದ್ದರು. ಒಂದು ಸಣ್ಣ ವಿಚಾರವನ್ನು ಜನಾಂದೋಲನವಾಗಿಸಲು ಮುಖರ್ಜಿ ಅವರು ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಮಂಗೋಲಿಯಾ, ಮೊಜಾಂಬಿಕ್, ನಿಕರಾಗುವಾ, ಸುರಿನಾಮ್, ಗೆಬೋನಿಸ್ ರಿಪಬ್ಲಿಕ್ ಮತ್ತು ಬಹಮಾಸ್ ರಾಷ್ಟಗಳ ನೂತನ ರಾಯಭಾರಿಗಳು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜತಾಂತ್ರಿಕ ಮಾನ್ಯತಾ ಪತ್ರಗಳನ್ನು ಸಲ್ಲಿಸಿದರು. ದೇಶದ ಸಹಕಾರ ಚಳುವಳಿಯನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡ ಕೇಂದ್ರ ಸಹಕಾರ ಸಚಿವಾಲಯವು ಇಂದು ಯಶಸ್ವಿಯಾಗಿ 5 ವರ್ಷಗಳನ್ನು ಪೂರ್ಣಗೊಳಿಸಿದೆ. ನವದೆಹಲಿಯಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ನಡೆದ 5ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸಚಿವಾಲಯವು ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇ ಪ್ಯಾಕ್ಸ್ಗಳಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರ ಜೊತೆಗೆ ಗ್ರಾಮೀಣ ಭಾಗದ ದಾಸ್ತಾನು ಸಾಮರ್ಥ್ಯ ಹೆಚ್ಚಿಸಲು 47 ಧಾನ್ಯ ಸಂಗ್ರಹಣಾ ಗೋದಾಮುಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ರಾಷ್ಟೀಯ ಡೈರಿ ಅಭಿವೃದ್ಧಿ ಮಂಡಳಿಗಾಗಿ ಹಾಲು ಪೂರೈಕೆ ಪರಿಶೀಲನಾ ಡ್ಯಾಶ್ಬೋರ್ಡ್ ಹಾಗೂ ನಗರ ಸಹಕಾರಿ ಬ್ಯಾಂಕ್ಗಳಿಗಾಗಿ ಸಹಕಾರ್ ಸಿಬಿಎಸ್ ಮತ್ತು ಸಹಕಾರ್ ಸಹಯೋಗಿ ಎಂಬ 2 ನೂತನ ಡಿಜಿಟಲ್ ವೇದಿಕೆಗಳಿಗೆ ಚಾಲನೆ ನೀಡಲಾಯಿತು. ಡೈರಿ, ಮೀನುಗಾರಿಕೆ, ವಸತಿ ಮತ್ತು ಮಾರುಕಟ್ಟೆ ಸಹಕಾರ ಸಂಘಗಳಿಗೆ ಗ್ರಾಮೀಣ ಸಾಲ ಸೌಲಭ್ಯ ಒದಗಿಸಲು 2021 ಜುಲೈ 6ರಂದು ಈ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲಾಗಿದ್ದು, ಕಳೆದ 5 ವರ್ಷಗಳಲ್ಲಿ ಇದು 152ಕ್ಕೂ ಹೆಚ್ಚು

ಐತಿಹಾಸಿಕ ಸುಧಾರಣಾ ಉಪಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಸುಧಾರಣೆಗಳು, ಡಿಜಿಟಲೀಕರಣ ಮತ್ತು ವೃತ್ತಿಪರ ನಿರ್ವಹಣೆಯ ಮೂಲಕ ದೇಶದ ಸಹಕಾರ ಚಳುವಳಿ ವಿಸ್ತರಣೆಯ ಹೊಸ ಹಂತವನ್ನು ಪ್ರವೇಶಿಸುತ್ತಿವೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ

0: ಜಾರಿಗೆ ತರಲಾಗಿದೆ ಎಂದರು. ಮುಂದಿನ 3 ವರ್ಷಗಳಲ್ಲಿ ಬೀಜೋತ್ಪಾದನಾ ಕ್ಷೇತ್ರದ ರಾಷ್ಟೀಯ ಸಹಕಾರ ಸಮಿತಿಯು ದೇಶದ ಅತಿದೊಡ್ಡ ಸರ್ಕಾರೇತರ ಬೀಜೋತ್ಪಾದನಾ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ. ನುರಿತ ತಜ್ಞರನ್ನು ಸಿದ್ದಪಡಿಸಲು ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತಿದ್ದು, ಇದು ನೇಮಕಾತಿಯಲ್ಲಿ ಪಾರದರ್ಶಕತೆ ತಂದು ಭ್ರಷ್ಟಾಚಾರಕ್ಕೆ ತಡೆ ನೀಡಲಿದೆ ಎಂದರು. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸುವ ನಿಟ್ಟನಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ರಾಷ್ಟೀಯ ಹೆದ್ದಾರಿಗಳ ಸರಕು ನಿರ್ವಹಣಾ ಸಂಸ್ಥೆ ಎನ್ಎಚ್ಎಲ್ಎಂಎಲ್ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಡಿ ರಸ್ತೆಗಳ ಸಂಸ್ಥೆ ಬಿಆರ್ಒದಲ್ಲಿ ನಡೆದಿದೆ ಎನ್ನಲಾದ ನಿಧಿ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದ 11 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 26 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಲಡಾಖ್ನಲ್ಲಿರುವ ಬಿಆರ್ಒನ ಪ್ರಾಜೆಕ್ಟ್ ವಿಜಯಕ್ ಮತ್ತು ಪ್ರಾಜೆಕ್ಟ್ ಯೋಜಕ್ ಯೋಜನೆಗಳಲ್ಲಿ ನಡೆದಿರುವ ಆರ್ಥಿಕ ಅಕ್ರಮಗಳ ತನಿಖೆಯ ಭಾಗವಾಗಿ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ದೆಹಲಿ, ಹರಿಯಾಣ, ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ, ಅಸ್ಸಾಂ, ಅರುಣಾಚಲ ಪ್ರದೇಶ ಹಾಗೂ ನಾಗಾಲ್ಯಾಂಡ್ಗಳಲ್ಲಿ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ತಾತ್ಕಾಲಿಕ ಕಾರ್ಮಿಕರ ನಿಯೋಜನೆ ಹಾಗೂ ನಕಲಿ ಕಾರ್ಮಿಕರ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪದ ಮೇಲೆ ರಕ್ಷಣಾ ಸಚಿವಾಲಯ ನೀಡಿದ ದೂರುಗಳ ಆಧಾರದ ಮೇಲೆ ಸಿಬಿಐ ಒಟ್ಟು 4 ಎಫ್ಐಆರ್ಗಳನ್ನು ದಾಖಲಿಸಿಕೊಂಡಿದೆ. ಬಿಆರ್ಒನ ತಾಂತ್ರಿಕ ಅಧಿಕಾರಿಗಳ ಮಂಡಳಿಯು ನಡೆಸಿದ ಆಂತರಿಕ ವಿಚಾರಣೆಯಲ್ಲಿ ಆರ್ಥಿಕ ಅವ್ಯವಹಾರ ನಡೆದಿರುವುದಕ್ಕೆ ಮೇಲ್ನೋಟಕ್ಕೆ ಪುರಾವೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಭುವನೇಶ್ವರದ ಪುರಿಯ ಮುಂಬರುವ ಭಗವಾನ್ ಜಗನ್ನಾಥ ರಥಯಾತ್ರೆಯ ಅಂಗವಾಗಿ ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆಗೆ 300 ಹೆಚ್ಚು ವಿಶೇಷ ರೈಲುಗಳನ್ನು ಸಂಚರಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವು ಈಗಾಗಲೇ ಸಂಚರಿಸುತ್ತಿರುವ 800 ಹೆಚ್ಚು ನಿಯಮಿತ ರೈಲುಗಳ ಹೊರತಾಗಿ ಹೆಚ್ಚುವರಿ ವಿಶೇಷ ರೈಲುಗಳಾಗಿವೆ. ರಥಯಾತ್ರೆಗೆ ಸಂಬಂಧಿಸಿದ ರೈಲ್ವೆ ಸಿದ್ದತೆಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ ಉದ್ಯಮ ನಿರ್ವಹಣೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳು 2011 ಮಹತ್ವದ ತಿದ್ದುಪಡಿ ತಂದಿದೆ. ಇದರ ಅನ್ವಯ ಹೆಚ್ಚಿನ ಸಾಮರ್ಥ್ಯದ ತೂಕದ ಯಂತ್ರಗಳ ಮರುಪರಿಶೀಲನೆಗಾಗಿ ಬಳಸಲಾಗುತ್ತಿದ್ದ ಕಡ್ಡಾಯ ಪ್ರಮಾಣಿತ ತೂಕಗಳ ಅಗತ್ಯತೆಯನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಆರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಬೆಳಿಗ್ಗೆ 5:30 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಸೆಣಸಲಿದೆ. ಇಂದು ಬೆಳಗ್ಗೆ ನಡೆದ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮತ್ತು ನಾರ್ವೆ ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದವು. ನವದೆಹಲಿಯ ಕೆಂಪುಕೋಟೆ ಸಮೀಪ ನಡೆದಿದ್ದ ಕಾರು ಬಾಂಬ್ ಸ್ಫೋಟ ಪ್ರಕರಣದ 9 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ ಎನ್ಐಎ ನ್ಯಾಯಾಲಯ ಇದೇ 13 ವಿಸ್ತರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷಿಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಹಾಗೂ ಸ್ಪೇನ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಸಮಯ 7:45 ಹತ್ತು ಸೆಕೆಂಡ್ಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಪದ್ಮಾವತ್ ಚಿತ್ರದ ಗೀತೆಯನ್ನು ಕೇಳೋಣ. ಶ್ರೇಯಾ ಘೋಷಾಲ್ ಮತ್ತು ಸ್ವರೂಪ್ ಖಾನ್ ಅವರ ಧ್ವನಿಗಳಲ್ಲಿ, ಎಎಂ ತೂರಜ್ ಅವರ ಸಾಹಿತ್ಯಕ್ಕೆ ಸಂಜಯ್ ಲೀಲಾ ಬನ್ಸಾಲಿ ಅವರ ಸಂಗೀತವಿದೆ.

ಕೆಲಕರೇ ಪದ್ಮಾವತ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇವತ್ತು ರಣವೀರ್ ಸಿಂಗ್, ಏನು ನಮ್ಮ ಕರ್ನಾಟಕದ ಅಳಿಯ ಅಂತ ಹೇಳ್ತೀವಿ ಅಲ್ವಾ, ಅವರ ಜನ್ಮದಿನ ಇವತ್ತು. 6 ಜುಲೈ 1985 ಅವರು ಜನಿಸಿದ್ರು. ಅವರ ಅಭಿನಯದ ಅಂದ್ರೆ ವಿಲನ್ ರೋಲ್ ಮಾಡಿದ್ರು ಪದ್ಮಾವತದಲ್ಲಿ. ಆದ್ರೆ ಇದೀಗ ಕೇಳೋಣ ಲೇಡೀಸ್ ವರ್ಸಸ್ ರಿಕ್ಕಿ ಬೆಹ್ಲ್ ಅನ್ನೋ ಚಿತ್ರದ ಒಂದು ಗೀತೆಯನ್ನು ಕೇಳೋಣ ಬೆನ್ನಿ ಡಯಾಲ್ ಅವರ ಧ್ವನಿಯಲ್ಲಿ. ಬನ್ನಿ ಕೇಳೋಣ ರಣವೀರ್ ಸಿಂಗ್ ಅವರ ಅಭಿನಯದ ಲೇಡೀಸ್ ವರ್ಸಸ್ ರಿಕ್ಕಿ ಬೆಹ್ಲ್ ಚಿತ್ರದ ಗೀತೆ. ಸಾಹಿತ್ಯ ಅಮಿತಾ ಭಟ್ಟಾಚಾರ್ಯ ಅವರದು, ಸಲೀಂ ಸುಲೈಮಾನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿದೆ. ಬನ್ನಿ ಕೇಳೋಣ ಈ ಗೀತೆಯನ್ನ.

ಕೆಳಗಡೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಸಾಥಿಯಾ ಚಿತ್ರದ್ದು. ಗಾಯಕರು ಸೋನು ನಿಗಮ್, ಸಾಹಿತಿ ಗುಲ್ಸಾರ್, ಸಂಗೀತ ಸಂಯೋಜಕರು ಎಆರ್ ರೆಹಮಾನ್. ಬನ್ನಿ, ಸಾಥಿಯಾ ಚಿತ್ರದ ಗೀತೆಯನ್ನು ನಮ್ಮ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಲಿಸೋಣ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 101.4 ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಸಮಯ 8:40.

ಕೇಳಿದ್ರೆ ನಮ್ಮ ಕೇಳಿದ್ರ ಸಂದೇಶಗಳು ಸ್ವಲ್ಪ ಬಂದಿವೆ ನೋಡೋಣವಂತೆ. ಹಂಪನವರು ನಮ್ಮಿಂದ ಕಳಿಸಿದ್ದಾರೆ, ಇಂದಿನ ಕೃಷಿ ರಂಗದಲ್ಲಿ ಜೀವನ್ ಅವರು ಗೋಡಂಬಿ ಕೃಷಿ ಬಗ್ಗೆ, ತಳಿ ಆಯ್ಕೆಯ ಬಗ್ಗೆ, ಹಾಗೆ ಗೋಡಂಬಿ ಸಂಸ್ಕರಣೆ ಮಾಡುವ ವಿಧಾನದ ಬಗ್ಗೆ ಮತ್ತೆ ಇದಕ್ಕೆ ಸರ್ಕಾರದಿಂದ ಇರುವ ಸಹಾಯದಿಂದ ಬಗ್ಗೆ ವಿವರವಾಗಿ ತಿಳಿಸಿದ್ರು ಅಂತ ಅವರು ತಿಳಿಸ್ತಾ ಇದ್ದಾರೆ. ಹಾಗೆ ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ ಕಳಿಸ್ತಾರೆ, ನಮಸ್ತೆ. ಕಾರ್ಯಕ್ರಮದಲ್ಲಿ ನೀವು ಪ್ರಸಾರ ಮಾಡಿದ ಮೂರು ಹಿಂದಿ ಹಾಡುಗಳು ತುಂಬಾನೇ ಇಷ್ಟವಾಯ್ತು ಮೇಡಮ್, ಧನ್ಯವಾದಗಳು ಅಂತ ಹೇಳಿದ್ರೆ, ಮೇಡಮ್ ಹಿಂದಿ ಹಾಡುಗಳು ಅದ್ಭುತವಾಗಿ ಮೂಡ್ ಬಂದವು, ಧನ್ಯವಾದಗಳು ಅಂತಾರೆ ಮಯೂರ್ ಕೋಟಿ ಜನ್ನಾಪುರ ಭದ್ರಾವತಿಯಿಂದ. ಹಾಗೆ ಸುಭಾನ್ ಕೋರಿ ಅವರು ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಿಂದಿ ಚಿತ್ರಗೀತೆಗಳು ಸೂಪರ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಕೇಳಿದ್ರೆ ಸಮಯ 8:02 ಆಯ್ತು, ಇದೀಗ ನಾವು ಚಿತ್ರಗೀತೆಗಳನ್ನ ಕೇಳಬೇಕು. ಹಾಗೆ ನಾನು ಈ ಸಂಜೆ ನಿಮ್ಗೆ ತಿಳಿಸಿದಾಗೆ ಚಿತ್ರಗೀತೆಗಳು ವಿಶೇಷವಾಗಿ ಮೂಡ್ಬರುತ್ತವೆ. ಹೇಗೆ ಅಂತ ಅಂದ್ರೆ, ವನ ಮಹೋತ್ಸವ ಸಪ್ತಾಹ ಈಗ ಅಲ್ವಾ ಆಚರಣೆ ಮಾಡ್ತಾ ಇದೀವಿ, July 1-7, ಆದರೆ ವರ್ಷವಿಡೀ ನಾವು ವನ ಮಹೋತ್ಸವವನ್ನು ಆಚರಿಸಲೇಬೇಕಾಗತ್ತೆ. ಹಾಗೆ ನಮ್ಮ ಕೇಳುಗರಿಂದ ಇನ್ನೊಂದು ಸಂದೇಶ ಬಂದಿದೆ, ಅದನ್ನು ನೋಡಿ ಆ ಬಳಿಕ ನಾವು ನಮ್ಮ ಕಥೆಯ ಜೊತೆಗೆ ಹಾಡನ್ನ ಶುರು ಮಾಡೋಣ ಅಲ್ವಾ. ಚಿತ್ರ ಶಿವಕುಮಾರ್ ಉಸ್ಮಾನಿ ಭದ್ರಾವತಿಯಿಂದ ನಮಸ್ಕಾರ ಮೇಡಮ್, ಈಗ ಪ್ರಸಾರವಾದ ಹಿಂದಿ ಹಾಡುಗಳು ಜೊತೆಗೆ ಮಾಹಿತಿ ಕೂಡ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಆಯ್ತು, ತಮಗೆಲ್ಲ ಧನ್ಯವಾದಗಳು. ಹಾಗೆ ಕೇಳಿದ್ರೆ ವನ ಮಹೋತ್ಸವ ಅಂತ ಅಂದಾಗ ನಮಗೇನ್ ಬರುತ್ತೆ, ದಟ್ಟಾರಣ್ಯ, ಅರಣ್ಯ, ಕಾಡು, ಹೀಗೆ ನಮ್ಮ ಮನಸ್ಸಿನ ಮುಂದೆ ಹಾದು ಹೋಗುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೂರ್ತಿದಾಯಕವಾದ ಅಂತ ನಾನು ಸಂಜೆನೇ ಹೇಳ್ಬಿಟ್ಟಿದ್ದೆ, ಯಶೋಗಾಥೆ ಒಂದನ್ನ ತಿಳಿಸ್ತೀನಿ, ಹೇಳ್ತೀನಿ ನಿಮಗೆ ಅಂತ ಹೇಳಿದ್ದೆ. ಅಂದ್ರೆ ಇನ್ಸ್ಪೈರಿಂಗ್ ಸ್ಟೋರಿ ಅದು, ಅಂದ್ರೆ ಏನ್ ಹೇಳ್ತೀವಿ, ಸ್ಫೂರ್ತಿದಾಯಕವಾದ ಒಂದು ಕಥೆ ಅದು. ಒಂದು ದಿಟ್ಟ ಹೆಣ್ಣಿನ ಯಶೋಗಾಥೆ ಅಂತ ಕೂಡ ಹೇಳಬಹುದು ನಾವು. ಆ ಕಥೆಯನ್ನ ಹೇಳೋದಕ್ಕೆ ಮೊದಲು ನಾವು ಒಂದು ಗೀತೆಯನ್ನ ಕೇಳೋಣ ಬನ್ನಿ. ಕೇಳಿದ್ರೆ ನೆನಪಿನ ದೋಣಿ ಈ ಚಿತ್ರದ ಗೀತೆಯನ್ನ ಇದೀಗ ಕೇಳ್ಕೊಂಡು ಬರೋಣ, ಆ ಬಳಿಕ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ.

ಕೇಳಿದ್ರೆ ನಮ್ಮ ನಾಡಿನ ಅಥವಾ ನಮ್ಮ ದೇಶದ ನೆಲ ಜಲ ಜನಗಳ ಸಂರಕ್ಷಣೆಗೆ ಹೋರಾಡಿದಂತಹ ಅನೇಕ ಮಂದಿ ಉದಾಹರಣೆಯಾಗಿ ನಮ್ಮ ನಿಮ್ಮ ಮುಂದೆ ನಿಲ್ತಾರೆ ಅಲ್ವಾ. ಅವರೆಲ್ಲರೂ ಪ್ರಾತಸ್ಮರಣೀಯರು ಅಂತ ನಾವು ಹೇಳುತ್ತೀವಿ. ಆದರೆ ಸಾಕಷ್ಟು ಮಂದಿಗೆ ಗೊತ್ತಿಲ್ಲದಂತಹ ಸಾಕಷ್ಟು ಕಥೆಗಳಿರುತ್ತೆ. ನಾನೀಗ ಹೇಳುವಂತಹ ಒಂದು ಉದಾಹರಣೆ ಏನಿದೆ, ಈ ನಮ್ಮ ನಾಡಿನ ನಮ್ಮ ದೇಶದ ಅರಣ್ಯಕ್ಕಾಗಿ ಹೋರಾಡಿದಂತಹ ಒಂದು ದಿಟ್ಟ ಮಹಿಳೆಯ ಕತೆ. ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದಲ್ಲೇ ಇರಬಹುದು. ಆದರೆ ನಾವು ಆಗಾಗ ನೆನಪು ಮಾಡಿಕೊಳ್ಳೋದ್ರಿಂದ ನಮಗೆ ಕೂಡ ಅದು ಸ್ಫೂರ್ತಿದಾಯಕವಾಗತ್ತೆ. ಮತ್ತೆ ನಾವು ಈ ರೀತಿಯ ಏನ್ ಹೇಳ್ತೀವಿ, ಅನ್ಯಾಯಗಳು ಅಥವಾ ಈ ರೀತಿಯಲ್ಲಿ ಕೆಟ್ಟ ಕೆಲಸಗಳು ನಡೆಯೋದನ್ನ ತಪ್ಪಿಸುವಲ್ಲಿ ನಾವು ಹೇಗೆ ಕಾರ್ಯಪ್ರವೃತ್ತವರಾಗಬಹುದು ಅನ್ನೋದಕ್ಕೆ ಈಗ ಒಂದು ಉದಾಹರಣೆಯಾಗಿ ಹೇಳ್ತಾ ಇರೋ ನಾನು ಕಥೆಯನ್ನ ಇದೀಗ ಕೇಳೋಣ ಅಲ್ವಾ. ನಾನೀಗನ್ನು ಹೇಳಿದೆ, ಪ್ರಾತಸ್ಮರಣೀಯರು ಸಾಕಷ್ಟು ಜನ ಇರ್ತಾರೆ, ಗೊತ್ತಿಲ್ಲದಲೆ ಇರಬಹುದು ಅಂತ ಹೇಳಿ. ನಾನು ಹೇಳ್ತಾ ಇರೋದು ಜಾರ್ಖಂಡ್ ಅಂತ ಒಂದು ಪ್ರಾಂತ್ಯದ ಅಲ್ಲಿನ ಒಂದು ಅರಣ್ಯ ರಕ್ಷಕಿ ಅವರ ಕಥೆಯನ್ನ ನಾನು ಹೇಳ್ತೀನಿ. ದಿಟ್ಟ ಮಹಿಳೆ ಹೆಣ್ಣು ಅಂತ ಹೇಳಿದೆ, ನಿಸ್ವಾರ್ಥಿಯಾಕೆ, ಹಾಗೆ ದಿಟ್ಟ ಪರಿಸರ ಪ್ರೇಮಿ ಕೂಡ. ಅವರ ಕಥೆ ಕೇಳಿದ್ರೆ ನಿಮ್ಗೆಲ್ಲ ಮೈ ಜುಮ್ ಅಂತ ಅನ್ನಿಸ್ಬೋದು. ಹಾಗಿದ್ರೆ ಯಾರವರು ಹಾಗಿದ್ರೆ ತಿಳ್ಕೊಳ್ಳೋಣ ಅಲ್ವಾ. ಕೇಳಿದ್ರೆ ಇವರು ಏಕಾಂಗಿಯಾಗಿ ಜಂಗಲ್ ಮಾಫಿಯಾ, ಏನು ಕಾಡುಗಳ್ಳರು ಅಂತ ಹೇಳ್ತೀವಿ ನೋಡಿ, ಮರಗಳತನ ಮಾಡ್ತಾ ಇರ್ತಾರಲ್ಲ, ಅಂತಹವರ ವಿರುದ್ಧ ಧ್ವನಿ ಎತ್ತಿದ ಏಕೈಕ ಮಹಿಳೆ. ಅಂದ್ರೆ ಪ್ರಾರಂಭದಲ್ಲಿ ಇವರೇ ಒಬ್ಬರೇ ವಿರುದ್ಧವಾಗಿ ಹೋರಾಡಿದಾಕೆ. ಹಾಗೆಯೇ ನಾನು ಹೇಳ್ತಾ ಇರೋದು ಸರಿ ಸುಮಾರು ಈಗ ಒಂದು 26-27 ವರ್ಷದ ಹಿಂದಿನ ಕತೆ ಇದು. 1998 ಈ ಮಹಿಳೆ ವಿವಾಹವಾಗಿ ಪತಿಯ ಊರಿಗೆ ಮುತೂರ್ಖಾಂ ಅನ್ನೋ ಗ್ರಾಮಕ್ಕೆ ಈಕೆ ತೆರಳುತ್ತಾರೆ ಮದುವೆಯಾಗಿ. ಅದು ದಟ್ಟ ಅರಣ್ಯ ಪ್ರದೇಶ. ಕೇಳಿದ್ರೆ ನಾನು ಹೇಳ್ತಾ ಇರೋ ಕಾಡಿನ ಕಥೆ, ಮಹಿಳೆಯ ಕಥೆ ಇದು ಅಲ್ವಾ. ಅದರಲ್ಲಿ ಆಕೆ ಒಂದು ದಟ್ಟ

ಅರಣ್ಯ ಪ್ರದೇಶಕ್ಕೆ ಅಲ್ಲಿನ ಒಂದು ವ್ಯಕ್ತಿಯೊಂದಿಗೆ ವಿವಾಹವಾಗಿ ತೆರಳುತ್ತಾರೆ. ಮದುವೆಯಾಗಿ ಅಲ್ಲಿ ಏನಾಗ್ತಾ ಇರುತ್ತೆ, ಪ್ರತಿ ರಾತ್ರಿ ಟಿಂಬರ್ ಮಾಫಿಯಾ ಅಂದ್ರೆ ಕಾಡುಗಳ್ಳರು ಏನಿರ್ತಾರೆ, ಅವರು ಬಂದು ಮರಗಳನ್ನ ಕಡಿದು ಲಾರಿಗಳಲ್ಲಿ ತುಂಬಿಸಿ ತಗೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಪ್ರತಿ ದಿವಸ ಈ ಕೆಲಸ ನಡೀತಾ ಇರುತ್ತೆ. ಈ ಲೇಡಿ ಅಂದ್ರೆ ಈ ಮಹಿಳೆ ಅಂದ್ರೆ ಆಗ ಇನ್ನೂ ಮದುವೆ ಆಗಿದ್ದ ಪ್ರಾರಂಭ ಅಲ್ವಾ, ನೋಡಿ ಆಕೆಗೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಯಾಕೆ ಹೀಗೆ, ನಮ್ಮ ಜನಗಳು ಏನಿದೀವಿ, ಆದಿವಾಸಿಗಳು ಬುಡಕಟ್ಟು ಜನಗಳು ಅಂತ ಏನ್ ಹೇಳ್ತಾರೆ, ಅವರೆಲ್ಲ ಕಾಡನ್ನು ನಂಬಿ ಇರೋದಲ್ವಾ, ಕಾಡಿನ ಮಕ್ಕಳು ಅಲ್ವಾ ಅವರೆಲ್ಲ, ಅರಣ್ಯವಾಸಿಗಳು ಅಂತ ಹೇಳ್ತೀವಿ. ಹಾಗೆ ಅವರ ಪ್ರತಿನಿತ್ಯದ ಬದುಕಿಗೆ ಆಸರೆ ಆಗಿರೋ ಈ ವನ ಸಂಪತ್ತನ್ನ ಲೂಟಿ ಮಾಡ್ತಾ ಇದಾರಲ್ಲ ಇವರು, ಅದನ್ನ ಹೇಗೆ ತಡೆಯೋದು ಅಂತ ಹೇಳಿ ಈ ಏನು ಮಹಿಳೆ ಇದ್ಲಲ್ಲ, ಅವಳು ಅದನ್ನು ನೋಡಿ ಪ್ರತಿ ದಿವಸ ಮರುಗ್ತಿರ್ತಾಳೆ, ಮತ್ತೆ ಆಕೆಯ ರಕ್ತ ಕೂಡ ಕುದೀತಾ ಇರತ್ತೆ. ನಾವು ಇವ್ರಿಗೆ ಪಾಠ ಕಲಿಸ್ಲೇಬೇಕು, ಏನ್ ಮಾಡಬಹುದು ಅಂತೇಳಿ ಆಕೆ ಆಲೋಚನೆ ಮಾಡ್ತಾಳೆ. ಆಕೆಯ ಆಲೋಚನೆಗೆ ಮುನ್ನ ನಾವು ಇನ್ನೊಂದು ಗೀತೆಯನ್ನು ಕೇಳೋಣ. ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾಗರಹೊಳೆ ಚಿತ್ರದ ಈ ಗೀತೆಯನ್ನು ಕೇಳೋಣ. ಆ ಬಳಿಕ ಮತ್ತೆ ಕಥೆಯನ್ನು ಮುಂದುವರಿಸ್ತೀನಂತೆ.

ಓಕೆ ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 101.4 ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳೊಂದಿಗೆ ವಿಶೇಷವಾಗಿ ವನ ಮಹೋತ್ಸವ ಸಪ್ತಾಹದ ಕುರಿತಾಗಿ ಆ ವಿಶೇಷವಾಗಿ ಒಂದು ಕಥೆಯನ್ನು ಕೂಡ ಕೇಳ್ತಾ ಇದ್ದೀರಾ ಅಲ್ವಾ. ನಾನಿದ್ದೀನಿ ನಿಮ್ಮ ಜೊತೆಗೆ ವಿದ್ಯಾ ಕಾರಂತ್. ಹಾಗೆ ಕೇಳಿದ್ರೆ ನಾನು ಹೇಳ್ತಾ ಇದ್ದೆ ನವ ವಿವಾಹಿತೆ ಒಬ್ಬರು ಅಂದ್ರೆ 18 ವರ್ಷ ಪ್ರಾಯ ಅಷ್ಟೇ ಅಲ್ವಾ. ಮದುವೆಯಾಗಿ ಬಂದಿರ್ತಾಳೆ ಗಂಡನ ಮನೆಗೆ. ಅಲ್ಲಿಗೆ ಬಂದಾಗ ಅಲ್ಲಿ ಅರಣ್ಯ ಮಾಫಿಯಾ ಏನಂತೀವಿ ಅರಣ್ಯಗಳರು ಏನು ಕಾಡನ್ನೆಲ್ಲ ಕಡಿದು ಅವ್ರು ಏನ್ ಮಾಡ್ತಾರೆ ಮರಗಳನ್ನ ಕಳ್ತನ ಮಾಡಿಕೊಂಡು ಅದನ್ನ ತುಂಬಿಸ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡ್ತಾಳೆ ಆಕೆ ಏನ್ ಅನ್ಕೊಳ್ತಾಳೆ ಹೀಗೆ ಮಾಡ್ತಾ ಇದ್ರೆ ಕಾಡು ನಾಶ ಆಗತ್ತಲ್ವಾ. ಆ ಯೋಚನೆ ಮಾಡಿ ಆಕೆ ಏನ್ ಮಾಡಬಹುದು ಅಂತ ಏನ್ ಹೇಳ್ತೀವಿ ಕಾರ್ಯಪ್ರವೃತ್ತಳಾಗ್ತಾಳೆ. ಅವಳು ಏನ್ ಮಾಡ್ತಾಳೆ ಹಳ್ಳಿ ಜನರನ್ನೆಲ್ಲ ಒಂದುಗೂಡಿಸ್ತಾಳೆ, ಕರೀತಾಳೆ. ಈ ಏನ್ ಹೇಳ್ತೀವಿ ಪಂಚಾಯತಿ ಕರೆಯೋದು ಅಂತ ಹೇಳ್ತೀವಲ್ವಾ, ಆ ತರ ಕರೆದು ಅವ್ರಿಗೆಲ್ಲ ಹೇಳ್ತಾಳೆ ಈ ತರ ಪ್ರತಿ ದಿವಸ ಹೀಗಾಗ್ತಾ ಇದ್ರೆ ಅರಣ್ಯ ಲೂಟಿ ಆಗೋಗುತ್ತೆ, ನಾಶ ಆಗೋಗುತ್ತೆ. ಅದಕ್ಕೆ ಏನ್ ಮಾಡೋಣ, ನಾವೆಲ್ಲ ಸೇರ್ಕೊಂಡು ಈ ಅರಣ್ಯ ಮಾಫಿಯಾ ವಿರುದ್ಧ ಹೋರಾಡೋಣ ಅಂತ ಕೇಳ್ತಾಳೆ. ಅವಾಗ ಪುರುಷರಾದಿಯಾಗಿ ಯಾರು ಸಪೋರ್ಟ್ ಮಾಡಲ್ಲ, ಆಕೆಗೆ ಸಹಕಾರ ಕೊಡಲ್ಲ. ಏಯ್ ಏನು ಮನೇನು ಏನ್ ಮಾತಾಡ್ತಾ ಇದೀಯಾ, ಅರಣ್ಯ ಮಾಫಿಯಾ ಅಂತ ಅಂದ್ರೆ ಏನ್ ಅನ್ಕೊಂಡಿದ್ಯಾ, ಅವರು ಏನ್ ಮಾಡಕ್ಕೂ ಹೇಸಲ್ಲ, ಅಂತವ್ರ ವಿರುದ್ಧ ನಾವು ಹೋರಾಡದ ಇಲ್ಲಪ್ಪ, ನಾವು ಕೊಡೋದಿಲ್ಲ, ನಿಮ್ಗೆ ಸಾಥ್ ಕೊಡೋದಿಲ್ಲ ಅಂತ ಹೇಳಿ ಎಲ್ಲರೂ ಹೊರಟೋಗ್ಬಿಡ್ತಾರೆ. ಪ್ರಾಣ ಭಯ ಅಲ್ವಾ, ಹಾಗೆ ಅವರೆಲ್ಲ ಭಯ ಪಟ್ಕೊಂಡು ಹೊರಟೋಗ್ತಾರೆ. ಆದ್ರೆ ಈ ಮಹಿಳೆ ಯುವತಿ ಅಂತ ಹೇಳ್ಬೋದು ನಾವು, 18 ವರ್ಷ ಆಕೆಗಾಗ, ಈಕೆ ಧೃತಿಗಿಡದೇನೆ ಪೊಲೀಸು ಹಣ ಅಥವಾ ಸರ್ಕಾರ ಯಾರ ಸಹಾಯನೂ ಬಯಸಲ್ಲ. ಈಕೆ ತಾನೇ ಕೇವಲ ಒಂದು 5 ಜನ ಇವಳ ಪರವಾಗಿ ಮಾತಾಡೋರು ಇರ್ತಾರೆ ಹೆಣ್ಮಕ್ಳು, ಅವ್ರಗಳನ್ನ ಗುಂಪು ಕಟ್ಕೊಂಡು ಬಿಟ್ಟು ಅವ್ರಿಗೆಲ್ಲ ವಿಶ್ವಾಸ ಗಳಿಸ್ಕೊಂಡು ಅವರನ್ನ ಒಗ್ಗೂಡಿಸ್ಕೊಂಡು ಕೇವಲ ಏನು ಬಿಲ್ಲು ಬಾಣ ಏನ್ ಸಿಕ್ಕುತ್ತೆ ಕಾಡಲ್ಲಿ ಅಲ್ವಾ, ಈಟಿ ಬಿಲ್ಲು ಬಾಣ ಈ ತರ ಮರದಿಂದನೇ ಬಿದಿರಿಂದ ಬೆತ್ತದಿಂದ ಎಲ್ಲ ಮಾಡ್ತಾರಲ್ವಾ, ಅದನ್ನು ತಯಾರು ಮಾಡ್ಕೊಳ್ತಾರೆ ಆಯುಧವನ್ನ. ಅದರೊಳಗೆ ಅವರು ಆ ಈಟಿಯನ್ನೇ ಆ ಬಿಲ್ಲನ್ನೇ ಆ ಬಾಣವನ್ನೇ ಆಯುಧವಾಗಿ ಇಸ್ಕೊಂಡು ಒಂದು ಪುಟ್ಟ ಸಂಘವನ್ನ ಕಟ್ಕೊಳ್ತಾರೆ. ಆಮೇಲೆ ಅದಕ್ಕೆ ವನ ಸುರಕ್ಷಾ ಸಮಿತಿ ಅಂತ ಹೇಳಿ ಹೆಸರಾಗತ್ತೆ. ಒಂದು ಪುಟ್ಟ ಸಂಘ ಕಟ್ಕೊಳ್ತಾಳೆ ಆ ಮಹಿಳೆ. ಕಟ್ಟಿ ಆ ವನಗಳರು ಏನಿರ್ತಾರೆ ಕಾಡುಗಳರು ಅವರಿಗೆ ಆ ಈಟಿ ಈ ತರ ಏನ್ ಹೇಳ್ತೀವಿ ಬಿಲ್ಲು ಬಾಣ ಇದ್ರಂದೆಲ್ಲ ಅವರು ಬಾಣ ಎಲ್ಲ ಬಿಟ್ಟು ಅವ್ರಿಗೆ ಹೆದರಿಸಿ ಅವರನ್ನೆಲ್ಲ ಓಡಿಸೋ ಪ್ರಯತ್ನವನ್ನ ಮಾಡ್ತಾಳಾಕೆ. ಹಾಗೆಯೇ ಮಾಡ್ತಾ ಹೇಳದ್ಮೇಲೆ ಆಮೇಲೆ ವನ ಸುರಕ್ಷಾ ಸಮಿತಿ ಅಂತ ಹೇಳಿ ಸಂಘವನ್ನ ಕಟ್ಕೊಳ್ತಾರೆ. ಆಮೇಲೆ ಏನಾಗುತ್ತೆ, ಒಟ್ಟೊಟ್ಟಾಗಿ ಎಲ್ಲರೂ ಒಬ್ಬರೊಬ್ಬರೇ

ಒಬ್ಬರೊಬ್ಬರೇ ಬಂದು ಸಹಕಾರ ಕೊಡಕ್ಕೆ ಶುರು ಮಾಡ್ತಾರೆ. ಅಂದರೆ ಹೆಣ್ಣು ಮಕ್ಕಳು, ಕೇವಲ ನಾನು ಹೇಳ್ತಾ ಇರೋದು ಹೆಣ್ಣು ಮಕ್ಕಳ ಕಥೆಯನ್ನು, ಹೆಣ್ಣು ಮಕ್ಕಳು ಸೇರಿಕೊಂಡು ಒಂದು ದೊಡ್ಡ ಗುಂಪು ಮಾಡ್ಕೊಳ್ತಾರೆ. ಇವರು ಇವರು ಏನು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾರಲ್ವಾ ಕಾಡುಗಳ್ಳರ ವಿರುದ್ಧ, ಆವಾಗ ಆ ಕಾಡುಗಳ್ಳರು ಏನು ಮಾಡ್ತಾರೆ, ಇವರು ಎಲ್ಲ ನಮಗೆ ಈ ಥರ ಇಷ್ಟು ದಿವಸ ಯಾರೂ ನಮಗೆ ತೊಂದರೆ ಕೊಡ್ತಾ ಇರಲಿಲ್ಲ, ಅಡ್ಡಗಾಲು ಹಾಕಿರಲಿಲ್ಲ, ಇವರೆಲ್ಲ ಯಾರು ಇವರು ಅಡ್ಡಗಾಲು ಹಾಕ್ತಾ ಇದ್ದಾರೆ ಅಂತ ಹೇಳಿ, ಈ ಹೆಂಗಸು ನಮಗೆಲ್ಲ ಜೀವನ ಮಾಡ್ಲಿಕ್ಕೆ ಬಿಡಲ್ವಲ್ಲ ಅಂತ ಹೇಳಿ, ಈಕೆ ನಾನೇನು ಹೇಳ್ತಾ ಇದ್ದೀನಿ ಆಕೆಯ ಮನೆಯನ್ನ ಧ್ವಂಸ ಮಾಡ್ತಾರೆ ಕಾಡುಗಳರು. ಹಾಗೆಯೇ ಈಕೆ ಪತಿ ಈಕೆಗೆ ಸಹಕಾರ ಕೊಡಲೇಬೇಕಲ್ವಾ, ಕೊಡ್ತಾ ಇರ್ತಾರೆ. ಅವ್ರ ಮೇಲೆ ಕೂಡ ಹಲ್ಲೆ ಮಾಡ್ತಾರೆ. ಅಂದರೆ ಇವಳು ಹಿಂದೆ ಸರಿಬೇಕು, ಆಕೆ ಏನು ಮುಂದೆ ಬರಬಾರ್ದು, ಈ ಒಂದು ನಮ್ಮ ವಿರುದ್ಧ ಹೋರಾಡಕ್ಕೆ ಆಕೆಗೆ ಶಕ್ತಿಯನ್ನು ಕುಂದಿಸ್ಬೇಕು ನಾವು ಅಂತೇಳಿ ಅವ್ರು ಏನು ಮಾಡ್ತಾರೆ, ಸಾಕಷ್ಟು ತೊಂದರೆಗಳನ್ನು ಕೊಡ್ತಾರೆ. ಈ ಯಾವ ಬೆದರಿಕೆ ಹೆದರಿಕೆ ಯಾವುದಕ್ಕೂ ಈಕೆ ಅಂಜೋದೇ ಇಲ್ಲ. ಅವಳು ಹೆದರಿಸ್ತಾರಾದ್ರೂ ಈ ಕಾಡನ್ನು ಬಿಟ್ಟು ಹೋಗು ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಅವರು ಹೆದರಿಸ್ತಾರೆ. ಬೇರೆ ಯಾರೇ ಆಗಿದ್ರು ಏನ್ ಮಾಡ್ತಾ ಇದ್ರು ಕೇಳಿದ್ರೆ, ಖಂಡಿತ ಕಾಡು ಬಿಟ್ಟು ಊರು ಬಿಟ್ಟು ಓಡೋಗ್ತಾ ಇದ್ರು ಅಲ್ವಾ, ಆದ್ರೆ ಈಕೆ ಖಂಡಿತ ಆ ಕೆಲಸವನ್ನ ಮಾಡಲ್ಲ. ಹಾಗಿದ್ರೆ ನಾವು ಇನ್ನೊಂದು ಹಾಡನ್ನ ಕೇಳ್ಕೊಂಡು ಬಂದು ಆ ಬಳಿಕ ಮುಂದಿನ ಕಥೆಯನ್ನ ಕೇಳೋಣ. ಏನಂತೀರಾ ಕೇಳಿದ್ರೆ? ಗಂಡ ಬೇರುಂಡ ಚಿತ್ರದ ಈ ಗೀತೆಯನ್ನು ಕೇಳೋಣ ಈಗ.

0: तुमका
1: भैरुंडा भंडारा
0: तुमका तुमका

ಓಕೆ ಕೇಳಿದ್ರೆ ನಾವು ಕಥೆಯನ್ನು ಮುಂದುವರಿಸೋಣ ಅಲ್ವಾ? ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮ, ಜೊತೆಗೆ ಕಥೆಯನ್ನ ಕೇಳ್ತಾ ಇದೀವಿ. ವನ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಲ್ವಾ? ಹಾಗೆ ಕೇಳಿದ್ರೆ ನಾನು ಕತೆ ಹೇಳ್ತಾ ಇದ್ದೆ. ಆ ಮಹಿಳೆ ಏನ್ ಮಾಡ್ತಾರೆ, ಊರಲ್ಲಿ ಊರ್ ಬಿಟ್ಟು ಹೋಗಲ್ಲ ಅಂತ ಹೇಳಿದೆ ಅಲ್ವಾ? ಊರಲ್ಲಿ ಇರುವಂತಹ ಪ್ರತಿಯೊಂದು ಮರಗಳಿಗೂ ಅವರು ಏನ್ ಮಾಡಬಹುದು, ಪ್ರತಿ ಮರಗಳಿಗೂ ರಾಖಿ ಕಟ್ಟಿ ಅವರೆಲ್ಲ ನಮ್ಮ ಬಂಧುಗಳು, ಅಂದ್ರೆ ಮರಗಳು ಜೀವ ಇದೆ ಅನ್ನೋ ತರ ಅವರು ಅದನ್ನ ಪರಿವರ್ತನೆ ಮಾಡ್ತಾರೆ. ಪ್ರತಿಯೊಬ್ಬರು ಅದ್ರ ಕಡೆ ಗಮನ ಕೊಡ್ಬೇಕು, ಆ ರೀತಿಯಲ್ಲಿ ಪರಿವರ್ತಿಸ್ತಾರೆ. ಊರಲ್ಲಿ ಏನಂತೀವಿ, ಅರಣ್ಯ ಪ್ರದೇಶದಲ್ಲಿ ತಾನೇ ಇವರು ವಾಸ ಇರೋದು. ಅಲ್ಲಿ ಸಾಕಷ್ಟು ಮರ, ದಟ್ಟಾರ ಅರಣ್ಯ ಅಂತ ನಾನು ಹೇಳಿದೆ ಅಲ್ವಾ? ಹಾಗಾಗಿ ಅಲ್ಲಿರೋ ಪ್ರತಿಯೊಂದು ಮರಕ್ಕೂ ರಾಖಿ ಕಟ್ಟಿ ಅದನ್ನ ಬಂಧುಗಳ ತರ ನೋಡ್ಕೊಳ್ತಾರೆ. ಹಾಗೆಯೇ ಗ್ರಾಮವಾಸಿಗಳ ಮನೆಯಲ್ಲಿ ಮಗು ಹುಟ್ಟಿತು ಅಂತ ಹೇಳಿದ್ರೆ ಆ ಮಕ್ಕಳ ಹೆಸರಲ್ಲಿ ಗಿಡ ನೀಡ್ತಾ ಇರ್ತಾರೆ. ಹಾಗೆ ವಿವಾಹ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಆ ಊರಿನ ಹೆಣ್ಣು ಮಕ್ಕಳು, ಅವ್ರ ಕೈಯಲ್ಲಿ ಗಿಡಗಳನ್ನ ನೆಡ್ಸೋದು. ಬಿಟ್ಟು ಹೋಗುವಾಗ ಗಿಡ ನೆಟ್ಟಿದಾಗ ಆ ಒಂದು ಏನ್ ಎಮೋಷನ್ಸ್ ಅಂತ ಹೇಳ್ತೀವಿ ಅಲ್ವಾ, ಒಂದು ಬಾಂಧವ್ಯ ಏನಿರುತ್ತೆ ನಮ್ಮ ಮತ್ತೆ ಮನುಷ್ಯರಲ್ಲಿ, ಆ ರೀತಿಯಲ್ಲಿ ಗಿಡಗಳ ಜೊತೆಗೆ ಎಮೋಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ಮಾಡ್ತಾರೆ ಇವರು ಹಾಗೆ ಆಗೋ ಹಾಗೆ. ಜೊತೆಗೆ ಗಿಡ ನೆಡ್ಸೋದಷ್ಟೇ ಅಲ್ಲ, ಆ ಹೆಣ್ಮಕ್ಳು ಏನಂತೀವಿ ಬೀಳ್ಕೊಡ್ತಾ ಇರ್ತಾರಲ್ಲ, ಮದುವೆ ಆಗಿ ಹೆಣ್ಮಕ್ಳು ಹೋಗ್ತಾ ಇರ್ತಾರಲ್ವಾ, ಅವರಿಗೆ ಏನಂತೀವಿ ವಿಶೇಷವಾದ ಗಿಡಗಳನ್ನ ಕೊಡೋದು, ಅವರಲ್ಲಿ ನೆಟ್ಟು ಏನ್ ಹೇಳ್ತೀವಿ ಬೆಳೆಸ್ಬೇಕು. ಆ ರೀತಿಯಲ್ಲಿ ನಮ್ಮ ತವರು ಊರಿಂದ ತಗೊಂಡ್ ಬಂದಿರೋದು ಅಂತ ಹೇಳಿ ಅವರು ಅಲ್ಲಿ ಪೋಷಣೆ ಮಾಡ್ತಾರಲ್ವಾ ಮುದ್ದಾಗಿ, ಹಾಗೆ ಆ ರೀತಿ ಆಗುವ ರೀತಿಯಲ್ಲಿ ಈಕೆ ಪರಿವರ್ತನೆ ಮಾಡಿಸ್ತಾರೆ. ಅಂದ್ರೆ ಎಷ್ಟು ಶಕ್ತಿ ಇರುತ್ತೆ, ನಾರಿ ಶಕ್ತಿ ಅನ್ನೋದು ಇದಕ್ಕೆ ಇರಬಹುದೇನೋ ಅಂತ ಅನ್ಸುತ್ತೆ. ಹೀಗೆ ಅನೇಕ ವಿಭಿನ್ನ ವಿಭಿನ್ನ ವಿಶೇಷವಾದ ಕ್ರಮಗಳನ್ನ ಅನುಸರಿಸ್ತಾ ಬರ್ತಾರೆ. ಏಕೆ ತತ್ಪರಿಣಾಮವಾಗಿ ಏನಾಗುತ್ತೆ ಅಂತ ಹೇಳಿ ಅಂದ್ರೆ ನೂರಾರು ಸಾವಿರಾರು ಅಂತ ಹೇಳ್ಬಹುದು ಹೆಣ್ಣು ಮಕ್ಕಳು ಅರಣ್ಯ ರಕ್ಷಕಿಯರಾಗಿ ಸೇರ್ಕೊಂಡು ಬಿಡ್ತಾರೆ ಈ ಒಂದು ಗುಂಪಿಗೆ. ಅರಣ್ಯ ರಕ್ಷಕಿಯರು ಅಂತ ಹೇಳಿ ಅವ್ರು ಕರೆಸ್ಕೊಳ್ತಾರೆ, ಅರಣ್ಯ ರಕ್ಷಕಿಯರಾಗಿ ಮಾರ್ಪಡ್ತಾರೆ, ಇವರೊಂದಿಗೆ ಕೈ ಜೋಡಿಸ್ತಾರೆ. ಹಾಗೆಯೇ ಅರಣ್ಯದಲ್ಲಿ ಪಹರೆ ಕಾಯ್ತಾರೆ, ಯಾರು, ಈ ಹೆಣ್ಣು ಮಕ್ಕಳ ಗುಂಪು ಪಹರೆ ಕಾಯ್ತಾರೆ. ಕಾಲಕ್ರಮೇಣವಾಗಿ ಏನಂತೀವಿ ಈ ವನರಕ್ಷಕಿಯರು ಏನಿರ್ತಾರೆ ಅವರ ಒಂದು ದೊಡ್ಡ ದಂಡು ಅಂದ್ರೆ ಸೈನ್ಯನೇ ನಿರ್ಮಾಣ ಆಗತ್ತೆ. ನೋಡ್ತಾ ನೋಡ್ತಾ ನೋಡ್ತಾ ಏನು ಈ ನಾವು ಅರಣ್ಯ ಕಳ್ಳರಿಂದ ನಾಶ ಹೊಂದಿತ್ತಲ್ಲ, ಈ ದಟ್ಟ ಕಾನನ ಏನಿತ್ತು ಅದು ನಾಶ ಆಗ್ತಾ ಬಂದಿತ್ತು. ದಿವಸ ಕಳ್ತನ ಮಾಡ್ಕೊಂಡು ಮರಗಳತನ, ಅವಿರತವಾಗಿ ಮರಗಳತನ ನಡೀತಾ ಇತ್ತು. ಮರಗಳನ್ನ ಕಡಿದು ನಾಶ ಮಾಡಿ ತಗೊಂಡೋಗಿ ಅಲ್ಲಿ ಬರಿದು ಮಾಡ್ತಾ ಇದ್ರಲ್ಲ, ಆ ಒಂದು ಅರಣ್ಯ ಏನಾಗತ್ತೆ ಬರ್ಬರ್ತಾ ದಟ್ಟ ಕಾನನವಾಗಿ ಅದು ನಳನಳಿಸುತ್ತೆ. ಚಂದವಾಗಿ ಗಿಡಗಳು ಮರಗಳು ಬೆಳೆಯುವ ಹಾಗೆ ನೋಡ್ಕೊಳ್ತಾರೆ ಇವರು. ಅಂದ್ರೆ ಕಳ್ಳರೆಲ್ಲ ಓಡಿಸ್ತಾರಲ್ಲ, ನಾನು ಹೇಳಿದೆ ಇದೇ ರೀತಿ ಈಟಿ ಬಿಲ್ಲು ಬಾಣ ಬರ್ಜಿ ತಗೊಂಡು ಓಡಿಸಿ ಅವರು ಅರಣ್ಯವನ್ನ ಈ ರೀತಿಯಲ್ಲಿ ರಕ್ಷಣೆ ಮಾಡ್ತಾರೆ. ಈ ಒಂದು ಏಕೈಕ ಮಹಿಳೆಯ ದಿಟ್ಟ ನಿಲುವು ಅಲ್ವಾ,

ನಾರಿ ಶಕ್ತಿ ಅತ್ಯೋತಕ ಅಂತ ಹೇಳ್ತೀವಿ. ಹಾಗೆಯೇ ಅನೇಕ ಅಸಂಖ್ಯಾತ ಹೆಣ್ಣು ಮಕ್ಕಳು ಅಷ್ಟೇ ಅಲ್ಲ, ಮಕ್ಕಳು, ಪುರುಷರು, ಯುವಕರು ಎಲ್ಲರಿಗೂ ಒಂಥರ ಸ್ಫೂರ್ತಿದಾಯಕವಾಗಿದೆ ಅಲ್ವಾ ಕೇಳಿದ್ರೆ ಈ ಒಂದು ಸ್ಟೋರಿ ಅಲ್ವಾ. ಅಂದ್ರೆ ಈ ತರ ನಾವು ಕೂಡ ಮಾಡಬಹುದು, ಅರಣ್ಯವನ್ನ ರಕ್ಷಣೆ ಮಾಡಬಹುದು ಅಂತ ನಮ್ಗನ್ಸುತ್ತೆ. ಈಕೆ ಏನು ಅದ್ಭುತವಾದ ಒಂದು ದಿಟ್ಟ ನಿಲುವಿನ ಈಕೆಯ ಕಾರ್ಯಕ್ಕೆ ಮೆಚ್ಚಿ ಮುಂದೆ ಏನು ನಡೆಯುತ್ತೆ ಅನ್ನೋದನ್ನ ನಾವು ಇನ್ನೊಂದು ಗೀತೆಯನ್ನು ಕೇಳ್ಕೊಂಡು ಬಂದ್ಬಿಡೋಣ. ಆ ಬಳಿಕ ನಾನು ನಿಮಗೆ ಮುಂದಿನ ಕಥೆಯನ್ನು ಹೇಳ್ತೀನಿ. ಕಾಡು ಕುದುರೆ ಚಿತ್ರದ ಈ ಗೀತೆಯನ್ನು ಕೇಳೋಣ.

ಓಕೆ, ಕೇಳಿದ್ರೆ ನಾವು ಒಂದು ಯಶೋಗಾಥೆನ ಕೇಳ್ತಾ ಇದ್ವಿ ಅಲ್ವಾ, ಮಹಿಳೆಯ ಯಶೋಗಾಥೆ. ಈಕೆ ಏನ್ ಮಾಡಿದ್ಲು, ಈ ಇಷ್ಟೊಂದು ಕಾರ್ಯ ಚಟುವಟಿಕೆಗಳು ನಡೆದ್ವಲ್ವಾ ಈಕೆಯ ಕೈಯಿಂದ, ಈ ಒಂದು ಅದ್ಭುತ ದಿಟ್ಟ ನಿಲುವಿನ ಕಾರ್ಯಕ್ಕೆ ಮೆಚ್ಚಿದ ನಮ್ಮ ಘನ ಸರ್ಕಾರ ಏನ್ ಮಾಡ್ತು, 2019 ಈಕೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತು. ಹಾಗಿದ್ರೆ ಯಾರಿವರು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ? ಭಾರತದ ಮಹಿಳಾ ಟಾರ್ಜನ್ ಅಂತ ಕರೀತಾರೆ ಇವರನ್ನ. ಅಂದ್ರೆ ಇವರು ಖ್ಯಾತಿ ಪಡೆದ್ರು ಆ ಬಳಿಕ ಅರಣ್ಯ ಪರಿಸರ ಸಂರಕ್ಷಣೆಗಾಗಿ ಮಹಿಳಾ ಸೈನ್ಯವನ್ನೇ ಕಟ್ಟಿದಂತಹ ಈ ವೀರ ಮಹಿಳೆ ಯಾರಪ್ಪ ಅಂತ ಅಂದ್ರೆ ಜಮುನಾ ತುಡು ಅಂತ ಹೇಳಿ ಇವರ ಹೆಸರು. ಜಮುನಾ ತುಡು ಅಥವಾ ಜಮುನಾ ಟುಡು ಅಂತ ಹೇಳಿ ಕರೀತಾರೆ ಅವರನ್ನ. ಅವರು ಜಾರ್ಖಂಡ್ಗೆ ಮದುವೆ ಆಗಿ ಬಂದು ಇಷ್ಟೆಲ್ಲಾ, ಅವರು ಅರಣ್ಯ ಪ್ರದೇಶಕ್ಕೆ ಬಂದವರು, ಇಷ್ಟೆಲ್ಲಾ ಕಾರ್ಯ ಸಾಧನೆ ಮಾಡಿದ್ರಲ್ವಾ, ಇವರ ಒಂದು ಕೀರ್ತಿ ಪತಾಕೆ ನೋಡಿ ಎಲ್ಲಿವರೆಗೂ ಹಬ್ಬದು ಅಂತ ಹೇಳಿ. ಮಾದರಿ ಹೆಣ್ಣುಮಗಳಲ್ವಾ ಇವರು. ಇವರು ಹುಟ್ಟಿದ್ದು 19 ಡಿಸೆಂಬರ್ 1980 ಕೇಳಿದ್ರಿ. ಈ ಒಬ್ಬ ಮಹಿಳೆ ಈ ಅರಣ್ಯ ಮಾಫಿಯಾವನ್ನೇ ಹಿಮ್ಮೆಟ್ಟಿಸಿದಂತಹ ಒಂದು ಕಥೆ ಇದು ಅಲ್ವಾ. ನಿಮಗೂ ಸ್ಫೂರ್ತಿದಾಯಕ ಆಗಿರ್ಬೋದಲ್ವಾ ಕೇಳಿದ್ರೆ. ನಮ್ಮ ಕೈಲಾದಷ್ಟು ನಾವು ನಮ್ಮ ಪ್ರಯತ್ನವನ್ನು ಮಾಡೋಣ ಅರಣ್ಯ ಸಂರಕ್ಷಣೆಗೆ, ಕಾಡು ನಾಡು ಬೆಳೆಸೋದಕ್ಕೆ, ಉಳಿಸೋದಕ್ಕೆ, ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ, ತನ್ಮೂಲಕವಾಗಿ ಒಂಥರ ಸ್ವಚ್ಛ ವಾತಾವರಣ, ಸುಂದರವಾದ ವಾತಾವರಣ, ನಮ್ಮ ದೇಶದ ಸೌಂದರ್ಯವನ್ನು ಹೆಚ್ಚು ಮಾಡೋಣ ನಾವು ಕೂಡ. ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಲ್ವಾ. ನಾವು ಒಳ್ಳೆಯ ಗಾಳಿ ಬೆಳಕು ಪ್ರಕೃತಿ ಸೌಂದರ್ಯವನ್ನ ಅನುಭವಿಸಿ ನಮ್ಮ ಮುಂದಿನ ಪೀಳಿಗೆಗೆ ಕೂಡ ನೀಡೋಣ ಅನ್ನೋದು ನನ್ನ ಇವತ್ತಿನ ಉದ್ದೇಶವಾಗಿತ್ತು ಕೇಳಿದ್ರೆ. ಈ ಕಥೆಯ ಉದ್ದೇಶ ಅರಣ್ಯ ರಕ್ಷಣೆ, ಪರಿಸರ ರಕ್ಷಣೆ, ಇಚ್ಛಾಶಕ್ತಿ ಅಲ್ವಾ. ನಮ್ಮ ಇಚ್ಛಾಶಕ್ತಿ ಹೊಂದಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇವತ್ತಿನ ಈ ನಮ್ಮ ಜಮುನಾ ತುಡು ಅವರ ಏನಂತೀವಿ ಕತೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಅನ್ಕೊಳ್ತೀನಿ ನಾನು. ಹಾಗೆ ವನ ಸುರಕ್ಷಾ ಸಮಿತಿಯ ಸಂಸ್ಥಾಪಕಿ ಇವರು ಜಮುನಾ ತುಡು. ನಾನು ಹೇಳದ್ನಲ್ಲ, ವನ ಸುರಕ್ಷಾ ಸಮಿತಿ ಅಂತೇನು, ಹೆಣ್ಮಕ್ಳೇ ಸೈನ್ಯವನ್ನ ಕಟ್ಟಿ ಬೆಳೆಸಿದಂತಹ ಕತೆ ಇದು. ಯಾರನ್ನ ಬೆಳೆಸಿದ್ರು, ಅರಣ್ಯವನ್ನ ಬೆಳೆಸಿದ್ರು,

ಹಾಗೇನೆ ಮಹಿಳಾ ಶಕ್ತಿಯನ್ನ ಕೂಡ ಬೆಳೆಸಿದ್ರು. ಆ ಮೂಲಕವಾಗಿ ಏನಂತೀವಿ ಮಯೂರ್ಭಂಜ್ ಅನ್ನೋಲ್ಲಿ ಒರಿಸ್ಸಾದಲ್ಲಿ ಅವರು ಜನಿಸಿದ್ದು, ಮದುವೆಯಾಗಿ ಬಂದಿದ್ದು ಜಾರ್ಖಂಡ್ಗೆ. ಅವ್ರಿಗೆ ಈಗ ಸರಿ ಸುಮಾರು 46 ವರ್ಷ ವಯಸ್ಸು. ಗುಡ್ಡಗಾಡಿನ ಈ ಮಹಿಳೆ ಜಾರ್ಖಂಡ್ ಅನ್ನೋ ಪ್ರಾಂತ್ಯದ ಟಿಂಬರ್ ಮಾಫಿಯಾ ಏನಂತೀವಿ ನಕ್ಸಲರು, ಟಿಂಬರ್ ಮಾಫಿಯಾ ಜೊತೆಗೆ ನಕ್ಸಲರಿಗೂ ಕೂಡ ಇವರು ಹಿಮ್ಮೆಟ್ಟಿಸಿದ್ದಾರೆ. ಮಹಿಳಾ ಸೈನ್ಯವನ್ನ ಇಂತಹ ಒಂದು ಹಳ್ಳಿಯಲ್ಲಿ ಕಾಡಲ್ಲಿ ಕಟ್ಟಿಕೊಂಡು ಈ ಒಂದು ಪರಿಸರ ಸಂರಕ್ಷಣೆಗೆ ಇಳಿದಾಕೆ. ಈಕೆ ಲೇಡಿ ಟಾರ್ಸನ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅಲ್ವಾ ಕೇಳಿದ್ರೆ. ಆಯ್ತು, ಇವರ ಈ ಒಂದು ಕೆಲಸಕ್ಕೆ ಅವರ ಪತಿ ಕೂಡ ಸಾಕಷ್ಟು ಸಹಕಾರ ಮಾಡಿದ್ದಾರೆ, ಮಾನ್ಸಿಂಗ್ ತುಡು ಅಂತ ಹೇಳಿ ಅವರು. ಯಾಕಂದ್ರೆ ಪತ್ನಿ ಏನಾದ್ರು ಮಾಡ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಸಹಕಾರ ಇದ್ರೇನು ಸಾಧ್ಯ? 18 ವರ್ಷದ ಯುವತಿ ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇತ್ತು? ಜೊತೆಗೆ ಇವರ ಸಹಕಾರ ಇದ್ದಿದ್ದಕ್ಕೆ ಅಲ್ವಾ. ಹಾಗೆಯೇ ಕೈ ಕೈಗೆ ಸೇರಿದ್ರೆ ಚಪ್ಪಾಳೆ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ಈ ರೀತಿಯಲ್ಲಿ ಒಂಥರ ರಕ್ಷಣೆಗೆ ಸಹಕಾರಿ ಆಗಬಹುದೇನೋ ಅಂತ ಅನ್ಸುತ್ತೆ, ಕೈ ಹಾಕ್ಬಹುದು ಅಂತ ಅನ್ಸುತ್ತೆ. ನಾವೊಬ್ಬರೇ ಏನ್ ಮಾಡಬಹುದು ಅಂತ ನಾವ್ ಅನ್ಕೊಂಡು ಕೂತ್ಕೊಳ್ಳೋದಲ್ಲ. ಹೀಗೆ ಗುಂಪನ್ನ ಕಟ್ಕೊಂಡ್ರು ನೋಡಿ, ಎಲ್ಲರ ಸಹಕಾರವನ್ನ ಪಡೆದ್ರೆ ಅಲ್ವಾ, ಆತರ ಮಾಡಿ ಒಳ್ಳೆಯ ಕೆಲಸವನ್ನ ಸಾಧಿಸಬಹುದು ಅಲ್ವಾ. ಹಾಗೆ 2019 ಏನು ಪದ್ಮಶ್ರೀ ಪ್ರಶಸ್ತಿ ಬಂತು ಅಂತ ಹೇಳಿದೆ. ಬಳಿಕ ಗಾಡ್ಫ್ರೇ ಫಿಲಿಪ್ಸ್ ಅಂತ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ಕೂಡ ನಮ್ಮ ಜಮುನಾ ತುಡು ಅವರಿಗೆ ಲಭಿಸ್ತು. ಕೇಳಿದ್ರೆ ಚಂದ ಇತ್ತಲ್ವಾ ಕಥೆ? ಹಾಗಿದ್ರೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿ ಕೂಡ ಇತ್ತು ಅಂತ ಅನ್ಸುತ್ತೆ. ಹಾಗೆ ನಾವು ಈ ನಮ್ಮ ಚಿತ್ರಗೀತೆಗಳ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನ ಕೇಳೋಣ, ಬನ್ನಿ. ರಾಮ ಲಕ್ಷ್ಮಣ ಚಿತ್ರದ ಈ ಗೀತೆ

ಹಾಗೆ ಕೇಳಿದ್ರಿ, ಕಥೆಯನ್ನ ಕೇಳ್ತಾ ಕೇಳ್ತಾ ಹಾಡನ್ನ ಕೇಳ್ತಾ ಕೇಳ್ತಾ ನಮ್ಮ ಕೇಳುಗರು ಸಾಕಷ್ಟು ಸಂದೇಶಗಳನ್ನ ಕಳಿಸಿರ್ತಾರೆ. ಅದನ್ನ ನೋಡೋಣ. ನೋಡಿ ಉಳಿದ ಗೀತೆಯನ್ನ ಪ್ರಸಾರ ಮಾಡೋಣಂತೆ. ಏನಂತೀರಾ ಕೇಳಿದ್ರಿ? ನಮ್ಮ ಸಂದೇಶ ಯಾರಿಂದ ಬಂದಿದೆ? ನಮಸ್ತೆ ಮೇಡಮ್, ಸುಂದರ ಗೀತೆಗಳನ್ನ ಪ್ರಸಾರ ಮಾಡಿದ ನಿಮಗೂ ನಿಲಯಕ್ಕೂ ಧನ್ಯವಾದಗಳು ಅಂತ ಯಾರು ಕಳಿಸ್ತಾ ಇರೋದು? ಹೆಸರಿಲ್ವಲ್ಲ. 4:06 ಕೊನೆಗೊಳ್ತಾ ಇರೋ ಸಂಖ್ಯೆಯಿಂದ 8:04 ಬಂದಿದೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳಿ ಕಳಿಸಿರ್ತಾರೆ. ಹಾಗೆ ಬಳಿಕ ಜಯಪುಟ್ಟಸ್ವಾಮಿ ಕೆನಡಾದಿಂದ ಕಳಿಸ್ತಾರೆ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಕಳೆದ 2 ವಾರದಿಂದ ನೀವು ಕಾರ್ಯಕ್ರಮಕ್ಕೆ ಯಾಕೆ ಬಂದಿಲ್ಲ? ಓಕೆ, ನಾನು ಪ್ರತಿ ಸೋಮವಾರ ನಿಮ್ಮ ಧ್ವನಿಯನ್ನು ಆಲಿಸ್ಲಿಕ್ಕೆ ಕಾಯ್ತಾ ಇದ್ದೆ. ಆದ್ರೆ ಬೇರೆಯವರು ಬಂದು ಮಾಡ್ತಾ ಇದ್ರು, ಅವ್ರು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಧನ್ಯವಾದಗಳು ಅಂತ ಪಾಪ ಸಮಾಧಾನ ಮಾಡ್ಕೊಳ್ತಾ ಇದ್ರು. ಅವರೇನೆ ಬಂದಿದ್ದೀನಲ್ವಾ? ಆಯ್ತು. ಹಾಗಿದ್ರೆ ಪ್ರಸಾರ ಆಗ್ತಾ ಇರೋ ಎಲ್ಲಾ ಚಿತ್ರಗೀತೆಗಳು ಚೆನ್ನಾಗಿವೆ, ಹಾಗೇನೆ ನೀವು ನೀಡಿದ ಮಾಹಿತಿ ಚೆನ್ನಾಗಿದೆ ಕೂಡ ಅಂತ ಹೇಳಿ ಮಂಜುನಾಥ ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ ಕಳಿಸ್ತಾ ಇದ್ದಾರೆ. ಹಾಗೆ ಸುಭಾನ್ ಕೋರಿಯವರು ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಕಳಿಸ್ತಾರೆ. ಉತ್ತಮ ಮಾಹಿತಿ ಜೊತೆಗೆ ಅದ್ಭುತ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ಕಳಿಸ್ತಾರೆ. ನಮಸ್ತೆ ಮೇಡಮ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬಂತು. ವನ ಮಹೋತ್ಸವದ ವಿಶೇಷ ಕಥೆ ಬಹಳ ಚೆನ್ನಾಗಿತ್ತು. ನಮ್ಮೆಲ್ಲರಿಗೂ ಆದರ್ಶಕರ ಕಥೆಯಾಗಿತ್ತು. ನಿಮ್ಮ ನಿರೂಪಣೆ ಕೂಡ ಸೂಪರ್ ಮೇಡಮ್ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಆಯ್ತು. ಹಾಗಿದ್ರೆ ವನ ಮಹೋತ್ಸವದ ಅಂಗವಾಗಿ ನೀವು ನೀಡಿದ ವಿಶೇಷ ಮಾಹಿತಿಗಳು ಹಾಗೂ ಅದಕ್ಕೆ ತಕ್ಕಂತೆ ಪ್ರಸಾರ ಮಾಡಿದ ಗೀತೆಗಳು ತುಂಬಾ ಅದ್ಭುತವಾಗಿದ್ವು. ದಿಟ್ಟ ಮಹಿಳೆಯರ ಬಗ್ಗೆ ಒಳ್ಳೆ ವಿಚಾರವನ್ನು ನಮ್ಮ ಜ್ಞಾನ ಭಂಡಾರಕ್ಕೆ ತುಂಬಿದ ನಮ್ಮ ಪ್ರೀತಿಯ ಸಹೋದರಿಗೆ ವಂದನೆಗಳು ಅಂತಾರೆ ರಾಜು ಶಂಕರಘಟ್ಟ ಅವರು. ಹಾಗೆ ಅರಣ್ಯ ರಕ್ಷಕಿ ಜಮುನ್

ಅವರ ಕಥೆ ತುಂಬಾ ಸ್ಫೂರ್ತಿದಾಯಕವಾಗಿತ್ತು ಅಂತಾರೆ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ಹಾಗೆಯೇ ಅರ್ಥಪೂರ್ಣವಾದ ಮಾಹಿತಿಯೊಂದಿಗೆ ಅರ್ಥಗರ್ಭಿತ ಹಾಡುಗಳು ಸೂಪರ್ ಮ್ಯಾಡಮ್ ಅಂತ ಮೇಯರ್ಕೋಟಿ ಜಮ್ಮಾಪುರ ಭದ್ರಾವತಿಯಿಂದ ಕಳಿಸ್ತಾರೆ. ಆಯಿತು, ಸಂದೇಶಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಹಾಡಿನ ಮುಂದಿನ ಭಾಗವನ್ನು ಕೇಳೋಣ ಬನ್ನಿ.

ಹಾಗೆ ಇನ್ನಷ್ಟು ಸಂದೇಶಗಳು ನೋಡ್ಬಿಡೋಣ. ಹಂಪಣ್ಣ ಅವರು ನಿಯಂತಿಯಿಂದ ಕಳಿಸ್ತಾರೆ. 8 ಗಂಟೆಯಿಂದ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮದಲ್ಲಿ ಅರಣ್ಯ ರಕ್ಷಿಸುತ್ತಿರುವ ಮಹಿಳೆಯರ ಬಗ್ಗೆ ಹೇಳುತ್ತಾ ಜಮುನಾ ತೋಡು ಅವರ ಬಗ್ಗೆ ನೀಡಿದ ಮಾಹಿತಿ ಚೆನ್ನಾಗಿತ್ತು. ಅವರ ಸಾಧನೆ ಬೇರೆ ಅವರಿಗೆ ಪ್ರೇರಣೆಯಾಗಿದೆ, ಜೊತೆಗೆ ಅರಣ್ಯ ಕುರಿತ ಗೀತೆಗಳು ಚೆನ್ನಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಯಾಪಟ್ಟಸ್ವಾಮಿ ಅವರು ಕೆನಡಾದಿಂದ, ನಮಸ್ತೆ ಮೇಡಮ್. ಕಾರ್ಯಕ್ರಮದಲ್ಲಿ ನೀವು ಹೇಳಿದ ಕಥೆ ಒಂದು ರೀತಿ ಸ್ಫೂರ್ತಿದಾಯಕವಾಗಿತ್ತು, ಹಾಗೂ ಸಮಾಜಕ್ಕೆ ಒಂದು ಉಪಯುಕ್ತ ಮಾಹಿತಿ ಕೂಡ ಆಗಿತ್ತು, ಹಾಗೂ ಮಾರ್ಗದರ್ಶಿ ಕೂಡ ಆಗಿತ್ತು. ಹಾಡುಗಳು ಕೂಡ ತುಂಬಾನೇ ಸೊಗಸಾಗಿ ಮೂಡಿ ಬಂದವು, ಧನ್ಯವಾದಗಳು ಅಂತ ಹೇಳಿದ್ರೆ ಹೆಚ್ ಬಿ ಗುರುಮೂರ್ತಿ ಎನ್ಆರ್ಪುರ ಸೂಪರ್ ಪ್ರೋಗ್ರಾಮ್ ಅಂತ ಕಳಿಸ್ತಾ ಇದ್ದಾರೆ. ಹಾಗೆ ಕತೆ ತುಂಬಾ ಚೆನ್ನಾಗಿತ್ತು ಅಂತ ಕಳಿಸ್ತಾ ಇದ್ದಾರೆ. ನನ್ನ ಹೆಸರು ಆದೇಶ್ ಉತ್ತರ್ಕರಲ್ಲ, ನನ್ನ ಹೆಸರು ಆದೇಶ್ ಉತ್ತರ್ಕರ್, ನಿಮ್ಮ ಶೋ ಚೆನ್ನಾಗಿ ಮೂಡಿ ಬರುತ್ತಿದೆ ಅಂತ ಹೇಳಿ ಕಲಿಸ್ತಾ ಇದ್ದಾರೆ. ಆಯ್ತು, ಕನ್ನಡದಲ್ಲಿ ಟೈಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಆಗ್ಬೋದಾ? ಮುಂದಿನ ಸಂದೇಶ ನಿಮ್ಮಿಂದ ಬರೋದಾದ್ರೆ ಕನ್ನಡದಲ್ಲೇ ಬರಬೇಕು, ಆಗ್ಬೋದಾ? ಓಕೆ, ಹಾಗಿದ್ರೆ ಹಾಡನ್ನ ಕೇಳೋಣ ಮತ್ತೆ

ಸ್ನೇಹಿತರೆ, ಶ್ಯಾಮ ಸುರೇಶ್ ಬಿಹೆಚ್ ರಸ್ತೆ ಭದ್ರಾವತಿಯಿಂದ ಕಳಿಸ್ತಾರೆ. ನಮಸ್ತೆ ಮೇಡಮ್, ನೀವು ಈಗ ಪ್ರಸಾರ ಮಾಡಿದ ವನ ಮಹೋತ್ಸವದ ಬಗ್ಗೆ ಒಳ್ಳೆ ಮಾಹಿತಿ ತಿಳಿಸಿದ್ರಿ, ನಿಮಗೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಆಯ್ತು ಕೇಳಿದ್ರೆ, ಇದುವರೆಗೂ ವನ ಮಹೋತ್ಸವದ ವಿಶೇಷವಾಗಿ ಸಪ್ತಾಹದ ವಿಶೇಷವಾಗಿ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳಿದ್ರಲ್ಲ, ಇಷ್ಟೊತ್ತು ನಿಮ್ ಜೊತೆಗಿದ್ದು ನಾನು ವಿದ್ಯಾ ಕಾರಂತ್. ಇದೀಗ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಲ್ಲ, ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರಕ್ಕೆ ಹೋಗೋಣ. ಸಮಯ 8:45 ಆಗ್ತಾ ಇದೆ. ಇನ್ನೀಗ ವಾರ್ತಾ ಸಂಚಿಕೆಗಳು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ.

0: ಆಕಾಶವಾಣಿ ಬೆಂಗಳೂರು, ಸಮಯ 9:30. ಇನ್ನು ಮುಂದೆ ಕೇಳಿ ಜನಪದ ವೈವಿಧ್ಯ, ಮೂಡಲಪಾಯ ಯಕ್ಷಗಾನ ಪ್ರಸಂಗ, ರತಿ ಕಲ್ಯಾಣ ಪ್ರಸ್ತುತಿ, ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ದಿವಿನಾಯಕ ಯಕ್ಷಗಾನ ಹವ್ಯಾಸ ಸಂಘದ ಎಆರ್ ಪುಟ್ಟಸ್ವಾಮಿ ಮತ್ತು ಸಂಗಡಿಗರಿಂದ, ನಿರ್ಮಾಣ ತಿಮ್ಮಪ್ಪ ಹೆಚ್ಗೌಡ.
1: ಆಕಾಶವಾಣಿ ಜನಪದ ವೈವಿಧ್ಯ, ಮೂಡಲಪಾಯ ಯಕ್ಷಗಾನ ಪ್ರಸಂಗ, ರತಿ ಕಲ್ಯಾಣ ಪ್ರಸ್ತುತಪಡಿಸಲಿದ್ದಾರೆ ತಿಪಟೂರು ತಾಲೂಕು

0: ಅರಳಗುಪ್ಪಯ್ಯ, ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಹವ್ಯಾಸಿ ಸಂಘದ ಪುಟ್ಟಸ್ವಾಮಿ ಎಆರ್ ಮತ್ತು ಸಂಗಡಿಗರು. ಕೇಳಿ ಮೂಡಲಪಾಯ ಯಕ್ಷಗಾನ.
1: ಗಜಾನನ ಪದ್ಮಾರ್ಗಂ ಗಜಾನನ ಮಹಾರ್ನಿಶಂ

ಎಲೈ ಸಾರಥಿ, ನನ್ನ ಮಗನಾದ ಮನ್ಮಥನಿಗೆ ತಕ್ಕ ಕನ್ನಿಕೆಯನ್ನು ಹುಡುಕುವ ಪ್ರಯುಕ್ತ ರಥವನ್ನು ಸಿದ್ಧಪಡಿಸಿಕೊಂಡು ಹೊರಡುವ

0: பாரதி.
1: எப்போ
0: அங்க வங்க கலிங்க காம்போஜ காஷ்மீர ಮೊದಲಾಗಿ ಹಲವಾರು ದೇಶಗಳನ್ನು ತಿರುಗಿದಾಗ್ಯೂ
1: ಉಂಕಣಪ್ಪ
0: ನನ್ನ ಸುತನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯೂ ಸಿಗಲೇ ಇಲ್ಲವಲ್ಲ.
1: ಸಿಗಲೇ ಇಲ್ಲವಲ್ಲಪ್ಪ.
0: ಏನು ಮಾಡಲಿ?
1: ಏನು ಮಾಡದಪ್ಪ?
0: ಇರಲಿ, ನನ್ನ ತಂಗಿಯಾದ ದ್ರೌಪದಾ ದೇವಿಯನ್ನು ಕರೆಯಿಸಿ ಆಕೆಯೊಡನೆ ತಕ್ಕ ಸಮಾಲೋಚನೆಯನ್ನು ನಡೆಸುತ್ತೇನೆ.
1: ನಡೆಸೋಣ ಗಣಪ.
2: ಅಣ್ಣ, ಶ್ರೀಹರಿಯ ಪಾದಕ್ಕೆ ವಂದಿಸುವೆನು. ಜನಾರ್ದನ, ನನ್ನನ್ನು ಕರೆಸಿದ ಕಾರಣವೇನು ತಿಳಿಸುವಂತನಾಗೋ ಅಣ್ಣ. ಅನಂತ ಗುಣ ಸಂಪನ್ನ
0: ಸಹೋದರಿ, ನಿನಗೆ ಸಕಲ ಸನ್ಮಂಗಳವೂ ಲಭಿಸಲಿ. ನಿನ್ನನ್ನು ಕರೆಸಿದ ಕಾರಣವೇನೆಂದರೆ
2: ಆಡಿ

0: ದ್ರೌಪದ ನನ್ನ ಸತಿಯಾದ ರುಕ್ಮಿಣಿಯಲ್ಲಿ ಪಂಥವನ್ನು ಮಾಡಿದಂತೆ ನಾಳೆಗೆ 8 ದಿನ ತುಂಬುವುದರೊಳಗಾಗಿ ಮಗನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯನ್ನು ತಂದು ವಿವಾಹವನ್ನು ನಡೆಸುತ್ತೇನೆಂದು ಪಂಥವನ್ನು ಮಾಡಿರುತ್ತೇನೆ. ಸಹೋದರಿ
1: ಅಣ್ಣಯ್ಯ,
0: ಈಗ ನೀನು ದೇಶ ದೇಶಗಳನ್ನೆಲ್ಲ ಸುತ್ತಿ ನನ್ನ ಸುತನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯನ್ನು ಹುಡುಕಿಕೊಂಡು ತಂದು ವಿವಾಹವನ್ನು ನಡೆಸಿ ನನ್ನ ಮಾನವನ್ನು ಉಳಿಸುವಳಾಗಮ್ಮ ತಂಗಿ ಪಾಂಡವರ ಅರ್ಧಾಂಗಿ.
1: ಅಣ್ಣ, ನಿನ್ನಿಷ್ಟದಂತೆ ಆಗಲಿ. ಪಂಚಬಾಣನಿ ತಕ್ಕ ಕನ್ನಿಕೆಯನ್ನು ಹುಡುಕಲು ಹೊರಡುತ್ತೇನೆ.
0: ಹೋಗಿ ಬಾ ಸಹೋದರಿ.

ಆಹ, ಪರಮಾತ್ಮನ ದಯೆಯಿಂದ ಕನ್ನಿಕೆ ಇರುವ ಕಮಲಾವತಿಯ ಪಟ್ಟಣವು ಗೋಚರಿಸಿತು. ನಾನು ಕಮಲಾವತಿಯ ಪಟ್ಟಣಕ್ಕೆ ಹೋಗುತ್ತೇನೆ. ಕಮಲ

0: ಎಲ್ಲವೋ ನಾರಿ, ನೀನು ಯಾರು? ಇಲ್ಲಿಗೆ ಬಂದಿರಲು ಕಾರಣವೇನು? ತಿಳಿಸುವಂತವಳ ನಾರಿ ಮದನವಯ್ಯಾರಿ.
1: ರಾಜೋತ್ತಮ, ಪಾಂಡವರ ಪತ್ನಿ ದ್ರೌಪದಿ, ನಿಮ್ಮಲ್ಲಿ ಒಂದು ದೊಡ್ಡ ಕಾರ್ಯ ನಿಮಿತ್ತ ಬಂದಿರುತ್ತೇನೆ. ಭಾಷೆಯನ್ನು ಕೊಟ್ಟರೆ ಹೇಳುತ್ತೇನೆ ರಾಜೇಂದ್ರ.
0: ಅಮ್ಮ ದ್ರೌಪದ, ನಿನ್ನ ಕೋರಿಕೆ ಏನು? ಈಗೋ ಭಾಷೆಯನ್ನು ಕೊಟ್ಟಿರುತ್ತೇನೆ, ಅದೇನು ಸಾಂಗವಾಗಿ ಹೇಳು.
1: ಏನ್ನ ಹೇಳು?

ಇಲ್ಲವೋ ಭ್ರಷ್ಟಳೆ, ಗೌಪ್ಯವಾದ ವಿಚಾರವನ್ನು ಏನೋ ಹೇಳುತ್ತೀಯ ಎಂದು ವಚನವನ್ನು ಕೊಟ್ಟರೆ ಕಳ್ಳ ಕೃಷ್ಣನ ಮಗನಿಗೆ ನನ್ನ ರತಿದೇವಿಯನ್ನು ಕೊಟ್ಟು ಲಗ್ನ ಮಾಡೆಂದು ಕೇಳುತ್ತಿರುವೆಯಾ? ಖಂಡಿತವಾಗಿಯೂ ಕೊಡುವುದಿಲ್ಲ. ಇಲ್ಲಿಂದ ನೀನು ಹೊರಡುವಂಥವಳಾಗು.

0: ಬಂದು ನಾಳೆಯ ದಿನವೇ ಪಟ್ಟಣವನ್ನು ಸುಟ್ಟು ಸೂರೆ ಮಾಡಿ ನಿಮ್ಮ ಮಗಳನ್ನು ಮನ್ಮಥನಿಗೆ ಲಗ್ನವನ್ನು ಮಾಡುತ್ತೇನೆ ಎಂಬ ವಿಷಯ ಕೇಳಿ ತವಕದಿ ಬಂದೆನು ತಂದೆ.
1: ಮಗಳೇ, ಕೃಷ್ಣನ ತಂಗಿ ದ್ರೌಪದಿ ತನ್ನ ಅಣ್ಣನ ಮಗನಿಗೆ ಮನ್ಮಥನಿಗೆ ನಿನ್ನನ್ನು ಕೊಟ್ಟು ಲಗ್ನ ನಡೆಸುವೆಂದು ಕೇಳಿದಳು. ನಾನು ಕೊಡುವುದಿಲ್ಲ ಎಂದು ಪಂತವನ್ನು ಮಾಡಿದೆ. ಆಕೆಯೂ ಸಹ ಪಂತವನ್ನು ಮಾಡಿದಳು ಮಗಳೇ.
0: ತಂದೆಯೇ.
1: ಮಗಳೇ,
0: ನಮ್ಮಿಬ್ಬರ ಅನುಬಂಧ ಪೂರ್ವಜನ್ಮದ ಅನುಬಂಧ, ಮರುಮಾತನ್ನಾಡದೆ ನಮ್ಮಿಬ್ಬರಿಗೆ ಲಗ್ನ ಕಾರ್ಯವನ್ನು ನಡೆಸುವರಾಗಿ ಜನಕ.
1: ಅಮ್ಮಯ್ಯ ಮಗಳೇ.
0: ತಂದೆ.
1: ಅರಿಯದೆ ದ್ರೌಪದಾ ದೇವಿಯಲ್ಲಿ ಕಟುಗ್ರತರವಾಗಿ ಮಾತನಾಡಿದನು. ಅಲ್ಲದೆ ಮಾದ್ರಾದೇಶದ ಶಲ್ಯ ಭೂಪತಿಯ ಮಗನಿಗೆ ನಿನ್ನನ್ನು ಕೊಟ್ಟು ಲಗ್ನ ಮಾಡುತ್ತೇನೆಂದು ವಚನವನ್ನು ಕೊಟ್ಟಿರುವೆನು. ಎಂತಹ ಮೋಸವಾಯಿತಮ್ಮ ಮಗಳೇ.
0: ತಂದೆ, ಎಂತ ಕೆಲಸವನ್ನು ಮಾಡಿದಿರಿ?
2: ಮನ್ನಿ

0: ಅಮ್ಮ ದ್ರೌಪದ, ನನ್ನ ಅಪರಾಧವನ್ನು ಮನ್ನಿಸು. ನಿಮ್ಮ ಅಣ್ಣನ ಮಗನಿಗೆ ಕೊಟ್ಟು ಲಗ್ನ ಕಾರ್ಯವನ್ನು ನಡೆಸಲು ವರನನ್ನು ಕರೆತರುವರಾಗಿ.
1: ಅಯ್ಯ ಕಮಲ ಭೂಪತಿ.
0: ಅಮ್ಮ ದ್ರೌಪದ,
1: ನನಗೆ ಬಹಳ ಸಂತೋಷವಾಯಿತು. ಮುಂದಿನ ಕಾರ್ಯಕ್ಕೆ ಸಿದ್ಧರಾಗಿರಿ.
0: ತಮ್ಮಪ್ಪಣೆ ಅಂತಾಗಲಿ ತಾಯಿ.
2: ತಾತೈ ತೈತ ದಿತ್ತೈ ತೈತ ತಾತೈ ತೈತ ದಿತ್ತೈ ತೈತ ತಾತೈ ತೈತ ದಿತ್ತೈ ತೈತ.
1: ಅಗ್ರಜನಿಗೆ ನಮಸ್ಕರಿಸುವೆನು.
3: ನಿನಗೆ ಮಂಗಳವಾಗಲಿ. ಮೇಲೆ ಕೇಳು ಸಹೋದರಿ. ಸಹೋದರಿ.
1: ಅಣ್ಣಯ್ಯ,
3: ನೀನು ಹೋದ ಕಾರ್ಯವು ಜಯವಾಯಿತೋ ಅಥವಾ ಅಪಜಯವಾಯಿತು?
1: ಅಗ್ರಜ, ನಿನ್ನ ಕೃಪೆಯಿಂದ ಕಮಲಾವತಿಯ ಪಟ್ಟಣದಲ್ಲಿ ಕಮಲರಾಜನ ಮಗಳು ರತಿದೇವಿಯು ಪಂಚಬಾಣನೇ ತಕ್ಕ ಕನ್ನಿಕೆಯಾಗಿರುವಳು. ಕನ್ನೆಯನ್ನು ನಿಶ್ಚಯಿಸಿಕೊಂಡು ಬಂದಿರುತ್ತೇನೆ. ಜಾಗ್ರತೆ, ಲಗ್ನ ಕಾರ್ಯಕ್ಕೆ ಒಡವರಾಗಿ.
3: ಸಹೋದರಿ.
1: ಅಣ್ಣಯ್ಯ,
3: ಈ ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳವಾಗಿ ಸಂತೋಷವಾಯಿತು. ನೀನಿನ್ನು ಅರಮನೆಗೆ ತೆರಳುವಳಾಗಮ್ಮ. ತಂಗಿ ಪಾಂಡವರ ಅರ್ಧಾಂಗಿ.
1: ಆಗಲಿ ಅಣ್ಣಯ್ಯ.
3: ಯಲಾಯಿ ಸಾರಥಿ.
4: ಅಪ್ಪೋ,
3: ನನ್ನ ಮಗನಾದ ಮನ್ಮಥನನ್ನು ಸರ್ವಲಂಕಾರ ಭೂಷಿತನಾಗಿ ಲಗ್ನ ಮಂಟಪಕ್ಕೆ ಹೊರಡಲು ತಿಳಿಸುವನಾಗು.
4: ಆಯ್ತು ಕಣಪ್ಪ, ತಿಳಿಸ್ಕೊಂಬಂದ್ಬಿಡ್ತೀನಿ ಕಣಪ್ಪ.
5: ತಂದೆಯವರ ಪಾದಕ್ಕೆ ವಂದಿಸುವೆನು.
3: ಮನ್ಮಥ, ನಿನಗೆ ಕಲ್ಯಾಣವಾಗಲಿ. ಮೇಲೆ ಕೇಳು.
5: ತಂದೆ ನನ್ನನ್ನು ಕರೆಸಿದ ಕಾರಣವೇನು?
3: ಕಂದ, ಕಮಲ ಭೂಪತಿಯ ಮಗಳಾದ ರತಿದೇವಿಯೊಡನೆ ನಿನ್ನ ಲಗ್ನವು ನಿಶ್ಚಯವಾಗಿರುವುದು. ನೀನಿನ್ನು ಸಂತೋಷದಿಂದ ಸರ್ವಲಂಕಾರ ಭೂಷಿತನಾಗಿ ಲಗ್ನ ಮಂಟಪಕ್ಕೆ ತೆರಳುವನಾಗು ಕಂದ.
5: ತಮ್ಮಪ್ಪಣೆ ಅಂತ ಹೇಳಿ ತಂದೆ.
3: ಎಲೈ ಸಾರಥಿ.
1: ಈ ಪರಿಯೊಳು ಶ್ರೀ ಹರಿಯೋ ಸಕಲ ಬಂಧು ಬಾಂಧವರ್ ಸಹಿತಲಿ ಮನ್ಮಥನೊಡಗೂಡಿ ಕಮಲೇಶನ ಪುರಕ್ಕೆ ನಡೆತರಲು ಕಮಲನು ಸರ್ವರನು ಸಂತೈಸಿದನು.
0: ಶ್ರೀಹರಿಯ ಪಾದಕ್ಕೆ ವಂದಿಸುವೆನು.
3: ನಿನಗೆ ಸಕಲ ಸನ್ಮಂಗಳವು ಲಭಿಸಲಿ. ಮೇಲೆ ಕೇಳು ಕಮಲ ಭೂಪತಿ.
0: ಪರಮಾತ್ಮ.
3: ಕಮಲ ಭೂಪತಿ.

0: ದೇವ, ನೀವೆಲ್ಲರೂ ಎನ್ನ ಪಟ್ಟಣಕ್ಕೆ ಬಂದು ನನ್ನನ್ನು ಧನ್ಯನನ್ನಾಗಿ ಮಾಡಿದ್ದೀರಿ. ನನ್ನ ಪಟ್ಟಣವು ಪವಿತ್ರವಾಯಿತು. ಅಲ್ಲದೆ ಪಾಂಡವರೆಲ್ಲರೂ ಬಂದಿರುವರೇ. ಏ ದೇವ, ಇದು ಅಲ್ಲದೆ ಒಂದು ಮುಖ್ಯ ವಿಚಾರ ಇರುವುದು ದೇವ. ಕರುಣ ಪ್ರಭಾವ.
1: ಅಯ್ಯ ಕಮಲ ಭೂಪತಿ,
0: ಪರಮಾತ್ಮ
1: ಪಾಂಡವರಾದಿಯಾಗಿ ಎಲ್ಲರೂ ಸಹ ಬಂದಿರುವರು. ಅಂತಹ ವಿಚಾರವಾದರೂ ಏನಿದ್ದರು ತಿಳಿಸುವನಾಗೋ
0: ಪರಮಾತ್ಮ.
1: ದೇವ,

0: ಎಂದು ವಚನನ್ನು ಕೊಟ್ಟಿರುವೆನು. ಈ ವಿಚಾರ ಆತನಿಗೆ ತಿಳಿದರೆ ಲಗ್ನಕ್ಕೆ ತೊಂದರೆ ಮಾಡುವ ತವಕದಿಂದ ಲಗ್ನ ಕಾರ್ಯವನ್ನು ನಡೆಸಬೇಕು. ಜನಾರ್ದನ ಮುರಮರ್ದನ.
1: ಕಮಲ ಭೂಪತಿ,
0: ಪರಮಾತ್ಮ,
1: ನೀನು ಸ್ವಲ್ಪವೂ ಚಿಂತಿಸಬೇಡ. ವಿಧಿ ಲಿಖಿತದಂತೆ ರತಿ ಮನ್ಮಥರ ಕಲ್ಯಾಣವು ಸಾಂಗೋಪಾಂಗವಾಗಿ ನೆರವೇರುವುದು.
2: ಇತ್ತಲ ಶ್ರೀಹರಿಯೊಡನೆ ಕಮಲನು ಲಗ್ನವಂ ನಡೆಸಲನುವಾಗೇ

0: ಶ್ರೀರಾಮ ಭಾವ ಪ್ರಾಣ ಸಂಜೀವ.
1: ನಿನಗೆ ಮಂಗಳವಾಗಲಿ ಕೌಂಡ್ಲಿಕ ಮಹಾರಾಜನೇ.
0: ಹೇ ಭಾವ
1: ಕೌಂಡ್ಲಿಕ ಮಹಾರಾಜನೇ,
0: ಇಂದು ನಿನ್ನ ಪಟ್ಟಣವೆಲ್ಲ ಶೃಂಗಾರದಿಂದಿರಲು ಕಾರಣವೇನು? ಅಲ್ಲದೆ ಸಕಲ ಬಂಧು ಬಾಂಧವರೆಲ್ಲ ಸೇರಿರುವರಲ್ಲ, ಕಾರಣವೇನು ಭಾವ ಪ್ರಾಣ ಸಂಜೀವ?
1: ಅಯ್ಯ ಕೌಂಡ್ಲಿಕ ರಾಜನೇ,
0: ಭಾವ
1: ಎನ್ನ ಮಗಳಾದ ರತಿದೇವಿಯನ್ನು ಶ್ರೀಹರಿಯ ಮಗನಾದ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು, ಕಾರಣ ಬಂಧು ಬಾಂಧವರೆಲ್ಲ ನೆರೆದಿರುವರು.
0: ಹೇ ಭಾವ,
1: ನೀನೂ ಸಹ ಒಳ್ಳೆಯ ಸಮಯಕ್ಕೆ ಬಂದಿರುವೆ. ಈ ಲಗ್ನ ಮುಗಿಸಿಕೊಂಡು ಹೋಗೋನಾಗೋ ಗೆಳೆಯ ಮೋಹದ ಅಳಿಯ.
0: ಹೇ ಭಾವ
1: ಕೌಂಡ್ಲಿಕ ಮಹಾರಾಜನೇ.

0: ಹೇಳ್ತೇನೆ.
1: ಏನವಿ ಅವಿವೇಕತನವನ್ನು ಮಾಡಿದೆ, ರಾಜಾದಿ ರಾಜನಾಗಿ ಇಂತಹ ನಡತೆಯನ್ನು ನಡೆಯಬಹುದೇನೋ? ಮಾನವನ್ನುಳಿಸಿಕೊಂಡು ಇರಬಹುದೇನೋ ಬಾಬ ಪ್ರಾಣ ಸಂಜೀವ?
0: ಅಯ್ಯ ಕೌಂಡ್ಲಿಕನೇ, ನನ್ನ ಮಗಳಾದ ರತಿದೇವಿಗಿಂತ ಮಿಗಿಲಾದ ಕನ್ನಿಕೆಯನ್ನು ತಂದು ನಿನಗೆ ಲಗ್ನವನ್ನು ಮಾಡುತ್ತೇನೆ. ತವಕದಿಂದಿರುವನಾಗೋ ಗೆಳೆಯ, ಮೋಹದ ಹಳಿಯ.
2: ಏ ಭಾವ,
3: ಅರಿಜನಾರ್ಧನೇ ಬರಲಿ.

0: ಅಯ್ಯಾ ಕಮಲಭೂಪತಿ,
1: ಹರಿ ಬ್ರಹ್ಮಾದಿಗಳೇ ಬರಲಿ, ಈ ಸೃಷ್ಟಿಯೇ ತಳಕೆಳಕಾಗಲಿ, ರತಿಯನ್ನು ಎನಗಿಟ್ಟು ಲಗ್ನ ನಡೆಸುವನಾಗೋ ಭಾವ ಪ್ರಾಣ ಸಂಜೀವ.
0: ಅಯ್ಯಾ ಅಳಿಯನೇ,
1: ಹೇ ಭಾವ,
0: ರತಿ ಮನ್ಮಥರ ಕಲ್ಯಾಣವು ವಿಧಿಲಿಖಿತವಾಗಿರುವುದು, ಆದ್ದರಿಂದ ಋತಪುಂಡಾಟ ಬೇಡವಯ್ಯ ಗೆಳೆಯ ಮೋಹದ ಅಳಿಯ.
1: ಎಲ್ಲ ಭಾವ
0: ಅಯ್ಯಾ ಕೌಂಡಿಕನೇ.

0: ಅಮ್ಮಯ್ಯ ತಾಯೇ, ನೀವೀಗಲೇ ದುರ್ಗಿ ರೂಪವನ್ನು ತಾಳಿ ಆ ದೈತ್ಯನನ್ನು ಸಂಹರಿಸಿ. ನಾನೀಗಲೇ ಸಂಜೀವಿನಿಯನ್ನು ತಂದು ಮೂರ್ಛೆಗೊಂಡಿರುವ ಕಮಲ ಪಾಂಡವರಾದಿಯಾಗಿ ಸರ್ವರನ್ನು ಎಚ್ಚರಗೊಳಿಸುತ್ತೇನಮ್ಮ ದ್ರೌಪದ.
1: ಎನ್ನ ಛಲವನ್ನು ಮಾಡಬೇಡ, ಅನ್ಯಾಯವಾಗಿ ಸಾಯಬೇಡ. ಎಲ್ಲವೋ ಮಂದ

0: ಎಲ್ಲವೋ ಅದಮರಕ್ಕಸ
1: ಎಲ್ಲವೋ ನಾರಿ
0: ಪಾಂಡವ ರಾಜಿಯಾಗಿ ಸಕಲ ದೇವತೆಗಳನ್ನು ಸೋಲಿಸಿದೆಂಬ ಗರ್ವವನ್ನು ಪಡಬೇಡ. ನಿನ್ನ ಛಲವು ನನ್ನಲ್ಲಿ ನಡೆಯಲಾರದು. ಯುದ್ಧಕ್ಕೆ ಸಿದ್ಧನಾಗಲ. ಭ್ರಷ್ಟ ಪರಮ ಪಾಪಿಷ್ಟ
1: ಎಲ್ಲ

0: ರಾಕ್ಷಸ
1: ಕಡುವೀರನಾದ ನನ್ನಲ್ಲಿ ಜಗಳವನ್ನು ಮಾಡಬೇಡ, ಅನ್ಯಾಯವಾಗಿ ಸಾಯಬೇಡ. ಸಾರಿ ಸಾರಿ ಹೇಳುತ್ತೇನೆ, ರತಿಯನ್ನು ಎರಗಿಟ್ಟು ಲಗ್ನ ನಡೆಸುವಳಾಗೆ ನಾರಿ ಮದನ ವಯ್ಯಾರಿ.
0: ಎಲೋ ರಾಕ್ಷಸ ಎದುರಾಗು.
1: ಕೋಟ

0: ಸಿದ್ಧಿ ವಿನಾಯಕ ಯಕ್ಷಗಾನ ಮಂಡಲಿಕಿ ಜಯ
1: ಇಂದಿರಾ ರಮಣ ಗೋವಿಂದ
0: ಗೋವಿಂದ ಗೋವಿಂದ ಅಂದವರ ಮನೆಗೆ ಆನಂದವಾಗಲಿ ಗೋವಿಂದ.
2: ಮೂಡಲಪಾಯ ಯಕ್ಷಗಾನ ಕೇಳುತ್ತಿದ್ದೀರಿ. ಪ್ರಸಂಗ ರತಿ ಕಲ್ಯಾಣ. ಪ್ರಸ್ತುತಪಡಿಸಿದವರು ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಹವ್ಯಾಸಿ ಸಂಘದ ಪುಟ್ಟಸ್ವಾಮಿ ಎಆರ್ ಮತ್ತು ಸಂಗಡಿಗರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ದೈವ ಚಿಂತನೆಯಿಂದಲೂ ಹೆಚ್ಚಿನ ಶಾಂತಿಯನ್ನು ನಮ್ಮ ಮನಸ್ಸು ಪಡೆಯಲು ಪ್ರಕೃತಿಯ ಅನೇಕ ಭವ್ಯ ವಸ್ತುಗಳ ಅನುಪಮ ಸೊಗಸುಗಳ ಪರಿಚಯ ನಮಗಾಗಿರಬೇಕು. ಇಹದ ರೂಪ ರಸಗಂಧಗಳು ಅಡಿಗಲ್ಲಾಗಿ ದೊರೆಯದೆ ಹೋದರೆ ಅದರ ಮೇಲೆ ಯಾವ ಒಂದು ಸೊಗದ ಸವಿಯ ಪರಲೋಕವನ್ನು ನಾವು ಕಟ್ಟಲಾರೆವು.
1: ಬಾಳ್ವಿಯೇ ಬೆಳಕು ಕೃತಿಯಲ್ಲಿ ಹೀಗೆಂದವರು ಡಾಕ್ಟರ್ ಶಿವರಾಮ ಕಾರಂತ.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

ಸಮಯ 10 ಗಂಟೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5, 101.4 ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ.

ಹತ್ತು ಗಂಟೆಯ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮುನ್ನ ನಾಳಿನ ಕೆಲವು ಪ್ರಮುಖ ಕಾರ್ಯಕ್ರಮಗಳ ತಮ್ಮನ್ನೋಟ ಹರಿಸೋಣ. ನಾಳೆ ಬೆಳಗ್ಗೆ 7:15ಕ್ಕೆ ಬದುಕು ಜಟಕಾಬಂಡಿ, ಸಾವಯವ ಕೃಷಿಕ ಶ್ರೀಧರ್ ಕೊರಗಿ ಅವರೊಂದಿಗೆ ಸಂವಾದ ಕೇಳಲಿದ್ದೀರಿ. ನಡೆಸಿಕೊಡುತ್ತಾರೆ ಸಾರ್ ಭಟ್. 6:45ಕ್ಕೆ

ಹೆಲ್ತ್ ಆರೋಗ್ಯ ಸೂತ್ರದಲ್ಲಿ ತಲೆ ಸುತ್ತು ಮತ್ತು ಅದಕ್ಕೆ ಪರಿಹಾರ ಈ ಕುರಿತು ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರಿಂದ ಮಾಹಿತಿ ಕೇಳುವಿರಿ. 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಐಬಿಎಸ್ ಪದೇ ಪದೇ ಮಲ ವಿಸರ್ಜನೆಯಾಗುವುದರ ಕುರಿತು ಶಿವಮೊಗ್ಗದ ಆಯುರ್ವೇದಿಯ ಡಾ ತೇಜಸ್ವಿನಿ ಡಿ ಭಟ್ ಅವರೊಂದಿಗೆ ಶಿಲ್ಪಾ ಹೆಚ್ಚಮೂರು ನಡೆಸಿದ ಸಂದರ್ಶನ ಮೂಡಿಬರಲಿದೆ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳು. 10:00 ಹಾಡು ಮಾತಾಡು. ಜನಪದ ಸಂಗೀತ. ಭದ್ರಾವತಿ ತಾಲೂಕು ಗೋಡಿಬೀಡಿನ ಸೋಂಪಾನಾಯಕ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳುವಿರಿ. ಮಧ್ಯಾಹ್ನ 1:20 ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಭಾವಗೀತೆಗಳು. 3:00 ಚಾಟ್ ಶೋ. 4:00 ಮಿಕ್ಸ್ ಮೆಲೋಡಿ. 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 6:00 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ. ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಬಾನುಲಿ ವರದಿಯ ಮೊದಲನೇ ಭಾಗ ಪ್ರಸಾರವಾಗಲಿದೆ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ಹಾಗೂ 10:00 ಚಿತ್ರಗೀತೆಗಳು. 9:15 ಭಾವಗೀತೆಗಳು. 9:30 ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ವಾಲಿ ಮೋಕ್ಷ. ಪ್ರಸ್ತುತಿ ಎಸ್ಎನ್ ನಾಯಕ್ ಮತ್ತು ತಂಡದವರು. ಇದುವರೆಗೂ ನಿಲಯವು ನಾಳೆ ಪ್ರಸಾರಿಸಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳತ್ತ ಮುನ್ನೋಟ ಹರಿಸಿದ್ದಾಯಿತು. ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳಿ ಈ ಗೀತೆಯನ್ನು.

ಗಂಗೆ ಗೌರಿ ಚಿತ್ರದ ಗೀತೆಯನ್ನ ಡಾಕ್ಟರ್ ಎಂ ಬಾಲಮೌಳಿ ಕೃಷ್ಣ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಿವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದರು ಟಿಜಿ ಲಿಂಗಪ್ಪ. ಇನ್ನೀಗ ಹೇಮರೆಡ್ಡಿ ಮಲ್ಲಮ್ಮ ಚಿತ್ರದ ಗೀತೆಯನ್ನ ಕೇಳೋಣ. ಡಾಕ್ಟರ್ ಎಂ ಬಾಲಮೌಳಿ ಕೃಷ್ಣ ಹಾಗೂ ಸೂಲಮಂಗಲಂ ರಾಜಲಕ್ಷ್ಮಿ ಅವರ ಧ್ವನಿಗಳಲ್ಲಿ ಎರಡು ಗೀತೆಗಳು ಮೂಡಿಬರಲಿವೆ. ಸಾಹಿತ್ಯ ವಿಜಯ ನಾರಸಿಂಹ ಅವರದು, ಸಂಗೀತ ಸಂಯೋಜಕರು ದಿವಾಕರ್.

ಚಿತ್ರನಟಿ ಹೇಮ ರೆಡ್ಡಿ ಮಲ್ಲಮ್ಮ ಚಿತ್ರದ ಎರಡು ಗೀತೆಗಳನ್ನು ಆಲಿಸಿದ್ರಿ. ಈ ದಿವಸ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ, ಪದ್ಮವಿಭೂಷಣ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅಂತ ಹೇಳಬಹುದು. ಅವರ ಜನ್ಮದಿನ ಇವತ್ತು. ಕೆಳಗರೆ ಜುಲೈ 6, 1930 ಅವರು ಜನಿಸಿದ್ದು. ಮಂಗಳಂ ಪಲ್ಲಿ ಬಾಲಮುರಳಿ ಕೃಷ್ಣ ಅವರು ಬಹುವಾದ್ಯ ವಾದಕರು ಕೂಡ. ನಿಮಗೆ ಗೊತ್ತಿದೆ ಖಂಜಿರ ಮುಂತಾದ ವೈಲಿನ್ ಮುಂತಾದ ಏನಂತೀವಿ ವಾದನಗಳನ್ನ ವಾದ್ಯಗಳನ್ನ ಅವರು ವಾದನೆ ಮಾಡ್ತಾ ಇದ್ರು. ಹಾಗೆ ಗಾಯಕರು ಅವರು, ರಚನೆಕಾರ, ಗೀತ ರಚನೆಕಾರರು ಕೂಡ. ಹಾಗೆ ತಾಳಗಳನ್ನ ರಾಗಗಳನ್ನ ಸಂಯೋಜನೆ ಕೂಡ ಮಾಡಿದ್ರು. ನಟ ಕೂಡ ಆಗಿದ್ರು. ಹಾಗೆ ಸಂಗೀತ ಸಂಯೋಜಕ ಅಂತ ಹೇಳಿದೆ. ಹಾಗೆ ಕರ್ನಾಟಕ ಸಂಗೀತ ಪರಂಪರೆಯನ್ನ ಔನ್ನತ್ಯಕ್ಕೆ ಕೊಂಡೊಯ್ಯುವಲ್ಲಿ ಇವರು ಕೂಡ ಒಬ್ರು ಪ್ರಮುಖ ಪಾತ್ರ ವಹಿಸಿದ್ರು ಅಂತ ನಾವು ಹೇಳಬಹುದು. ಹಾಗೆ ವಾಗ್ಗೇಯಕಾರರು ಅಂತ ಹೇಳಿದೆ. ಇವರು ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಸಂಗೀತ ಕಲಾನಿಧಿ ಅಂತ ಹೆಸರು ತಗೊಂಡಂತಹ ನಮ್ಮ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಗಾಯನದ ಗೀತೆಗಳನ್ನ ಈ ದಿವಸದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಿಕ್ಕೆ ನಾವು ಗೀತೆಗಳನ್ನ ಆಯ್ದುಕೊಂಡಿದ್ದೇವೆ. ಹಾಗೆ ಮುಂದಿನ ಗೀತೆಯಾಗಿ ಗಾನಯೋಗಿ ರಾಮಣ್ಣ ಚಿತ್ರದ ಗೀತೆಯನ್ನ ಕೇಳೋಣ. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ಮೂಡಿಬಂದ ಎರಡು ಗೀತೆಗಳು ಈಗ ಪ್ರಸಾರ ಆಗ್ತಾ ಇವೆ. ಗಾನಯೋಗಿ ರಾಮಣ್ಣ ಚಿತ್ರದ ಗೀತೆಗಳು. ಪುರಂದರದಾಸರ ರಚನೆಗಳನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದವರು ಎಂ ರಂಗರಾವ್.

ಬೆಳಗ್ಗೆ ಸಮಯ 10:26 ಆಗ್ತಾ ಇದೆ. ನೀವಿವತ್ತು ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ವಿಶೇಷ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ, ಅವರದೇ ಕಂಠದ ಗಾಯನದ ಗೀತೆಗಳನ್ನ. ಯಾಕಪ್ಪ ಅಂತಂದ್ರೆ ಇವತ್ತು ಅವರ ಜನ್ಮದಿನ ಆಸ್ಮರಣಾರ್ಥವಾಗಿ ಅವರ ಗಾಯನದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆ ನೋಡೋಣ, ಸಂದೇಶಗಳನ್ನ ಕೂಡ ನೋಡೋಣ. ಮಂಜುಳಾ ಶ್ಯಾಮ್ ಸುರೇಶ್ ಹರ್ಷ ಬಿಹೆಚ್ ರಸ್ತೆ ಭದ್ರಾವತಿಯಿಂದ, ನಮಸ್ತೆ ಮೇಡಮ್, ನೀವು ಪ್ರಸಾರ ಮಾಡಿದ ಗೀತೆಗಳು ಸುಂದರವಾಗಿ

ಆಗಿ ಮೂಡಿ ಬಂದವು ಅಂತ ಎಂಟು ಮಕ್ಕಳಿಗೆ ಅವರು ಸಂದೇಶ ಬಂದಿತ್ತು ಆಗ ಪ್ರಸಾರ ಮಾಡಿದ ಕಾರ್ಯಕ್ರಮದ ಕುರಿತಾಗಿ. ಹಾಗೆಯೇ ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತೆ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ, ಆಹಾ ಎಂಥ ಅದ್ಭುತ ಹಾಡುಗಳು, ಅಪರೂಪದ ಹಾಡುಗಳು, ಆಕಾಶವಾಣಿ ಗ್ರಂಥ ಭಂಡಾರಕ್ಕೆ ಧನ್ಯವಾದಗಳು ಅಂತ ಹೇಳಿದ್ರೆ, ದಕ್ಷಿಣಾದಿ ಸಂಗೀತ ಲೋಕದ ಧ್ರುವ ತಾರೆ ಬಾಲಮುರಳಿ ಕೃಷ್ಣ, ಕನ್ನಡ ರಾಮಾರ್ಜುನ ಆಚಾರ್ಯ, ಏನಿದು ರಾಮಾನುಜಾಚಾರ್ಯ ಅಲ್ವಾ, ಓಕೆ ರಾಮಾರ್ಜುನ ಅವರು ಸ್ವಲ್ಪ ಓಕೆ ತಪ್ಪಾಗಿದೆ ಚೂರು, ಓಕೆ ರಾಮಾನುಜಾಚಾರ್ಯ ಅಂತ ಹಾಕಕ್ಕೆ ಟೈಪ್, ಓಕೆ ಮಧ್ವಾಚಾರ್ಯ, ಸಂಧ್ಯಾ ರಾಗ, ಮುತ್ತಿನ ಹಾರದ ಗೀತೆಗಳಿಗೆ ಧ್ವನಿ ಕೂಡಿಸಿದವರು, ಅವರ ಒಂದೇ ವಂದ್ಯಂ ಸದಾ ಆ ಹಾಡು ಏನಿದೆ ಸ್ತೋತ್ರ ತುಂಬಾ ಪ್ರಸಿದ್ಧವಾದದ್ದು ಅಂತ ಹೇಳಿ ಮಧ್ವಾಚಾರ್ಯ ಚಿತ್ರದ ಹಾಡನ್ನು ಅವರು ನೆನಪು ಮಾಡಿಕೊಂಡಿದ್ದಾರೆ. ಮುರಾರಿ ಕುಲಕರ್ಣಿ ರಾಯಚೂರು ಅವರು, ಹೌದಲ್ವಾ, ಸುಮಾರಷ್ಟು ಹಾಡು ಅವರದ್ದು ನಮ್ಮಲ್ಲಿ ಲಭ್ಯ ಇಲ್ಲ, ಲಭ್ಯ ಇರೋ ಗೀತೆಗಳನ್ನು ನಾನು ಆಯ್ದು ಇವತ್ತು ಪ್ರಸಾರ ಮಾಡ್ತಾ ಇದ್ದೀವಿ ತಮಗೋಸ್ಕರ. ಲಕ್ಷ್ಮೀನಾರಾಯಣ ವಿಟ್ಲ ಮುತ್ತಿನಹಾರ ಚಿತ್ರದಲ್ಲೂ ಅವರು ಹಾಡಿದೆ ಅಂತ ಹೇಳಿದ್ದಾರೆ, ಆದರೆ ನಮ್ಮಲ್ಲಿ ಲಭ್ಯ ಇಲ್ಲ. ಹಾಗೆ ಮಲಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಈಗ ಪ್ರಸಾರವಾದ ಬಾಲಮುರಳಿ ಕೃಷ್ಣ ಅವರ ಗಾಯನ ಬಹಳ ಮಧುರವಾಗಿತ್ತು ಅಂತ ಹೇಳಿದ್ರೆ, ಶ್ಯಾಮ ಸುರೇಶ್ ಬಿಹೆಚ್ಚರಸ್ತಿ ಭದ್ರಾವತಿಯಿಂದ ಕಳಿಸ್ತಾರೆ, ನಮಸ್ಕಾರ ಮೇಡಮ್, ನಿಜಕ್ಕೂ ಈ ದಿನ ಮಹಾಸುದಿನ, ಏಕೆಂದ್ರೆ ನೀವು ಬಾಲಮುರಳಿ ಕೃಷ್ಣ ಅವರ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ, ಕೇಳಲು ತುಂಬಾ ಸಂತೋಷವಾಗ್ತಾ ಇದೆ, ಅಪರೂಪಕ್ಕೆ ಅಪೂರ್ವ ಗೀತೆಗಳನ್ನು ಆಯ್ಕೆ ಮಾಡಿದ ನಿಮಗೆ ವಿಶೇಷ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಬ್ಬಶಾಸ್ತ್ರಿ ಚಿತ್ರದಲ್ಲಿ ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಅತ್ಯುತ್ತಮ ಗೀತೆಗಳಿವೆ, ಅವುಗಳನ್ನು ಪ್ರಸಾರ ಮಾಡಿ ಅಂತ ನಾರಾಯಣ ಸ್ವಾಮಿ ಅವರು ಬೆಂಗಳೂರಿಂದ ಹೇಳಿದ್ದಾರೆ. ಸುಬ್ಬಶಾಸ್ತ್ರಿ ಚಿತ್ರದ ಯಾವ ಗೀತೆಗಳು ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಶ್ರೀ ಹೋಗಲು ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಗುರು ಶಿಷ್ಯರು ಹಾಡು ಏನು ಆಣೆ ಮಾಡಿ, ಈ ಹಾಡು ಯಾವ್ದಿದೆ ಗುರು ಶಿಷ್ಯರು ಚಿತ್ರದ ಬಾಲಮುರಳಿ ಕೃಷ್ಣ ಅವರು ಹಾಡಿರೋದಿದೆಯಾ ನೋಡೋಣ. ಓಕೆ, ಹಾಗಿದ್ರೆ ನಾವು ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಅಮ್ಮ ಚಿತ್ರದಿಂದ ಆಯ್ದ ಗೀತೆ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ಹಾಡಿದೆಯಲ್ಲ, ಪುರಂದರ ದಾಸರ ರಚನೆಯನ್ನ ಚಿತ್ರ ಸಂಗೀತಕ್ಕೆ ಅಳವಡಿಸಿದ್ದಾರೆ ಟಿ ಜಿ ಲಿಂಗಪ್ಪ. ಬನ್ನಿ ಅಮ್ಮ ಚಿತ್ರದ ಈ ಗೀತೆ.

ಗೀತೆಯನ್ನ ಕೇಳಿದ್ರಲ್ಲ, ಹಾಗೆ ಸಂದೇಶಗಳಷ್ಟು ಬಂದಿವೆ ನೋಡಿ. ಮುಂದಿನ ಗೀತೆಯನ್ನ ಪ್ರಸಾರ ಮಾಡೋಣ. ಭೀಮರಾವ್ ಅವರು ನ್ಯೂಜೆರ್ಸಿ ಅಮೆರಿಕದಿಂದ ಕಳಿಸ್ತಾರೆ. ಬಾಲಮುರಳಿ ಕೃಷ್ಣ ಅವರ ಜನ್ಮದಿನದ ಪ್ರಯುಕ್ತ ಪ್ರಸಾರ ಆಗ್ತಾ ಇರೋ ಹಾಡುಗಳು ಸುಮಧುರವಾಗಿವೆ, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ ಅವರು. ಹಾಗೆ ಸೂಪರ್ ಆಗಿವೆ ಹಾಡುಗಳು ಅಂತ ಹೇಳಿ ಉಮೇಶ್ ಅವರು ಕಳಿಸಿದ್ರೆ, ವೀಣಾ ಪೂರ್ಣ ಪ್ರಜ್ಞಾ ಲೇಔಟ್ ಬೆಂಗಳೂರು ಬನಶಂಕರಿ ಸೀತಾ ಸರ್ಕಲ್ ಅಂತ ಹೇಳ್ತೀವಲ್ಲ, ಅವ್ರು ಕಳಿಸ್ತಾರೆ. ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಗೀತೆಗಳು ನನಗೆ ತುಂಬಾ ಇಷ್ಟವಾದವು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಕಳಿಸ್ತಾ ಇದ್ರೆ. ಸವಿನೆಂಪು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬರ್ತಾ ಇದೆ, ಹೊರಗೆ ಜೋರಾಗಿ ಮಳೆ ಸುರಿತಾ ಇದೆ, ಒಳಗೆ ಇಂತಾದ ಗೀತೆಗಳು ಕೇಳ್ತಾ ಇದ್ರೆ ಮನಸ್ಸಿಗೆ ಹಿತ ನೀಡುತ್ತವೆ, ನಿಮ್ಮ ನಿರೂಪಣೆ ಕೂಡ ಹಿತವಾಗಿದೆ ಮೇಡಮ್ ಅಂತಾರೆ ಸುಮಿತ್ರಾ ಮಾಂಡ್ರಿ ನಾಗರಾಜ ಶಿವಮೊಗ್ಗದಿಂದ. ಹಾಗೆ ನಾವು ಮುಂದಿನ ಸಂದೇಶ, ಎಂಥ ಅದ್ಭುತವಾದ ಗಾಯನ, ಹ್ಯಾಟ್ಸ್ ಆಫ್ ಟು ದಿ ಸಿಂಗರ್, ಇಷ್ಟು ಅಪರೂಪವಾದ ಗೀತೆಗಳ ಸರಮಾಲವೇ, ಅನಂತ ನಮನಗಳು, ಕಿವಿಗಳು ಇಂದು ಪುಣ್ಯ ಮಾಡಿತ್ತು ಇಂಥ ಹಾಡುಗಳನ್ನು ಕೇಳಲಿಕ್ಕೆ. ಒನ್ಸ್ ಅಗೇನ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಫಾರ್ ಸಮ್ ವಂಡರ್ಫುಲ್ ಅಂಡ್ ರೇರರ್ ರೈಟ್ ಆಫ್ ಸಾಂಗ್ಸ್. ವಾರಿಣಿ ವಿಜಯನಗರ ಬೆಂಗಳೂರಿಂದ ಅವರ ಸಂದೇಶ ಕಳಿಸ್ತಾ ಇದ್ದಾರೆ ಖುಷಿಯಾಗಿ. ಓಕೆ, ಹಾಗಿದ್ರೆ ನಾವು ಮುಂದಿನ ಗೀತೆಯನ್ನ ಕೇಳಕ್ ಮುಂಚೆ ಇನ್ನೊಂದು ಸಂದೇಶ. ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ನಮಸ್ತೆ ವಿದ್ಯಾ ಮೇಡಮ್, ಸವಿನೆಂಪು ಕಾರ್ಯಕ್ರಮದಲ್ಲಿ ಹಳೆಯ ಚಿತ್ರಗೀತೆಗಳು ಸೊಗಸಾಗಿ ಮೂಡಿಬರ್ತಾ ಇವೆ, ಧನ್ಯವಾದಗಳು ಅಂತ ಹೇಳಿದ್ರೆ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು ಕಳಿಸ್ತಾರೆ. ಸವಿನೆಂಪು ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ, ಒಳ್ಳೆಯ ಮಳೆಯಲ್ಲಿ ಮಧುರವಾದ ಗೀತೆಗಳು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವು ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಪ್ರಸಾರ ಮಾಡೋಣ. ಇದೀಗ ಶ್ರೀ ರಾಘವೇಂದ್ರ ವೈಭವ ಚಿತ್ರದ ಗೀತೆಯನ್ನ ಕೇಳಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ರಚನೆಗೆ ಸಂಗೀತ ನೀಡಿದ್ದಾರೆ ಚಿಟ್ಟಿ ಬಾಬು ಅವರು. ಚಿತ್ರ ಸಂಗೀತಕ್ಕೆ ಈ ಗೀತೆಯನ್ನು ಅಳವಡಿಸಿದ್ದಾರೆ ಚಿಟ್ಟಿ ಬಾಬು. ರಚನೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರದು.

0: அருகாணிசு ஹரியே.
1: ಕೇಳಿದ್ರೆ ಶ್ರೀ ರಾಘವೇಂದ್ರ ವೈಭವ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು, ನೀವು ಗಮನಿಸಿದ ಹಾಗೆ ಕೃಷ್ಣನ ಮೇಲೆ ಸಾಕಷ್ಟು ಹಾಡುಗಳನ್ನು ಅವರು ಹೇಳಿದ್ದಾರೆ. ಹಾಗೇನೆ ನೀವು ಕೇಳಿರಬಹುದು ಜಯದೇವ ಕವಿಯ ಅಷ್ಟಪದಿ ರಾಧಿಕಾ ಕೃಷ್ಣ ತವ ವಿರಹೇ ಕೇಶವ ಅಂತ ಹೇಳಿ. ಆ ಹಾಡನ್ನಂತೂ ಅದ್ಭುತವಾಗಿ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ. ಆ ಒಂದು ವಿರಹ ಗೀತೆ ಏನಿದೆ ಅದನ್ನು ಸ್ಪಷ್ಟ ಚಿತ್ರಣವನ್ನು ನಮ್ಮ ಮುಂದೆ ಮೂಡಿಸ್ತಾರೆ ಅಲ್ವಾ. ಹಾಗೆ ಲೆಜೆಂಡ್ ಲೆಜೆಂಡ್ ಅಂತ ಅನ್ನಿಸ್ಕೊಳ್ಬೇಕು, ದಿಗ್ಗಜರು ಅಂತ ಅನ್ನಿಸ್ಕೊಳ್ಬೇಕು ಅಂತ ಅಂದ್ರೆ ಇದೇ ಇರಬಹುದು ಅವರ ಸಾಧನೆ ಅಂತ ಅನ್ಕೊಳ್ಬಹುದು. ಹಾಗಿದ್ರೆ ನಾವು ಮುಂದಿನ ಗೀತೆಯನ್ನು ಪ್ರಸಾರ ಮಾಡೋದಕ್ಕೆ ಮುನ್ನ ನಮ್ಮ ಕೇಳುಗರ ಸಂದೇಶಗಳು ನೋಡೋಣ ಅಲ್ವಾ. ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಕಳಿಸ್ತಾರೆ. ನಮಸ್ತೆ ಮೇಡಮ್, ಸವಿ ನೆನಪು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಆಯ್ಕೆಯ ಅಪರೂಪದ ಹಾಡುಗಳು ಒಂದಕ್ಕಿಂತ ಒಂದು ಮನಸ್ಸಿಗೆ ಮುದ ನೀಡುವ ಹಾಡುಗಳು. ಈ ಹಾಡುಗಳನ್ನೆಲ್ಲ ಕೇಳಿ ಬಹಳ ದಿವಸಗಳಾದವು. ಈಗ ಬರ್ತಾ ಇರೋ ಅಮ್ಮ ಚಿತ್ರದ ಹಾಡು ಧರ್ಮವೇ ಜಯ ಎಂಬ ದಿವ್ಯ ಮಂತ್ರ, ಈ ಹಾಡು ತುಂಬಾನೇ ಅರ್ಥ ಅಪೂರ್ಣವಾಗಿದೆ, ಧನ್ಯವಾದಗಳು ಮೇಡಮ್ ಅಂತ ಕಳಿಸಿದ್ರೆ, ಸಿ ಟಿ ಚಂದ್ರಶೇಖರ್ ಅತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಕಳಿಸ್ತಾರೆ ವಸಂತಕುಮಾರಿ ಅವರು ಸೇರಿ. ಸುಮಧುರವಾದ ಇಂಪಾದ ಅರ್ಥಪೂರ್ಣ ಹಾಡುಗಳು, ಧನ್ಯವಾದಗಳು ಅಂತ ಕಳಿಸ್ತಾ ಇದ್ದಾರೆ ಅವರು. ಹಾಗೆ ವಿಶಾಲ್ ಆರ್ ಭದ್ರಾವತಿಯಿಂದ ಅಮ್ಮ ಸಿನಿಮಾದ ಹಾಡು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಅವರು ಕಳಿಸಿದ್ದಾರೆ. ಹಾಗೆ ವೀಣೆಯವರು ಪೂರ್ಣಪ್ರಜ್ಞೆ ಲೇಔಟ್ ಬೆಂಗಳೂರಿಂದ ಕಳಿಸ್ತಾರೆ. ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಹಾಲಲು ನಿಂದವಳು ದಂತದ ಮೈಯವಳು ಹಾಡ ಹಾಕಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಸಮಯ ಆದ್ರೆ ಹಾಕೋಣಂತೆ. ಹಾಗೆ ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಗೌರಿ ನಾಟಕತೆ ಹೋಬಳಿಯಿಂದ ಶುಭರಾತ್ರಿ, ನಮಸ್ಕಾರ ಮೇಡಮ್, ಹಳೆಯ ಗೀತೆ ಚೆನ್ನಾಗಿ ಕೇಳಿ ಬರ್ತಾ ಇವೆ, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ರೆ. ವಿ ಲೀಲಾ ಅವರು ವಿದ್ಯಾನಗರ ಶಿವಮೊಗ್ಗದಿಂದ ಕಳಿಸ್ತಾರೆ. ಊಟ ಆಯ್ತಾ ಮೇಡಮ್? ಬಾಲಮುರಳಿ ಕೃಷ್ಣ ಅವರ ಜನ್ಮದಿನದ ಪ್ರಯುಕ್ತ ಬಹಳ ಚಂದದ ಒಳ್ಳೊಳ್ಳೆಯ ಅರ್ಥಪೂರ್ಣವಾದ ಹಾಡುಗಳನ್ನು ಹಾಕ್ತಾ ಇದ್ದೀರಿ ಮೇಡಮ್. ಹಾಗೆಯೇ ರಾತ್ರಿ 8 ಗಂಟೆಗೆ ಬಹಳ ಅಭೂತಪೂರ್ವ ಕಾರ್ಯಕ್ರಮ ನಡೆಸಿಕೊಟ್ರಿ. ಇದರಲ್ಲಿ ಅರಣ್ಯ ಉಳಿಸುವ ನಿಟ್ಟಿನಲ್ಲಿ ಸಾಧನೆ ಮಾಡಿದಂತಹ ಮಹಿಳೆಯರ ಬಗ್ಗೆ ಮಾಹಿತಿಗಳು ಬಹಳ ಉಪಯುಕ್ತವಾಗಿತ್ತು. ಅದ್ಭುತವಾದ ಹಾಡುಗಳಿಗಾಗಿ ಧನ್ಯವಾದಗಳು ಮೇಡಮ್ ಅಂತ ಕಳಿಸ್ತಾ ಇದ್ದಾರೆ. ಹಾಗೆಯೇ ವಿಶಾಲ್ ಆರ್ ಭದ್ರಾವತಿ, ರಾಘವೇಂದ್ರ ಸ್ವಾಮಿ ಗುರುಗಳ ಹಾಡು ಚೆನ್ನಾಗಿ ಬಂತು ಮೇಡಮ್ ಅಂತ ಕಳಿಸ್ತಾ ಇದ್ದಾರೆ. ಆಯ್ತು, ಹಾಗೆಯೇ ಆಲಿಸ್ತಾ ಇರಿ. ನಾವು ಮುಂದಿನ ಗೀತೆಯನ್ನ ಕೇಳೋಣ. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯನ್ನು ಮೂಡಿ ಬಂದ ಮುಂದಿನ ಗೀತೆಯನ್ನ ಕೇಳಲಿಕ್ಕೆ ಮೊದಲು ಇನ್ನೊಂದು ಸಂದೇಶ. ಅದ್ಭುತ ಹಾಡುಗಳ ಗೀತಗುಚ್ಛ ಕೇಳ್ತಾ ಇದ್ರೆ ಮನವೆಂಬ ಕುಸುಮ ಇರುಳಿನಲ್ಲಿ ಅರಳುವ ಕುಮುದಿನಿ ಅಂತಾಗುವುದು ಅಂತ ಹೇಳಿ ಮುರಾರಿ ಕುಲಕರ್ಣಿ ರಾಯಚೂರಿಂದ ಕಳಿಸ್ತಾ ಇದ್ದಾರೆ ಅಲ್ವಾ. ಹಾಡುಗಳನ್ನ ಕೇಳ್ತಾ ಇದ್ರೆ ನೋಡಿ, ಗಾಯನದ ಸೊಗಡೆ ಆಗಿರುತ್ತೆ, ಸೊಗಸೆ ಆಗಿರುತ್ತೆ ಅಲ್ವಾ. ಹಾಗೆ ನೋಡೋಣ ನಾವು ಮುಂದಿನ ಗೀತೆಯನ್ನ ಪ್ರಸಾರ ಮಾಡೋದಾದ್ರೆ ಋತುಗಾನ ಚಿತ್ರದ ಗೀತೆಯನ್ನು ಕೇಳೋಣ. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ಸಾಹಿತಿ ಜಯದೇವ ಕುಮಾರ್ ಸಂಗೀತ ನೀಡಿದ್ದಾರೆ ಗುಣಸಿಂಗ್ ಅವರು.

ಕುಂದೋಡಲಂದು ಸಾಗರವು ಇಂದು ಬಂದರ ಹಿಂದೊಂದು ಭಾವಗಳು ಬಂದು ಮಂದಿರದಿ ತಾ ನಿಂದು ಕಲೆಯಾಯಿತಿಂದು

ಕೇಳಿದ್ರೆ ಇದೀಗ ಕೇಳಿ ಶ್ರೀ ಪುರಂದರದಾಸರು ಚಿತ್ರದ ಗೀತೆಗಳನ್ನ, ಪುರಂದರದಾಸರ ರಚನೆಗಳನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಸಿಎನ್ ಪಾಂಡುರಂಗ.

ಒಡೆಯ ಪುರಂದರ ವಿಠಲರಾಯನ ಅಡಿಗಳನು ಸಾರಿ ಬದುಕುವೆ ಸೇರಿ ಬದುಕುವೆ ಸೇರಿ

0: ಲಕ್ಷ್ಮಿ, ಈಗ ಇವರಿಗೆ ಯಾವ ಪಾಯಸ ಬೇಕೋ ಅದನ್ನು
1: ಮಾಡ್ಕೊಡ್ತೇನೆ. ನಮ್ಗೆ ಯಾವ ಪಾಯಸವೂ ಬೇಡ.
0: ಯಾಕ್ರಪ್ಪ?
1: ಈ ರಾಮನಾಮ ಪಾಯಸವೇ ಸಾಕು.
0: ಹಾಗೇನು? ಹಾಗಾದ್ರೆ ನೀವೆಲ್ರು ಹೇಳಿ.
2: ರಾಮ

ಕೆಳಗ್ರೆ ಮುಂದಿನ ಗೀತೆಗೆ ಮುನ್ನ ಸಂದೇಶಗಳನ್ನ ನೋಡೋಣ. ಶಾಂತಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕು ನಮಸ್ತೆ ಮೇಡಮ್ ಎಫ್ಎಂ ಭದ್ರಾವತಿಯ ಸವಿನೆನಪು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಬೆಳಗಿನಿಂದ ರಾತ್ರಿವರೆಗೂ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೀಡುತ್ತಾ ಇರುವ ಎಲ್ಲ ನಿರೂಪಕರ ಶ್ರಮ ಶ್ಲಾಘನೀಯ. ವಿಶೇಷವಾಗಿ ಸುಮಧುರ ಹಳೆಯ ಹಾಡುಗಳನ್ನು ಕೇಳುತ್ತಾ ಇದ್ದಾಗ ಮನಸ್ಸು ಮತ್ತೊಂದು ಸುಂದರ ಲೋಕಕ್ಕೆ ಹೋದಂತೆ ಅನುಭವ ಆಗ್ತದೆ. ಆ ಹಾಡುಗಳು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿಸುತ್ತವೆ ಮತ್ತು ಮನಸ್ಸಿಗೆ ಸಂತೋಷ ಹಾಗೂ ನೆಮ್ಮದಿಯನ್ನು ನೀಡುತ್ತವೆ. ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನೀಡ್ತಾ ಇರುವ ಆಕಾಶವಾಣಿ ಭದ್ರಾವತಿ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ಶುಭರಾತ್ರಿ ಅಂತ ಕಳಿಸ್ತಾ ಇದ್ದಾರೆ. ಹಾಗೆ ಮಂಜುಳಾ ಶ್ಯಾಮ್, ಸುರೇಶ್, ಹರ್ಷ ಬೀಚ್ ರಸ್ತೆ ಭದ್ರಾವತಿಯಿಂದ ಕಳಿಸ್ತಾರೆ. ಇಂದು ನಿಮಗೆ ಗೋವಿಂದ ಗೀತೆಯನ್ನು ಪ್ರಸಾರ ಮಾಡಿದ ನಿಮಗೆ ನಮ್ಮ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಮಿತ್ರ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ಕಳಿಸ್ತಾರೆ. ಇಂಪಾದ ಹಾಡುಗಳ ಪ್ರಸಾರಕ್ಕಾಗಿ ಧನ್ಯವಾದಗಳು ಮೇಡಮ್, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವು ಪುರಂದರದಾಸರು, ಶ್ರೀ ಪುರಂದರದಾಸರು ಚಿತ್ರದ ಇನ್ನೊಂದು ಗೀತೆಯನ್ನು ಕೇಳೋಣ. ಆ ಬಳಿಕ ಸಾಧ್ಯವಿದ್ರೆ ಇನ್ನೊಂದು ಗೀತೆಯನ್ನು ಕೇಳೋಣಂತೆ.

ಪಿಗಳು ಉತ್ತರಿಸುವುರಂಗ ಕಲಿಯುಗದೊಳು ಹರಿನಾಮವನೆದರೆ ಕುಲ ಕೋಟಿಗಳು ಉತ್ತರಿಸುವುರಂಗ ಕಲಿಯುಗದೊಳು

ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ, ಮಂಗಳಂಪಲ್ಲಿ ಬಾಲಮುರಳಿ ಕೃಷ್ಣ ಅವರ ಜನ್ಮದಿನದ ಸ್ಮರಣಿಕೆಗಾಗಿ ಇವತ್ತು ಗೀತೆಗಳನ್ನ, ಅವರ ಗಾಯನದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಕಡೆಯದಾಗಿ ನಾನು ಭಾಗ್ಯವತಿ ಚಿತ್ರದ ಗೀತೆಯನ್ನ ಕೇಳೋಣ. ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ, ಎಸ್ ಜಾನಕಿ ಅವರೊಂದಿಗೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿರುವ ಗೀತೆ. ಅದಕ್ಕೂ ಮುನ್ನ ಒಂದು ಸಂದೇಶ. ವಿ ಲೀಲ ಅವರು ವಿದ್ಯಾನಗರ ಶಿವಮೊಗ್ಗದಿಂದ ಕಳಿಸ್ತಾರೆ. ಆಡಿಸಿದಳೆ ಶೋಧೆ ಜಗದೋದ್ಧಾರನ ಹಾಡು ನನಗೆ ತುಂಬಾ ಇಷ್ಟವಾಯಿತು. ಸೊಗಸಾದ ಹಾಡುಗಳು ಹಾಗೂ ಮಾಹಿತಿಗಳಿಗಾಗಿ ಧನ್ಯವಾದಗಳು ವಿದ್ಯಾ ಮೇಡಮ್. ಶುಭರಾತ್ರಿ ವಿದ್ಯಾ ಮೇಡಮ್ ಅಂತ ಅವರು ಹೇಳ್ತಾ ಇದ್ದಾರೆ. ಆಯ್ತು, ನಮ್ಮ ಎಲ್ಲ ಕೇಳುಗರು ಇದುವರೆಗೂ ಕೇಳಿಸಿಕೊಂಡಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮದ ಕಡೆಯ ಗೀತೆಯನ್ನ ಪ್ರಸಾರ ಮಾಡೋಣಂತೆ. ಅದ್ರ ಮೊದಲು ಇನ್ನೊಂದು ಸಂದೇಶ. ಮಂಜುಳಾ ಅವರು ಶ್ಯಾಮ್ ಸುರೇಶ್ ಹರ್ಷ ಬೀಚ್ ರಸ್ತೆ ಭದ್ರಾವತಿಯಿಂದ, ಈ ದಿನ ಗೀತೆಗಳ ಹಬ್ಬದ ದಿನ ಅನಿಸುತ್ತೆ, ಒಳ್ಳೆ ರಸವತ್ತಾದ ಭೂರಿ ಭೋಜನ ಉಣಬಡಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ನಿಮ್ಗೆಲ್ಲ ಖುಷಿ ಆದ್ರೆ ನಮಗ್ ಕೂಡ ಅದೇ ಖುಷಿ. ಬನ್ನಿ, ಕಡೆಯ ಗೀತೆಯನ್ನ ಕೇಳ್ತಾ ಸಮಯ 11 ಗಂಟೆಗೆ ಸರಿಯಾಗಿ ನಾವು ದೆಹಲಿ ಕೇಂದ್ರಕ್ಕೆ ಹೋಗೋಣ. ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನ ಆಲಿಸ್ಲಿಕ್ಕಾಗಿ ನಾನು ಇಷ್ಟೊತ್ತು ನಿಮ್ ಜೊತೆಗಿದ್ದಿದ್ದು ವಿದ್ಯಾಕಾರಂತ್.